ಪ್ರಿಯ ಶ್ರೋತೃಗಳೇ, ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಇಂದು 1948 ಶಕವರ್ಷ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಅಶ್ವಯುಜ ಮಾಸದ 17ನೇ ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 9ನೆಯ ತಾರೀಕು ಶುಕ್ರವಾರ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಂಬದು ಬಯಸುವ ಶುಭ ಮುಂಜಾನೆ. ಈಗ ವೇಳೆ 5:56:48. ಶುಭ ನುಡಿ. ಜೀವನದಲ್ಲಿ ಸ್ವಾಭಿಮಾನ ಅತ್ಯಂತ ಮುಖ್ಯವಾದದ್ದು. ಅದಿಲ್ಲದಿದ್ದರೆ ಮನುಷ್ಯ ಶೂನ್ಯನಾಗುತ್ತಾನೆ. ಡಾಕ್ಟರ್ BR ಅಂಬೇಡ್ಕರ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳೋಣ. ಈ ಮುಂದೆ 6:10 ದೀಪಾಮೃತ, ಅರಿವಿಗೊಂದು ಹಂತ, ನಂತರ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಡಾಕ್ಟರ್ ಅರ್ಚನಾ ಆರ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ರೈತರಿಗೆ ಸಲಹೆ 6:35, 6:40 ನುಡಿಯ ಬೆಳಗು. ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಾಯೋಜಕರು ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಮತ್ತು ಬೆಂಗಳೂರು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ವಿಷಯ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳ ಆರೋಗ್ಯದ ತೊಂದರೆ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎನ್ ಬಿ ಜ್ಯೋತಿ, ವಿಜ್ಞಾನಿಗಳು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಲಘಟ್ಟಪುರ. ಪ್ರಾಯೋಜಕರು ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಆಕಾಶದೀಪ, ಬಾಳಿಗೆ ಬೆಳಕಾದವರು. ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಸಾಹಿತಿ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೇಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ

ಸೇವೆ ಪೂರ್ಣಗೊಳಿಸಿದ ಕುರಿತು ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:45ಕ್ಕೆ ಕನ್ನಡ ಚಿತ್ರಗೀತೆಗಳಿಂದ ಕೇಳುತ್ತೀರಿ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಶ್ರೀನಾಥ್ ಮರಾಠೆ ಅವರ ಹಾಡುಗಾರಿಕೆ. 10:30ಕ್ಕೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಬಜಾನ. 11 ಗಂಟೆಗೆ ನಂದದೇಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129. STD ಕೋಡ್ 08272. ನಿರ್ವಹಣೆ ಎಂ ಶಕುಂತಲ. ಇಂದು ಮಧ್ಯಾಹ್ನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ. ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟೀರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ, ಈ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಹಾಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನೆ. ನಿರೂಪಣೆ ಪ್ರದೀಪ್ ಡಿಎಂ ಪಾವಂಜೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತೀರಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3 ಗಂಟೆಗೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. ಇಂದು 4:00ಗಂಟೆಗೆ ನಮ್ಮ ನಿಲಯದಿಂದ ಕೊಡಗಿನ ಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳು. 5 ಗಂಟೆಗೆ ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ನಿಲಯದ ಕಾರ್ಯಕ್ರಮಗಳ ಪರಿಚಯ. 6:10ಕ್ಕೆ ಗೀತಸುಧ, ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ ಕಾರ್ಯಕ್ರಮ. 6:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ವಿಷಯ ಕೃಷಿ ಯಾಂತ್ರೀಕರಣ. ವಿಷಯ ತಜ್ಞರು ಕೃಷಿ ನಿರ್ದೇಶಕರಾದ ಶಂಕರಮೂರ್ತಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 7:20ಕ್ಕೆ ನಮ್ಮ ನಿಲಯದಿಂದ ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. ಇಂದು ರಾತ್ರಿ 8 ಗಂಟೆಗೆ ಕ್ರೀಡಾಲಹರಿ. ರಾಷ್ಟ್ರಮಟ್ಟದ ಹಾಕಿ ಪಟು ಹಾಗೂ ತರಬೇತುದಾರರಾಗಿರುವ ನರಿಯಂದಡ ಗ್ರಾಮದ ಚೈತ್ರ ಬಾರಿಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ವಿನೋದ್ ಮೂಡಗದ್ದೆ. ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30ಕ್ಕೆ ಗಜಲ್ಗಳು. 9:15ಕ್ಕೆ ತತ್ವ ಪದಗಳು. 9:30ಕ್ಕೆ ಕರೆಂಟ್ ಅಫೈರ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10 ಗಂಟೆಗೆ ಕಾಡುವ ಹಾಡುಗಳು, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:30ಕ್ಕೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ ಗೀತ್ ಗಾಥಾ ಚಲ್. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಈಗ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಆಲಿಸೋಣ. ಬದಲಿಗೆ ಪಾಲಿಸೆ ಎಂದ ಶ್ರೀ ಮಹಾಲಕ್ಷ್ಮಿ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ.

ಇನ್ನು ಮುಂದೆ ಬೇರಿಲ್ಲದ ಗಿಡುವಿಂಗೆ ಪರಿಮಳವಿಲ್ಲದ ಪುಷ್ಪ ಹುಟ್ಟಿ. ಅಲ್ಲಮ ಪ್ರಭು ಅವರ ವಚನ, ಗಾಯಕಿ ಕೆ ಎಂ ಕುಸುಮಾ.

ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಇನ್ನು ಮುಂದೆ ಕೇಳೋಣ ಚೂಡನ ಬಾರಿ ನಂಗ ಪೂಚೂಡನ. ರಚನೆ ಮಂಡೀರ ಜಯ ಅಪ್ಪಣ್ಣ, ಹಾಡಿದ್ದಾರೆ ಪ್ರೇಮಾ.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ ಹೂ ಬಂದುಟ್ಟು, ಪೂಜೆಗೆ ಹೂ ಬಂದುಟ್ಟು. ರಚನೆ ಬೈತಾಡಕ ಜಾನಕಿ ಬೆಳ್ಯಪ್ಪ, ಹಾಡಿದ್ದಾರೆ ಮೇಘನಾ ಕುಲಕರ್ಣಿ.

ಇದುವರೆಗೆ ಉದಯರಾಗ ಭಕ್ತಿ ರಚನೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಈ ಬೆಳಿಗ್ಗೆ 6:40ಕ್ಕೆ ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ.

0: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಅರ್ಚನಾ ಆರ್ ಅವರಿಂದ.
1: ಸಂಸ್ಕೃತದ ಯದ್ಭಾವಂ ತದ್ಭವತಿ ಈ ವಾಕ್ಯವು ನಾವು ಏನನ್ನ ಯೋಚಿಸುತ್ತೇವೆಯೋ ಅಂತೆಯೇ ಆಗುತ್ತೇವೆ ಎಂಬುದನ್ನ ಸೂಚಿಸುತ್ತದೆ. ಈ ವಾಕ್ಯದ ಅಕ್ಷರಶಃ ಅರ್ಥದ ಮೂಲ ಮನುಷ್ಯನ ಮನಸ್ಸು ಮತ್ತು ವರ್ತನೆಗೆ ಸಂಬಂಧಿಸಿದ್ದು. ಯಾವುದೇ ಸನ್ನಿವೇಶದಲ್ಲಿ ನಮ್ಮ ಭಾವನೆಗಳು ನಮ್ಮ ಬಾಹ್ಯದ ವರ್ತನೆಗಳನ್ನು ಪ್ರಭಾವಿಸುತ್ತವೆ ಎಂಬ ಮನಃಶಾಸ್ತ್ರದ ವಾಕ್ಯವನ್ನ ಇದು ಪುಷ್ಟೀಕರಿಸುತ್ತದೆ. ಅದು ಹೇಗೆ ಎಂದು ತಿಳಿಯೋಣ. ಸಂಸ್ಕೃತದ ಹಲವಾರು ಶ್ಲೋಕ ಸುಭಾಷಿತಗಳ ಸಾರ ಸಾರ್ವಕಾಲಿಕವಾದವು. ಅವುಗಳಲ್ಲಿ ಹಿಂದೂ ಸಂಸ್ಕೃತಿ

ಪವಿತ್ರ ಪ್ರಾಚೀನ ವೇದಗಳ ಸಾರವನ್ನ ಮಾತ್ರ ಗುರುತಿಸಲಾಗದು, ಅವುಗಳ ಆಳದಲ್ಲಿ ಮನಃಶಾಸ್ತ್ರ, ತತ್ವಶಾಸ್ತ್ರ, ವಿಜ್ಞಾನದಂತಹ ಆಧುನಿಕ ತಾತ್ವಿಕತೆಗಳನ್ನ ಮುನ್ನಡೆಸುವ ಚೈತನ್ಯವಿದೆ. ಈ ವಾಕ್ಯದಲ್ಲಿ ಭಾವಂ ಎಂದರೆ ಒಳಗಿನ ಆಲೋಚನೆ ಮತ್ತು ಸ್ವಭಾವ, ಭವತಿ ಎಂದರೆ ನೋಟ ಮತ್ತು ಅಭಿವ್ಯಕ್ತಿ, ಯದ್ಭಾವಂ ತದ್ಭವತಿ ಎಂದರೆ ನಮ್ಮ ಒಳಗಿನ ಆಲೋಚನೆಗಳು ನಮ್ಮ ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತವೆ ಎಂದಾಗಿದೆ. ವ್ಯಕ್ತಿತ್ವ ಎಂಬುದು ಅನೇಕ ಶಕ್ತಿಗಳ ಸಂಗಮ. ಆದರ್ಶ, ಸದಾಚಾರ, ಶ್ರದ್ಧೆ, ನಿಷ್ಠೆ, ದಕ್ಷತೆ, ಎಚ್ಚರ, ಸನ್ನಿವೇಶಗಳೊಡನೆ ಹೊಂದಿಕೊಳ್ಳುವ ಸಾಮರ್ಥ್ಯ, ವೃತ್ತಿಪ್ರಿಯತೆ, ಪರೋಪಕಾರ ಬುದ್ಧಿ ಮುಂತಾದ ಮಾನವೀಯ ಮೌಲ್ಯಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಕ್ತಿಗಳು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಮಗೆ ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ ಎಂಬುದು ಅರ್ಥವಾಗುತ್ತದೆ. ಪ್ರತಿಯೊಬ್ಬರ ಜೀವನದ ಒಳಿತು ಕೆಡುಕುಗಳಿಗೆ ಅವರೇ ನಿರ್ಮಾತೃಗಳಾಗಿರುತ್ತಾರೆ. ಮನುಷ್ಯ ತನ್ನ ಜೀವನವನ್ನ ತನ್ನ ಇಷ್ಟದ

0: ನಿರ್ಮಿಸುವ ಶಕ್ತಿಗಳು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಮಗೆ ವ್ಯಕ್ತಿ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ ಎಂಬುದು ಅರ್ಥವಾಗುತ್ತದೆ. ಪ್ರತಿಯೊಬ್ಬರ ಜೀವನದ ಒಳಿತು ಕೆಡುಕುಗಳಿಗೆ ಅವರೇ ನಿರ್ಮಾತೃಗಳಾಗಿರುತ್ತಾರೆ. ಮನುಷ್ಯ ತನ್ನ ಜೀವನವನ್ನ ತನ್ನ ಇಷ್ಟದಂತೆ ರೂಪಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಅಂದ್ರೆ ತನ್ನೆಲ್ಲ ಆಲೋಚನೆಗಳ ಫಲಶ್ರುತಿಯೇ ಮಾನವನಾಗಿರುತ್ತಾನೆ. ವ್ಯಕ್ತಿತ್ವವೆಂಬುದು ಹುಟ್ಟಿನಿಂದ ಸಾವಿನ ಕೊನೆ ಕ್ಷಣದವರೆಗೆ ಬದಲಾಗುತ್ತಲೇ ಇರುತ್ತದೆ ಎಂಬುದು ಮನಃಶಾಸ್ತ್ರದ ಅಭಿಪ್ರಾಯ. ಮನೋವಿಜ್ಞಾನಿಗಳು ಇದನ್ನೇ ಪರ್ಸನಾಲಿಟಿ ಎಮರ್ಜಸ್ ಅರ್ಲಿ ಅಂಡ್ ಕಂಟಿನ್ಯೂಸ್ ಟು ಚೇಂಜಸ್ ಇನ್ ಮೀನಿಂಗ್ಫುಲ್ ವೇಸ್ ಥ್ರೂಔಟ್ ದ ಲೈಫ್ ಸ್ಪ್ಯಾನ್ ಎಂದಿದ್ದಾರೆ. ನಾವೆಲ್ಲ ನಮ್ಮ ದೃಷ್ಟಿಕೋನಕ್ಕೆ, ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ಜಗತ್ತನ್ನ ನೋಡುತ್ತೇವೆ. ನಮ್ಮ ನೋಟ ನಮ್ಮ ಯೋಚನೆಯಂತೆ ಇರುತ್ತದೆ. ದೇಗುಲದ ಗರ್ಭಗುಡಿಯೊಳಗಿರುವ ಶಿಲೆಯಿಂದ ನಿರ್ಮಾತವಾದ ಮೂರ್ತಿಯನ್ನ ದೈವಿ ಭಾವದಿಂದ ನೋಡುವಿರಾದರೆ ಅದರಲ್ಲಿ ನಮಗೆ ದೇವರು ಕಾಣಿಸುತ್ತಾನೆ. ಅದೇ ಮೂರ್ತಿಯನ್ನ ಬರೀ ಕಲ್ಲು ಎಂದು ನೋಡುವಿರಾದರೆ ಹಾಗೆಯೇ ಜಗತ್ತನ್ನ ನಾವು ನೋಡುವ ರೀತಿ ಕೂಡ ನಮ್ಮ ಭಾವವನ್ನ ಅವಲಂಬಿಸಿರುತ್ತದೆ. ಹೀಗಾಗಿ ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸಿಕೊಳ್ಳಬೇಕು. ಏನೇ ಆದರೂ ನಮ್ಮ ಯೋಚನೆ ಸಕಾರಾತ್ಮಕವಾಗಿರಬೇಕು. ಆದ್ದರಿಂದ ಸಕಾರಾತ್ಮಕ ಬದುಕು ನಮ್ಮದಾಗುವುದು. ಆಲೋಚನೆಗಳು ಬದಲಾದರೆ ಮಾನವತ್ವಕ್ಕೆ ಇನ್ನಷ್ಟು ಮೆರುಗುಂಟಾಗುತ್ತದೆ. ಇದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಅಬ್ಸರ್ವ್ ದ ಎಫೆಕ್ಟ್ ಎನ್ನುತ್ತಾರೆ. ಇಫ್ ಯು ಚೇಂಜ್ ದ ವೇ ಯು ಲುಕ್ ಅಟ್ ದ ಥಿಂಗ್ಸ್ ಯು ಲುಕ್ ಅಟ್ ಚೇಂಜ್ ಎಂಬ ಜನಪ್ರಿಯ ಹೇಳಿಕೆ ಇದೆ. ಆದ್ರೆ ಪರಂಪರಾಗತವಾಗಿ ಅಭ್ಯಾಸ ಬಲದಿಂದ ಜಗತ್ತನ್ನ ಸಂಶಯದಿಂದ ಎಚ್ಚರಿಕೆಯಿಂದ ನೋಡುವ ನಮ್ಮ ದೃಷ್ಟಿಕೋನವನ್ನು ತಕ್ಷಣಕ್ಕೆ ಬದಲಾಯಿಸಲು ಸಾಧ್ಯವೇ? ಹಿಂದೊಮ್ಮೆ ಮೋಸ ಹೋದ ಅನುಭವ ಯಾರನ್ನು ಸುಲಭವಾಗಿ ನಂಬದ ಹಾಗೆ ಮಾಡುತ್ತದೆ. ದಿನನಿತ್ಯದ ಬದುಕಿನಲ್ಲಿ ಕಣ್ಣೆದುರಿಗೆ ಮೋಸ, ವಂಚನೆ, ಕ್ರೌರ್ಯ ಕಾಣುತ್ತಿರುವಾಗ ಜಗತ್ತು ಸುಂದರವಾಗಿದೆ ಅಂದುಕೊಳ್ಳೋದಾದ್ರೂ ಹೇಗ್ ಸಾಧ್ಯ? ಇದು ಸತ್ಯಕ್ಕೆ ದೂರ ಅಲ್ವೇ ಎಂಬೆಲ್ಲ ಪ್ರಶ್ನೆಗಳು ಕಾಡುತ್ತವೆ. ಆಲೋಚನೆಗಳನ್ನ ಸುಲಭದಲ್ಲಿ ಬದಲಾಯಿಸುವುದು ಕಷ್ಟ ಸಾಧ್ಯವೇ ಎನಿಸಿದ್ರೂ ನಾವು ನೋಡುವ ದೃಷ್ಟಿಯನ್ನು ಕ್ರಮೇಣ ಪ್ರಯತ್ನ ಪೂರ್ವಕವಾಗಿ ಬದಲಾಯಿಸಿಕೊಳ್ಳಬೇಕು. ಅದರಂತೆ ಜಗತ್ತನ್ನ ಸುಂದರವಾಗಿ ಕಾಣುವ ದೃಷ್ಟಿ ಎಲ್ಲರಿಗೂ ಅಭ್ಯಾಸವಾಗಲಿ. ಬದುಕು ಯದ್ಭಾವಂ ತದ್ಭವತಿ. ಪ್ರೀತಿ, ಶಾಂತಿ, ಹಠ, ಛಲ, ಗುರಿ, ಪ್ರತಿಜ್ಞೆ, ಭಕ್ತಿ, ವೈರಾಗ್ಯ, ಯುದ್ಧ, ಸಂತಸ, ಮೋಜು, ಉದ್ಯೋಗ, ಹಸಿವು ಎಲ್ಲವೂ ಅವರವರ ಆಲೋಚನೆಗಳಂತೆಯೇ. ನಮ್ಮ ಯೋಚನೆ, ಚಿಂತನೆ, ಇತರರನ್ನ ನೋಡುವ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಭಾವ ಇರಲಿ, ಇಡೀ ಜಗತ್ತೇ ಸುಂದರವಾಗಿ ಕಾಣುವುದು.
1: ಇದುವರೆಗೂ ಡಾಕ್ಟರ್ ಅರ್ಚನಾ ಆರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:35. ಈಗ ರೈತರಿಗೆ ಸಲಹೆ.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬಾಳೆ ಕೊಡಗು ಜಿಲ್ಲೆಯ ಪ್ರಮುಖ ಹಣ್ಣಿನ ಬೆಳೆಯಾಗಿದ್ದು ರುಚಿಕರವಾದ ಕಡಿಮೆ ಬೆಲೆಯಲ್ಲಿ ಅಧಿಕ ಪೌಷ್ಟಿಕಾಂಶವನ್ನು ಕೊಡುವ ಜನಪ್ರಿಯ ಹಣ್ಣು. ಬಾಳೆಹಣ್ಣು 20% ಶರ್ಕರ ಪಿಷ್ಟವನ್ನು ಹೊಂದಿದ್ದು ಶಕ್ತಿಯ ಆಗರವಾಗಿದೆ. ಅಲ್ಲದೆ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ಕೊಡಗು ಜಿಲ್ಲೆಯಾದ್ಯಂತ ವಿವಿಧ ಬಾಳೆ ತಳಿಗಳನ್ನು ಏಕ ಬೆಳೆಯಾಗಿ ಗದ್ದೆಗಳಲ್ಲಿ ಹಾಗೂ ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಬಾಳೆಯನ್ನ ಎಲ್ಲ ಮಣ್ಣಿನಲ್ಲಿಯೂ ಬೆಳೆಯಬಹುದಾದರೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣು ಮತ್ತು ಆಳವಾದ ಕಪ್ಪು ಮಣ್ಣು ಅತ್ಯಂತ ಯೋಗ್ಯವಾಗಿದೆ. ಬಾಳೆ ಮುಖ್ಯವಾಗಿ ಉಷ್ಣವಲಯದ ಬೆಳೆಯಾಗಿದ್ದು ತೇವಾಂಶಭರಿತ ಹೆಚ್ಚಿನ ಉಷ್ಣಾಂಶವಿರುವ ವಾತಾವರಣವನ್ನು ಬಯಸುತ್ತದೆ. ಈ ಬೆಳೆಯನ್ನ ಸಮುದ್ರ ಮಟ್ಟದಿಂದ ಹಿಡಿದು 1,200 meters ಎತ್ತರದ ಪ್ರದೇಶಗಳಲ್ಲಿ 14-40 centimeters ಉಷ್ಣಾಂಶವಿರುವ ನೀರಾವರಿಗೆ ಅನುಕೂಲವಿರುವ ಎಲ್ಲಾ ಕಡೆಯಲ್ಲಿಯೂ ಬೆಳೆಯಬಹುದು. ರೋಬಸ್ಟಾ ಇದು ಮಧ್ಯಮ ಎತ್ತರದ ತಳಿಯಾಗಿದ್ದು ಕ್ಯಾವೆಂಡಿಸ್ ಗುಂಪಿಗೆ ಸೇರಿದೆ. ಇದು ದೊಡ್ಡ ಗಾತ್ರದ ಹೆಚ್ಚು ಹಣ್ಣುಗಳುಳ್ಳ ಗೊನೆಗಳನ್ನು ಕೊಡುತ್ತದೆ. ಆದ್ದರಿಂದ ರಫ್ತು ಮಾಡಲು ಸೂಕ್ತವಾದ ತಳಿಯಾಗಿದೆ. ಈ ತಳಿಯು ಪನಾಮಾ ಸ್ವರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ಗ್ರ್ಯಾಂಡ್ 9 ಇದು ಮಧ್ಯಮ ಎತ್ತರದ ತಳಿಯಾಗಿದ್ದು ಹಣ್ಣುಗಳ ಗಾತ್ರ ರೋಬಸ್ಟಾಗಿಂತ ದೊಡ್ಡದಾಗಿರುತ್ತದೆ ಹಾಗೂ ರಫ್ತು ಮಾಡಲು ಸೂಕ್ತವಾಗಿರುತ್ತದೆ.

0: ಆಗುತ್ತೆ. ಇದು ಕೂಡ ಪನಾಮಾ ಸ್ವರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ನೇಂದ್ರ ಬಾಳೆ, ಇದು ಅಡಿಗೆಗೆ ಮತ್ತು ತಿನ್ನುವುದಕ್ಕೆ ಯೋಗ್ಯವಾದ ತಳಿ. ಇದರಲ್ಲಿ ಹಣ್ಣುಗಳು 30 ಸೆಂಟಿಮೀಟರ್ಗೂ ಹೆಚ್ಚು ಉದ್ದವಾಗಿದ್ದು ತಿರುಳು ರುಚಿಯಾಗಿರುತ್ತದೆ. ಏಲಕ್ಕಿ ಬಾಳೆ, ಇದು ಮಧುರವಾದ ರುಚಿ, ಸಿಹಿ ಮತ್ತು ಉತ್ತಮ ಶೇಖರಣೆ ಗುಣವನ್ನು ಹೊಂದಿರುವ ತಳಿಯಾಗಿದೆ. ಇದರ ಗಿಡ ಎತ್ತರವಾಗಿದ್ದು 13-14 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ರಸಬಾಳೆ, ಇದು ಅತ್ಯಂತ ಸ್ವಾದಿಷ್ಟ ತಳಿಯಲ್ಲೊಂದಾಗಿದೆ. ಗಿಡ ಬಹಳ ಎತ್ತರವಾಗಿ ಬೆಳೆಯುತ್ತದೆ. ಮಧ್ಯಮ ಗಾತ್ರದ ಗಟ್ಟಿ ತಿರುಳಿನ ಆಕರ್ಷಕ ತಿಳಿ ಹಳದಿ ವರ್ಣದ ತೆಳುಸಿಪ್ಪೆಯ ರುಚಿಕರವಾದ ಹಣ್ಣನ್ನು ಕೊಡುತ್ತದೆ. ಇತರ ತಳಿಗಳಾದ ಪುಟ್ಟಬಾಳೆ, ಕರಿಬಾಳೆ, ಚಂದ್ರಬಾಳೆ, ಬೂದುಬಾಳೆಗಳನ್ನು ಸಹ ಕೊಡಗು ಜಿಲ್ಲೆಯಾದ್ಯಂತ ಬೆಳೆಯಬಹುದು. ಕ್ಯಾವೆಂಡಿಶ್ ಅಂದರೆ ಪಚ್ಚಬಾಳೆ, ಇದು 1.8 ಮೀಟರ್ x 1.8 ಮೀಟರ್ ಅಂತರದಲ್ಲಿ ನೆಡಬಹುದು. ಗಿಡಗಳ ಸಂಖ್ಯೆ ಪ್ರತಿ ಎಕರೆಗೆ 1500 ಮೀರಬಾರದು. ರೋಬೋಸ್ಟಾ, 2.2 ಮೀಟರ್ x 1.8 ಮೀಟರ್ ಅಂತರದಲ್ಲಿ ನೆಡಬಹುದು. ಗಿಡಗಳ ಸಂಖ್ಯೆ ಎಕರೆಗೆ 1125 ದಾಟಬಾರದು. ಇತರ ತಳಿಗಳು 2 ಮೀಟರ್ x 2 ಮೀಟರ್, 1112 ಗಿಡಗಳ ಸಂಖ್ಯೆ. ಸಾವಯವ ಗೊಬ್ಬರವನ್ನು ಬಳಸುವುದಾದರೆ ಪ್ರತಿಯೊಂದು ಗಿಡಕ್ಕೆ ಸುಮಾರು 20 ಕೆಜಿ. ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಾದರೆ ಪ್ರತಿ ಗಿಡಕ್ಕೆ ಗೆಡ್ಡೆಗಳಿಂದ ಬೆಳೆಯುವ ಬಾಳೆಗೆ ನಾಟಿ ಮಾಡಿದ 2ನೇ ತಿಂಗಳು ಸಾರಜನಕ 60 ಗ್ರಾಮ್ಗಳು, ರಂಜಕ 36 ಗ್ರಾಂ, ಪೊಟ್ಯಾಷ್ 75 ಗ್ರಾಂ. 4ನೇ ತಿಂಗಳಿನಲ್ಲಿ ಸಾರಜನಕ 60 ಗ್ರಾಂ, ರಂಜಕ 36 ಗ್ರಾಂ, ಪೊಟ್ಯಾಷ್ 75 ಗ್ರಾಂ. 6ನೇ ತಿಂಗಳಿನಲ್ಲಿ ಸಾರಜನಕ 60 ಗ್ರಾಂ, ರಂಜಕ 36 ಗ್ರಾಂ ಮತ್ತು ಪೊಟ್ಯಾಷ್ 75 ಗ್ರಾಂ. ಅಂಗಾಂಶ ಬಾಳೆಗೆ ನಾಟಿ ಮಾಡಿದ 35ನೇ ದಿನದಲ್ಲಿ ಸಾರಜನಕ 20 ಗ್ರಾಂ, ರಂಜಕ 20 ಗ್ರಾಂ ಮತ್ತು ಪೊಟ್ಯಾಷನ್ನ 25 ಗ್ರಾಂ ಕೊಡಬಹುದು. 70ನೇ ದಿನಕ್ಕೆ ಸಾರಜನಕ 45 ಗ್ರಾಂ, ರಂಜಕ 20 ಗ್ರಾಂ, ಪೊಟ್ಯಾಷ್ 55 ಗ್ರಾಂ ಕೊಡಬಹುದು. 105ನೇ ದಿನಕ್ಕೆ 45 ಗ್ರಾಂ ಸಾರಜನಕ, 20 ಗ್ರಾಂ ರಂಜಕ ಮತ್ತು 55 ಗ್ರಾಂ ಪೊಟ್ಯಾಷ್. 40ನೇ ದಿನಕ್ಕೆ 45 ಗ್ರಾಂ ಸಾರಜನಕ, ರಂಜಕ 20 ಗ್ರಾಂ ಮತ್ತು ಪೊಟ್ಯಾಷ್ 55 ಗ್ರಾಂ. 175ನೇ ದಿನಕ್ಕೆ 45 ಗ್ರಾಂ ಸಾರಜನಕ, ರಂಜಕ 20 ಗ್ರಾಂ ಮತ್ತು ಪೊಟ್ಯಾಷ್ 55 ಗ್ರಾಂ ಅನ್ನ ಕೊಡಬಹುದು. ಹೂ ಬಿಡುವ ಸಮಯದಲ್ಲಿ ಪೊಟ್ಯಾಷ್ 1 ಗ್ರಾಂ ವರೆಗೆ ಕೊಡಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:40. ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 MHz. ನುಡಿಯ ಬೆಡಗು, ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕೇಳಿ ಕಾರ್ಯಕ್ರಮ ನುಡಿಯ ಬೆಡಗು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್,
3: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
4: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
5: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ನುಡಿಯ ಬೆಡಗು ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ವಿಶೇಷ ಶಾಸನಗಳ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಶಾಸನಗಳಲ್ಲಿ ಕನ್ನಡದ ವರ್ಣನೆ ಬಗ್ಗೆ ತಿಳಿದುಕೊಂಡಿದ್ವಿ. ಈ ಜಗತ್ತಲ್ಲಿ ಬದುಕು ಆರಾಮಾಗಿರಬೇಕು ಅಂದರೆ, ಸಾರ್ಥಕಮಯವಾಗಿ ಸುಖಮಯ ಬದುಕನ್ನು ಸಾಗಿಸಬೇಕು ಅಂದರೆ ಗಂಡು ಹೆಣ್ಣು ಇಬ್ಬರು ಸಮಾನ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಒಬ್ಬರು ಮತ್ತೊಬ್ಬರಿಗೆ ಅನ್ಯೋನ್ಯ

ಸಮಾನವಾಗಿ ಬದುಕಬೇಕು. ಆದರೆ ನಮ್ಮ ಭಾರತೀಯ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ವಿಶೇಷವಾದ ಸ್ಥಾನ ಇದೆ ಅಲ್ವಾ? ಯಾಕಂದರೆ ನಮ್ಮದು ಪಿತೃಪ್ರಧಾನ ಸಮಾಜ. ಇಬ್ಬರೂ ಸಮಾನರು ಅನ್ನೋ ವಿಚಾರದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಇವತ್ತು ಕಾಣಬಹುದಾಗಿದ್ರೂ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ಗಂಡು ಮಗು ಬೇಕೇ ಬೇಕು, ಅಥವಾ ಗಂಡು ಮಗು ಇಲ್ಲದೆ ಇದ್ದರೆ ಮೋಕ್ಷ ಸಿಗೋದಿಲ್ಲ, ಈ ಥರದ ಮಾತುಗಳು ಚಾಲ್ತಿಯಲ್ಲಿ ಇದ್ವು. ಆದರೆ ಒಂದು ಶಾಸನ ಹೆಣ್ಣನ್ನು ಹೊಗಳುತ್ತೆ. ಅದು ಹೇಗೆ ಅಂತಂದರೆ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ತಿದ್ರಲ್ವಾ, ಅಂದರೆ ಗಂಡು ಮಗು ಇಲ್ದಿದ್ರೆ ಪಿತೃಗಳಿಗೆ ಸದ್ಗತಿ ಸಿಗೋದಿಲ್ಲ ಅಂತ. ಆದರೆ ಈ ಶಾಸನದಲ್ಲಿ ಸುಪುತ್ರಿ ಕುಲದೀಪಿಕಾ ಅಂತ ಹೆಣ್ಣನ್ನು ಗೌರವಿಸುತ್ತೆ, ಹೆಣ್ಣನ್ನು ಗೌರವಿಸುವಂತಹ ಶಾಸನ ಇದು. ಯಾವುದಪ್ಪ ಅಂತಂದರೆ, ಕ್ರಿಸ್ತ ಶಕ 1123 ಬೆಳ್ಳೆಪ್ಪ ನಾಯಕನ ಮಡದಿ ಚಂಗವೆ ಹೆಣ್ಣು ಮಗು ಇತ್ತಾಗ ಅತ್ಯಂತ ಗೌರವದಿಂದ ಈ ಶಾಸನವನ್ನು ಬರೆಸಿದ್ದಾರೆ. ಚಂಗವೆ ರತ್ನದ ಆಗರವನ್ನೇ ಪಡೆದಿದ್ದಾಳೆ. ಈ ಕುಲದೀಪಕ್ಕೆ ಬಡವರಿಗೆ ಕಲ್ಪವೃಕ್ಷವಾಗಿ ಗೌರವದಿಂದ ಬಾಳಲಿ ಅಂತ ಈ ಶಾಸನದಲ್ಲಿ ಕವಿ ಬರೆದಿದ್ದಾನೆ. ಶಾಸನಗಳಲ್ಲಿ ಬರೀ ದಿಗ್ವಿಜಯಗಳು ಅಥವಾ ದತ್ತಿದಾನಗಳು ಇವಷ್ಟೇ ಅಲ್ಲ, ಸಾಮಾಜಿಕ ಚಟುವಟಿಕೆಗಳ ಕುರಿತಂಗೆ ಸಹ ಶಾಸನಗಳು ಹೇಳ್ತವೆ. ಅಂದರೆ ಕೆರೆ, ಅರವಟ್ಟಿಗೆ, ಬಾವಿ, ಬಸದಿ, ದೇಗುಲ, ತೀರ್ಥ, ಚಕ್ರ, ಆರವೆ ಅಂದರೆ ತೋಪು, ಇವೆಲ್ಲವುಗಳನ್ನು ಮಾಡಿಸುವುದು ಮೊದಲ ಧರ್ಮ ಅಂತ ಅನೇಕ ಶಾಸನಗಳು ಹೇಳ್ತವೆ. ಮೂಡಿಗೆರೆ ಮತ್ತು ಶಿಕಾರಿಪುರದಲ್ಲಿ ಈ ಥರದ ಸಾಮಾಜಿಕ ಅಥವಾ ಸಾರ್ವಜನಿಕ ಚಟುವಟಿಕೆಗಳ ಬಗ್ಗೆ ಹೇಳುವಂತಹ ಶಾಸನಗಳು ದೊರೆತಿವೆ. ಆರಾಮ ಅಂತಂದರೆ ಸಾರ್ವಜನಿಕ ಉದ್ಯಾನ, ಧರ್ಮಾರ್ಥವಾಗಿ ಬಿಟ್ಟುಕೊಟ್ಟ ವಿಚಾರಗಳನ್ನು ಅಗ್ಗಿಷ್ಟಿಗೆ ಅಂದರೆ ಊರಿನ ಯಾರಾದರೂ ಒಬ್ಬರ ಮನೆ ಅಥವಾ ಮಠದಲ್ಲಿ ಅಥವಾ ದೇವಸ್ಥಾನದಲ್ಲಿ ಅಗ್ನಿಯನ್ನು ಸದಾಕಾಲ ಕಾಯ್ದುಕೊಳ್ಳುವ ವ್ಯವಸ್ಥೆ ಕ್ರಿಸ್ತ ಶಕ 1110 ಶಿಕಾರಿಪುರದಲ್ಲಿ ದೊರೆತ ಶಾಸನ ಹೇಳುತ್ತೆ. ಯಾರು ಅಗ್ನಿಯನ್ನು ಕಾಯ್ದುಕೊಳ್ಳುವ ಜವಾಬ್ದಾರಿ ಹೊತ್ತಿದ್ದಾರೋ ಅವರಿಗೆ ದತ್ತಿಗಳನ್ನು ಬಿಡುತ್ತಿದ್ದಂತಹ ದಾಖಲೆಗಳು ಇಲ್ಲಿ ಸಿಕ್ಕಿವೆ. ತಟಾಕ ನಿರ್ಮಾಣ ಅಂದರೆ ಕೆರೆಯನ್ನು ಕಟ್ಟಿಸಿದ ಹೂಳೆತ್ತಿದವರನ್ನು ಹೊಗಳುವ ಶಾಸನ ಹಾಸನ ಜಿಲ್ಲೆಯ ಹಳೆಬೀಡಿನ ಶಾಸನ. ಕ್ರಿಸ್ತ ಶಕ 1162 ಕಾಲದ ಹಳೆಬೀಡಿನ ಕೆರೆಯೊಂದಕ್ಕೆ ತೂಬನ್ನಿಕ್ಕಿಸಿದ ವಿನಯಾದಿತ್ಯ ಹೊಯ್ಸಳನನ್ನು ಜೀವದಯೋಪೇತನ್ ಅಂತ ಈ ಶಾಸನದಲ್ಲಿ ಹೊಗಳಲಾಗಿದೆ. ಜೀವದಯೋಪೇತನ್ ಅಂತಂದರೆ ಜೀವದಯ ಪಾಲಿಸಿದವನು ಅಂತ ಅರ್ಥ. ಆತಕೂರಿನ ಶಾಸನ ಒಂದು ವೀರಗಲ್ಲು. ಆದರೆ ಈ ವೀರಗಲ್ಲನ್ನು ಬರೀ ಮನುಷ್ಯರಿಗೆ ಮಾತ್ರ ನೆಡ್ತಾ ಇದ್ರು ಅಥವಾ ಬರೆಸ್ತಾ ಇದ್ರು ಅನ್ನೋದು ತಪ್ಪು. ಇದು ಮನುಷ್ಯರ ಶೌರ್ಯವನ್ನು ಕುರಿತಂಥದ್ದು ಅಲ್ಲ, ಬದಲಾಗಿ ಒಂದು ಪ್ರಾಣಿ ಮಾಡಿದ ಅಥವಾ ಮೆರೆದ ಸಾಹಸವನ್ನು ಕುರಿತದ್ದು. ಅದು ಬೇಟೆ ನಾಯಿಗೆ ನಿಲ್ಲಿಸಿದಂತಹ ವೀರಗಲ್ಲು. ತೆಕ್ಕೊಲಂ ಎನ್ನುವುದು ತಮಿಳುನಾಡಿನ ಒಂದು ಸ್ಥಳ. ತೆಕ್ಕೊಲಂ ಯುದ್ಧ ನಡೆದದ್ದು ಕ್ರಿಸ್ತ ಶಕ 949-50 ಒಳಗೆ. ಮುಮ್ಮುಡಿ ಕೃಷ್ಣನು ಮುಮ್ಮುಡಿ ಚೋಳ ರಾಜಾದಿತ್ಯನ ಮೇಲೆ ದಂಡೆತ್ತಿ ಹೋದ. ಈ ಯುದ್ಧದಲ್ಲಿ ರಾಜಾದಿತ್ಯ ಹತನಾದ. ರಾಜಾದಿತ್ಯನನ್ನು ಕೊಂದವನು ಗಂಗಭೂತುಗ ಎನ್ನುವಂಥವ. ಆಗ ಮುಮ್ಮುಡಿ ಕೃಷ್ಣ ಭೂತುಗನಿಗೆ ದಾನಗಳನ್ನು ಕೊಡ್ತಾನೆ, ಬನವಾಸಿ, ಬೆಳ್ವಲ, ಬಾಗಿನಾಡು ಇವೆಲ್ಲ. ಇದೇ ಸಂದರ್ಭದಲ್ಲಿ ಭೂತುಗ ಮುಮ್ಮುಡಿ ಕೃಷ್ಣನಲ್ಲಿ ಇದ್ದ ಒಂದು ಬೇಟೆ ನಾಯಿಯನ್ನು ಕೇಳಿ ಪಡೆದುಕೊಂಡಿದ್ದ. ಅದು ಹೆಣ್ಣು ನಾಯಿ ಕಾಳಿ ಅಂತ. ನಂತರ ಅವನು ಹೆಣ್ಣು ನಾಯಿ ಕಾಳಿಯನ್ನು ಕರೆದುಕೊಂಡು ಬೇಟೆಗೆ ಮದ್ದೂರು ತಾಲೂಕಿನ ಬೆಳತೂರಿನ ಕಡೆಗೆ ಹೊರಟ. ಆಗ ಅಲ್ಲಿ ಒಂದು ಭಾರೀ ಹಂದಿಯನ್ನು ಕಂಡು ನಾಯಿಯನ್ನು ಚೂಬಿಟ್ಟ. ಎರಡೂ ಪ್ರಾಣಿಗಳು ಹೋರಾಡಿ ಸತ್ತು ಹೋದವು. ತನ್ನ ನಾಯಿ ಕಾಳಿ ಸತ್ತದ್ದನ್ನು ಕಂಡ ಭೂತುಗ ಕಾಳಿಯ ಹೆಸರಲ್ಲಿ ವೀರಗಲ್ಲನ್ನು ಹಾಕಿಸಿದ. ಆತಕೂರಿನ ಶಾಸನ ಅದು ಈಗ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನಲ್ಲಿ ಸಿಕ್ಕಿದೆ. ಹೀಗೆ ಇನ್ನೂ ಅನೇಕ ಶಾಸನಗಳು, ಅಂದರೆ ಲಕ್ಕುಂಡಿಯ ಅತ್ತಿಮಬ್ಬೆ ಶಾಸನ, ಅಂದರೆ ರನ್ನ ಕವಿಯ ಆಶ್ರಯದಾತೆ ಅತ್ತಿಮಬ್ಬೆ. ರನ್ನ ತನ್ನ ಅಜಿತ ಪುರಾಣದಲ್ಲಿ ಮನ ತುಂಬಿ ದಾನ ಮಾಡುವುದರಲ್ಲಿ ಎತ್ತಿದ ಕೈಯಾದಂತಹ ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿ ಅನ್ನುವ ಬಿರುದನ್ನು ಕೊಟ್ಟು ಆಕೆಯನ್ನು ಹಾಡಿ ಹೊಗಳಿದ್ದಾನೆ.

0: ಮೊಬ್ಬೆಯ ವಂಶ ಹಾಗೂ ಆಕೆ ಮಾಡಿದ ದಾನ ಧರ್ಮ ಮತ್ತು ದತ್ತಿಗಳ ಬಗ್ಗೆ ಗುಣದಂಕಕಾರ್ತಿ ಕವಿವರ ಕಾಮಧೇನು ಕಟಕ ಪವಿತ್ರೆ ಚಿನ್ನಧರ್ಮ ಪತಾಕೆ ಹೀಗೆ ಹಲವಾರು ಬಿರುದುಗಳನ್ನು ಕೊಟ್ಟಿದ್ದಾನೆ. 1501 ಬಸದಿಗಳನ್ನು ಕಟ್ಟಿಸಿದ್ದಾಳೆ ಅತ್ತಿಮಬ್ಬೆ. ಪರಗಣದ ಉಲ್ಲೇಖ ಕೂಡ ಬರುತ್ತೆ. ಇನ್ನೊಂದು ವಿಶೇಷ ಶಾಸನ ಯಾವುದಪ್ಪ ಅಂದರೆ ದೇಕಬ್ಬೆಯ ಬೆಳತೂರು ಶಾಸನ. ಇದೊಂದು ಮಾಸ್ತಿಗಲ್ಲು ಅಥವಾ ಮಹಾಸತಿ ಶಾಸನ. ಮೈಸೂರು ಜಿಲ್ಲೆ ಹೆಗ್ಗಡ ದೇವನಕೋಟೆ ತಾಲೂಕು ಬೆಳತೂರು ಗ್ರಾಮದ ಅಡ್ಡಕಟ್ಟೆ ಹೊಲದಲ್ಲಿರುವ ಬಿನಕಲಮ್ಮ ಗುಡಿ. ಕಾಲ ಕ್ರಿಸ್ತಶಕ 1157. ನುಗುನಾಡಿನ ಎರೆಯಂಗನ ಮಗ ಏಚ. ಏಚನ ಹೆಂಡತಿ ದೇಕಬ್ಬೆ. ಏಚ ಒಬ್ಬ ಜಟ್ಟಿ ಅಥವಾ ಕುಸ್ತಿಪಟು. ಸ್ಪರ್ಧೆಯಲ್ಲಿ ಹೋರಾಡುತ್ತಾ ದಾಯಿಗನಿಗೆ ಇರಿದ. ಆಗಿನ ತಲಕಾಡಿನ ದೊರೆ ಏಚನನ್ನ ತಲಕಾಡಿಗೆ ಕರೆಸಿ ವಿಚಾರಿಸಿ ಮರಣದಂಡನೆ ವಿಧಿಸಿದ. ಏಚನ ಸಾವಿನ ಸುದ್ದಿ ತಿಳಿದ ದೇಕಬ್ಬೆ ಇಹಲೋಕ ತ್ಯಜಿಸಲು ಸಿದ್ಧಳಾದಳು. ಚಿತೆ ಏರಲು ಸಿದ್ಧನಾದ ದೇಕಬ್ಬೆಯನ್ನು ತಡೆಯಲು ಬಂಧುಗಳು ಪರಿಪರಿಯಾಗಿ ಕೇಳಿಕೊಂಡರು. ಆದರೂ ದೇಕಬ್ಬೆ ಚಿತೆಯನ್ನ ಹೊಕ್ಕಳು. ಆಕೆ ಮತ್ತು ಆಕೆಯ ಪತಿಯ ವಂಶದ ವಿವರಗಳು ಈ ಶಾಸನದಲ್ಲಿ ಇವೆ. ಹಾಗೆ ದೇಕಬ್ಬೆ ಚಿತೆ ಏರುವ ಮೊದಲು ದೇವಾಲಯದಲ್ಲಿ ನಂದಾದೀಪಕ್ಕಾಗಿ ಭೂಮಿ ಮತ್ತು ತೋಟವನ್ನು ದಾನ ಮಾಡಿದ ವಿವರಗಳು ಸಹ ಇವೆ. ಇನ್ನೊಂದು ಆತ್ಮಬಲಿ ಶಾಸನ. ಇದು ಹಳೆಬೀಡಿನ ಕುವರ ಲಕ್ಷ್ಮಣ ಶಾಸನ ಅಂತ ಕೂಡ ಕರೀತಾರೆ. ರಾಜನ ಮೇಲೆ ಅಥವಾ ತಮ್ಮ ದೊರೆಯ ಮೇಲೆ ಅಪಾರ ಪ್ರೀತಿ ಹೊಂದಿದಂತಹ ಜನ ತಮ್ಮ ದೊರೆ ತೀರಿ ಹೋದ ನಂತರ ಅವರು ಕೂಡಲೇ ಪ್ರಾಣತ್ಯಾಗ ಮಾಡಿದ್ರಂತೆ. ಇದನ್ನು ಆತ್ಮಬಲಿದಾನ ಅಥವಾ ಗರುಡ ಸಂಪ್ರದಾಯ ಅಂತ ಕರೀತಿದ್ರಂತೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಪೌಳಿಯ ಕಲ್ಲಿನ ಕಂಬದ ಮೇಲೆ ಈ ಶಾಸನ ದೊರೆತಿದೆ. ಹೊಯ್ಸಳರ ಕಾಲದ ಆತ್ಮಬಲಿದಾನದ ಬಗ್ಗೆ ಈ ಶಾಸನ ಹೇಳುತ್ತೆ. ವೀರಬಲ್ಲಾಳನ ಆಪ್ತ ಸೇನಾನಾಯಕನಾಗಿದ್ದ ಕುವರ ಲಕ್ಷ್ಮ ತನ್ನ ಹೆಂಡತಿ ಮತ್ತು ಅನುಚರರೊಂದಿಗೆ ಪ್ರಾಣತ್ಯಾಗ ಮಾಡಿದ. ಹಾಗೆ ವಿಜಯನಗರ ಅರಸರ ಕಾಲದ ಧರ್ಮ ಸಮನ್ವಯತೆ ಸಾರುವಂತಹ ಬುಕ್ಕರಾಯನ ಶಾಸನ, ಇವೆಲ್ಲವೂ ವಿಶೇಷವಾದಂತಹ ಶಾಸನಗಳು. ಮತ್ತೆ ಇನ್ನೂ 10 ಹಲವು ಮಾಹಿತಿಯನ್ನು ತಿಳಿದುಕೊಳ್ಳೋದಿದೆ ನಮ್ಮ ನುಡಿಯ ಬೆಳಗು ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸಿ. ವಿಳಾಸ ನಿಲಯದ ನಿರ್ದೇಶಕರು ನುಡಿಯ ಬೆಳಗು ವಿಭಾಗ ಆಕಾಶವಾಣಿ ಮಡಿಕೇರಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ನುಡಿಯ ಬೆಳಗು ಕನ್ನಡ ಸಾಹಿತ್ಯ ಲೋಕದ ಆಪ್ತ ಸಂಗತಿಗಳ ಕಾರ್ಯಕ್ರಮ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಸಮಯ 6:50:40. ಈಗ ವಾಣಿಜ್ಯ ಪ್ರಕಟಣೆಗಳು.
5: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
6: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
7: ಒಂದು ನಿಮಿಷ ಇಲ್ಲಿ ಕೇಳಿ ವೈ. ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
8: ಮಡಿಕೇರಿಯ ಆರಾಧನಾ ಪೇಂಟ್ಸ್ ಅವರ ಶಾಪ್ ಇವಾಗ ಮಾರ್ಕೆಟ್ ಪಕ್ಕ ಮಸೀದಿ ಎದುರು ಸ್ವಂತ ಬೃಹತ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆಯಂತೆ.
9: ಹೌದಾ? ಹಾಗಾದ್ರೆ ನಮ್ಮ ಹೊಸ ಮನೆಗೆ ಬೇಕಾದ ಪೇಂಟ್ಸ್, ಪೈಪ್ಸ್, ಸ್ಯಾನಿಟರೀಸ್ ಎಲ್ಲ ಅಲ್ಲಿಂದಲೇ ತಗೊಳ್ಳೋಣ. ಅದು ಬ್ಯಾಂಗ್ಳೂರ್ ರೇಟ್ ನಲ್ಲೇ ಸಿಗುತ್ತೆ.
8: ಆರಾಧನಾ ಪೇಂಟ್ಸ್ ಅಂಡ್ ಹಾರ್ಡ್ವೇರ್, ಮಾರ್ಕೆಟ್ ಬಳಿ, ಮಸೀದಿ ಮುಂಭಾಗ, ಮಹಾದೇವಪೇಟೆ, ಮಡಿಕೇರಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.

0: ಕಾರ್ನಿವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್, ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಕೊಡವ ಒಕ್ಕಡೊಕ್ಕಡ ನಡೆದು ನಡಪ ದಂಡನೆ ಕಾಲ್ತರ ಆಲೆ ಮಾಡ ತೋಕು ನಮ್ಮ ದಂಡಾಯ್ತಿ ಇರುತ್ತಾರೆ. ಇದೇ 10:11 ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಂಬಲು ನಡಪ. 10 ನಾಳೆ ಚಿನಿಯಾಚ ಪೊಲಕ 9 ಗಂಟೆಗೆ ಉದ್ಘಾಟನೆ, 11 ಗಂಟೆಗೆ ಸಭಾ ಕಾರ್ಯಕ್ರಮ. ಮಾಜರೆಲ್ಲ ಬಂತು ಕೂಡಿಯಾಡಲೊಂದು ಆಲೆ ಮಾಡ ಒಕ್ಕ ಕರ ಕಟ್ಟಿತು.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
4: ಆಕಾಶವಾಣಿ ಮಡಿಕೇರಿ, ಸಮಯ 6:55 ನಿಮಿಷಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಬೊಟ್ಟೋಳಂಡ ಟಿ ಭೀಮಯ್ಯ ಅಪ್ಪು ಐಂಡ ಆಖಿರಿ ಕಾರ್ಯ ಇಂದು ಮಜಣ ಪೇರೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:02 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
1: ಮತ್ತೆ ಮರಳಿ ಬಂದ
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಚಿಯವರೆಗೆ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು. ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪಾಲಿನ ಹಳೆ ಹಣಕಾಸು ಬಾಕಿ ಬಗ್ಗೆ ಕೇಂದ್ರ ಹಣಕಾಸು ಖಾತೆ ಸಚಿವರೊಂದಿಗೆ ತಾವು ಚರ್ಚಿಸಿದ್ದು ಸಿಹಿ ಸುದ್ದಿ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ 57ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಸಭೆ ಚರ್ಚಿಸಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಜಿಎಸ್ಟಿ

0: ಪಾವತಿಸದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ, ಸೂಕ್ತ ಕ್ರಮದ ಭರವಸೆ ನೀಡಲಾಗಿದೆ ಎಂದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕಾಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಉಭಯ ಸಂಸ್ಥೆಗಳ ನಿರ್ದೇಶಕರು ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜೋಶಿ, ಮದ್ರಾಸ್ ಮತ್ತು ಧಾರವಾಡ ಐಐಟಿಗಳ ಮಧ್ಯದ ಒಪ್ಪಂದ ಜ್ಞಾನ, ಆವಿಷ್ಕಾರ, ನಾವಿನ್ಯತೆಯಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಪಯಣಕ್ಕೆ ವಿಶಿಷ್ಟ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಿಂದ ದೇಶದ 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆಯುತ್ತಿದ್ದು 32,897 ಕೋಟಿ ರೂಪಾಯಿ ಸಹಾಯಧನ ಫಲಾನುಭವಿಗಳ ಖಾತೆಗೆ ನೇರ ಜಮೆಯಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸ್ವಚ್ಛ ಇಂಧನ ಬಳಕೆಯಿಂದ 21 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಶೂನ್ಯ ವಿದ್ಯುತ್ ಶುಲ್ಕ ಹೊಂದಿವೆ. 75,021 ಕೋಟಿ ರೂಪಾಯಿ ಮೌಲ್ಯದ ಪಿಎಂ ಸೂರ್ಯಘರ್ ಯೋಜನೆ ಜಗತ್ತಿನ ಅತಿದೊಡ್ಡ ಮೇಲ್ಛಾವಣಿ ಸೌರಶಕ್ತಿ ಉಪಕ್ರಮವಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಯಾದಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಪೋಷಣ ಜಾಗೃತಿ ಓಟಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಚಾಲನೆ ನೀಡಿದರು. ಸ್ವಚ್ಛತೆಯೇ ಸೇವೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನ, ಮಿಷನ್ ಶಕ್ತಿ ಜನಾಂದೋಲನದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆ ಎಲ್ಲರ ಹೊಣೆ ಎಂದರು. ವಿಶ್ವ ಅಂಚೆ ದಿನ, ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ತನ್ನಿಮಿತ್ತ ಅಂಚೆ ಇಲಾಖೆ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
1: ವಿಶ್ವ ಅಂಚೆ ದಿನದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 9 ರಿಂದ 15 ರವರೆಗೆ ರಾಷ್ಟ್ರೀಯ ಅಂಚೆ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿಶ್ವ ಅಂಚೆ ದಿನದ ಧ್ಯೇಯವಾಕ್ಯ ಒನ್ ಪೋಸ್ಟಲ್ ನೆಟ್ವರ್ಕ್ ಇನ್ಫಿನೈಟ್ ಪಾಸಿಬಿಲಿಟೀಸ್ ಅಂತ. ಭಾರತೀಯ ಅಂಚೆ ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಲ್ಲ, ಇಂದು ಇದು ದೇಶದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಬಹುಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ರಾಷ್ಟ್ರೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಧಾರವಾಡ ಅಂಚೆ ವಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 12ರಂದು ಸೋಮವಾರ ಫಿಲಾಟಲಿ ದಿನವನ್ನು ಆಚರಿಸಲಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಅಂಚೆ ಚೀಟಿಗಳ ಮಹತ್ವ ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಅಕ್ಟೋಬರ್ 13ರಂದು ಮಂಗಳವಾರ ಹಣಕಾಸು ಸೇವೆಗಳ ದಿನ ಆಚರಿಸಲಾಗುತ್ತಿದ್ದು, ಅಂಚೆ ಉಳಿತಾಯ ಖಾತೆಗಳು ಮತ್ತು ಅಂಚೆ ಜೀವ ವಿಮೆ ಸೇರಿದಂತೆ ಅಂಚೆಯ ವಿವಿಧ ಹಣಕಾಸು ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಅಕ್ಟೋಬರ್ 14ರಂದು ಬುಧವಾರ ಮೇಲ್ ಮತ್ತು ಪಾರ್ಸಲ್ ದಿನವನ್ನು ಆಚರಿಸಲಾಗುತ್ತಿದ್ದು, ಅಕ್ಟೋಬರ್ 15ರಂದು ಗುರುವಾರ ಅಂಚೆ ತಂತ್ರಜ್ಞಾನ ದಿನದ ಅಂಗವಾಗಿ ಒನ್ ಇಂಡಿಯಾ ಅನಂತ ಸೇವಾ ಎಂಬ ಸಂದೇಶದೊಂದಿಗೆ ಪೋಸ್ಟೇತಾನ್ ವಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಪ್ತಾಹದ ಮುಖ್ಯ ಉದ್ದೇಶ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದ

0: ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವುಲೇಪಿತ ಯೂರಿಯಾ ಕುರಿತು ಒಂದು ನೋಟ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹಿರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವುಲೇಪಿತ ಯೂರಿಯಾದಿಂದ ಖಜಾನೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇಳುವರಿ ಸಹ ಭತ್ತದಲ್ಲಿ ಶೇಕಡ 5.79, ಮೆಕ್ಕೆಜೋಳ ಶೇಕಡ 7.14, ಸೋಯಾಬೀನ್ ಬೆಳೆ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬು ಬೆಳೆಯಲ್ಲಿ ಶೇಕಡ 17.5 ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಖ್ಯಾತ ಸಾವಯವ ಕೃಷಿ ತಜ್ಞ, ಭೌಗೋಳಿಕ ಸೂಚ್ಯಂಕ ಪಡೆದ ಧಾರವಾಡ ಅಲ್ಫಾನ್ಸೋ ಮಾವಿನ ನೈಸರ್ಗಿಕ ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್, ರಸಗೊಬ್ಬರ ಬಳಕೆಯನ್ನು ರೈತರು ಮಿತಿಗೊಳಿಸಿದಲ್ಲಿ ಅಪರಿಮಿತ ಬಳಕೆ ಮತ್ತು ಅವಲಂಬನೆ ಕಡಿಮೆಯಾಗಬಹುದು ಎನ್ನುತ್ತಾರೆ.
1: ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗ್ಯಾವ. ಮನುಷ್ಯ ಬದುಕಿದ್ದೇ ಮುಖ್ಯವಾಗಿ ಮಣ್ಣು, ನೀರು, ಗಾಳಿ ಇವುಗಳನ್ನೇ ಅವಲಂಬಿಸಿ. ನಾವು ರಾಸಾಯನಿಕಗಳನ್ನು ಹಾಕಿ ವಿಷಮಯ ಮಾಡಿದಾಗ ನಾವು ತಿನ್ನುವ ಆಹಾರದಲ್ಲಿ ಬೇಡ ಅಂತಂದ್ರು ಸೇರಿಕೊಳ್ತದೆ ಈ ವಿಷ, ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಬಳಸಿ ನೆಲ ಜಲ ಮೂಲಗಳನ್ನು ಉಳಿಸಿಕೋಬೇಕು. ಸೀರಿಯಸ್ ಆಗಿ ವಿಚಾರ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಗೋಮೂತ್ರ ಈ ಯೂರಿಯಾ ಕೆಲಸ ಮಾಡಿದಂತಹ ಎಲ್ಲಾ ಕೆಲಸನೂ ಮಾಡ್ತದೆ. ಸಿಂಪರಣೆ ಮಾಡೋದಾದ್ರೆ ಒಂದು ಪಂಪ್ಗೆ 1/2 ಲೀಟರ್ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಬೇಕು. ಹಾಯಿ ನೀರಲ್ಲಿ ಕೊಡೋದಾದ್ರೆ 1 ಎಕರೆಗೆ 8 ಲೀಟರ್ ಸಾಕಾಗ್ತದೆ. ಇದರಿಂದ ರೈತರಿಗೆ ದುಡ್ಡು ಉಳಿತದೆ, ರಸಗೊಬ್ಬರದಿಂದ ಭೂಮಿಯನ್ನು ವಿಷ ಮಾಡೋದು ಉಳಿತದೆ.
0: ಜಪಾನ್ ದೇಶದಲ್ಲಿ ಈ ತಿಂಗಳ 17ನೇ ತಾರೀಖಿನಿಂದ ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೊಮ್ಮಸಮುದ್ರ ಗ್ರಾಮದ ರಾಧಾ ವೆಂಕಟೇಶ್ T12 ವಿಭಾಗದ ಪ್ಯಾರಾ ಓಟಗಾರ್ತಿಯಾಗಿದ್ದು 400 ಮೀಟರ್ ಹಾಗೂ 1,500 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛ ಸಂಕಲ್ಪ ಮಾಸ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಸುಂದರ ಹಾಗೂ ಸ್ವಚ್ಛ ನಗರ ರೂಪಿಸಿ ನಿರ್ವಹಿಸಲು ಪುರಸಭೆ ಚಂದನವನದ ಖ್ಯಾತ ಚಲನಚಿತ್ರ ನಟರ ಧ್ವನಿಯ ಮೂಲಕ ತ್ಯಾಜ್ಯ ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಮಂಗಳವಾರ 13 ಮತ್ತು 20ನೇ ತಾರೀಕು ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡಲು ದಸರಾ ಪ್ರಯುಕ್ತ ತೆರೆದಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ರೇಷ್ಮೆ ಸಿರಿ, ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ಬಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳಿ ಕಾರ್ಯಕ್ರಮ ರೇಷ್ಮೆ ಸಿರಿ.
3: ನಮಸ್ಕಾರ ಜ್ಯೋತಿ ಅವರೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
4: ನಮಸ್ಕಾರ ಸರ್.
3: ಯಾವ ತರದ ಒಂದು ದುಷ್ಪರಿಣಾಮಗಳನ್ನ ನಾವು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಇರತಾವು?
4: ರೇಷ್ಮೆ ಹುಳುವಿಗೆ ಬೇಕಾದ

0: ಆಗಿರುವಂತದ್ದು ಉತ್ತಮ ಗುಣಮಟ್ಟದ ಸೊಪ್ಪು, ರೋಗಾಣುಮುಕ್ತ ವಾತಾವರಣ ಮತ್ತೆ ನಿಗದಿತ ಉಷ್ಣಾಂಶ, ಶೈತ್ಯಾಂಶ, ಇವು ರೇಷ್ಮೆ ಹುಳುವಿಗೆ ಬೇಕಾಗಿರುವಂತಹ ಒಂದು ನಿರ್ದಿಷ್ಟ ವಾತಾವರಣ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕೀಟಗಳ ಬಾಧೆಯಿಂದ ಯಥೇಚ್ಛವಾಗಿ ಕೀಟನಾಶಕಗಳನ್ನ ಬಳಸ್ತಾ ಇದ್ದಾರೆ. ಅದು ಬೇರೆ ಬೆಳೆಗಾಗಿರ್ಬೋದು ಅಥವಾ ಹಿಪ್ಪುನೆರಳೆಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಅದನ್ನ ಬಳಸ್ತಾ ಇದ್ದಾರೆ. ಸೊ ಇದು ರೇಷ್ಮೆ ಹುಳು ಸಂಪರ್ಕಕ್ಕೆ ಬರುವಂತದ್ದು ಬೇರೆ ಬೇರೆ ವಿಧದಿಂದ ರೇಷ್ಮೆ ಹುಳುವಿನ ಸಂಪರ್ಕಕ್ಕೆ ಬರುತ್ತೆ.
1: ಈಗ ನನ್ನ ನೇರವಾದ ಪ್ರಶ್ನೆ ತಮಗೆ, ರೇಷ್ಮೆ ಹುಳುಗೆ ಏಕೈಕ ಆಹಾರ ರೇಷ್ಮೆ ಸೊಪ್ಪು, ಹಿಪ್ಪುನೇರಳೆ ಸೊಪ್ಪು. ಯಾವ ತರ ಇದು ಕೀಟನಾಶಕ ನಮ್ಮ ರೇಷ್ಮೆ ಹುಳುವಿನ ಒಂದು ಆಹಾರವಾಗಿ, ರೇಷ್ಮೆ ಹುಳುವಿನ ಒಂದು ಹೊಟ್ಟೆಗೆ ಹೋಗುತ್ತೆ, ಅದ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತೀರಾ?
0: ಈ ಕೀಟನಾಶಕಗಳು ಅಂದ್ರೆ ಎರಡು ವಿಧದಲ್ಲಿ ಬರುತ್ತೆ. ಒಂದು ಮಣ್ಣಿನ ಮುಖಾಂತರ, ಇನ್ನೊಂದು ಗಾಳಿ ಮುಖಾಂತರ ಅಥವಾ ನೀರು ಆಗಿರ್ಬಹುದು. ಇವು ಈ ರೀತಿ ರೇಷ್ಮೆ ಹಿಪ್ಪುನೇರಳೆ ತೋಟಕ್ಕಾಗಿರ್ಬಹುದು ಅಥವಾ ಹುಳು ಸಾಕಾಣಿಕೆನಲ್ಲಿ ಬರುತ್ತೆ. ಮಣ್ಣಿನ ಮುಖಾಂತರ ಅಂತ ಹೇಳ್ಬೇಕು ಅಂತಂದ್ರೆ, ಒಂದು ಬೇರೆ ಬೆಳೆಗೆ ಹೊಡೆದಿರುವಂತಹ ಕೀಟನಾಶಕಗಳು ಮಣ್ಣಲ್ಲಿ ಬೀಳುತ್ತೆ ಸ್ಪ್ರೇ ಮಾಡಿದಾಗ. ಆ ಕೀಟನಾಶಕಗಳು ಇರುವಂತಹ ತೋಟದಲ್ಲಿ ಹಿಪ್ಪುನೇರಳೆ ನಾಟಿ ಮಾಡಿದಾಗ, ಆ ಹಿಪ್ಪುನೇರಳೆ ನಾಟಿ ಮಾಡಿದ ಆರ್ ತಿಂಗಳಲ್ಲಿ ಸೊಪ್ಪು ಯಾವಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಉಪಯೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಹಿಪ್ಪುನೇರಳೆ ಸೊಪ್ಪಿನಲ್ಲಿ ಬಂದಿರುತ್ತೆ. ಅಂದ್ರೆ ಹಿಪ್ಪುನೇರಳೆ ಗಿಡ ಗೊಬ್ಬರ ಹೀರ್ಕೊಂಡಂಗೆ ಹೀರ್ಕೊಳ್ಳುತ್ತೆ.
1: ಡಾಕ್ಟರ್ ಜ್ಯೋತಿಯವರೇ, ಈ ತರ ಕೀಟನಾಶಕ ಅಂಶಯುಕ್ತ ಹಿಪ್ಪುನೇರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಯಾವ ತರದ ಒಂದು ದುಷ್ಪರಿಣಾಮಗಳು ರೇಷ್ಮೆ ಹುಳುಗಳ ಒಂದು ಆರೋಗ್ಯದ ಮೇಲೆ ಬೀರುತ್ತೆ ಅಂತಿರತಾವು?
0: ಹುಳು ವಾಂತಿ ಮಾಡ್ಕೊಂಡು ಸಾಯುತ್ತೆ, ಅದರದ್ದು ಗುದನಾಳ ಹೊರಗಡೆ ಬರುತ್ತೆ, ಆಮೇಲೆ ಕೊಕ್ಕೆ ಆಕಾರ ಆಗುತ್ತೆ. ಈ ರೀತಿ ಪ್ರಮಾಣ ಜಾಸ್ತಿ ಇದ್ದಾಗ ಈ ತರದ ಒಂದು ಲಕ್ಷಣನ ತೋರಿಸುತ್ತೆ ಹುಳುಗಳು. ಅದೇ ಪ್ರಮಾಣ ಕಡಿಮೆ ಇದ್ದಾಗ, ಸೊಪ್ಪಲ್ಲಿ ಕಡಿಮೆ ಇದ್ದಾಗ ಹುಳುಗಳು ಹಣ್ಣಾಗುತ್ತೆ, ಆದ್ರೆ ಗೂಡು ಕಟ್ಟಕ್ಕಾಗಲ್ಲ. ನಾನ್ ಸ್ಪಿನ್ನಿಂಗ್ ಅಂತ ಇತ್ತೀಚೆಗೆ ನಾವು ಕಳೆದ 2018 ನಮ್ಗೆ ಈ ತರದ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ರಾಜ್ಯದ ಬೇರೆ ಬೇರೆ ಕಡೆ. ನಾನ್ ಸ್ಪಿನ್ನಿಂಗ್ ಅಂತ ಇದು ಕೀಟನಾಶಕದ ಪ್ರಮಾಣ ಕಡಿಮೆ ಇದ್ದಾಗ ಸೊಪ್ಪಿನಲ್ಲಿ ನಾವು ಈ ನಾನ್ ಸ್ಪಿನ್ನಿಂಗ್ ಅನ್ನುವಂತ ಒಂದು ಸಿಂಪ್ಟಮ್ಸ್ ಅನ್ನ ಕಾಣಬಹುದು. ಅಂದ್ರೆ ಹುಳು ಹಣ್ಣಾಗೋವರೆಗೂ ಆರೋಗ್ಯವಾಗಿರುತ್ತೆ, ಹಣ್ಣಾಗುತ್ತೆ ಆದ್ರೆ ಗೂಡು ಕಟ್ಟಕ್ಕಾಗೋದಿಲ್ಲ.
1: ಅಂದ್ರೆ ನಮ್ಗೆ ವಾಣಿಜ್ಯ ಭಾಗ ಏನಿದೆ ಅದೇ
0: ಬರೋದಿಲ್ಲ.
1: ಕೀಟನಾಶಕಗಳ ಸಿಂಪರಣೆಯಿಂದ ಅದು ಮಣ್ಣಿನ ಮೇಲೆ ಬಿದ್ದು ಮಣ್ಣು ಮಲಿನ ಆಗಿ ಕೀಟನಾಶಕಗಳಿಂದ ಅದು ರೇಷ್ಮೆ ಒಂದು ಸೊಪ್ಪಿನ ಮುಖಾಂತರ ಹುಳ ತಿಂದಾಗ ಈ ತರ ಒಂದು ದುಷ್ಪರಿಣಾಮಗಳು, ಅನಾರೋಗ್ಯ ಆಗುತ್ತೆ ರೇಷ್ಮೆ ಹುಳ ಅಂತ ಹೇಳ್ತಿದ್ದೀವಿ. ಯಥೇಚ್ಛವಾಗಿ ನಾವು ನೋಡೋದಾದ್ರೆ ಈ ಕೀಟನಾಶಕಗಳನ್ನ ತರಕಾರಿ ಮತ್ತು ಹಣ್ಣು ಹೂವು ಇಂತಹ ಬೇರೆ ಬೇರೆ ಒಂದು ವಾಣಿಜ್ಯ ಬೆಳೆಗಳನ್ನ ಸಿಂಪರಣೆ ಮಾಡುವಂತದ್ದು ಹೇಗೆ, ಅದು ಮಣ್ಣಿನ ಮುಖಾಂತರ ರೇಷ್ಮೆ ತೋಟಕ್ಕೆ ಬರುತ್ತೆ ಅಂತಿರತ್ತ?
0: ಇತ್ತೀಚೆಗೆ ಬೇರೆ ಬೆಳೆಯಿಂದ ಹಿಪ್ಪುನೇರಳೆಗೆ ವರ್ಗ ಆದಾಗ, ಅಂದ್ರೆ ಹಿಪ್ಪುನೇರಳೆ ನಾಟಿ ಮಾಡಿದಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ.
1: ಈ ಹಿಂದೆ ಬೇರೆ ಬೆಳೆ ಬೆಳೀತಾ ಇತ್ತು, ಅದನ್ನ ನಾವು ರೇಷ್ಮೆ ತೋಟಕ್ಕಾಗಿ ಪರಿವರ್ತನೆ
0: ಮಾಡಿಕೊಂಡಾಗ ಈ ತರದ ಪ್ರಾಬ್ಲಮ್ ಕಂಡು ಬರುತ್ತೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಕೀಟನಾಶಕಗಳ ಬಳಕೆ ನಮ್ಮ ರೇಷ್ಮೆನಲ್ಲೇ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಥ್ರಿಪ್ಸ್ ಅಂಡ್ ಮೈಟ್ಸ್, ಹೇನು ಮತ್ತು ನುಸಿ ಕೀಟ ನಮ್ಗೆ ಬಾಧೆ ಜಾಸ್ತಿ ಇದೆ.
1: ಅಂದ್ರೆ
0: ರಸ ಹೀರುವ ಕೀಟಗಳು ಅದ್ರ ಜೊತೆಗೆ ಎಲೆ ಸುರುಳಿ ಕೀಟ, ಲೀಫ್ ರೋಲರ್ ಅಂತ ಏನ್ ಹೇಳ್ತೀವಿ, ಅದು ರೇಷ್ಮೆಗೆ ಬಾಧೆ ಜಾಸ್ತಿ ಇದೆ. ಅದಕ್ಕೆ ರೈತರು ಏನ್ ಮಾಡ್ತಿದ್ದಾರೆ, ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಅವ್ನು ಏನ್ ಹೇಳ್ತಾನೆ ಅದನ್ನ ತಂದು ಹೊಡಿತಾರೆ. ಅಂಗಡಿಯವ್ರು ಏನ್ ಮಾಡ್ತಾರೆ, ಬೇರೆ ಬೆಳೆಗೆ ಏನ್ ಶಿಫಾರಸ್ ಆಗಿದೆ ಅದನ್ನೇ ರೇಷ್ಮೆಗೆ ಮಾಡ್ತಾರೆ. ಅದರಿಂದಾಗಿ ನಮ್ಮ ಹಿಪ್ಪುನೇರಳೆ ತೋಟ ಕಲುಷಿತಗೊಳ್ತಾ ಇದೆ, ಹಿಪ್ಪುನೇರಳೆ ಮಣ್ಣು ಕಲುಷಿತಗೊಳ್ತಾ ಇದೆ, ಕೊನೆಯಲ್ಲಿ ನಮ್ಮ ಹಿಪ್ಪುನೇರಳೆ ಸೊಪ್ಪು ಕಲುಷಿತಗೊಂಡು ನಾವು ಈ ತರದ ಒಂದು ಲಕ್ಷಣಗಳನ್ನ ಕಾಣಬಹುದು. ವಾಂತಿ ಮಾಡ್ಕೊಳ್ಳೋದು, ಗೂಡು ಕಟ್ಟಕ್ಕಾಗದೆ ಇರುವಂತಹದ್ದು.
1: ಜ್ಯೋತಿಯವರೇ, ಕೀಟನಾಶಕ ಅಂಶಯುಕ್ತಂತಹ ಹಿಪ್ಪುನೇರಳೆ ಸೊಪ್ಪನ್ನ ರೇಷ್ಮೆ ಹುಳುಗಳು ತಿಂದಾಗ ಅವು ಗೂಡು ಕಟ್ಟಲ್ಲ ಅಂತಾರೆ, ನಿಜಾನಾ?
0: ಸಾಮಾನ್ಯವಾಗಿ ರೇಷ್ಮೆ ಹುಳು 25 ದಿವಸಕ್ಕೆ ಹಣ್ಣಾಗ್ಬೇಕು, ಅಂದ್ರೆ ಜ್ವರದಿಂದ 4ನೇ ಜ್ವರದಿಂದ ಎದ್ದು ಹಣ್ಣಾಗ್ಬೇಕು,
1: ಅಂದ್ರೆ ಗೂಡು ಕಟ್ಟಕ್ಕೆ
0: ತಯಾರಾಗ್ಬೇಕು. ಕೆಲವು ಕೀಟನಾಶಕಗಳು ತೀರಾ ಪ್ರಮಾಣ ಕಡಿಮೆ ಇದ್ದಾಗ ಹುಳುವಿನ ಜೀವಿತಾವಧಿಯನ್ನೇ ಜಾಸ್ತಿ ಮಾಡ್ತಾ ಇದೆ, ಅಂದ್ರೆ 25 ದಿವಸಕ್ಕೆ ಹಣ್ಣಾಗಲ್ಲ ಅದು.
1: ಜೊತೆಗೆ ಗೂಡೆ ಕಟ್ಟಲ್ಲ ಅಂತಾರೆ, ನಿಜಾನಾ ಅದು?
0: 30-40 ದಿವಸ ಆದ್ರೂ ಸೊಪ್ಪು ತಿಂತಾನೆ ಇರುತ್ತೆ. ಈ ತರದ ಒಂದು
1: ಜೀವಿತಾವಧಿ ಮುಂದುವರಿಯುತ್ತೆ.
0: ಈ ತರದ ಕೀಟನಾಶಕಗಳು ಇವೆ, ಇವು ಆಕ್ಚುಲಿ ಬೇರೆ ಬೆಳೆಗಳಿಗೆ ರೆಕಮೆಂಡ್ ಮಾಡಿದ್ದಾರೆ. ಕೀಟವನ್ನ ನೇರವಾಗಿ ಕೊಲ್ಲುವಂತಹ ಕ್ರಿಯೆ ಇಲ್ಲ ಇದು, ಅದರ ಸಂತಾನಾಭಿವೃದ್ಧಿಯನ್ನ ನಾವು ತಡೆಯುವಂತಹ ಒಂದು ಕೀಟನಾಶಕಗಳು. ರೇಷ್ಮೆ ಹುಳವು ಒಂದು ಕೀಟ ಆಗಿರೋದ್ರಿಂದ ಯಾವಾಗ ಇಂಥ ಜುವೆನೈಲ್ ಹಾರ್ಮೋನ್ ಬೇಸ್ಡ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್, ಇಂತಹ ಕೀಟನಾಶಕಗಳ ಸಂಪರ್ಕಕ್ಕೆ ಬಂದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಕೆಲವು ಕೀಟನಾಶಕಗಳ ಪ್ರಮಾಣ ತುಂಬಾ ಕಡಿಮೆ ಇದ್ದಾಗ, ಪಿಪಿಬಿ ಲೆವೆಲ್ ನಲ್ಲಿ ಇದ್ದಾಗ ಹುಳುವಿನ ಜೀವಿತಾವಧಿ ಜಾಸ್ತಿ ಆಗುತ್ತೆ. ಈ ತರದ ನಾವು ಒಂದು ನಾನ್ ಸ್ಪಿನ್ನಿಂಗ್ ಸಿಂಪ್ಟಮ್ಸ್ ಅನ್ನು ನಾವು ಕೀಟನಾಶಕದಿಂದ ಕಾಣಬಹುದು.
1: ಈಗ ಗಾಳಿ ಮುಖಾಂತರ ಕೂಡ ಕೀಟನಾಶಕ ನಮ್ಮ ರೇಷ್ಮೆ ಸೊಪ್ಪಿನ ತೋಟದ ಮೇಲೆ, ಹಿಪ್ಪುನೇರಳೆ ತೋಟದ ಮೇಲೆ ಪರಿಣಾಮ ಬೀರಬಹುದಾ?
0: ಹೌದು, ಖಂಡಿತವಾಗ್ಲು. ಈಗ ನಮ್ಮಲ್ಲಿ ಹೇಳೋದಾದ್ರೆ

0: ನಾವು ಈ ತರದ ಪ್ರಾಬ್ಲಮ್ ಹೆಚ್ಚಾಗಿ ಕಾಣ್ತಾ ಇರೋದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ನಾರ್ತ್ ಕರ್ನಾಟಕ, ಆಮೇಲೆ ಬ್ಯಾಂಗ್ಳೂರ್ ರೂರಲ್, ಇಂಥ ಪ್ರದೇಶದಲ್ಲಿ ಇವೆಲ್ಲವೂ ಸಮತಟ್ಟು ಪ್ರದೇಶ, ಅಲ್ಲಿ ಬಯಲು ಪ್ರದೇಶ, ಏನೇ ಹೊಡಿರಿ ಅದು ಗಾಳಿ ಮುಖಾಂತರ ಹರಡುವ ಸಾಧ್ಯತೆ ಇದೆ. ಆಮೇಲೆ ನಾವು ಬರೀ ರೇಷ್ಮೆಗಷ್ಟೇ ನಿರ್ದಿಷ್ಟವಾಗಿಲ್ಲ, ಬೇರೆ ಬೆಳೆನೂ ನಾವು ಬೆಳೀತಾ ಇರ್ತೀವಿ ಪಕ್ಕದಲ್ಲಿ. ಅದಕ್ಕೆ ಬೇರೆ ಬೆಳೆಗೆ ಇತ್ತೀಚೆಗೆ ನ್ಯಾಪ್ಸ್ಯಾಕ್ ಅಲ್ಲದೇನೆ ಬೂಮರ್ಗಳಿಂದ ಹೊಡಿತಾರೆ, ಆಮೇಲೆ ಡ್ರೋನ್ಗಳಿಂದ ಹೊಡಿತಾರೆ,
1: ಕೆಲವೊಂದು ಪವರ್ ಸ್ಪ್ರೇಗಳಲ್ಲೂ ಕೂಡ ಸಿಂಪರಣೆ ಮಾಡ್ತಾರೆ.
0: ಯಾವುದೇ ಪವರ್ ಸ್ಪ್ರೇಯರಿಂದ ಹೊಡೆದಾಗ ಗಾಳಿಯ ರಭಸಕ್ಕೆ ಕೀಟನಾಶಕದ ಕಣಗಳು ಹಿಪ್ಪು ನೇರಳೆ ಸೊಪ್ಪಿನ ಮೇಲೆ ಬಂದು ಕೂತಾಗ ಅಂತಹ ಸೊಪ್ಪನ್ನು ತಿಂದಂತಹ ನಮ್ಮ ಆರೋಗ್ಯವಂತ ಹುಳುಗಳು ಕೂಡ ಕೀಟನಾಶಕದ ಎಫೆಕ್ಟ್ಗೆ ಒಳಗಾಗುತ್ತವೆ.
1: ಡಾಕ್ಟ್ರೆ, ರೇಷ್ಮೆ ಹುಳು ಸಾಕಾನೆ ಮನೆಯ ಸುತ್ತಮುತ್ತ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿದಾಗ ಆ ಒಂದು ಕೀಟನಾಶಕದ ಒಂದು ಘಾಟ್ ವಾಸನೆ ಬರುವುದನ್ನ ನಾವು ಗಮನಿಸಿದೀವಿ. ಅಂತಹ ಒಂದು ಕೀಟನಾಶಕ ಯುಕ್ತ ಗಾಳಿಯನ್ನ ಉಸಿರಾಡಿದ್ರೆ ರೇಷ್ಮೆ ಹುಳುಗಳ ಮೇಲೆ ಯಾವ ತರದ ಒಂದು ಪರಿಣಾಮ ಬೀರುತ್ತೆ ಅಂತಿರುತ್ತೆ?
0: ಹುಳ ಮನೆ ಪಕ್ಕದಲ್ಲೇ ತೋಟ ಇದ್ದು ಅಲ್ಲಿ ಸ್ಪ್ರೇ ಮಾಡಿದಾಗ ಅಂತಹ ಘಾಟಿಗೆ ನೋಡಿದೀವಿ, ಕಿಟಕಿಯ ಪಕ್ಕದಲ್ಲೇ ಇರುವಂತಹ ಕೆಲವು ಹುಳಗಳು ಸತ್ತಿರ್ತವೆ, ಅಲ್ಲಿ ಸ್ಪ್ರೇ ಮಾಡಿರ್ತಾರೆ, ಆ ಸ್ಮೆಲ್ಗೆ ಆ ವಾಸನೆಗೆ ಹುಳುವಿನ ಸ್ಪೈರೆಕಲ್ಸ್ ಮುಖಾಂತರ ಆ ಘಾಟು ಒಳಗ ದೇಹದೊಳಗಡೆ ಬಂದು ಉಸಿರಾಟದ ರಂಧ್ರಗಳಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ಬಂದು ಹುಳುಗಳು ಸಾವನ್ನಪ್ಪಿರುವಂತ ಘಟನೆಗಳು ಕ್ಷೇತ್ರ ಮಟ್ಟದಲ್ಲಿ ನಾವು ನೋಡಿದೀವಿ.
1: ನಾವು ಹೊಸದಾಗಿ ರೇಷ್ಮೆ ತೋಟವನ್ನು ಮಾಡಬೇಕು ಅನ್ನೋದಾದ್ರೆ ತೋಟದ ಸ್ಥಾಪನೆಗೆ ಆಯ್ಕೆ ಮಾಡಿದಂತಹ ಒಂದು ಜಮೀನಿನ ಮಣ್ಣನ್ನ ನಾವು ಯಾವ ತರ ಅದನ್ನ ಸರಿಪಡಿಸ್ಕೋಬೇಕು, ಅದು ಈಗಾಗಲೇ ಕೀಟನಾಶಕದಿಂದ ಕೂಡಿದೆ ಅನ್ನೋದಾದ್ರೆ ಯಾವ ತರ ಒಂದು ಮುಂಜಾಗ್ರತೆ ವಹಿಸಬೇಕು ಅಂತಿರತ್ತಾವು?
0: ಈಗ ನಾವು ಕಳೆದ ಒಂದು 10 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ತೋಟ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕ್ಲೋರಾಂಥ್ರೆನೈಲಿಪ್ರಾಲ್ ಅಂದ್ರೆ ಕೊರಾಜಿನ್, ಥಯಾಮೆಥೋಕ್ಸಾಮ್, ಎಕ್ಸ್ಟ್ರಾ ಸೂಪರ್, ಕಳೆನಾಶಕಗಳು, ಇದರಿಂದನೂ ಕೂಡ ಮಣ್ಣು ಕಲುಷಿತಗೊಳ್ಳುತ್ತೆ. ಅಂತಹ ಕೀಟನಾಶಕಗಳನ್ನು ಬಳಸಿದಾಗ ರೈತರು ಹಿಪ್ಪನೇರಳೆಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ 3-4 ಬಾರಿ ಅದನ್ನ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಆದಷ್ಟು ಅದನ್ನ ಬಿಸಿಲಿಗೆ ಒಡ್ಡೋದು ಅಂತ ಹೇಳ್ತೀವಿ, ಸಾಯಿಲ್ ಸೋಲರೈಸೇಷನ್. ಬಿಸಿಲಿಗೆ ಒಡ್ಡದಾಗ ಅಲ್ಲಿರುವಂತಹ ಕೀಟನಾಶಕಗಳ ಪರಿಣಾಮ ಕಡಿಮೆ ಆಗುತ್ತೆ. ಅದು ಒಂದು. ಮೆಕ್ಕೆಜೋಳ, ಮುಸ್ಕಿನ್ ಜೋಳ, ಮೆಕ್ಕೆಜೋಳ ಇದನ್ನ ಬೆಳೆಸಿ ಅದನ್ನ ಕಿತ್ತಾಕ್ಬೇಕು, ಅದನ್ನ ಪುನಃ ಉಳುಮೆ ಮಾಡೋದಕ್ಕೆ ನಾವು ಹೇಳ್ತೀವಿ ಗ್ರೀನ್ ಮೆನ್ಯೂರ್ ಆಗಿ, ಹಸಿರೆಲೆ ಗೊಬ್ಬರ ಆಗಿ. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಅದನ್ನ ಉಳುಮೆ ಮಾಡದೆ ಅದನ್ನ ಕಿತ್ತಾಕ್ಬೇಕು. ದ್ವಿದಳ ಧಾನ್ಯಗಳನ್ನ ಬೆಳಿಬೇಕು, ಕನಿಷ್ಠ 3-4 ಸತಿ ಆದ್ರೂ ಬೆಳೆದು ಅದನ್ನ ಇದು ಕಿತ್ತಾಕ್ಬೇಕು. ಅದಾದ್ಮೇಲೆ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿಗೆ ಹಾಕ್ಬೇಕು, ನಂತರ ನಾಟಿ ಮಾಡ್ಕೊಂಡ್ರೆ ಒಳ್ಳೇದು.
1: ಅಂದ್ರೆ ಈ ಹಿಂದೆ ಯಾವ್ದೋ ಒಂದು ಕೀಟನಾಶಕ ಬಳಕೆ ಮಾಡಿದ್ರು ಮಣ್ಣಿನ ಮುಖಾಂತರ ಮತ್ತೆ ಹಿಪ್ಪನೇರಳೆ ಮೇಲೆ ಅದು ಪರಿಣಾಮ ಬೀರೋದಿಲ್ಲ.
0: ಈ ತರ ಮಾಡ್ಕೊಂಡ್ರೆ ಪರಿಣಾಮ ಬೀರೋದು ಕಡಿಮೆ ಆಗುತ್ತೆ. ಆಮೇಲೆ ಮೊದಲನೇ ಬೆಳೆನ ಬೆಳೆದ ಮೇಲೆ ಹುಳ ತರೋದಕ್ಕಿಂತ ಮುಂಚೆ ಬೇರೆ ಒಂದು 500 ಹುಳಕ್ಕೆ ಹಾಕಿ ಟೆಸ್ಟ್ ಮಾಡ್ಕೊಳ್ಬೇಕು.
1: ಅಂದ್ರೆ ಅವರು ಅದನ್ನ ಖಾತ್ರಿ
0: ಪಡಿಸ್ಕೋಬೇಕು
1: ಈ ಸೊಪ್ಪು ಆರೋಗ್ಯವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೋಬೇಕು.
0: ಇದು ಈ ಕೊರಾಜನ್ ಅಂತ ಏನ್ ಹೇಳಿದೆ ಅದು 3-4 ವರ್ಷದವರೆಗೂ ಅದ್ರದ್ದು ಶೇಷಾಂಶ ಮಣ್ಣಲ್ಲಿ ಉಳ್ಕೊಂಡಿರುತ್ತೆ. ಅದರಿಂದಾಗಿ ನಾವು ಈ ಒಂದು ಕೀಟನಾಶಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅದನ್ನೇ ನಾಟಿ ಮಾಡೋದಕ್ಕಿಂತ ಮುಂಚೆ ಅದ ಇಲ್ದಾಗೆ ಮಾಡ್ಕೋಬೇಕು.
1: ಡಾಕ್ಟ್ರೆ, ಇದುವರೆಗೆ ನೀವು ಹೇಳಿದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಿ ನಾವು ಹೊಸದಾಗಿ ಹಿಪ್ಪನೇರಳೆ ತೋಟವನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಬೈ ಚಾನ್ಸ್ ಆ ಒಂದು ತೋಟದ ಮಣ್ಣಿನಲ್ಲಿ ಇನ್ನು ಕೀಟನಾಶಕಗಳ ಅಂಶ ಉಳಿದುಕೊಂಡಿದೆ ಅನ್ನೋದಾದ್ರೆ ಏನ್ ಮಾಡ್ಬೇಕು ರೈತರು ಅಂತಿರತಾವು?
0: ಇನ್ನು ಈ ಕೊರಾಜನ್ನಿನ ಪ್ರಭಾವ ಇದೆ ಅಂತ ಅನ್ನೋದಾದ್ರೆ ಹಿಪ್ಪನೇರಳೆ ಗಿಡದ ಸುತ್ತ ಇರುವಂತ ಈ ತೊಂದರೆ ಆಗ್ತಾ ಇರುವಂತಹ ಹಳೆ ಮಣ್ಣೇನಿದೆ ಅದನ್ನ ತೆಗೆದು ಅಲ್ಲಿಗೆ ಚೆನ್ನಾಗಿರೋ ಮಣ್ಣು ಮತ್ತೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಆ ಮಣ್ಣನ್ನು ಹಾಕಿದ್ರೆ ತಕ್ಕ ಮಟ್ಟಿಗೆ
1: ಸರಿಪಡಿಸ್ಕೋಬೇಕು. ಡಾಕ್ಟರ್ ಜ್ಯೋತಿ ಅವರೇ, ಹಿಪ್ಪನೇರಳೆ ತೋಟದ ಸುತ್ತಮುತ್ತ ವಾಣಿಜ್ಯ ಬೆಳೆಗಳಾದಂತಹ ತರಕಾರಿ, ಹೂವು, ಹಣ್ಣು ಇದೆಲ್ಲ ಬೆಳೀತಾ ಇರ್ತಾರೆ, ಯಾವ್ದೇ ತರದ ಪರಿಣಾಮ ಆಗ್ಬಾರ್ದು ಅಂದ್ರೆ ಯಾವ ತರದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಿರತಾವು?
0: ಅಕ್ಕಪಕ್ಕ ತೋಟದಲ್ಲಿದ್ದಾಗ ಅವರು ಕೀಟನಾಶಕರು ಬೇರೆ ಬೆಳೆ ಬೆಳೆದಿರ್ತಾರೆ, ನಾವು ರೇಷ್ಮೆ ಬೆಳಿತಿರ್ತೀವಿ ಅದನ್ನ ಹೊಡಿಬೇಡಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ತೋಟದ ಸುತ್ತ ಈ ಹಿಪ್ಪನೇರಳೆ ಗಿಡ ಆಗಿರ್ಬೋದು, ಗ್ಲಿರಿಸಿಡಿ ಆಗಿರ್ಬೋದು, ಇದು ಗೊಬ್ಬರ ಗಿಡ ಅಂತ ಏನ್ ಹೇಳ್ತೀವಿ, ಅದನ್ನ ಎತ್ತರಕ್ಕೆ ಎಷ್ಟು 7-8 ಅಡಿ ಎತ್ತರಕ್ಕೆ ಆದ್ರೂ ಬೆಳೆದು ಸುತ್ತಲೂ ಶೇಡ್ ನೆಟ್ ಹಾಕೊಂಡ್ರೆ ನೇರವಾಗಿ ಬೇರೆ ಬೆಳೆಗೆ ಹೊಡೆದಿರೋದು ನೇರವಾಗಿ ನಮ್ಮ ಹಿಪ್ಪನೇರಳೆ ಎಲೆ ಮೇಲೆ ಬಂದು ಸೆಟ್ಲ್ ಆಗೋದನ್ನ ನೆಲೆಗೆ ನಿಲ್ಲೋದನ್ನ ನಾವು ತಡಿಬಹುದು.
1: ಅಂದ್ರೆ ರೇಷ್ಮೆ ಸೊಪ್ಪಿನ ಮೇಲೆ ಬೀಳೋದನ್ನ
0: ತಡಿಬಹುದು. ಅದ್ರ ಜೊತೆಗೆ ಪಕ್ಕದಲ್ಲಿರುವ ರೈತರನ್ನ ಅಂದ್ರೆ ಅವ್ರ ತೋಟಕ್ಕೆ ನಮ್ಮ ಸೊಪ್ಪಿಲ್ದೆ ಕಟಾವು ಮಾಡಿರೋ ಟೈಮ್ನಲ್ಲಿ ಅದನ್ನ ಬಳಸೋದಕ್ಕೆ ನಾವು ಹತ್ರ ಮನವಿ ಮಾಡ್ಕೋಬಹುದು.
1: ರೇಷ್ಮೆ ತೋಟಕ್ಕೆ ಹಲವಾರು ಕೀಟಗಳು ಬಾಧಿಸುವುದನ್ನ ನಾವು ನೋಡಿದ್ವಿ. ಇವುಗಳಿಗೆ ನಾವು ಸಿಂಪರಣೆ ಮಾಡಿದಾಗ ತದನಂತರ ಆ ಸೊಪ್ಪನ್ನ ರೇಷ್ಮೆ ಹುಳಕ್ಕೆ ನೀಡೋದಕ್ಕೆ ಸೂಕ್ತವಾಗಿರುತ್ತೆ ಅಂತಿರತಾವು?
0: ಹಿಪ್ಪನೇರಳೆ ಕೀಟಗಳನ್ನ ನಿಯಂತ್ರಿಸೋದಕ್ಕೆ ಶಿಫಾರಸು ಮಾಡಿರುವಂತಹ ಕೀಟನಾಶಕಗಳನ್ನೇ ಬಳಸಬೇಕು. ಬೇರೆ ಕೀಟನಾಶಕ

0: ಗಳನ್ನ ಉಪಯೋಗಿಸಬಾರದು. ಆಮೇಲೆ ನಾವು ಹಿಪ್ಪನೇರಳೆಗೆ ರೆಕಮೆಂಡ್ ಮಾಡಿರುವಂತಹದ್ದು ಇದು ಡೈಮಿಥೈಟ್ ಅಂತ, ಟ್ಯಾಫ್ಗೋರ್ ಅಥವಾ ರೋಗರ್ ಅಂತ ಏನ್ ಹೇಳ್ತೀವಿ ಅದನ್ನ, ಅದು 1.5 ml 1.5 ml 1 ಲೀಟರ್ಗೆ ಮಿಕ್ಸ್ ಮಾಡಿ ಅದನ್ನ ಎಲೆ ಸುರುಳಿ ಕೀಟಕ್ಕೆ ಬಳಸಬೇಕು. ಸೇಫ್ಟಿ ಪೀರಿಯಡ್ 20 ದಿವಸ. ಇನ್ನು ನಮ್ಗೆ ಬಾಧೆ ಕೊಡೋದು ನುಸಿ ಮತ್ತೆ ಹೇನು, ಥ್ರಿಪ್ಸೈನ್ ಮೈಟ್ಸ್. ಇದಕ್ಕೆ ನಾವು ಇಂಟಿಪ್ರಿಡ್ ಅಂತ ಒಂದು ರಾಸಾಯನಿಕ ಇದೆ, ಅದನ್ನು ಉಪಯೋಗಿಸಬಹುದು.
1: ಇಷ್ಟು ಪ್ರಮಾಣದಲ್ಲಿ
0: ಅದು ಕೂಡ 1.5 ml 1 ಲೀಟರ್ಗೆ ಉಪಯೋಗಿಸಬೇಕಾಗುತ್ತೆ. 4 ದಿವಸದಲ್ಲಿ ಅಥವಾ 1 ವಾರದಲ್ಲಿ ನನಗೆ ಸೊಕ್ಕಬೇಕು, ನುಸಿ ಕೀಟ ಕಾಡ್ತಾ ಇದೆ ಅಂತಂದ್ರೆ ಸಲ್ಫರ್ ಅನ್ನ ಬಳಸ್ಕೋಬಹುದು. 3 ml 1 ಲೀಟರ್ಗೆ ಸ್ಪ್ರೇ ಮಾಡಿಕೊಂಡು ಅದು ಎಲೆಯ ತಳಭಾಗ ಕೊಡಿಬೇಕು. ರಾಸಾಯನಿಕಗಳನ್ನ ಉಪಯೋಗಿಸೋ ಬದಲು ರೈತರು ಹೆಚ್ಚಾಗಿ ಈ ಬಯೋಕಂಟ್ರೋಲ್ ಏಜೆಂಟ್ಸ್, ಜೈವಿಕ ನಿಯಂತ್ರಕಗಳನ್ನ ಬಳಸಬೇಕು. ಅದು ಈಗ ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲಿ ನಮ್ಮ ಸಂಸ್ಥೆಯಿಂದನೇ ಲಭ್ಯ ಇದೆ, ಬಯೋಕಂಟ್ರೋಲ್ ಏಜೆಂಟ್ ಯೂನಿಟ್ ಅಂತ ಒಂದು ಘಟಕವನ್ನು ಸ್ಥಾಪಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ಜೈವಿಕ ನಿಯಂತ್ರಕಗಳು ರೈತರಿಗೆ ಲಭ್ಯ ಇರೋ ಹಾಗೆ ನಾವು ಕ್ರಮ ಕೈಗೊಂಡಿದ್ದೀವಿ.
1: ಈಗ ಕೆಲವೊಂದು ರೈತರು ತಮ್ಮ ತೋಟಕ್ಕೆ ಕೀಟಗಳು ನುಸಿ ಥ್ರಿಪ್ಸ್ ಬಂದಿದೆ ಅಥವಾ ಎಲೆ ಸುರುಳಿ ಕೀಟ ಬಂದಿದೆ ಅಥವಾ ಎಲೆ ತಿನ್ನುವಂತಹ ಕೀಟ ಬಂದಿದೆ ಅಂದಾಗ ಹತ್ತಿರ ಇರುವಂತಹ ಕೀಟನಾಶಕ ಅಂಗಡಿಗೆ ಅವರು ಹೇಳಿದ್ದನ್ನ ಕೀಟನಾಶಕ ತಂದು ಸಿಂಪಡಣೆ ಮಾಡ್ತಾರೆ. ರೇಷ್ಮೆ ಒಂದು ಸೊಪ್ಪಿನ ಮೇಲೆ ಆ ಕೀಟನಾಶಕದ ಅಂಶ ಉಳ್ಕೊಂಡು ಅದನ್ನ ತಿನ್ನುವಂತಹ ಒಂದು ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗಿ ಗೂಡು ಕಟ್ಟದೆ ಇರುವಂತದ್ದು ಅಥವಾ ಸಾಯುವಂತದ್ದನ್ನ ನಾವು ನೋಡ್ತಾ ಇದೀವಿ. ಅಂತಹ ಒಂದು ಸಂದರ್ಭಗಳಲ್ಲಿ ರೈತರಿಗೆ ಯಾವ ತರದ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತೀರ ತಾವು?
0: ಪಕ್ಕದ ರೇಷ್ಮೆ ಇಲಾಖೆಗೆ ಹೋಗಿ ರೇಷ್ಮೆಗೆ ಏನ್ ಶಿಫಾರಸ್ ಮಾಡಿದ್ದಾರೆ ಅದನ್ನ ತಂದು ಅಂಗಡಿಯಿಂದ ತಂದು ಹೊಡಿಬೇಕು.
1: ಇಷ್ಟ ಬಂದಂತ ಕೀಟನಾಶಕ
0: ಹೊಡಿಬೇಡಿ, ಹೊಡಿಬೇಡಿ. ಈ ಸ್ಪ್ರೇಯರ್ಗಳೇನಿದೆ ಅದನ್ನ ಬೇರೆ ಕೀಟನಾಶಕಕ್ಕೆ ಬಳಸಿರುವಂತಹದನ್ನ ನಮ್ಮ ಹಿಪ್ಪನೇರಳೆಗೆ ಶಿಫಾರಸ್ ಮಾಡಿರುವಂತಹ ಕೀಟನಾಶಕ ಸ್ಪ್ರೇ ಮಾಡೋದಕ್ಕೂ ಉಪಯೋಗಿಸಬಾರ್ದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಅದೇ ಸ್ಪ್ರೇಯರ್ ಅಲ್ಲಿ ಅಂದ್ರೆ ಕೀಟನಾಶಕಕ್ಕೆ ಬಳಸಿರುವಂತಹ ಸ್ಪ್ರೇಯರ್ ಅಲ್ಲೇ ಹುಳು ಮನೆಗೆ ಸೋಂಕು ನಿವಾರಣೆ ಮಾಡ್ತಾರೆ. ಅದನ್ನು ಮಾಡಿದ್ರೆ ನಾವು ಬೆಳೆ ಕಳ್ಕೊಳ್ತೀವಿ. ಬೇರೆ ಬೆಳೆಗೆ ರೆಕಿಫಾರಸ್ ಮಾಡಿರುವಂತಹ ಕೀಟನಾಶಕಗಳು ನಮ್ಮ ರೇಷ್ಮೆಗೆ ಬರದೇ ಇರೋ ಹಾಗೆ ನಾವು ಮುನ್ನೆಚ್ಚರಿಕೆ ತಗೊಂಡ್ರೆ ನಾವು ನಮ್ಮ ಉತ್ತಮ ಬೆಳೆಯನ್ನ ಪಡೆಯೋದಕ್ಕೆ ಸಾಧ್ಯ.
1: ಒಂದು ಪ್ರತ್ಯೇಕವಾಗಿ ಇದಕ್ಕೆ ಒಂದು ಶಿಫಾರಸ್ ಯಂತ್ರವನ್ನ ಬಳಸಬೇಕು.
0: ಹೌದು,
1: ತರಕಾರಿ ಅಥವಾ ಹೂವು ಹಣ್ಣು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತಹ ತೋಟದಿಂದ ನಾವು ತೋಟವನ್ನು ಸ್ವಲ್ಪ ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದು ಕೂಡ ಉತ್ತಮ ಅಂತಿರತ್ತೆ.
0: ಹೌದು, ಖಂಡಿತವಾಗ್ಲು.
1: ಕಡೆಯದಾಗಿ ಡಾಕ್ಟರ್ ಜ್ಯೋತಿ ಅವರೇ, ಈಗ ಯಾವುದೇ ಒಂದು ಕೀಟನಾಶಕದ ಪರಿಣಾಮದಿಂದ ರೇಷ್ಮೆ ಹುಳುವಿನ ಮೇಲೆ ಬಾಧೆ ಆಗ್ತಾ ಇದೆ ಅಥವಾ ಹಿಪ್ಪನೇರಳೆ ಸೊಪ್ಪಿನ ಒಂದು ತೋಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ಸಂಖ್ಯೆಗೆ ಕರೆ ಮಾಡಬೇಕು ನಮ್ಮ ರೇಷ್ಮೆ ಬೆಳೆಗಾರರು ಅಂತಿರತ್ತಾವು?
0: ಈಗ ನನ್ನ ನಂಬರೇ ತಗೋಬಹುದು ರೈತರು, 9901066282.
1: ಕೇಳುಗರೆ, ರೇಷ್ಮೆ ಹುಳು ಅನಾರೋಗ್ಯ ಕೀಡಾಗ್ತಾ ಇದೆ ಕೀಟನಾಶಕಗಳಿಂದ ಅನ್ನೋದಾದ್ರೆ ತಾವು ಹತ್ತಿರದ ರೇಷ್ಮೆ ಇಲಾಖೆಯನ್ನ ಹೋಗಿ ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆದಷ್ಟು ಅವ್ರನ್ನ ಕರ್ಕೊಂಡು ಬಂದು ನೀವು ನಿಮ್ಮ ರೇಷ್ಮೆ ಹುಳುಗಳನ್ನ ಅವ್ರಿಗೆ ತೋರಿಸಿ ಸೂಕ್ತ ಒಂದು ಮಾರ್ಗದರ್ಶನವನ್ನು ಪಡೆದು ಅವುಗಳನ್ನು ಸರಿಪಡಿಸ್ಕೋಬಹುದು. ಅಥವಾ ತಲಗಟ್ಟುಪುರ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಇಲ್ಲಿ ವಿಜ್ಞಾನಿ ಮತ್ತು ವಿಭಾಗೀಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಎನ್ಬಿ ಜ್ಯೋತಿಯವರ ಸಂಪರ್ಕ ಸಂಖ್ಯೆಗೆ ನೀವು ಕರೆ ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ಪಡ್ಕೋಬಹುದು. ಡಾಕ್ಟರ್ ಎನ್ಬಿ ಜ್ಯೋತಿಯವರ ಒಂದು ಮೊಬೈಲ್ ಸಂಖ್ಯೆ ಹೀಗಿದೆ, 9901060622. ಡಾಕ್ಟರ್ ಜ್ಯೋತಿಯವರೇ, ಇಷ್ಟೊತ್ತು ಕೀಟನಾಶಕಗಳಿಂದ ರೇಷ್ಮೆ ಹುಳುವಿನ ಮೇಲಾಗುವಂತಹ ದುಷ್ಪರಿಣಾಮಗಳು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಬಳಕೆಯಿಂದ ರೇಷ್ಮೆ ಹುಳುಗಳಿಗೆ ಆಗುತ್ತಿರುವ ತೊಂದರೆ ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ತಲಘಟ್ಟಪುರ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಎನ್ ಬಿ ಜ್ಯೋತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಮುಂದಿನ ವಾರ ಇದೇ ಸಮಯಕ್ಕೆ ರೇಷ್ಮೆ ಸಿರಿ ಸರಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:31. ವಾಣಿಜ್ಯ ಪ್ರಕಟಣೆಗಳು.
4: ಹುದಿಕೇರಿ ಮಾಜಿ ಸೈನಿಕಂಗಡ ಕಾಲತ್ರಮಾಸವೇ ಇದೇ ಅಕ್ಟೋಬರ್ 4-11 ನಾರಾಚೆ ಪೋಲು 10 ಗಂಟೆಗೆ ಹುದಿಕೇರಿ ಕೊಡೋ ಸಮಾಜದ ನಡಪ. ಎಲ್ಲಾ ಸದಸ್ಯ ಮಾಜಿ ಸೈನಿಕಂಗ ಸಂಸಾರೋಡೆ ಬಂದಿತ್ತು ಕೂಡಿಯಾರೊಂದು ಅಧ್ಯಕ್ಷ ಬಲ್ಯಮೀದೇರಿ ಪ್ರಕಾಶ್ ಪಿಂಜ ಆಡಳಿತ ಮಂಡಳಿಕಾರ ಕಟಡಿತ್ತು.
5: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
7: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್,

0: ಸಪೋರ್ಟ್ ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
0: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಕೊಡಗು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿಟ್ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಕುಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿಟ್ ಟೈಲ್ ಗ್ಯಾಲರಿ.
3: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
4: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ಹೇ, ನಿಮ್ಗೊಂದು ವಿಷಯ ಗೊತ್ತಾ? ದಸರಾ ಮೆಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ. ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಅವನ್, ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್. ಒಂದ್ ನಿಮಿಷ. ಜೊತೆಗೆ ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ. ಇಎಂಐ ಕೂಡ ಲಭ್ಯವಿದೆ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಶ್ರೀ ಮಾರಿಯಮ್ಮ ದೇವಸ್ಥಾನ, ಕೆರೆಮನೆ, ಕಾಂತೂರು, ಮೂರ್ನಾಡು. ಇಲ್ಲಿ ನವದುರ್ಗೆಯರ ನವರಾತ್ರಿ ಪೂಜೆ ಇದೇ ತಿಂಗಳ 11-19 ತಾರೀಕಿನವರೆಗೆ ಪ್ರತಿದಿನ ಸಂಜೆ 6:30 ನಡೆಯಲಿದೆ. ಭಕ್ತಾದಿಗಳೆಲ್ಲ ಪ್ರತಿದಿನ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
6: ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ. ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿ ಮಂಡಳಿಯು ನಿನ್ನೆ ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ.

ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೀತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ತ್ವರಿತ ನಿರ್ಧಾರಗಳು, ಕಡಿಮೆ ಅನುಸರಣಾ ವೆಚ್ಚಗಳು, ಸ್ವಯಂಚಾಲಿತ ಮರುಪಾವತಿ ಮತ್ತು ನಂಬಿಕೆ ಆಧಾರಿತ ಆಡಳಿತದ ಮೇಲೆ ಗಮನ ಹರಿಸಲಾಗುತ್ತಿದೆ. ಜಿಎಸ್ಟಿಯನ್ನು ಹೆಚ್ಚು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡುವ ಸರ್ಕಾರದ ನಿರಂತರ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಪೂರಕವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ ಎರಡು ದಿನಗಳ ಸಮಾವೇಶದಲ್ಲಿ ಎಲ್ಲಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು ಎರಡನೆಯದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ ನಾಲ್ಕು ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ ಆರು ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜಿ ಸಂಸ್ಥಾಪಕ ಮೈಕಲ್ ಡೇಲ್ ಅವರಿಗೆ ರಾಷ್ಟೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಸಹನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ ಶೇಕಡ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ಟಿಎ ಯುಜಿಸಿ ಎನ್ಇಟಿ ಡಿಸೆಂಬರ್ 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಎನ್ಟಿಎ.ಎನ್ಐಸಿ.ಇನ್ ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ ಪಿಎಚ್ಡಿ ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆಯ ದಿನವಾಗಿದೆ. ಈ ಪರೀಕ್ಷೆಯು ಡಿಸೆಂಬರ್ 14 ರಿಂದ 19 ನಡುವೆ ನಡೆಯಲಿದೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನವದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ಸೇನಾ ತಾಂತ್ರಿಕ ಸಹಕಾರ ಮತ್ತು ರಕ್ಷಣೆ ಕೈಗಾರಿಕೆ ಕುರಿತ ಅಂತರ್ ಸರ್ಕಾರಿ ಆಯೋಗದ 24ನೇ ಕಾರ್ಯಕಾರಿ ಸಮಿತಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಯಿತು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಮತ್ತು ರಷ್ಯಾದ ಸೇನಾ ತಾಂತ್ರಿಕ ಸಹಕಾರದ ಫೆಡರಲ್ ಸೇವೆಯ ಪ್ರಥಮ ಉಪನಿರ್ದೇಶಕ ಆಂಡ್ರೆ ಎ ಬಾಯ್ಸ್ಟೋವ್ ಅವರು

0: ಉಭಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾ ಎಲ್ ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಎರಡು ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ ಎರಡನೇ ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15, 21-15 ನೇರ ಸೆಟ್ಗಳಿಂದ ಸೋಲಿಸಿದರು. ಆರನೇ ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಚ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು ಎದುರಿಸಲಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:45. ದಿನದ ಸುದ್ದಿ: ಬೆಟ್ಟಗೇರಿ ಹೆರವನಾಡು ಗ್ರಾಮತ್ರ ಪೊನ್ನಟ್ಟಿ ಎಂಡ ಪೌತಿ ಕುಕ್ಕಪ್ಪಂಡ ಪೊಣ್ಣು ಪೊಂದವ ಇಂಗ ಇಂದು ಪೊಲಂಜೆತಿಕ್ ಮರಣಪಟ್ಟಿತು. 97 ಬೆತ್ರ ಪೊನ್ನಟ್ಟಿ ಎಂಡ ಪೊಂದವ ಎಂಡ ತಾಮನೆ ಅಯ್ಯಂಗೇರಿ ಬಿದ್ದಿ ಎಂಡ ಆಕಿರಿ ಕಾರ್ಯ ಇಂದು ಮಜ್ಜನತ್ರ ಮೀದ ಸ್ವಂತ ಮನೆಯಲ್ಲಿ ನಡ್ಪ. ಗಾಳಿಗುಂದ ಗ್ರಾಮದ ಕುಂಜಿಮಟ್ಟೆ ನಿವಾಸಿ ಚರಿಯಮನೆ ರಾಜೇಶ್ ಅವರ ಮಗಳು ಮೋಕ್ಷಿತ್ ಅವರು 14ನೇ ವರ್ಷದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಚರಿಯಮನೆ ಮೋಕ್ಷಿತ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆ ಒಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆ ಪೆಗ್ಗಳ ಕಾರಳನ ಅಚ್ಚಪಂಡ ಸುರೇಶ್ ಗಣಪತಿ ಅಯ್ಯಂಗ ನಿನಾಂದ್ ಮರಣಪಟ್ಟಿತು. 63 ಬೈತ್ರ ಅಚ್ಚಪಂಡ ಸುರೇಶ್ ಗಣಪತಿ ಅಯ್ಯಂಗ ದಪನ ಕಾರ್ಯ ಇಂದು ಮಜ್ಜನತ್ರ ಮೀದ ಒಕ್ಕ ಕ್ಯಾಕೊಳತು ನಡಪ. ಗಾಳಿಬೀಡು 1ನೇ ಮಣ್ಣಂಗೇರಿ ಗ್ರಾಮದ ನಿವಾಸಿ ಕೋಚನ ದೇವಯ್ಯ ಅವರು 79ನೇ ವರ್ಷದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಕೋಚನ ದೇವಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಪೇರೂರು ಗ್ರಾಮತ್ರ ಬೊಟ್ಟೊಳಂಡ ಟಿ ಭೀಮಯ್ಯ ಅಪ್ಪು ಅಯ್ಯಂಗ ನಿನಾಂದ್ ಮರಣಪಟ್ಟಿತು. 86 ಬೈತ್ರ ಬೊಟ್ಟೊಳಂಡ ಟಿ ಭೀಮಯ್ಯ ಅಪ್ಪು ಅಯ್ಯಂಗ ಆಖಿರಿ ಕಾರ್ಯ ಇಂದು ಮಜ್ಜನ ಪೇರೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ.
2: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
3: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
2: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
4: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ

0: ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌಗಳ ಎಕ್ಸ್ಚೇಂಜ್ ಆಫರ್.
0: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
9: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
10: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606077640.
11: ಸುದ್ದಿ ಸಮಾಚಾರ ಓದಿ ಅನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕೇಂದ್ರ ಪುರಸ್ಕೃತ ಯೋಜನೆನ ನಿರ್ಕಮಾಡ್ನ ಸಮಯತ್ರ ಉಳಿದು ಅನುಷ್ಠಾನ ಮಾಡೋಣ. ಉದಾಸೀನ ಮಾಡನಕ ನೇಮಕತನಿಗೆ ಕ್ರಮ ಎಡ್ತೋಂಡ್ಯಾಪ ಅಂದ್ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಚ್ಚರಿಕೆ ಕೊಡ್ತದೆ. ಜಿಲ್ಲಾ ಪಂಚಾಯತ್ ಸಭಾ ಬಾಡಲ್ ನಿನ್ನಂದು ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿನ ಉಸ್ತುವಾರಿ ಸಮಿತಿ ಸಭೆರ ಕೊರವುಕಾರಿಕೆ ವಹಿಸಿನ ತಕ್ಕ ಬರೆದ ಅವು ಪ್ರಧಾನಮಂತ್ರಿ ಆವಾಸ್, ಗ್ರಾಮ ಸಡಕ್, ವಿಬಿಜಿ ರಾಮ್ಜಿ, ಜಲಜೀವನ್ ಮಿಷನ್, ರಾಷ್ಟೀಯ ತೋಟಗಾರಿಕಾ ಮಿಷನ್ ಕೂಡ ನನಗೆ ಸಂಸದಗಳ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಪಿನ್ಯ ಕೇಂದ್ರ ಸರ್ಕಾರತ್ರ ಎಲ್ಲಾ ಯೋಜನೆನ ನ್ಯಾಯಕ್ಕೆ ಸರಿಯಾಯಿತು ಕಾರ್ಯರೂಪಕ್ಕೆ ಕೊಂಡೊಪ್ಪನಿಗೆ ಅಧಿಕಾರಿಯಕ್ಕೆ ನಿರ್ದೇಶನ ಕೊಡ್ತಿತ್ತು. ಮಡಿಕೇರಿಯ ಕಾಟ ವಿಲೇವಾರಿ ಕೂಡನಕ್ಕೆ ಜಿಲ್ಲೆಯ ಸಾರ್ವಜನಿಕಂಗಡ ಬಾರೆ ಬಾರೆ ಸಮಸ್ಯೆ ಮೀದ ಮಾಹಿತಿ ಮಾಡಿಕೊಡ್ತದೆ. ಸಭೆಯಲ್ಲಿ ಹಾಜರಿಂಜ ಜಿಲ್ಲಾಧಿಕಾರಿ ಸೋಮಶೇಖರ್ ಪಿಂಜ ಸಮಿತಿ ಸದಸ್ಯಂಗ ಕೇಂದ್ರ ಪುರಸ್ಕೃತ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಂಬಂಧಪಟ್ಟನಿಗೆ ಒತ್ತ ಸಲಹೆ ಸೂಚನೆ ಕೊಡ್ತದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಬಣಿ, ಅಪರ ಜಿಲ್ಲಾಧಿಕಾರಿ ನಿರಂಜನ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಕೂಡನಿಗೆ ಮುಖ್ಯಪಟ್ಟವ ಹಾಜರಿಂಜ ಸಭೆಯಲ್ಲಿ ಕೇಂದ್ರ ಸರ್ಕಾರತರ ಕೃಷಿ ಪಿಂಜ ತೋಟಗಾರಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಕೈಕಾಗದನ್ನು ಬಿಡುಗಡೆ ಮಾಡಿಚಿ. ರೇಷನ್ ಕಾರ್ಡ್ ಇಂಜಿತ್ ಇನ್ನು ಇಕೆವೈಸಿ ಮಾಡಿಚಿಟ್ಟೋತ ಅರ್ಹಂಗ ಇದೇ ಇರುವದಾಂಡ ವಲಯ ಇಕೆವೈಸಿನ ಕಡ್ಡಾಯ ಆಯ್ತು ಮಾಡಿಚಿಟ್ಟೋವನಕ್ಕೆ ಆಹಾರ ಇಲಾಖೆಯ ಪ್ರಕಟಣೆ ಅರಿಚಿಟ್ಟಿತ್ತು. ರೇಷನ್ ಕಾರ್ಡ್ಲು ನಮೂದಾಯಿತುಳ್ಳ ಎಲ್ಲ ಸದಸ್ಯಂಗ ತಂಗಡ ಬಯೋಮೆಟ್ರಿಕ್ ಕೊಡ್ತಿತ್ತು. ಇಕೆವೈಸಿ ಮಾಡಿಚಿಟ್ಟೋ ಪ್ರಕ್ರಿಯೆ ಎಲ್ಲ ನ್ಯಾಯಬೆಲೆ ಅಂಗಡಿಲು ನಡೆದನುಂಡು. ಇದು ಇದೇ ಇರುವದಾಂಗ ಆಕಿರಿಯಾಪ. ಇಕೆವೈಸಿ ಆಕತ ರೇಷನ್ ಕಾರ್ಡ್ ಕಾರಕ ಬಹುಸಲು ಸರ್ಕಾರತ್ರ ಬಾರಿ ಬಾರಿ ಸೌಲಭ್ಯತನ್ನು ಪಡೆದೋಕ್ಕೆ ಆಪಕ್ಕಿಲ್ಲ. ಜಿಲ್ಲಾ ಪಂಚಾಯತ್ ಮಡಿಕೇರಿ, ತಾಲೂಕು ಪಂಚಾಯತ್ ಪಿಂಜ ಪಶುಪಾಲನಾ ಪಿಂಜ ಪಶುವೈದ್ಯ ಸೇವಾ ಇಲಾಖೆಯ ಮಡಿಕೇರಿ ವಿಭಾಗತ್ರ ಆದದಲ್ಲಿ ಚಾಕನಾಯಿಯ ಪಿಂಜ ಪೂಜೆಯಕ್ಕೆ ರೇಬಿಸ್ ಚೂದುಮದ್ದನ ಬಣ್ಣೆ ಆಯಿತು ಕೊಡುವ ಶಿಬಿರ ಇಂದು ಪೊಲಕ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ತಾನೆ ಮೇಕೇರಿ ಗ್ರಾಮ ಪಂಚಾಯತ್ರ ಇದಕ್ಕೆ ಏರ್ಪಾಡು ಮಾಡಿತ್ತು. ಸಾರ್ವಜನಿಕಂಗ ಈ ಶಿಬಿರತ್ರ ಪ್ರಯೋಜನ ಪಡೆದವನಿಗೆ ಪ್ರಕಟಣೆ ಅರಿಚಿಟ್ಟಿತು. ಕೊಡವಾಡ ಧಾರ್ಮಿಕ ಪಿಂಜ ಸಾಂಸ್ಕೃತಿಕ ಸಂಸ್ಕಾರ ಅನ್ನತೋಕಕ್ಕೆ ಭಾರತೀಯ ಸಂವಿಧಾನತರಡಿಲು ಅವಶ್ಯ ಧಾರ್ಮಿಕ ಆಚರಣರ ಸ್ಥಾನಮಾನ ತಂದಿತ್ತು. ಸಂವಿಧಾನತರಡಿಲು ರಕ್ಷಣೆ ತರುಣೊಂದು ಹೋರಾಟ ಮಾಡಿತು ಕೊಡವ ನ್ಯಾಷನಲ್ ಕೌನ್ಸಿಲ್. ಜಿಲ್ಲಾಧಿಕಾರಿ ಕಚೇರಿಯ ಮುಂಬಲಿ ಇಂದು ಪೊಲಕ 10:30 ಗಂಟೆಗೆ ಶಾಂತಿ ಕೊತ್ತನೆಗೆ ಸಭೆ ನಡೆಸಿತು. ಸರ್ಕಾರಕ್ಕೆ ಮನವಿ ಕಾಗದ ಕೊಡುಪ.

0: வந்து கவுன்சிலர் அத்தியட்ச நந்தி நரவண்ட நாச்சப்போ அரிச்சிட்டு ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಆದನಲ್ಲಿ ನವೆಂಬರ್ ತಿಂಗತ್ತು ಕೊಡವ ಸಂಸ್ಕೃತಿಯನ್ನು ಕಾಟುವಂತ ಬಲ್ಯ ಕಾರ್ಯಕ್ರಮತನ್ನ ಬೆಂಗಳೂರಲ್ಲಿ ನಡೆಸುವಕ್ಕೆ ತೀರ್ಮಾನ ಮಾಡಿತ್ತು ಎಂದು ಅಕಾಡೆಮಿಯ ಅಧ್ಯಕ್ಷ ಅಜ್ಜಿನಕಡ ಮಹೇಶ್ ನಾಚಯ್ಯ ಅರಿಚಿಟ್ಟಿತು. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಿಗೆ ಮಾಹಿತಿ ತಂದ ಅವು ರಾಜ್ಯತ್ರ ಮುಖ್ಯಮಂತ್ರಿ ಬಾರೆಬಾರ ಇಲಾಖೆಯ ಸಚಿವಂಗ ಜಿಲ್ಲರ ಶಾಸಕಂಗ ಸಂಸದಂಗ ಖನಪಟ್ಟವು ಕೂಡಿಯಾಡುವ ಕಾರ್ಯಕ್ರಮತ್ತು ಕೊಡವ ಸಾಹಿತ್ಯ ಕಲೆ ಜನಪದ ಸಂಗೀತ ಸಂಸ್ಕೃತಿ ಪದ್ಧತಿ ಆಚರಣೆ ಸಾರ್ವಜನಿಕ ಸೇವೆ ಸಮಾಜ ಸೇವೆ ಆಧ್ಯಾತ್ಮ ಶಿಕ್ಷಣ ಆರೋಗ್ಯ ಕೂಡುನನಿಗೆ ಕೊಡವಾಮೆಕು ಒತ್ತು ಕೊಡುವ ಎದೆ ಕೋವುದು ನೈಚಿತ್ತು. ಕೊಡವ ಸಂಸ್ಕೃತಿ ಜನಜೀವನ ಪದ್ಧತಿ ಕೂಡನಿಗೆ ಜಿಲ್ಲೆಗೆ ಕೇಳಿಕೊಂಡ ಬಂದ ಅರ್ಹಂಗಕ್ಕೆ ಈ ಸಂದರ್ಭ ಪ್ರಶಸ್ತಿ ಕೊಡ್ತಿತ್ತು. ಸನ್ಮಾನ ಮಾಡುವ ಅರ್ಜಿ ಇಡುವ ಕಿರಾದೆ ಉಳ್ಳವು ನಾಪದ ಬಯತ ಕಡನೈಗಳಾಯ್ತಿಂಚಿತ್ತು ತಂಗಡ ಪಾಸ್ಪೋರ್ಟ್ ಅಳತರ ಫೋಟೋ ಪಿನ್ಯ ಸ್ವವಿವರತನ ಅಕಾಡೆಮಿಯ ಕಚೇರಿಗೆ ಇದೇ 14 ಒಳೆ ಒಪ್ಪಿಚಿನೋಡು. ಅರ್ಜಿ ಇಡುವಕ್ಕೆ ಜಾತಿ ಪಂಗಡ ಧರ್ಮತರ ನಿರ್ಕು ಇಲ್ಲ ಎಂದು ಅವು ಅರಿಚಿಟ್ಟಿತು. ಮಡಿಕೇರಿ ದಸರಾ ಜನೋತ್ಸವತ್ರ ಮಾರಿಪತ್ ಮಡಿಕೇರಿ ಗಾಂಧಿ ಪರಂಬಲು ನಡೆದುಳ್ಳ ತಯಾರಿನ ಶಾಸಕ ಡಾಕ್ಟರ್ ಮಂಥರಗೌಡ ನಿನ್ನಂದು ಖುದ್ದು ಪೋಯಿತು ಪರಿಶೀಲನೆ ನಡೆಸಿ ಕೇಳಿಪೋನ ಮಡಿಕೇರಿ ದಸರಾ ನಮೇನ ಏದೆ ತೊಂದರೆ ಆಕತನಿಕೆ ನಡೆಸುವಕ್ಕೆ ಎಲ್ಲ ತರತರ ಮುಂಜಾಗ್ರತರ ಕ್ರಮ ಎಡ್ತೊಂಡು ಕಾರ್ಯಕ್ರಮ ಆಯೋಜನೆ ಮಾಡುವನಿಗೆ ಅಧಿಕಾರಿಯ ಪಿನ್ನ ದಸರಾ ಸಮಿತಿಯ ಪದಾಧಿಕಾರಿಯಕ್ಕೆ ಸೂಚನೆ ಕೊಡುತ್ತ ಶಾಸಕಂಗ 10 ದಿನ ನೆರಪಂತ ಬಾರೆ ಬಾರೆ ಕಾರ್ಯಕ್ರಮತ್ರ ಮಾಹಿತಿನ ಪಡೆದಂಡದು. ಕೊಡವ ಪರಂಪರೆ ಪಿನ್ನ ಸಂಸ್ಕೃತಿಯ ಮುಖ್ಯಪಟ್ಟ ಭಾಗ ಆಯ್ತುಳ್ಳ ತೋಕರ ಮಹತ್ವತನ ಕೊಂಡಾಡುವಾಂಡ ಕೂಟಕ್ಕೆ ಕೊಡವ ಒಕ್ಕಡ ಉಳಿದುಳ್ಳ ಗುರಿಕಾರಳ ಬಳಿಕು ಕೊಂಡಬಪ್ಪಕ್ಕೆ ಒಂದು ಬಲ್ಯ ವೇದಿಕೆ ಮಾಡಿಕೊಡುವ ಉದ್ದೇಶದ ಪೆಮ್ಮಂಡ ಒಕ್ಕಕಾರ ಶುರು ಮಾಡಿದ ತೋಕ ನಮ್ಮೆನ ಈ ಆಂಡ್ ಆಲೆ ಮಾಡ ಒಕ್ಕಡ ಆದನಲ್ಲಿ ನಾಳೆ ಪಿನ್ನ ಮತ್ತೆ ಅಂದು ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಿಪರಂಬಲು ನಡೆಸುವ ಕೊಡವ ಮಾರ್ಕ್ಸ್ಮೆನ್ ಅಸೋಸಿಯೇಷನ್ ಸಹಕಾರತ್ತು ನಾಳೆ ಪಲಕ 9 ಗಂಟೆಗೆ ಶುರುವಾಪ ದಂಡನೆ ಕಾಲತ್ರ ಈ ತೋಕ ನಮ್ಮೆಲ್ಲ 205 ಒಕ್ಕತ್ರ 379 ತಂಡ ಕೂಡಿನ ಒಟ್ಟು 758 ಕಳಿಕಾರ ಪ್ರಶಸ್ತಿಗೆ ಪೈಪೋಟಿ ನಡೆಸುವ 11:55 ಆಖಿರಿ ಸಮಾರಂಭ ನಡಪ. ಕಾವೇರಿ ತೀರ್ಥೋದ್ಭವತ್ರ ಮಾರಿಪತ್ತು ಭಾಗಮಂಡಲದ ತಿಂಜ ತಲಕಾವೇರಿಗೆ ತನ್ನ ಕಾಲೊಲ್ಲಿ ನಡಪ ಕಾ ನಡಪು ಈ ಆಂಡ್ ಕೂಡಿ ನಡಪ ಕನೆಕ್ಟಿಂಗ್ ಕೊಡವ ಸ್ತಿಂಗಕೊರು ಮುಟ್ಟ ತಲಕಾವೇರಿಗೆ ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಕೊಡವ ಮೆರ ಕೊಂಡಾಟ ಕೊಡವ ರೈಡರ್ಸ್ ಕ್ಲಬ್ ಪಿನ್ಯ ಮೈಸೂರು ಕೊಡವ ಸಮಾಜ ಯೂತ್ ವಿಂಗರ ಕೂಡು ಕೂಟತ್ತು ಇದೇ 14 ಮಜ್ಜನ 3:30 ಪಾಲು ಬೈವಾಡು ತಳಿಯ ತಕ್ಕಿ ಬೊಳ್ಚ ಪಿನ್ಯ ದುಡಿಕೊಟ್ಟು ಪಾಟವಾಡೆ ಶುರುವಾಪ ಕಾ ನಡಪು ಬೈಟ್ 7 ಗಂಟೆಗೆ ತಲಕಾವೇರಿಗೆ ಎತ್ತುವ ಬೈಟ್ 7:50 ಸರಿಯಾಯ್ತು. ಕೊಡವಡ ಕುಲದೇವಿ ಅವ ಕಾವೇರಿ ತೀರ್ಥ ರೂಪಿಣಿಯಾಯ್ತು ಭಕ್ತಂಗಕ್ಕೆ ಕಾಂಬಿಚಿಟ್ಟವ. ಇಲ್ಲಿಗೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
5: ಸರ್ಪ್ರೈಸ್ ಗಿಫ್ಟ್
4: ಓಪನ್ ಮಾಡು.
5: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
4: ಮುಳಿಯಾದಿಂದ.
6: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
10: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
12: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ 13 ಮತ್ತು 14 ಕಾಫಿ ದಸರಾ ಸಂಭ್ರಮ.
11: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
12: 13 ಮಂಗಳವಾರ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮತ್ತು 14 ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ
11: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
12: 14 ಬೆಳಗ್ಗೆ 10 ಗಂಟೆಯಿಂದ ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ,
11: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ ಇಯುಡಿಆರ್ ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
12: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
11: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ.

0: ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
1: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT ಸಂಚಾಲಕರು, ಕಾಫಿ ದಸರಾ.
2: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
3: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
4: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಮೈತಾಡಿ ಗ್ರಾಮದ ಮಂದತ್ತಮ್ಮಿ ಮಹಿಳಾ ಸಮಾಜದ ಮಹಾಸಭೆಯನ್ನು ಇದೇ October 11 ಭಾನುವಾರ ಅಪರಾಹ್ನ 2 ಗಂಟೆಗೆ ಸರಿಯಾಗಿ ಮೈತಾಡಿ ಮಹಿಳಾ ಸಮಾಜದ ಸಮುದಾಯ ಭವನದ ಕಟ್ಟಡದಲ್ಲಿ ನಡೆಸಲಾಗುವುದು. ಅಂದೇ ಬೆಳಗ್ಗೆ 9:30 1 ಗಂಟೆಯವರೆಗೆ ಆಟೋಟ ಸ್ಪರ್ಧೆಗಳು ನಡೆಯಲಿದ್ದು, ಸರ್ವ ಸದಸ್ಯರು ಸಾರ್ವಜನಿಕರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಮಂದತ್ತಮ್ಮೆ ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಜೀರ ಸ್ವಾತಿ ಸನ್ನಿ ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
8: ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘತ್ರ ಕಾಲ್ತ್ರ ಮಹಾಸಭೆ ಪಿಂಗ ಜನಾಂಗತ್ರ ಓದು ಅಮ್ಮಕ್ಕ ಪುರುಡು ಪಣ ಕೊಡಪ ಕಾರ್ಬಾರ್ ಇದೇ 11ನೇ ತಾರೀಕು ನಾರಾಚ ಪೊಲಕ 10 ಗಂಟೆಗ್ ಗುಣಿಕೊಪ್ಪ ಉಮಾಮಹೇಶ್ವರಿ ದೇವಸ್ಥಾನ ಸಭಾಂಗಣ ಸಂಘತ್ರ ಅಧ್ಯಕ್ಷರನ್ನ ಶ್ರೀ ನಾಳಿಯ ಮಂಡ ಉಮೇಶ್ ಕೆಚಮಯ್ಯ ಅಂಡ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವಂಗ ಏರಕಣಕಲ್ ಬಂತು ಕೂಡಿಯಾಡನೊಂದು ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘತ್ರ ಗೌರವ ಕಾರ್ಯದರ್ಶಿ ಅಮ್ಮತ್ತಿರ ವಾಸು ವರ್ಮ ಹಿಂಗ ಕಟ್ಟಣಿತ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: In cricket, India will take on West Indies in the second of the five-match T20 International Series in Ranchi today. The match will begin at 7 p.m. Indian time. India lead the series 1-0 after winning the opening match with skipper Shreyas Iyer's century powering the hosts to the victory. The India Meteorological Department IMD has forecast heavy rainfall at isolated places over Kerala, Mahi, South Interior Karnataka, Tamil Nadu, Puducherry, Karaikal and Uttarakhand today. The weather agency has predicted thunderstorm accompanied with lightning and gusty winds over Bihar, Kerala, Mahi, Lakshadweep, Tamil Nadu, Puducherry, Karaikal and Uttarakhand during the day. Similar weather conditions are expected over Andhra Pradesh, East Madhya Pradesh, Jharkhand, Odisha, West Bengal and Sikkim during the same period. And now for a look at today's newspapers, it's over to Tanvi Khurana.
1: Thank you, Shagun. GST refund norms eased. Officers lose arrest powers. Headlines The Hindu. The paper adds, 99% of GST rate and process issues addressed, says Finance Minister Nirmala Sitharaman after 57th meeting of the GST Council. Measures likely to come into effect from April next year. Operation Sindoor showed IAF's combat swiftness, says Air Chief Marshal AP Singh, writes Hindustan Times. Worst of El Nino yet to come. Peak likely in December, says UN body, reports the Indian Express. Anne Carson wins Literature Nobel for giving classics a modern twist, informs the Economic Times. India eyes $1 trillion exports despite global trade headwinds, says Piyush Goyal, leads the Statesman. And finally, as a front page homage, all the dailies lead with a front page tribute and dedicated special columns to Nana Patekar's memory, collectively hailing him as an irreplaceable icon who challenged the hero stereotype with unmatched raw intensity. And with that, it's back to you, Shagun.
0: Thank you, Tanvi. And now, before we end the bulletin, the headlines once again. Prime Minister Narendra Modi to participate in valedictory session of Departmental Summit on Women and Child Development in New Delhi today. Government caps trade margins on non-scheduled anti-cancer drugs at 30% of MRP. Prices may fall by up to 70%. Counting of votes begins for by-elections to five assembly constituencies in Tamil Nadu, Puducherry and West Bengal and one Lok Sabha seat in Assam. Last rites of veteran actor Nana Patekar performed with full state honours at his Pune farmhouse. Houthi launches fresh attacks on airports in Saudi Arabia. India asks its nationals residing in that country to remain alert and vigilant. And in cricket, second T20 international between India and West Indies to be played in Ranchi this evening. And with that, we end the morning news. Have a nice day.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ವೇಳೆ 8:30:25.
3: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
4: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
5: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
6: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
7: The number you've dialed is currently busy.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900090182.
10: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸ್ವಲ್ಪ ಹೊತ್ತಿನಲ್ಲೇ ಆಕಾಶದೀಪ ಬಾಳಿಗೆ ಬೆಳಕಾದವರು ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಇವತ್ತು ಸಾಹಿತಿ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನವೊಂದ ಕೇಳಲಿದ್ದೀರಿ.
2: ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:30

0: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
1: FM 103.1 ಮೆಗಾಹರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ನಲ್ಲಿ.
2: ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ ಆಕಾಶದೀಪ ಬಾಳಿಗೆ ಬೆಳಕಾದವರು ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆಕಾಶದೀಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅತಿಥಿ ನಿಮಗೆ ಗೊತ್ತಿದ್ದೇ ಇರ್ತಾರೆ ಅಂತ ನನ್ನ ಅನಿಸಿಕೆ. ಅವರು ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಲೇಖಕನಾಗಿ, ಕವಿಯಾಗಿ, ಮತ್ತು ಇದಿಷ್ಟೇ ಅಲ್ಲದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಈಗ ಅವರೊಂದು ಯೂಟ್ಯೂಬ್ ಚಾನಲ್ ಮೂಲಕ ಬೇರೆ ಬೇರೆ ಅತಿಥಿಗಳನ್ನು ಕರೆದು ಮಾತಾಡಿಸಿ ಅವರು ನಿರೂಪಕರಾಗಿ ಒಂದು ಮೀಡಿಯಾ ಏನೇನು ಕೆಲಸ ಮಾಡುತ್ತೋ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಖುಷ್ವಂತ್ ಕೋಳಿಬೈಲು. ಸರ್ ನಮಸ್ತೆ.
5: ನಮಸ್ತೆ,
4: ಕಾರ್ಯಕ್ರಮಕ್ಕೆ ಸ್ವಾಗತ.
5: ಧನ್ಯವಾದಗಳು.
4: ನೀವು ವೃತ್ತಿಯಲ್ಲಿ ಮಕ್ಕಳ ತಜ್ಞರು, ಸೇನೆಯಲ್ಲಿ ಕೆಲಸ ಮಾಡಿದ್ದೀರಿ, ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಿ, ಕವಿತೆಗಳನ್ನು ಬರೆದಿದ್ದೀರಿ. ನಂದು ಒಂದು ಕುತೂಹಲ ಇದೆ, ಕವಿತೆ ಬರೆಯೋದು ಕಷ್ಟನೋ ಲೇಖನ ಬರೆಯೋದು ಕಷ್ಟನೋ?
5: ಕವಿತೆ ಬರೆಸ್ಕೊಳ್ಳುತ್ತೆ, ಕವಿತೆ ಬರೆಯೋದನ್ನ ಹೇಳ್ಕೊಡಕ್ಕಾಗಲ್ಲ.
4: ಕರೆಕ್ಟ್.
5: ಆ ಭಾವನೆಗಳು, ಆ ಸೆಂಟಿಮೆಂಟ್ಸ್, ಎಮೋಷನ್ಸ್ ಬಂದಾಗ ಕವಿತೆ ತಾನಾಗೆ ಚಿಮ್ಮುತ್ತದೆ. ಲೇಖನ ಹಾಗಲ್ಲ, ಸ್ವಲ್ಪ ಶ್ರಮ ಪಡಬೇಕು, ಒಂದು ಚೌಕಟ್ಟು ಇಡಬೇಕು, ವರ್ಕ್ ಮಾಡಬೇಕು. ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಪ್ರಜಾವಾಣಿಗೆ ಹೆಲ್ತ್ ಅಂಕಣ 5 ವರ್ಷದಿಂದ ಬರಿತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ಬರೆದ ಜನರಿಗೆ ಹೆಲ್ಪ್ ಆಗುತ್ತೆ, ಅದನ್ನ 400 ಶಬ್ದದಲ್ಲಿ ಹೆಂಗ್ ಬರೆಯೋದು ಅಂತ ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕಾಗುತ್ತೆ, ತಿದ್ಬೇಕಾಗುತ್ತೆ, ತಿಡ್ಬೇಕಾಗುತ್ತೆ. ಇಷ್ಟ ಇದ್ರು, ಮೂಡಿದ್ರು, ಮೂಡಿಲ್ದಿದ್ರು
4: ಬರೀಬೇಕು. ಅದು ಸೃಜನೇತರ ಅಂದ್ರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಹಿತಿ ಪೂರಕವಾದಂತಹ ಒಂದು ಅಂಕಣ ಬರೆಯೋದು ಬೇರೆ. ಈಗ ಸೃಜನಶೀಲ ಬರವಣಿಗೆ ಅಂತ ಏನ್ ಹೇಳ್ತೀವಿ, ಕ್ರಿಯೇಟಿವ್ ರೈಟಿಂಗ್,
5: ಕಥೆಗಳು,
4: ಅದು ಕಷ್ಟ ಅನ್ಸುತ್ತೋ ಅಥವಾ ಕಥೆಗಾರನಿಗೆ ಕಥೆಯೇ ಒಂದು ಕಾವ್ಯ ಅಲ್ವಾ?
5: ಬಹಳ ಚೆನ್ನಾಗಿ ಹೇಳಿದ್ರು. ನನಗೆ ಹಾಗೆ ನೋಡಿದ್ರೆ ಕತೆ ಕೂಡ ಬರೆಸ್ಕೊಳ್ಳುತ್ತೆ. ನಂದು ಯಾವುದೋ ಒಂದು ಪಾತ್ರ ಇರುತ್ತೆ, ಯಾವುದೋ ಒಂದು ಘಟನೆ ಇರುತ್ತೆ. ನಮ್ಮ ಜಿಲ್ಲೆ ಜನ ಕೇಳ್ತಿರೋದ ಕಾರಣಕ್ಕೆ ವಾಂಟೆಡ್ ಬಾಲ ಮೂವಿಯಾಗಿ ಬಹಳ ಜನಪ್ರಿಯ ಆಗಿದೆ.

0: ಪೊಡೆ ಪೊಡೆ ಸಾಂಗ್ ಎಲ್ಲ ಬಹಳ ಜನಪ್ರಿಯ ಆಗಿದೆಯಲ್ಲ. ಅದು ವಾಂಟೆಡ್ ಬಾಲದ ಮೂಲ ಕತೆ ಬರೆದಿದ್ದು ಬಾಲ ಅಂತ. ಬಾಲ ಅಂತ ಒಂದು ಕೊಡಗಿನ ಒಂದು ಲೈನ್ ಮನೆಗಳಿದ್ದ ಲೇಬರ್ ಅನ್ನ ಒಂದ್ ಕಡೆಗೆ ಒಂದ್ ಕಡೆ ಸಾಗಿಸೋ ಒಂದು ಪಾತ್ರದ ಬಗ್ಗೆ ಬರ್ತಂದ್ರೆ, ಕತೆ ಕೂಡ ಕಾವ್ಯದ ಹಾಗೆ ಏನೋ ಒಂದು ಒಳಗಡೆ ಭಾವನೆ ಇರುತ್ತೆ, ಏನೋ ಒಂದು ಕ್ಯಾರೆಕ್ಟರ್ ನಿಮಗೆ ಕಾಡ್ತಾ ಇರ್ತಾರೆ, ಆಮೇಲೆ ಅದು ಒಂದ್ ಹಂತಕ್ಕೆ ನೀವು ಅದನ್ನ ಇಳಿಸ್ಬಿಡ್ತೀರಾ. ಒಂದೊಂದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ, ಒಂದೆರಡು ಮೂರು ಪಾತ್ರಗಳು ಪಾತ್ರಗಳ ಸುತ್ತ ನಡೆಯುವ ಘಟನೆ ಒಂದು ಲಾಜಿಕಲಿ ಮತ್ತೆ ಮನೋರಂಜನಾತ್ಮಕವಾಗಿ ಒಂದು ನಾನು ಹೇಗೆ 1000 ಶಬ್ದಗಳಲ್ಲಿ 2000 ಶಬ್ದಗಳಲ್ಲಿ ಬರೀಲಿ ಅಂತ ಹೇಳಿ ಒಂದು ಫ್ರೇಮ್ ವರ್ಕ್. ಬೇರೆ ಬೇರೆ ಸಣ್ಣ ಕಥೆಗಾರರು ಬೇರೆ ಬೇರೆ ರೀತಿ ಬರೀತಾರೆ, ಹಾಗೆ ನಾನು ಬರೆಯೋ ಶೈಲಿ ಬೇರೆ, ನಾನು ಕಾಡಿದ ಪಾತ್ರಗಳು ಕಾಡಿದ ಘಟನೆಗಳು ಆ ಸ್ಕೀಮ್ ಇಟ್ಕೊಂಡು ಬರೀತೀನಿ. ಹಂಗೆ ನೋಡೋದಾದ್ರೆ ಕವಿತೆ ಕತೆ ಎರಡೂ ಬರೆಸ್ಕೊಳ್ಳುತ್ತೆ, ಕತೆ ಕಮ್ಸ್ ನ್ಯಾಚುರಲಿ ಅಂತ ಹೇಳ್ಬೋದು ನನಗೆ.
1: ಹೌದಾ?
0: ಹೌದು, ಯಾಕಂದ್ರೆ ಐ ಎಮ್ ಎ ನ್ಯಾಚುರಲ್ ಸ್ಟೋರಿ ಟೆಲ್ಲರ್. ಟೀ ಅಂಗಡಿಯಲ್ಲಿ ಕೂತ್ರು ಏನೋ ಒಂದು
1: ಹೇಳ್ತೀರಾ,
0: ಆ ಕತೆ ಈ ಕತೆ, ನನ್ನ ಸುತ್ತ ಯಾವತ್ತು ಜನ ಇರ್ತಾರೆ ಅಂದ್ರೆ ಕಾಲೇಜಿಂದ ಹಿಡಿದ್ಬಿಟ್ಟು ಏನೋ ಒಂದು ಚರ್ಚೆ ಮಾತು.
1: ಈಗ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತಾರಲ್ಲ, ಸಮುದ್ರದ ಉಪ್ಪಿಗೂ ಬೆಟ್ಟದ ನೆಲ್ಲಿಕಾಯಿಗೂ, ಹಂಗೆ ಬರೀಬಾರ್ದು ಅಂತಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಸಾಕಷ್ಟು ಉದಾಹರಣೆಗಳಿದೆ. ನಮಗೆ ಕನ್ನಡದ ಮಟ್ಟಿಗೆ ಮಾತಾಡೋದಾದ್ರೆ ಡಾಕ್ಟರ್ ಅನುಪಮಾ ನಿರಂಜನ ಅವರಿಂದ ಹಿಡಿದು ಡಾಕ್ಟರ್ ಎಚ್ ಎಸ್ ಅನುಪಮಾ, ಈಗ ಬಹಳ ಪ್ರಸಿದ್ಧ ಮತ್ತೆ ಬಹಳ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಅವ್ರು ಏನ್ ಮುಟ್ಟಿದ್ರು ಅಷ್ಟು ಚೆನ್ನಾಗಿರುತ್ತೆ. ನಾನು ಅವರ ಅಭಿಮಾನಿ. ಈಗ ನಿಮ್ಮ ಕಥೆಗಳನ್ನು ಕೂಡ ನಾನು ಮೊನ್ನೆ ನೀವು ತಲುಪಿಸಿದ್ರಿ ನನಗೆ, ಓದ್ದೆ ನಾನು. ಅವರೆಲ್ಲ ಇದ್ದಾರೆ. ನಾನು ಅನುಪಮ ಅವ್ರ ಜೊತೆಗೆ ಮಾತಾಡಿದ್ದೀನಿ, ಡಾಕ್ಟರ್ ಎಚ್ ಎಸ್ ಅನುಪಮ ಅವ್ರ ಜೊತೆಗೆ. ಅವರು MBBS ಓದಿದ್ದು ಬರೀಯೋ ಅಂದರೆ ಒಂದು ವೃತ್ತಿಯನ್ನು ಮಾಡಲಿಕ್ಕಾಗಿ ಅಲ್ಲ, ಅವರ ವಿದ್ಯಾರ್ಥಿ ಜೀವನದಿಂದನೇ ನನಗೇನೋ ಬರೀಬೇಕು, ಚಿಕ್ಕೋಳಿರೋವಾಗಿಂದನೇ ಬರೀಬೇಕು ಅಂತ ಅನಿಸ್ತಿತ್ತು, ಏನೇನೋ ಸಣ್ಣ ಸಣ್ಣ ಕವಿತೆ ಬರೀತಿದ್ದೆ ಅಂತೆಲ್ಲ ಹೇಳಿದರು. ನಿಮ್ಮ ಬಗ್ಗೆ ಮಾತಾಡೋದಾದರೆ,
0: ಇದು ಹೈಸ್ಕೂಲ್ ದಿನಗಳಲ್ಲಿ ನಮಗೆಲ್ಲೊಂದು ಐಡೆಂಟಿಟಿ ಬೇಕಲ್ಲ, ನಮ್ಮ 4 ಜನ ಗುರುತಿಸ್ಬೇಕ್ರಿ ಕ್ಲಾಸಲ್ಲಿ, ನಾವು ಒಂದು ಜನ ಆಗ್ಬೇಕಲ್ಲ. ಮತ್ತೆ ಅವಾಗ ಅದೊಂದು ಬಹಳ ಆ ಟೈಮಲ್ಲಿ ಕಾಡುತ್ತೆ, ಫಸ್ಟ್ ಮೀಸೆ ಚಿಗುರೋ ಟೈಮಲ್ಲಿ.
1: ಕರೆಕ್ಟ್.
0: ನಾನು ಒಂದು ಜನ ಕಂಡ್ರಿ ಹೇಳಿ ಆ ಟೈಮಲ್ಲಿ
1: ನಾನೇ ಇದ್ದೀನಿ,
0: ನಾನು ಕೂಡ ಆ ಟೈಮಲ್ಲಿ ಈ ಕವಿತೆ ಗೀವಿತೆ ಎಲ್ಲ ಬರೆಯುವ ಒಂದು ಪ್ರಯತ್ನ ತರ ಆಯ್ತು.
1: ಎಲ್ಲಿ ಸರ್ ಓದಿದ್ದು ತಾವು?
0: KVG ಹೈಸ್ಕೂಲ್ ಸುಳ್ಯ.
1: ಸುಳ್ಯದಲ್ಲಿ?
0: ಸುಳ್ಯ. ನಾನು ಮೇಡ್ ಇನ್ ದಕ್ಷಿಣ ಕನ್ನಡ, ನಾನು ಹುಟ್ಟಿದ ಭಾಗಮಂಡಲ ನಮ್ಮೂರು, ಮತ್ತೆ ದುಡಿಯಕ್ಕೆ ಬಂದಿರೋದು ಕೊಡಗಿಗೆ. ನನ್ನ ತಯಾರು ಮಾಡಿರೋದು ದಕ್ಷಿಣ ಕನ್ನಡ,
1: ಕರ್ಮಭೂಮಿ.
0: LKG ಟು MBBS ಮತ್ತೆ ಆರ್ಮಿ ಮತ್ತೆ ಇಲ್ಲಿ ಬಂದೆ. ಹಾಗಾಗಿ ಹೈಸ್ಕೂಲ್ ಇದ್ದಾಗ ಆ ಏಜ್ ಅಲ್ಲಿ ಏನ್ ಬರೆದು ಟೀಚರ್ ಖುಷಿ ಪಡೋರು,
1: ಏನೋ ಬರೀತಾರಲ್ಲ,
0: ಏನೋ ಬರೀತಾರಲ್ಲ, ಮತ್ತೆ ನಾಟಕ ಮಾಡ ಆತರ ಶುರು ಆಯ್ತು. ಆವಾಗೆಲ್ಲ ಚಿಕ್ಕ ಚಿಕ್ಕ ಪತ್ರಿಕೆಗಳಿಗೆ ಸುದ್ದಿ ಬಿಡುಗಡೆ, ಏನೋ ಒಂದು ಚಿಕ್ಕ ಪೇಪರ್ ಅಲ್ಲಿ ಒಂದ್ 2-4 ಲೈನ್ ಹಾಕ್ತಾರೆ ಪೊಯೆಟ್ರಿದು, ಹೆಸರು ಬಂತಲ್ವಾ, ಒಂದು ಫಸ್ಟ್ ಪಿ ಯು ಸಿ ಹುಡುಗನಿಗೆ ದೊಡ್ಡ ವಿಷಯ ಅದು.
1: ಹೌದು, ಕರೆಕ್ಟ್.
0: ಇವಾಗ ಅದರ ಒಂದ್ ಹಂತ ಪದೇ ಪದ ಆದ್ಮೇಲೆ ನಮ್ಗೆ ಅದೇನು ಮ್ಯಾಟರ್ ಆಗಲ್ಲ. ಆಗ ಬರ್ದೆ, ತದನಂತರ ನಾನು ಮತ್ತೆ ಬರೀಲಿಲ್ಲ. ನನಗೆ ಅನ್ಸ್ಬಿಡ್ತು ಇದ್ರಲ್ಲಿ ಏನು ಇಲ್ಲ, ಸುಮ್ಮನೆ ಒಂದು ಇದು, ನಾನೇನು ಆ ತರದ್ದು ಜನರಿಗೆ ಖುಷಿ ಕೊಡೋದನ್ನ ಬರೀತಾ ಇಲ್ಲ ಅಂತೇಳಿ ಬರೆಯೋದನ್ನ ಸಂಪೂರ್ಣ ನಿಲ್ಲಿಸ್ಬಿಟ್ಟೆ. ಪವರ್ ಪ್ಯಾಕ್ ಸ್ಕ್ರಿಪ್ಟ್ ಯಾವ್ದಕ್ಕೆ ಬರೀತಿದ್ದೆ ಅಂದ್ರೆ ಕಾಂಪಿಟೇಷನ್ ವಿನ್ ಆಗ್ಲೇಬೇಕು ನಾಟಕಗಳು, ಬ್ಯಾಚ್ ಸ್ಪಿರಿಟ್ ಫಾದರ್ ಮುಲ್ಲರ್ಸ್ ಅಲ್ಲಿ ಇದ್ದಾಗ ನಾವು ಹೆಂಗಾದ್ರೂ ವಿನ್ ಆಗ್ಬೇಕು ಆತರ. ಆವಾಗೆಲ್ಲ ನಾನು ಕೂತ್ಕೊಂಡು ಚೆನ್ನಾಗಿರೋ ಪಾತ್ರ ಕ್ರಿಯೇಟ್ ಮಾಡೋದು, ತುಂಬಾ ಕ್ರಿಯೇಟಿವ್ ಆಗಿ ಬರೆಯೋದು ಬಿಟ್ರೆ, ಈ ನನಗೆ ಆ ಟೈಮಲ್ಲಿ ಒಂದಷ್ಟು ಕವಿಗಳೆಲ್ಲ ಇರ್ತಾರಲ್ಲ, ಏನ್ ಒಂದ್ ಚಿಕ್ಕ ಜೋಳಿಗೆ ಹಾಕಿ ಜುಬ್ಬ ಹಾಕಿ ಫೋರ್ಸ್ ಕೊಟ್ಕೊಂಡೆಲ್ಲ ಓಡಾಡೋದು, ನಂಗೆ ಒಂಥರ ಬಹಳ ಕೃತಕ ಅಂತ ಅನ್ಸ್ಬಿಟ್ಟು ನಾನು ಅವ್ರ ಸಾಹಸ ಬಿಟ್ಬಿಟ್ಟೆ. ಹೋಗ್ತಾ ಹೋಗ್ತಾ ಬಿಟ್ಟು ನಾನು ಬರವಣಿಗೆನ ಬಿಟ್ಟು,
1: ನಿಮ್ ಕ್ಲಾಸಲ್ಲೂ ಇದ್ರ
0: ಈಗ ಒಂದು ಕವಿ ಅಂತ ಹೇಳ್ಬಿಟ್ರೆ ಒಂದು ವಿಶಿಷ್ಟ ವಿಶೇಷವಾಗಿ ನೋಡ್ತಾ ಇದ್ರು. ಸೊ ಕೈಂಡ್ ಆಫ್ ನನಗೆ ಅದಂದ್ರೆ ನನ್ನ ಹಾಗೆ ನಾನು ಆ ಏಜ್ ಅಲ್ಲಿ ಅದನ್ನೆಲ್ಲ ಬಿಟ್ಟು ಸಂಪೂರ್ಣ ಕ್ರಿಕೆಟ್ ಆಡೋದು ಬೇರೆ, ಹುಡುಗರಿಗೆ ಬೇರೆ ಬೇರೆ ಇದಿರುತ್ತಲ್ಲ, ಆ ತರ ಹೋದೆ. ನಾನು 10th 11th ಅಲ್ಲಿ ಈಗ ಪತ್ರಿಕೆಗಳ ಅಂಕಣ ಕಳಿಸ್ತಿರೋನು 2000 ಇಂದ ಹಿಡಿದು 2017 ವರೆಗೆ ನಾನು ಬರ್ದಿಲ್ಲ, ಇಂಟ್ರೆಸ್ಟ್ ಆಗಿಲ್ಲ, ನನಗೆ ಬೇಡ ಅನ್ಸ್ತು, ಅವಶ್ಯಕತೆ ಇಲ್ಲ ಅನ್ಸ್ತು, ವೃತ್ತಿ ಇತ್ತು, ಸೇನೆಗೆ ಹೋದೆ. ಬಟ್ ಎಂಟರ್ಟೈನ್ ಮಾಡ್ತಾ ಇದೆ ಅಂದ್ರೆ ಒಂದು ಆಸೆ ಇರುತ್ತಲ್ಲ, ಕೆಲವರು ತುಂಬಾ ಚಿಕ್ಕ ವಯಸ್ಸಲ್ಲಿ ಒಂದು ಪುಸ್ತಕ ಪಬ್ಲಿಷ್ ಮಾಡಬೇಕು, ಒಂದು ಬುಕ್ ಮಾಡ್ಬಿಡ್ಬೇಕು, ಆತರ ಮಾಡಿದವರು ಇದಾರೆ ತುಂಬಾ ಜನ. ನನಗದು ಆ ಇಂಟ್ರೆಸ್ಟ್ ಆ ಚಿಕ್ಕ ಏಜಲ್ಲಿ ಹೊರಟೋಯ್ತು. ನಂಗದು ಯಾರು ಓದ್ತಾರೆ ಈ ಅವಶ್ಯಕತೆ, ಎಲ್ಲರೂ ಅಂದ್ರೆ ನಂದು ಓದಿ ನಂದು ಓದಿ ಅಂತ ಅದೊಂದು ಇದಿದೆಲ್ಲ, ಇದು ಈ ಅದನ್ನ ನೋಡಿದಂಗ ಅನ್ಸ್ತು ಓದರೇ ಇಲ್ಲ ಮತ್ತೆ ನಾನು ಯಾಕೆ ಬರಿಬೇಕು ಅಂತ ಹೇಳಿ ಸ್ವಲ್ಪ ಬರವಣಿಗೆ ತುಂಬಾ ದೂರ ಉಳ್ಕೊಂಡೆ ಆ ಸ್ಟೇಜಲ್ಲಿ.
1: ಸರ್, ಆಮೇಲೆ MBBS ಮನೇಲಿ ಒತ್ತಡ ಇತ್ತ ನೀವು ಡಾಕ್ಟರ್ ಆಗ್ಬೇಕು ಅಂತ?
0: ಡಾಕ್ಟರ್ ಆಗ್ಬೇಕು ಅಂತ ಒತ್ತಡ ಇರಲಿಲ್ಲ, ಸೈನ್ಸ್ ತಗೋಬೇಕು ಅಂತ ಒತ್ತಡ ಇತ್ತು. ದುರಾದೃಷ್ಟವಶಾತ್ ನಾನು 10th ತರಗತಿಯಲ್ಲಿ ಟಾಪ್ ಮಾಡ್ಬಿಟ್ಟಿದ್ದೆ, ಆಮೇಲೆ ಅದೊಂದು ಸಿಗಾಕೊಂಡಂಗೆ ತಗಲಾಕೊಂಡಂಗೆ, ಇಲ್ಲಾಂದ್ರೆ ನನಗೆ ಲಿಟ್ರೇಚರ್ ಇಷ್ಟ ಇತ್ತು,
1: ಪ್ರೂವ್ ಮಾಡ್ಬೇಕಲ್ಲ,
0: ಆ ಲಿಟ್ರೇಚರ್ ಇಷ್ಟ ಇತ್ತು ನನಗೆ, ಓದಕ್ಕೆ ಇಷ್ಟ ಇತ್ತು. ಇದೆಲ್ಲ ಬರೆಯೋದು ನಿಲ್ಸಿ ಬಿಟ್ರೆ ಓದೋದು ನಿಲ್ಸಿಲ್ಲ, ವೊರೇಷಿಯಸ್ ಲೀಡರ್. ಇವತ್ತು ನಾನು ಅಷ್ಟೊಂದು ಪಾಡ್ಕಾಸ್ಟ್ ಮಾಡ್ತಿದ್ದೀನಲ್ಲ ತುಂಬಾ, ನನ್ನ ದೇಶದ ಎಲ್ಲಾ ಪೊಲಿಟಿಕಲ್ ಬಯೋಗ್ರಫೀಸ್ ನಾನು ಹೈಸ್ಕೂಲಲ್ಲಿ ಓದಿದ್ದೀನಿ, ಹಿಸ್ಟ್ರಿ ಓದಿದ್ದೀನಿ, ತುಂಬಾ ತುಂಬಾ ಓದ್ತಾ ಇದ್ದೆ ನಾನು.
1: ಅದೆಲ್ಲ ಹೆಂಗೆ ಅಂದ್ರೆ, ಈಗ ಒಬ್ರಿಗೆ ಓದೋದು ಇಷ್ಟ ಸರಿ, ತಾನಾಗೇನೋ ಕೆಲವು ಸರ್ತಿ ಬರುತ್ತೆ, ಇಲ್ಲ ಅಂದ್ರೆ ಯಾರು ಒಬ್ರು ಸ್ಫೂರ್ತಿ

0: ತುಂಬೋರು ಇರ್ತಾರೆ. ಯಾರನ್ನಾರು ನೋಡ್ತೀರಾ ಅಥವಾ ಪುಸ್ತಕಗಳು ಕಣ್ಣು ಮುಂದೆ ಇರುತ್ತೆ ಲೈಬ್ರರಿನಲ್ಲಿ, ಇದರಲ್ಲಿ ಏನಿರ್ಬೋದು ಇದರಲ್ಲಿ ಏನಿರ್ಬೋದು ಅಂತ ಕುತೂಹಲ ಇರುತ್ತೆ. ಆ ಥರನಾ ಅಥವಾ ಯಾರು ಹೇಳಿದ್ರಾ?
1: ಇದೆರಡು ವಿಚಾರ ಇದೆ. ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ನಮ್ಮಅಮ್ಮ ಆಫೀಸ್ ಸೂಪರಿಂಟೆಂಟ್, ಅಲ್ಲಿ ಲೈಬ್ರರಿ ಬೆಟ್ಟ ಅಂತ ಸರ್ ಅಂತ ಇದ್ರು, ಒಂದೆರಡು ಜನ ಇದ್ರು. ಸೊ ಈಗ ಕೆಲವೊಮ್ಮೆ ಹೋದ್ರೆ ಎಲ್ಲ ಪುಸ್ತಕ, ಅವಾಗ ಚಂಪಕ ಬಾಲಮಂಗಳ ಹಿಡಿದು ಹಂಗೆ ಹೋಗಿ ಭೈರಪ್ಪ ಇಲ್ಲ ಆಲ್ ಎಲ್ಲ ಪುಸ್ತಕಗಳನ್ನ ಓದೋದು. ಮತ್ತೆ ಆ ಟೈಮಲ್ಲಿ ಇಲ್ಲಿ ಭಾಗಮಂಡಲಂ ತೋಟಕ್ಕೆ ಬಂದ್ರೆ ಕರೆಂಟ್ ಇರ್ತಿರ್ಲಿಲ್ಲ, ನಾಲ್ಕೈದು ದಿನ ಕರೆಂಟ್ ಇಲ್ಲದ್ರೆ ಏನ್ ಮಾಡೋದು, ಒಂದು ಕಾಡಲ್ಲಿ ಮಳೆ ನೋಡು, ಇಲ್ಲ ಅಂದ್ರೆ ಪುಸ್ತಕ ಓದು. ಸೊ ಮತ್ತೆ ತಂದೆ ತುಂಬಾ ಓದ್ತಾ ಇದ್ರು,
0: ತಂದೆ ತಾಯಿ
1: ಅಮ್ಮ ಆಫೀಸ್ ಸೂಪರಿಂಟೆಂಟ್, ತಂದೆ ಏರ್ ಫೋರ್ಸ್ ಅಲ್ಲಿ ಇದ್ರು, ಅವ್ರು ತುಂಬಾ ಓದಿದ್ದಾರೆ. ಅವ್ರದ ಓದೋ ಮತ್ತೆ ಮನೆ ಪುಸ್ತಕಗಳು ಅದು ಓದೋದು ಹೇಳಿದ್ರು, ನೀವು ಸೈನ್ಸ್ ತಗೊಂಡ್ರೆ ಯಾಕೆಂದ ಕೇಳಿದ್ರೆ ನನಗೆ ಈ ಸಾಹಿತ್ಯದ ಬಗ್ಗೆ ಓದ್ಕೋಬೇಕು ಅಂತ ಬಹಳ ಆಸಕ್ತಿ ಇತ್ತು, ಕಾನೂನು ಬಗ್ಗೆ ವಿಶೇಷ ಆಸಕ್ತಿ ಇತ್ತು, ಫಿಲಾಸಫಿ ಆಲ್ಮೋಸ್ಟ್ ನಾನಂತರ ಆರ್ಟ್ ಸ್ಟೂಡೆಂಟ್ ಟೈಪ್ ಇದ್ದೆ. ಕೆಲವೊಮ್ಮೆ ಗೊತ್ತಲ್ಲ ನೀವು ತುಂಬಾ ಚಂದ ಮಾರ್ಕ್ ತಗೊಂಡಾಗ ನೀವು ಸೈನ್ಸ್ ಅಲ್ಲಿ ಸ್ಕೋಪ್ ಇದೆ ಅಂತ ಹೇಳಿ ಈ ಕಡೆಗೆ ಬಂದೆ. ಆಮೇಲೆ ನಮ್ಮ ಸುಳ್ಳ್ಯದಿಂದ ತುಂಬಾ ಕಡಿಮೆ ಜನ ಎಂ ಬಿ ಬಿ ಎಸ್ ಕಡೆ ಹೋಗ್ತಾ ಇದ್ರು, ಅದೊಂಥರ ಚಾಲೆಂಜ್ ಆಗಾಯ್ತು. ಓ ಯಾರಿಗೂ ಆಗಲ್ಲ ನಾವು ಮಾಡ್ಲೇಬೇಕು ಅಂತೇಳಿ. ಆ ಏಜ್ ಏನಿರುತ್ತೆ ಗೊತ್ತಲ್ಲ, ಇಫ್ ಇಟ್ ಡಿಫಿಕಲ್ಟ್ ನೋಡೋಣ
0: ನೋಡೋಣ ಏನಾಗುತ್ತೆ
1: ಏನಾಗುತ್ತೆ ನೋಡಿದ್ರೆ ಯಾಕೆ ನಂಗಾಗಲ್ಲ. ಹಂಗೆ ಹಂಗೆ ಆಗಿ ವೈದ್ಯಕೀಯಕ್ಕೆ ಬಂದೆ.
0: ಆಮೇಲೆ ಸೇನೆಗೆ ಹೇಗೆ?
1: ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ನಾನು ಎಂ ಬಿ ಬಿ ಎಸ್ ಬಂದ್ಮೇಲೆ ಫಸ್ಟ್ ಒಂದು ವರ್ಷ ತುಂಬಾ ಚೆನ್ನಾಗಿ ಓದ್ದೆ, ಓದದ್ ಬಿಟ್ರೆ ಬೇರೆ ಮಾಡಿಲ್ಲ. ಯಾಕಂದ್ರೆ ನೋಡಿ, ಸುಳ್ಳಿದಂತ ಪ್ಲೇಸ್ ಅಲ್ಲಿ ನಾವು ಆ ಊರಿದ್ದು ಬ್ರೈಟೆಸ್ಟ್ ಕಿಡ್ ಆಗಿರ್ತೀವಿ. ಮೆಡಿಕಲ್ ಕಾಲೇಜ್ ಅಂದ್ರೆ ಅದು ಅವಾಗ 50 ಇನ್ಸ್ಟಿಟ್ಯೂಷನ್ ಕಡೆಯಿಂದ ಬರೋರು, ಅವರೆಲ್ಲ ಆಲ್ ಓವರ್ ದ ವರ್ಲ್ಡ್ ಬರ್ತಾ ಇದ್ರು. 50 ಜನ ಸಿಇಟಿಯಿಂದ, ತುಂಬಾ ಪ್ರಚಂಡರು, ತುಂಬಾ ಬುದ್ಧಿವಂತರು, ತುಂಬಾ ಶ್ರೀಮಂತರು. ನಾವೆಲ್ಲ ಒಂಥರ ಪಟ್ಟಣಕ್ಕೆ ಬಂದ ಪುಟ್ಟ ತರ. ಸೊ ಅಲ್ಲಿ ಫಸ್ಟ್ ಒಂದ್ ವರ್ಷ ನಮ್ಗೆ ಅಲ್ಲಿ ಏನು ನಾವು ಓದಿಲ್ಲ ಅಂದ್ರೆ ಯಾರು ನಮ್ಮನ್ನ ಕ್ಯಾರಿ ಮಾಡಲ್ಲ. ಸೊ ಸ್ಟಡಿಡ್ ಎ ಲಾಟ್, ತುಂಬಾ ಓದ್ತಾ ಇದ್ದೆ. ಆಮೇಲೆ ತುಂಬಾ ಸ್ಪೋರ್ಟ್ಸ್ ಕಾಲೇಜಲ್ಲಿ ಇರುತ್ತಲ್ಲ ನಮ್ಮಲ್ಲಿ, ಬಹಳ ಕ್ರೀಡಾ ಚಟುವಟಿಕೆಗಳು ಆ ತರ ಇತ್ತು. ಮತ್ತೆ ತುಂಬಾ ಈ ಕಲ್ಚರಲ್ ಆಕ್ಟಿವಿಟೀಸ್ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ನನಗೇನಾಯ್ತು ಅಂದ್ರೆ, ಎಂ ಬಿ ಬಿ ಎಸ್ ಮುಗಿದ ಮೇಲೆ ಆ ಹಂತದಲ್ಲಿ ಹೈಯರ್ ಎಜುಕೇಶನ್ ಏನು ಓದೋದು ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ, ಏನ್ ಮಾಡೋದು, ಯಾವ ಸಬ್ಜೆಕ್ಟ್ ತಗೋಬೇಕು, ಎಲ್ಲಿ ಏನ್ ಕೋರ್ಸ್ ಮಾಡೋದು. ಆ ಟೈಮ್ಗೆ ಸೇನೆ ಹಿನ್ನೆಲೆ ಇತ್ತು, ನಾ ಚಿಕ್ಕದಿಂದಲೇ ಈಗ ಎನ್ ಡಿ ಎ ಮಾಡಿ ಸೇನೆ ಸೇರ್ಬೇಕು ಅಂತ ಒಂದು ಟೈಮ್ ಅಲ್ಲಿ ಇತ್ತು, ಎನ್ ಡಿ ಎ ಮಾಡಿ ಹೋಗೋಣ ಹೇಳಿ. ಅದಾಗಿರ್ಲಿಲ್ಲ, ಈ ತರ ಒಂದು ಸಡನ್ ಅವಕಾಶ ಸಿಕ್ತು. ಹಂಗೆ ನಾನು ಅವಾಗ ಆಸ್ ಎ ಮೆಡಿಕಲ್ ಆಫೀಸರ್ ಆಗಿ ಇಂಡಿಯನ್ ಆರ್ಮಿ ಜಾಯ್ನ್ ಆದೆ.
0: ಅಲ್ಲಿ ವೈದ್ಯರಾಗಿ
1: ಭಾರತೀಯ ಸೇನೆಯಲ್ಲಿ.
0: ಸರ್, ಏನ್ ಅನ್ಸುತ್ತೆ ಅಂದ್ರೆ, ಈಗಲೂ ನೀವು ಮಡಿಕೇರಿ ಅಂತ ಊರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಕೆಲಸ ಮಾಡಿರೋದಕ್ಕೂ ಇಲ್ಲಿ ಮಾಡಿರೋದಕ್ಕೂ ಏನ್ ವ್ಯತ್ಯಾಸ, ಮಾಡ್ತಾ ಇರೋದಕ್ಕೂ ವ್ಯತ್ಯಾಸ ಅನ್ಸುತ್ತಾ ಅಥವಾ ಹೆಂಗಿರುತ್ತೆ ಅನುಭವ?
1: ನೋಡಿ, ಪ್ರತಿಯೊಂದು ಸಂಸ್ಥೆಗೆ ಅಥವಾ ಆರ್ಗನೈಸೇಷನ್ಗೆ ಅದರದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ, ಒಂದು ಬ್ಯೂಟಿ ಇರುತ್ತೆ, ಒಂದು ವೇ ಆಫ್ ಲೈಫ್ ಇರುತ್ತೆ. ಇಂಡಿಯನ್ ಆರ್ಮೀಸ್ ನಾನು ಹೇಳಿದ ಪ್ರಕಾರ ಒಂದು ಅತ್ಯದ್ಭುತ ಸಂಘಟನೆ, ಅದಕ್ಕೆ ಅದರದೇ ಆದ ಇತಿಹಾಸ ಇದೆ, ಅಲ್ಲಿ ಯಾವ ತರ ಬದುಕು ಇದೆ, ತುಂಬಾ ಆರ್ಗನೈಸ್ಡ್. ಹಾಗಾಗಿ ಅಲ್ಲಿ ಅದಕ್ಕೊಂದು ತುಂಬಾ ಇತಿಹಾಸ ಇದೆ, ತುಂಬಾ ಚೆನ್ನಾಗಿದೆ. 5 ವರ್ಷಗಳ ಸಮಯವನ್ನ ನಾನು ಇಡೀ ದೇಶವನ್ನ ನೋಡಕ್ಕೆ, ಬೇರೆ ಬೇರೆ ಒಂದು ಪ್ಯಾನ್ ಇಂಡಿಯಾ ಎಕ್ಸ್ಪೋಜರ್ ಅಂತ ಹೇಳ್ತೀವಲ್ಲ, ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಎಂ ಬಿ ಬಿ ಎಸ್ ಮಾಡಿ ನೀವು ಕರ್ನಾಟಕದಲ್ಲೇ ಕೆಲಸ ಮಾಡಿದ್ರೆ ನಮ್ಮ ಭಾರತ ದೇಶನೇ ಒಂದು ಯುರೋಪ್ ತರ ಇದೆ. ಒಂದು ಎವ್ರಿ ಸ್ಟೇಟ್ ಇಸ್ ಲೈಕ್ ಎ ಕಂಟ್ರಿ. ಇಲ್ಲಿ ಭಾಷೆ ಬೇರೆ, ಕಲ್ಚರ್ ಬೇರೆ, ಅವ್ರ ಇಶ್ಯೂಸ್ ಬೇರೆ, ಜಿಯೋಗ್ರಫಿ ಬೇರೆ. ಹಾಗಾಗಿ ಇಡೀ ದೇಶನ ಸರಿಯಾಗಿ ಸುತ್ತಾಡಿ ಹಾಗಾಗಿ ತುಂಬಾ ಕಲಿತೆ, ಗೊತ್ತಿಲ್ಲದೆ ಕಲಿತೆ ನಾನು. ಸೊ ಅಲ್ಲಿ ವರ್ಕು ಚೆನ್ನಾಗಿದೆ, ತುಂಬಾ ಚಾಲೆಂಜಿಂಗ್ ಇತ್ತು, ಬಟ್ ಬಹಳ ಚೆನ್ನಾಗಿತ್ತು. ಬಹಳ ಚೆನ್ನಾಗಿತ್ತು.
0: ಎಷ್ಟು ಜನ ಮಕ್ಕಳು ಸರ್?
1: ನಾನು ಒಬ್ಬನೇ.
0: ನೀವೊಬ್ಬರೇ?
1: ನಾನೊಬ್ಬ, ನನಗೊಬ್ಬ.
0: ಹೌದಾ? ನೀವೊಬ್ಬರು, ನಿಮಗೊಬ್ಬರು. ಸರಿ ಸರಿ. ಆಮೇಲೆ ವಾಪಸ್ ಬಂದ್ರಲ್ಲ, ಆಮೇಲೆ ಎಂ ಡಿ ಎಲ್ಲ ಆಮೇಲೆ ಮಾಡ್ಕೊಂಡಿದ್ದ?
1: ಐದು ವರ್ಷ ಆದ್ಮೇಲೆ ಬಾಂಡ್, ನೀವು 5 ವರ್ಷ ಮಾಡಬಹುದು, 10 ವರ್ಷ ಮಾಡಬಹುದು, 14 ವರ್ಷ ಮಾಡಬಹುದು, ಪರ್ಮನೆಂಟ್ ಇರ್ಬೋದು. 5 ಇಯರ್ಸ್ ಆದ್ಮೇಲೆ ನಾನು ಬಂದ್ಬಿಟ್ಟು, ಆಮೇಲೆ ಅಲ್ಲಿ ಯಾರು 5 ಇಯರ್ಸ್ ಮಾಡ್ತಾರೆ, ಸೀನಿಯರ್ ಇನ್ಸ್ಟಿಟ್ಯೂಷನ್ಸ್ ಇದೆ ಹೈಯರ್ ಎಜುಕೇಶನ್ಗೆ, ಈಗ AFMC ಪುಣೆ ಅಂತ ನೀವು ಕೇಳಿರ್ಬೋದು, ಬೆಂಗಳೂರಲ್ಲಿ ಒಂದು ಕಮಾಂಡ್ ಹಾಸ್ಪಿಟಲ್ ಇದೆ, ಮುಂಬೈಯಲ್ಲಿ ಇದೆ. ಸೊ ಆ ಮುಂಬೈ ಅಲ್ಲಿ ನೇವಿದು ಕಮಾಂಡ್ ಹಾಸ್ಪಿಟಲ್ ಇದೆ, ಅಲ್ಲಿ ನಾನು MD ಪೀಡಿಯಾಟ್ರಿಕ್ಸ್ ಮಾಡಿದೆ.
0: MD ಮಾಡಿದ್ರಿ. ವಾಪಸ್ ಇಲ್ಲಿಗೆ ಬಂದು ಪ್ರಾಕ್ಟೀಸ್ ಮಾಡಬೇಕು ಅಂತಿತ್ತು ಅಥವಾ ಬೇರೆ ಬೇರೆ? ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಮಡಿಕೇರಿ ಅಂತ ಸಣ್ಣ ಊರಲ್ಲಿ ಈಗ ಒಂದು 10-15 ವರ್ಷದ ಹಿಂದೆ ಡಾಕ್ಟರ್ಸಿಗೆ ತುಂಬ ಬರ ಇತ್ತು, ಅದಕ್ಕೆ ನೀವು ವಾಪಸ್ ಬಂದು ಇಲ್ಲೇ ಸೇವೆ ಮಾಡಬೇಕು ಅಂತಿತ್ತ? ಅಥವಾ ಎಲ್ಲರೂ ಆಸೆ ಪಡೋ ಹಾಗೆ ದೊಡ್ಡ ಒಂದು ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಹೋಗಿ ದೊಡ್ಡ ದೊಡ್ಡ ಎಂಥದ್ದು ಕಾರ್ಪೊರೇಟ್ ಆಸ್ಪತ್ರೆಯ ಕಲ್ಪನೆ ಇದೆಯಲ್ಲ ಈಗೆಲ್ಲ, ಅಲ್ಲಿ ಸೇವೆ ಮಾಡಬೇಕು ಅಂತಿತ್ತ? ಹೇಗೆ ಹೇಗೆ ಇಲ್ಲಿಗೆ ಬಂದಿದ್ದು ವಾಪಸ್?
1: ಬಹಳ ಒಳ್ಳೆ ಕ್ವಶನ್. ಏನ್ ಗೊತ್ತಾ, ನಮ್ಗೆ ಏನ್ ಬೇಕು ಅಂತ ಹೃದಯಕ್ಕೆ ಮೊದಲೇ ಗೊತ್ತಿರುತ್ತೆ. ನನಗೆ ಯಾವತ್ತೂ ಇತ್ತು ಚಿಕ್ಕದಿರುವಾಗಲೇ ಇಲ್ಲಿ ಐ ವಾಂಟ್ ಟು ಬಿ ಸ್ಪೆಷಲಿಸ್ಟ್ ಇನ್ ಮಡಿಕೇರಿ ಅಂತೇಳಿ. ಆವಾಗ ಚಿಕ್ಕ ಮಡಿಕೇರಿ ಜೋರು ಮಳೆ ನಂಗೆ ಒಂಥರ ಇವ್ರು ಇಷ್ಟ, ಮಡಿಕೇರಿ ಒಂಥರ ಎಮೋಷನ್ ಆಯ್ತಾ. ಬಟ್ ನಮ್ಗೆ ಏನ್ ಅನ್ಸುತ್ತೆ ಅನ್ಕೋತಿದ್ ಹಾಗೆ ಆಗುತ್ತೆ. ಬಟ್ ನಾನು ಅನ್ಕೊಂಡೆ ಈಗೆಲ್ಲ ಆಗಲ್ಲ, ನನಗೆ ಒಂದು 60 ವರ್ಷ ಆದಾಗ

0: ಎಲ್ಲಿ ಬೇರೆ ಎಲ್ಲ ಕಡೆ ದುಡ್ದು ಚಂದ ಸೆಟ್ಲ್ ಆದ್ಮೇಲೆ ಇಲ್ಲಿ ಬಂದು ಎಲ್ಲೋ ಒಂದ್ ಕಡೆ ಆತರ ಇರ್ಬೋದು ಅಂದ್ಕೊಂಡೆ ನಾನು. ಹಂಗ ದೇವ್ರ ಅವಕಾಶ ಕೊಡ್ಬೋದು ಹೇಳಿ, ದೇವ್ರ ಚಿಕ್ಕ ಏಜಲ್ಲಿ ಪುನಃ ಈ ತರ ಅವಕಾಶ ಕೊಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಕಾಪಾಡಕ್ಕಾಗಿ ಕೋವಿಡ್ ಬಂತು. ನಂದು ಪಾಪ ನನಗೆ ಅವಕಾಶ ಆಗಿಲ್ಲ ಅಂತ ಹೇಳಿ ನಾನೇನ್ ಮಾಡ್ದೆ, ಎಂ ಟಿ ಮುಂಬೈಲಿ ಮಾಡ್ದ. ಆಮೇಲೆ ಒಂದ್ ವರ್ಷ ಇದೆ ಈ ಕಾರ್ಪೊರೇಟ್ ಜಗತ್ತು, ಪೂನಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಗುಡ್ ಪ್ಲೇಸ್ ಅಗೇನ್. ಈಗ ನಾನು ಎಂ ಡಿ ಮುಂಬೈಯಲ್ಲಿ ಮಾಡುವಾಗ ನನ್ನ ಹೆಂಡತಿ ಬೆಂಗಳೂರಿಂದ ಪುನಃ ಬಂದಿದ್ರು ಸಾಫ್ಟ್ವೇರ್ ಇದ್ರಲ್ಲಿ. ಆಮೇಲೆ ನಾನು ಅಲ್ಲಿಂದ ಪುನಃ ಬಂದೆ. ಓಕೆ, ಮತ್ತೇನಾಯ್ತು ಅಂತ ಹೇಳಿದ್ರೆ ಕೋವಿಡ್ ಬಂದಾಗ ಇಲ್ಲಿ ಜಿಲ್ಲಾಧಿಕಾರಿಯವರು ಇಲ್ಲಿ ಸ್ಪೆಷಲಿಸ್ಟ್ಗಳು ಯಾರು ಇಲ್ಲ ಅಂತ ಸಂದೇಶ ಕೊಟ್ಟರು. ಅವಾಗ ಮೈ ವೈಫ್ ಹ್ಯಾಡ್ ಕಮ್ ಫಾರ್ ಮೆಟರ್ನಿಟಿ ಲೀವ್. ನಾನು ಸಿಕ್ಕಿದೆ ಚಾನ್ಸ್ ಅಂತ ಅಲ್ಲಿಗೆ ಅದಕ್ಕೆ ರಿಸೈನ್ ಮಾಡಿ ಮನೆಯೆಲ್ಲ ಸಾಮಾನು ಪ್ಯಾಕ್ ಮಾಡಿ ಸೀದಾ ಬಂದು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಜಿಲ್ಲಾಸ್ಪತ್ರೆಗೆ ಕೋವಿಡ್ ಇದಕ್ಕೆ ಸೇರ್ಕೊಂಬಿಟ್ಟೆ. ಸೊ ಆ ರಿಸ್ಕ್ ತಗೊಂಬಿಟ್ಟೆ ನಾನು. ಆಮೇಲೆ ಇಲ್ಲಿ ಕೊಡಗು ಮೆಡಿಕಲ್ ಕಾಲೇಜ್ ಅಂತ ಕಾಲ್ ಫಾರ್ ಮಾಡಿದ್ವಿ, ಐ ಜಾಯಿನ್ ದ ಇನ್ಸ್ಟಿಟ್ಯೂಷನ್. ಅದಕ್ಕೆ ಏನ್ ಹೇಳೋದು, ಕೆಲವೊಮ್ಮೆ
1: ಅದೃಷ್ಟ ಹುಡುಕೊಂಡು ಬರುತ್ತೆ.
0: ಹಾ ಅಲ್ಲ, ಹೇಳ್ಕೊಂಡು ಬರುತ್ತೆ,
1: ಹೇಳ್ಕೊಂಡು ಬರುತ್ತೆ.
0: ನಮ್ಮನ್ನ ಕರ್ಕೊಂಡು ಬರಬೇಕು ಅಂತಿದ್ರೆ ನಾವು ಎಲ್ಲಿ ಇದ್ರು. ಹಾಗಾಗಿ ನಾನು ಬರಬೇಕು ಅಂತಿತ್ತು, ಬಟ್ ನನಗೆ
1: ಹೇಗೆ ಅಂತ ಗೊತ್ತಿರಲಿಲ್ಲ.
0: ತಂದೆ ಜೊತೆ ತುಂಬಾ ಟೈಮ್ ಕಳೆದಿರ್ಲಿಲ್ಲ ನಾನು ಬಾಲ್ಯದಿಂದನು. ಮತ್ತೆ ನಂಗೆ ಕೃಷಿ ಅಂದ್ರೆ ಅಪಾರ ಆಸಕ್ತಿ, ತೋಟ ಗಿಟ್ ಅಂತ ಅಪಾರ ಆಸಕ್ತಿ, ಒಂಥರ ಫೀಲಿಂಗ್ ಇತ್ತು. ನಮ್ ಮನ್ಸೆಲ್ಲ ಇಲ್ಲೇ ಇದ್ರು ಹೊರಗಡೆ ಬದುಕ್ ಬಿಡ್ತೀವೋ ಹೇಳಿ. ಕೊಡಗಿನ ತುಂಬಾ ಜನ ಕೊಡಗಲ್ಲಿ ಇರ್ಬೇಕು ಅಂತಿರುತ್ತೆ. ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ, ಇರೋ ಕೃಷಿಲಿ ಬದುಕೋಕ್ ಸಾಧ್ಯತೆ ಇಲ್ಲ. ಈಗ ಬೆಂಗಳೂರು ಮೈಸೂರು ಇರೋರೆಲ್ಲ ಖುಷಿಯಿಂದ ಇರೋದಲ್ಲ, ಈಗ ಯು ಕೆ ಅಲ್ಲಿರೋ ಖುಷಿಯಿಂದ ಇರೋದಲ್ಲ, ಅವ್ರು ಇಲ್ಲಿ ಅವ್ರ ವಿದ್ಯೆ ಅವ್ರು ಇಲ್ಲಿ ದುಡಿಯೋ ಅವಕಾಶನೂ ಇರಲ್ಲ. ಹಾಗೆ ಆ ವಿಷಯದಲ್ಲಿ ನನಗೆ ಐ ಹ್ಯಾಡ್ ಎನ್ ಅಪರ್ಚುನಿಟಿ ಟು ಕಮ್ ಇಯರ್. ಇಲ್ಲಿ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಇತ್ತು, ಜಾಯಿನ್ ಆದೆ. ಹಾಗೆ ಮತ್ತೆ ಇಲ್ಲಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಆ ರೀತಿ ನಾನು ಬಂದೆ ಕೊಡಗಿಗೆ.
1: ಮತ್ತೆ ಬಂದ್ರಿ ಮರಳಿ ಮನೆಗೆ. ಮನೆಗೆ ಮತ್ತು ಮಣ್ಣಿಗೆ.
0: ಹೌದು.
1: ಆಮೇಲೆ ಕೃಷಿ ಜೊತೆಗೆ ಸಾಹಿತ್ಯ ಕೃಷಿ ಆಮೇಲೆ ಮತ್ತೆ ಆರಂಭ ಆಯ್ತಾ? ಅದೇ ಬಿಟ್ಟು ಹೋಗಿತ್ತಲ್ಲ.
0: ಹಾ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಎಂ ಡಿ ಅಲ್ಲಿ ಹೆಂಗಿರುತ್ತೆ ಗೊತ್ತಾ, ಎಂ ಡಿ ಟ್ರೈನಿಂಗ್ ಅಂತ ಹೇಳೋದು ಒಂಥರ ತುಂಬಾ ಸ್ಟ್ರೆಸ್. ಬೆಳಿಗ್ಗೆ 5 ಗಂಟೆಗೆ ಶುರು ಆದ್ರೆ ರಾತ್ರಿ 11 ಗಂಟೆವರೆಗೆ ನಿಮ್ಗೆ ರೆಸ್ಟ್ ಇಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ನಿಂತ್ಕೊಂಡೆ ಊಟ ಮಾಡೋದು ಮತ್ತೆ ಮಲ್ಕೊಳ್ಳೋದು. ಆ ಟೈಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ನೀವು ಚೆನ್ನಾಗಿದ್ದೀರೋ ಇಲ್ವಾ ಅಂತಾನು ಯೋಚನೆ ಮಾಡಕ್ ನಿಮ್ಗೆ ಟೈಮ್ ಇರಲ್ಲ, ಗೊತ್ತಾಗಲ್ಲ. ಆ ಹಂತದಲ್ಲಿ ನಾನು ಎಂ ಡಿ ಮಾಡಕ್ ಮುಂಬೈ ಹೋದಲ್ಲ, ನನ್ನ ಇಡೀ ಜೀವನದ ಅನುಭವಗಳು, ಬಾಲ್ಯ, ಸೇನೆ ಜೀವನ, ಇದೆಲ್ಲ ಎಮೋಷನ್ ಒಂಥರ ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದೆ ಎದೆಯಲ್ಲಿ. ಅಲ್ಲಿಂದ ನಾನು ಕತೆಗಳನ್ನ ಬರೆಯಕ್ ಶುರು ಮಾಡಿದೆ, ಫೇಸ್ಬುಕ್ ಅಲ್ಲಿ ಹಾಕ್ತಿದ್ದೆ. ಕೆಲವು ಕತೆಗಳು ಯಾವ ಮಟ್ಟಿಗೆ ವೈರಲ್ ಆದವು ಅಂತ ಹೇಳಿದ್ರೆ, ತುಂಬಾ ಜನ ಕೆಲವು ಕತೆ ಓದಿ ಹತ್ಬಿಟ್ರು. ಅವ್ವ ಅಂತ ಒಂದು ಕತೆ ಬರ್ತಿದ್ದೆ, ನೀವು ಅವ್ವನ್ನ ಓದಿದ ಗೊತ್ತಿರುತ್ತೆ. ಅದೇ ಕೊಡಗಿದು ಅವ್ವ ಅಂತ ಹೇಳಿದ್ರೆ ಎಲ್ಲರೂ ಅವ್ರವ್ರ ಅವ್ವನ, ಅವ್ವ ಅಂದ್ರೆ ಹಳೆ ನಮ್ಮಲ್ಲಿ ಗೇಂಟಿ ಸೀರೆ ಕಟ್ಬಿಟ್ಟು ಹಳೆ ಮೈಲ್ ಇರ್ತಾರಲ್ಲ ಅವ್ರ ಕತೆ ಹೇಳೋದು. ನಾನು ಮಡಿಕೇರಿಗೆ ನಡ್ಕೊಂಡು ಹೋಗ್ತಿದ್ದೆ, ಸಂತೆ ಅಲ್ಲಿ ಇತ್ತು, ಇಲ್ಲಿ ಹಿಂಗ್ ಗದ್ದೆಲಿ ಹಿಂಗಿತ್ತು ಹೇಳಿ. ಸೊ ಈ ತರ ಕೆಲವು ಕ್ಯಾರೆಕ್ಟರ್ಗಳು ಕೊಡಗಿದು ಸೈನ್ಯದು ನೇಟಿವ್ ಕತೆಗಳನ್ನ ನಾನು ಒಂದು 3-4 ಬರೆದೆ. ಅಂಡ್ ಆವಾಗ ನನಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಓದುಗರ ಒಂದು
1: ಬಳಗ ಹುಟ್ಕೊಂತು.
0: ನಾನು ಯಾಕೆ ಬರ್ತಿದ್ದೆ ಅಂದ್ರೆ ಐ ವಾಸ್ ರೈಟಿಂಗ್ ಔಟ್ ಆಫ್ ಮೈ ಪೇನ್. ದೂರ ಇದ್ದೆ, ಪ್ರೊಫೆಷನ್ ತುಂಬಾ ಸ್ಟ್ರೆಸ್ಡ್ ಆಗಿದ್ದೆ. ಸೊ ಅದು ಈಗ ನಾನು ಬರೆಯಕ್ ಶುರು ಮಾಡಿರೋದು ಅದು ಬಹಳ ನ್ಯಾಚುರಲ್ ಆಗಿ ಬಂತು. ನನಗ್ ಖುಷಿ ಆಗ್ತದೆ, ನಾನು ಏನ್ ಬರಿತಿದ್ದೆ ನನಗ್ ಖುಷಿ ಆಯ್ತು. ಹಂಗೆ ನಾನು ಹೇಳಿದೆ ಅಲ್ಲ, ಆ ರೀತಿಯಾಗಿ ನಾನು ಬರೆಯಕ್ ಶುರು ಮಾಡಿದ್ದು.
1: ಬರೆಯಕ್ ಶುರು ಮಾಡಿದ್ರಿ. ಆಮೇಲೆ ಈಗ ಕತೆ ಪುಸ್ತಕಗಳು ಅಷ್ಟೇ ಅಲ್ಲ, ಕವನ ಸಂಕಲನ ಕೂಡ ಹೊರಗೆ ಬಂದಿದೆ.
0: ಅದು ಕತೆ ಹೇಳ್ಬಿಡ್ತೀನಿ ನಾನು. 2019 ಅಲ್ಲಿ ಹಂಗೆ ಈ ಕೊಡಗಿನ ಕತೆಗಳನ್ನ ಸೇನೆ ಕತೆಗಳನ್ನ ಬರ್ದೆ. ಅದನ್ನ ಫಸ್ಟ್ ಪುಸ್ತಕ ನಂಗೆ ಅನಿಸ್ತು ಇದನ್ನ ಪಬ್ಲಿಷ್ ಮಾಡ್ಬಿಡೋಣ ಹೇಳಿ. ಸೊ ಪಬ್ಲಿಷ್ ಮಾಡ್ಬಿಡೋಣ ಅಂತ ಹೇಳಿದಾಗ ಸಿ ನನಗೆ ಅದೇ ಆಲ್ಮೋಸ್ಟ್ ಒಬ್ರು ಪಬ್ಲಿಷರ್ ಸಿಕ್ಕಿದ್ರು. ಅದು ಕೂರ್ ರೆಜಿಮೆಂಟ್ ಪುಸ್ತಕ, ಅದು ಎಲ್ಲ ರೆಡಿ ಆಯ್ತು. ಕೋವಿಡ್ ಟೈಮ್ ಬಂತು, ನನಗೆ ಕಾರ್ಯಕ್ರಮ ಮಾಡಕ್ಕಾಗಿಲ್ಲ. ಬಟ್ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು, ಅದು 3-4 ಮುದ್ರಣ ಹೋಯ್ತು, ತುಂಬಾ ಜನ ಓದಿದ್ರು, ತುಂಬಾ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಬಂತು. ಐ ಥಿಂಕ್ ಡೆಕ್ಕನ್ ಹೆರಾಲ್ಡ್ ಅದನ್ನ 2020 top 8 ಬುಕ್ಸ್. ನಾನು ದೊಡ್ಡ ಪಬ್ಲಿಷರ್ ನಂಗೆ ಸಿಕ್ಕಿ, ನಂಗೆ ಗೊತ್ತಿರಲಿಲ್ಲ, ಐ ಡಿಂಟ್ ಕೇರ್ ಆಲ್ಸೋ. ರ್ಯಾಂಡಮ್ಲಿ ಮಾಡಿರೋದು ಒಬ್ಬರು ವ್ಯಕ್ತಿ, ಎಲ್ಲ ಕಡೆ ಇಷ್ಟಪಟ್ಟು ಎಲ್ಲರೂ ತಗೊಂಡು ಓದಿದ್ರು. ಅದಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ 2-3 ಪ್ರಶಸ್ತಿ ಎಲ್ಲ ಬಂತು. ಸೊ ದಟ್ ಬುಕ್ ವಾಸ್ ವೆಲ್ ರಿಸೀವ್ಡ್ ಅಂತ ಹೇಳೋದು. ನನಗೆ ನಿಜವಾದ ಸಂತೋಷ ಅಂದ್ರೆ ನನ್ನ ಕತೆ, ನನ್ನ ಕತೆಯಲ್ಲಿ ಬರೋ ಪಾತ್ರಗಳು, ಅಲ್ಲಿ ಗಣಿ ಬೋಪಣ್ಣ ಅಂತ ಬರ್ತಾನೆ, ಹಾಗೇನೆ ಮಿಲಿಟರಿ ಮುತ್ತಣ್ಣ ಅಂತ ಬರ್ತಾನೆ, ಈಗ ವಾಂಟೆಡ್ ಬಾಲ ಅಂತ ಬರ್ತಾನೆ, ಈ ತರ ಪಾತ್ರಗಳು ಜನರ ಮನಸ್ಸಲ್ಲಿ ಜನರ ಹೃದಯಕ್ಕೆ ರೈಟರ್ ಐ ವಾಸ್ ಏಬಲ್ ಟು ರೀಚ್ ಅಂತ ಹೇಳಿ ನಂಗೆ ಬಹಳ ನೆಮ್ಮದಿ ಕೊಟ್ಟ ಪುಸ್ತಕ.
1: ಸರ್, ಜನರ ಮನಸ್ಸಲ್ಲಿ ಉಳಿಯೋದು ಲೇಖಕನಾಗಿ ನಿಮಗೆ ಸುಲಭ ಅನ್ನಿಸ್ತೋ, ವೈದ್ಯರಾಗಿ ಸುಲಭ ಅನ್ನಿಸ್ತೋ?
0: ಗುಡ್ ಕ್ವಶನ್. ಎರಡು ಕೂಡ ತುಂಬಾ ಇಂಪ್ಯಾಕ್ಟ್ ಇರೋ ಒಂದು ವೃತ್ತಿಗಳು ನೋಡಿ. ಎರಡು ಸುಲಭ ಅಂತಲ್ಲ, ಹೃದಯದಿಂದ ಮಾಡಿದ್ರೆ ಎರಡು ರೀತಿ ಉಳ್ಕೊಳ್ತೀವಿ.
1: ಕರೆಕ್ಟ್.
0: ಅದರಲ್ಲಿ ಆರ್ಟಿಫಿಷಿಯಲ್ನೆಸ್ ಫೇಕ್ ಮಾಡಿದ್ರೆ, ನೀವು ಇಫ್ ಯು ಕೇರ್ ಅಬೌಟ್ ಸಮಥಿಂಗ್ ಅದು ಮತ್ತೊಂದು.

0: ವ್ಯಕ್ತಿಗೆ ಗೊತ್ತಾಗೇ ಆಗುತ್ತೆ. ನೀವು ಹೃದಯದಿಂದ ಬರೆದ್ರೆ, ಹೃದಯದಿಂದ ಮಾತಾಡಿದ್ರೆ, ಅಥವಾ ಹೃದಯದಿಂದ ಇಫ್ ಯು ಕೇರ್ ಮಾಡಿದ್ರೆ ಅದು ಜನರಿಗೆ ಗೊತ್ತಾಗುತ್ತೆ. ಅದು ಹಾಗಾಗಿ ನನಗೆ ಎರಡೂ ರೀತಿಯಲ್ಲಿ ಕೂಡ ಇನ್ನು ನಿಮಗೆ ವೈದ್ಯನಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇದ್ದಾಗ ನಿಮ್ಗೆ ಒಂದು ಜನ ಪರಿಚಯ ಆಗುತ್ತೆ, ನಂತರ ಅವ್ರು ಬರ್ತಾರೆ, ಅವ್ರ ಮಕ್ಕಳು ಬರ್ತಾರೆ, ರಿಲೇಟಿವ್ಸ್ ಮಕ್ಕಳು ಬರ್ತಾರೆ. ಲಾಸ್ಟ್ ಟೈಮ್ ಒಂದು ಈಗ ನಂಗೆ 4-5 ವರ್ಷ ಕಳೆದ್ಮೇಲೆ ನನಗೆ ಗೊತ್ತಿದೆ ಯಾವ ವಿಲೇಜ್ ಅಲ್ಲಿ ಯಾವ್ದೆಲ್ಲ ಫ್ಯಾಮಿಲಿ ಅವ್ರು ಇದಾರೆ, ಅವ್ರ ರಿಲೇಟಿವ್ಸ್ ಯಾರು ಅಂತ ನಿಮಗೆ ಹೋಲ್ ಏನ್ ಹೇಳೋದು, ಈ ಸೆಟ್ ಆಫ್ ಪೀಪಲ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನು ಎರಡನ್ನು ಬಹಳ ಎಂಜಾಯ್ ಮಾಡಿದ್ದೀನಿ, ವೈದ್ಯನಾಗಿ ಕೂಡ ಜನರ ಜೊತೆ ಸಂಪರ್ಕ, ಮತ್ತೆ ಎಸ್ ಎ ಕ್ರಿಯೇಟಿವ್ ಕಂಟೆಂಟ್ ಕ್ರಿಯೇಟ್ ಅಂತ ಈಗಿನ ಹೇಳ್ತಿರಲ್ಲ, ಈಗಿನ ಜನ್ಸಿಗಳು ಕಂಟೆಂಟ್, ಕತೆ ಕೂಡ ಒಂದು ಕಂಟೆಂಟ್, ಕವಿ. ಹಾಗಾಗಿ ನಾನು ಎರಡೂ ಇದನ್ನ ನಾನು ಎಂಜಾಯ್ ಮಾಡಿದ್ದೀನಿ.
1: ಅಲ್ಲ ಸರ್, ನೀವು ಅವತ್ತು ಮಾತಾಡುವಾಗ ಹೇಳಿದ್ರೆ ದಯಮಾಡಿ ನನ್ನ ಕವಿ ಅಂತ ಕರಿಬೇಡಿ ಅಂತ ಅಂತಿದ್ರಿ, ಯಾಕೆ?
0: ಕವಿ ಅಂದ್ರೆ ಸಿ ನನ್ಗೆ ಎಲೂಫ್ನೆಸ್ ಇಷ್ಟ ಸ್ವಲ್ಪ. ಈಗ ನಾವು ವೈದ್ಯರಾಗಿ ಸಾರ್ವಜನಿಕ ವ್ಯಕ್ತಿಯಾಗಿ ನಾವು ದಿನಕ್ಕೆ 100+ ಫ್ಯಾಮಿಲಿನ ಭೇಟಿ ಆಗ್ತೀವಿ, ಅದು ನಮ್ಮ ಪಾರ್ಟ್ ಆಫ್ ದ ಜಾಬ್. ಒಬ್ಬ ಕವಿ ಗಿವಿಯಾಗಿ ನಾನು ಸ್ವಲ್ಪ ಎಲೂಫ್ ಆಗಿರ್ತೀನಿ, ಸ್ವಲ್ಪ ಒಂಟಿತನ ಇದ್ರೆ ಸ್ವಲ್ಪ ಚೆನ್ನಾಗಿ ಬರೆಯಕ್ಕಾಗುತ್ತೆ,
1: ಮುಜುಗರ ಆಗುತ್ತಲ್ವಾ ಹಾಗೆ ಹೇಳಿದಾಗ.
0: ಅಂದ್ರೆ ನಾವು ಎಲ್ಲ ಕಡೆ ಅದನ್ನ ಟ್ಯಾಗ್ ಇಟ್ಕೊಂಡು ನಾನು ಕವಿ, ನಾನು ಕವಿ ಅಂತೇಳಿ.
1: ಒಂದು ಎರಡನೇದು, ಒಂದೊಂದು ಕೃತಿನೂ ಒಂದೊಂದು ಕಥೆನೂ ಒಬ್ಬೊಬ್ಬರ ಬರವಣಿಗೆಯೂ ಯುನಿಕ್ ಆಗಿರುತ್ತೆ, ಅದು ಸರಿ. ಆದರೆ ಕ್ರಿಯೇಟಿವ್ ರೈಟಿಂಗಲ್ಲಿ ಬೆಸ್ಟ್ ಅನ್ನೋದನ್ನು ಹೆಂಗೆ ಹುಡುಕ್ತೀರಾ?
0: ಕೇಳಿಲಿ, ನಮಗೆ ಒಂದು ಬರೆಯುವಾಗ ಸ್ಟೋರಿ ಟೆಲ್ಲಿಂಗಲ್ಲಿ ಅದು ನಮಗೆ ಖುಷಿ ಕೊಡಬೇಕು ಫಸ್ಟು. ಒಂದು ನಮಗದ್ ಖುಷಿ ಕೊಟ್ಟಾಗ ಅದು ಓದುಗರಿಗೆ ಖುಷಿ ಕೊಡುವ ಸಂದರ್ಭ ಬಹಳ ಇರುತ್ತೆ ಆಗಿರುತ್ತೆ. ನನಗೆ ಹೇಳಕ್ ಬರಲ್ಲ ನಾನು ಬೆಸ್ಟ್ ಅಂತ ಅಥವಾ ನನಗೆ ಯಾರ ಶೈಲಿ ಇಷ್ಟ ಅಂತ. ಸಾಹಿತ್ಯ ಒಂದು ಅದು ನಿಧಾನಕ್ಕೆ ಒಂದು ವ್ಯಕ್ತಿ ಮೇಲೆ ಪರಿಣಾಮ ಬೀರುತ್ತೆ. ಈಗ ನಾನು ಪೋಯೆಟ್ರಿ, ನಾನು ಗಜಲ್ ಗಿಜಲ್ ಬೇರೆ ಬೇರೆ ಕೇಳಿದ್ರೆ ಹಿಂಗ್ ಬೆಸ್ಟ್ ಅಂತ ಹೇಳಿ, ಕೆಲವು ಆ ಕ್ಷಣಕ್ಕೆ ನಮ್ಮ ಮನಸ್ಥಿತಿಗೆ ಅನುಗುಣವಾಗಿ ತುಂಬಾ ಸಂತೋಷವನ್ನು ಕೊಡುತ್ತೆ,
1: ತುಂಬಾ ಖುಷಿಯಾಗುತ್ತೆ,
0: ತುಂಬಾ ಖುಷಿಯಾಗ ಅಷ್ಟೇ ಮುಗೀತದು.
1: ಸರಿ, ಈಗ ಬರೆಯೋದು ತನ್ನೊಳಗಿನ ಒಂದು ಅದೇ ನೀವು ಹೇಳಿದ್ರಲ್ಲ ನೋವು, ಅದನ್ನೆಲ್ಲ ಹೊರಗೆ ಹಾಕಬೇಕಾಗಿರುತ್ತೆ. ಅದು ಒಂದು ಅಭಿವ್ಯಕ್ತಿ, ಅದು ಏನದು ಓವರ್ ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್, ಅದು ಕವಿತೆ ಇರ್ಬೋದು ಒಟ್ಟು ಕ್ರಿಯೇಟಿವ್ ರೈಟಿಂಗ್ ಎಂದರೆ ಹಾಗೆ ಅಲ್ವಾ? ಈಗ ನಿಮಗೆ ಸ್ಟ್ರೆಸ್ ಅನಿಸುತ್ತಾ, ಅಂದರೆ ಆತಂಕ ಇರುತ್ತಾ, ಒತ್ತಡ ಇರುತ್ತಾ, ಅಯ್ಯಪ್ಪ ನಾನು ಇಷ್ಟು ಬರದೆ ಬಿಟ್ಟೆ ಬಿಟ್ಟೆ ಮತ್ತೀಗ ಬರೀಬೇಕೇನಾರು ಹಂಗ ಅನ್ಸುತ್ತಾ?
0: ಇಲ್ಲ ಸಿ, ಐ ವಿಲ್ ಟೆಲ್ ಯು ಸಮಥಿಂಗ್. ನನ್ನೊಳಗೆ ಏನೆಲ್ಲ ಕಥೆಗಳಿತ್ತಲ್ಲ, ಎರಡನೇ ಪುಸ್ತಕ ಕಾವೇರಿ ತೀರದ ಕಥೆಗಳು, ನನ್ನ ಕೂರ್ ರೆಜಿಮೆಂಟ್ಗಿಂತ ಉತ್ತಮ ಕಥೆ ಇಲ್ಲಿ ಬರದೆ. ಕೂರ್ ರೆಜಿಮೆಂಟ್ ಆಕಸ್ಮಿಕವಾಗಿ ಬಂದ, ತುಂಬಾ ಚೆನ್ನಾಗಿ ಹೋಯ್ತು, ಅದು ಹೆಂಗ್ ಬರದೆ ಏನಾಯ್ತು ಗೊತ್ತಿಲ್ಲ. ಎರಡನೇದು ನಾನು ಸ್ವಲ್ಪ ಒಂದು ಸ್ವಲ್ಪ ವಿಸ್ತಾರವಾಗಿ ಚೆನ್ನಾಗಿ ಒಂದು ಸ್ವಲ್ಪ ಇನ್ನು ನನಗೆ ಕೊಡಗಿದ ಕತೆ ಹೇಳಕ್ ತುಂಬಾ ಇತ್ತು, ಕೃಷಿದ್ದು. ಅದೇನು ನಾನು ಅದೇನು ಹೇಳಿರ್ಲಿಲ್ಲ, ನನ್ನ ಅನುಭವಗಳು, ಇಲ್ಲಿದ್ದು ವಾತಾವರಣಗಳು, ಪಾತ್ರಗಳು. ಸೊ ಅದನ್ನ ನಾನು ಆ ರೀತಿ ಬರ್ದೆ. ಸೊ ನನಗೆ ಹೇಳಬೇಕಂದ್ರೆ ಆಸೆ ಕತೆ ನನ್ನ ಕಂಟೆಂಟ್ 2022ಕ್ಕೆ ಎರಡು ಪುಸ್ತಕ ಬರೆದು ಖಾಲಿ ಮಾಡಿದ್ದೀನಿ. ವೈದ್ಯನಾಗಿ ಅನುಭವಗಳು, ಒಂದು ಸಾಮಾಜಿಕ ವ್ಯಕ್ತಿಯಾಗಿ ಅನುಭವಗಳು, ಅದೆಲ್ಲ ಅನುಭವ ಶೇಖರ ಆಗ್ತಾ ಹೋಗ್ತಾ ಇದೆ. ಈಗ ನಾನು ಏನಾಗಿದ್ದೀನಿ ಹೇಳಿ, ಈಗಿನ ಅನುಭವಗಳು ಮುಂದೊಂದಿನ ಕತೆ ಆಗ್ಬೋದು, ಅದನ್ನ ಫೋರ್ಸ್ ಮಾಡಿ ಗೊತ್ತಾ. ಜೋರು ಮಳೆಗಾಲ ಮೋಡ ಕಟ್ಟಿದಾಗ ಮಳೆ ಹುಯ್ಕೊಳ್ಳುತ್ತೆ, ಆರ್ಟಿಫಿಷಿಯಲ್ ಕ್ಲೌಡ್ ಸೀಡಿಂಗ್ ಮಾಡಕ್ ಹೋಗಬಾರ್ದು, ಚೆನ್ನಾಗಿ ಬರಲ್ಲ.
1: ಬಂದ್ರೆ ಬಂತು, ಇಲ್ಲ
0: ಬಂದ್ರೆ ಬಂತು, ಇಲ್ಲದ್ರಿಲ್ಲ, ಎಲ್ಲೋ ಬೇಡ ಎಲ್ಲೋ ಆಗ್ಬಿಡುತ್ತೆ. ಹಾಗೆ ಆಗಿ ದಿಸ್ ಇಸ್ ಕತೆ ಸ್ಪಾಟ್. ಹೌದು, ಕತೆಗಳಿದೆ, ಐ ಮೇ ರೈಟ್ ಸೋ ಮೆನಿ ಥಿಂಗ್ಸ್ ಅಂದ್ರೆ ಬರಿಬಹುದು ಮುಂದೆ. ನಾನು ಅನುಭವ ಅದಕ್ಕೊಂದು
1: ತುಂಬಾ ಒತ್ತಡ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ನಾನು ಹೇಳುದು, ನನಗೆ ಮನ್ಸು ಈಗ ಈ ತರ ಮಾಡಿದ್ರೆ ನನಗೆ 5 ವರ್ಷದಿಂದ ಬರ್ದ ಆರೋಗ್ಯ ಅಂಕಣ ಎರಡು ಪುಸ್ತಕ ಮಾಡ್ಬಿಡುವುದು, ಪಾಯಿಂಟ್ ಏನು, ಪರ್ಪಸ್ ಏನು ಅಲ್ವಾ? ಹಾಗಾಗಿ ನಾನು ಈಗ ಮತ್ತೆ ನಾನು ತುಂಬಾ ಮಜಾಕ್ಕೆ ನಾನು ಹನಿ ಕವಿತೆ ಎಲ್ಲ ಬರಿತಾ ಇದ್ದೀನಿ, ಬೇರೆ ಬರಿತಾ ಇರ್ತೀನಿ ಬೇರೆ ಬೇರೆ ಕಡೆ. ಜನ ಓದ್ತಾರೆ, ಖುಷಿ ಪಡ್ತಾರೆ, ಐ ಎಂಜಾಯ್, ದೇ ಎಂಜಾಯ್, ಮುಗೀತು. ಅದನ್ನ ಪುನಃ ಕೆಲವೊಮ್ಮೆ ಪಬ್ಲಿಷ್ ಮಾಡಿ ಮತ್ತೊಂದು ವಿಷಯ ನಾವು ಫ್ರಾಂಕ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ನಾನು ವಿಜಯ ಕರ್ನಾಟಕ 1 ವರ್ಷ ಅಂಕಣ ಬರೆದೆ, ಅಂಡ್ ಬೇರೆ ಬೇರೆ ಬರ್ದಾಗ ಕೂಡ ನಮ್ಮಲ್ಲಿ ಕನ್ನಡ ಕಂಟೆಂಟ್ ಅನ್ನ ಪೇಪರ್ ಅಲ್ಲಿ ಬುಕ್ ಅಲ್ಲಿ ಓದುಗರಾಗಿ ರಿಸೀವ್ ಮಾಡೋರು ತುಂಬಾ ಕಮ್ಮಿ ಇದ್ದಾರೆ. ಸೊ ನಿಮ್ಗೆ ರೀಚ್ ಬಹಳ ಕಡಿಮೆ ಇದೆ. ಈಗ ಯಾವ್ದೊಂದು ಚೆನ್ನಾಗಿರೋ ಪೊಯೆಟ್ರಿನ ಒಂದು ರೀಲ್ ತರ ಮಾಡಿ ಹಾಕಿದ್ರೆ ಅದನ್ನ 25,000 ಜನ ತಲುಪುತ್ತೆ. ಅದು ನೀವು ಅದನ್ನೊಂದು ಕವಿತೆ ಪುಸ್ತಕ ಮಾಡಿ ಯಾಕೆ 400 ಜನಕ್ಕೆ ತಲುಪಿಸಕ್ ಒದ್ದಾಡ್ಬೇಕು? ಕವಿಯಾಗಿ ಸಂತೋಷ ಏನು?
1: ಅದೇ ಕಾಲಘಟ್ಟ ಬದಲಾದ
0: ಕಾಲಘಟ್ಟ ಬದಲಾದಾಗ
1: ನಾನು ಒಂದು ಮೊಬೈಲ್ ಇಂದ ಎಲ್ಲಿಗೆ ಬೇಕಾದ್ರೂ ರೀಚ್ ಆಗಬಹುದು.
0: 4 ಸಾಲುಗಳು ಒಂದು ರೀಲ್ ಮೂಲಕ 10 ಲಕ್ಷ ಜನಕ್ಕೆ ರೀಚ್ ಆದ್ರೆ ಸಾಲುಗಳು ನಿಮ್ದೇ, ಧ್ವನಿ ನಿಮ್ದೇ. ನಾನು ಪುನಃ ಇಲ್ಲ, ನಂದೊಂದು ಕವನ ಸಂಕಲನ ಯಾರು ತಗೊಳ್ತಿಲ್ಲ ಅಂತ ನನ್ನ ಹತ್ರ ಪ್ರಪಂಚದಲ್ಲಿ ಆಲ್ರೆಡಿ ಅಷ್ಟು ನೋವಿದೆ, ನಾನ್ಯಾಕೆ ಮತ್ತೆ ನನ್ನ ನೋವು ಕೊಡ್ಲಿ ಹೇಳಿ,
1: ಮತ್ತಳ್ಬೇಕಾಕೆ ಅಲ್ವಾ? ತುಂಬಾ ಒಳ್ಳೆ ಮಾತು ಸರ್. ಯಾಕಂದ್ರೆ ಅದೇ ಬದಲಾದಂಗೆ, ಕಾಲ ಬದಲಾದಂಗೆ ಅವಾಗ ಒಂದು ಕೃತಿನ ಹೊರಗೆ ತರೋದು.

0: ಒಂದು ಪ್ರಕಾಶನ ಸಂಸ್ಥೆ ಇರೋದು, ಅದಕ್ಕೆ ಓಡಾಡೋದು, ಅದ್ರ ಹಿಂದೆ ತಿದ್ದೋದು, ಎಷ್ಟೊಂದಿತ್ತು. ಈಗೇನಿಲ್ಲ, ನೀವು ಬರೀತೀರ, ಪೋಸ್ಟ್ ಮಾಡ್ತೀರ,
1: ಅದೇ
0: ಮುಗೀತು.
1: ತೋರಿಸುತ್ತೆ ಎಷ್ಟು ಜನಕ್ಕೆ ರೀಚ್ ಆಯ್ತು. ಅದನ್ನ 3 ನಿಮಿಷದ ಕವಿತೆಯಲ್ಲಿ ಯಾರು ನಿಮ್ಮ ಕವಿತೆನ 1 ನಿಮಿಷ
0: ಸರ್, ಇನ್ನೊಂದು
1: ಸಹಿಸ್ಕೊಂಡ್ರು.
0: ಕೊನೆ ಪ್ರಶ್ನೆ,
1: ಹೇಳಿ.
0: ವೈದ್ಯರಾಗಿನೇ ನಿಮ್ಗೆ ಇಷ್ಟೊಂದು ಕೆಲಸ ಇರುತ್ತೆ, ಅದರ ನಡುವೆ ಈಗ ಪಾಡ್ಕಾಸ್ಟ್ ಬೇರೆ ಮಾಡ್ತಾ ಇದ್ದೀರಾ ನೀವು.
1: ಸಿ
0: ನಿಮ್ಗೆ ಏನೇನು ಅನ್ನಿಸ್ತಿದೆ ಅದೆಲ್ಲ ಮಾಡ್ತಿದ್ದೀರಾ, ಅದೇನು ಎಂಜಾಯ್ ಮಾಡ್ತಿದ್ದೀರಾ, ಅದೆಲ್ಲ ಸರಿ. ಆದರೆ ನಿಮಗೆ ಸಮಯ ಕೊರತೆ ಅಥವಾ ನಾನು ಇನ್ನೊಂದು ಏನು ಹೇಳೋಕ್ಕೆ ಹೊರಟೆ ಅಂದರೆ ಭಾಳ ಮುಖ್ಯವಾದಂಥ ಪ್ರಶ್ನೆ. ವೃತ್ತಿಗೆ ನಿಮಗೆ ಬೇಕಾದಷ್ಟು ಡಿಮ್ಯಾಂಡ್ ಇದೆ, ಎಲ್ಲರೂ ಡಿಮ್ಯಾಂಡ್ ಹಿಂದೆ ಓಡ್ತಿರುವಾಗ ನೀವು ಯಾಕೆ ಹಿಂಗೆ ಓಡಾಡ್ತಿದ್ದೀರಾ ಅಂತ.
1: ನನ್ನ ಕೊಳೆ ತುಂಬ ಒಳ್ಳೆಯದಾಯಿತು ನೋಡಿ. ನನಗೆ ಫಾರ್ ಎಕ್ಸಾಂಪಲ್ ಈಗ 1 ವರ್ಷದಿಂದ ನಾನು ಸಿ ಈ ಡಾಕ್ಟರ್ ಪಾಟ್ಕರ್ ಅಂತ ನಿಮಗೆ ಗೊತ್ತಾ ಜಿಲ್ಲೆಯಲ್ಲಿ?
0: ಇಲ್ಲ.
1: ತುಂಬ ಜನ ಪಾಡಿಗೆ ಅವರೇ ದೇವರು. ಅವರು ಇಡೀ ಜೀವನದಲ್ಲಿ ಸಾವಿರಾರು ಜನರ ಜೀವನ ಜೀವ ಉಳಿಸಿದ್ದಾರೆ, ಸಾವಿರಾರು ಸರ್ಜರಿ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದೊಳ್ಳೆ ಡಾಕ್ಯುಮೆಂಟ್ರಿ ಇಲ್ಲ. ಈ ಉದಾಹರಣೆ ಹೇಳೋದು, ಸೊ ಈಗ ನಾನೇನು ಮಾಡಿದೆ ಅವ್ರ ಬಗ್ಗೆ ಒಂದು ಆಲ್ಮೋಸ್ಟ್ 2 ಗಂಟೆದ ಅವ್ರ ಜರ್ನಿ ಒಂದು ಡಾಕ್ಯುಮೆಂಟ್ ಆಯಿತು ಯೂಟ್ಯೂಬಲ್ಲಿ. ಹಾಗೆ ಈಗ ನನಗೇನಂತ ಹೇಳಿದ್ರೆ ಈ ಸಿ ಬೇಸಿಕಲಿ ಐ ಎಮ್ ಎ ಸ್ಟೋರಿ ಟೆಲ್ಲರ್ ಅಲ್ವಾ. ಸ್ಟೋರಿ ಟೆಲ್ಲರ್ ಮಾಧ್ಯಮ ಕೆಲವೊಂದು ಬದಲಾಗಿದೆ, ಕತೆ ಮೂಲಕ ಸ್ಟೋರಿ ಟೆಲ್ಲರ್. ನಂಗೆ ಪಾಟ್ಕರ್ ಸರ್ದು ಜರ್ನಿ ಒಂದು ಯೂಟ್ಯೂಬಲ್ಲಿ ಡಾಕ್ಯುಮೆಂಟ್ ಆಗಬೇಕಿತ್ತು, ಅದು ಡಾಕ್ಯುಮೆಂಟ್ ಆಯಿತು. ಈಗ ಸಮಯ ಅಂತ ಹೇಳ್ತೀರಿ ನೋಡಿ ಮ್ಯಾಮ್, ನಾನು ಭಾನುವಾರ ಒಂದು ಭಾನುವಾರ ಈ ಥರ ಪಾಡ್ಕಾಸ್ಟ್ 3 ರೆಕಾರ್ಡ್ ಮಾಡ್ಕೋಬಹುದು. ನಾನು ಮೊನ್ನೆ ಸಂಡೆ ಬೆಂಗಳೂರು ಹೋಗಿದ್ದೆ. ಅಂದರೆ ನನಗೆ ಇದು ನಾನು ಹೇಳ್ಕೋಬೇಕು, ಯಾಕಂದ್ರೆ ತುಂಬ ಜನ ಕೇಳ್ತಾರೆ ನಾ ಹೌ ಆಮ್ ಐ ದಿಸ್ ಪ್ರೊಡಕ್ಟಿವ್ ಅಂತ. ಅಲ್ಲಿ ಇರ್ಫಾನ್ ಸೇಠ್ ಅಂತ ಈಸ್ ಎ ಕ್ರಿಕೆಟ್ ಕೋಚ್, ಅವರಿಂದಾಗಿ ರಾಬಿನ್ ಉತ್ತಪ್ಪ, ಮನೀಶ್ ಪಾಂಡೆ, ದೇವದತ್ ಪಡಿಕಲ್ ಬಂದಿರೋದು. ಅವ್ರ ಜೊತೆ 2.5 ಗಂಟೆ ಒಂದು ಒಳ್ಳೆ ಪಾಡ್ಕಾಸ್ಟ್ ಅವ್ರ ಒಂದು ಡಾಕ್ಯುಮೆಂಟ್ ಟೈಪ್ ಅವ್ರ ಜೊತೆ ರೆಕಾರ್ಡ್ ಮಾಡಿದೆ. ಆಮೇಲೆ ಒಬ್ರು ಲಾಯರ್ ಇದ್ದಾರೆ ಅನು ಚಂಗಪ್ಪ ಅಂತ, ಅವ್ರ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ಲು, ಅವ್ರ ಜೊತೆ ಒಂದು ದೊಡ್ಡ ಪಾಡ್ಕಾಸ್ಟ್ ರೆಕಾರ್ಡ್ ಮಾಡಿದೆ. ಮದ್ ಮಾಡಿ ಸಂಜೆ ಪರಮೇಶ್ವರ್ ಅಂತ ಇದೆ, ವೆರಿ ಫೇಮಸ್ ಗ್ಯಾಸ್ಟ್ರೋ ಸಂಜೆ, ಅವ್ರ ಜೊತೆ ಮಾಡಿದೆ. ನನ್ನನ್ನೇ ಕೇಳ್ಕೊಂಡೆ, 8 ಗಂಟೆ ಆಯ್ತು, ಐ ಆಮ್ ಐ ಟೈರ್ಡ್ ಅಂತ ನಾನು ಕೇಳ್ಕೋಬೇಕು. ಐ ವಾಸ್ ಎಂಜಾಯಿಂಗ್ ಇಟ್. ನಾವು ಏನನ್ನ ಬಹಳ ಇಷ್ಟಪಟ್ಟು ಮಾಡ್ತೀವಲ್ಲ, ಅದೇ ಸಂಡೆ ಅದೇ ಒಂದು ದಿನ ರಜೆಯಲ್ಲಿ ನಾನು ಬೆಡ್ಡಲ್ಲಿ ಹೊರಲಾಡ್ಕೊಂಡು ಲೇಟ್ ಆಗಿದ್ದು ಅಯ್ಯಯ್ಯಪ್ಪ ಅಂತ ಕೊರಗ್ತಾ ಇದ್ರೆ ನಂಗೆ ತುಂಬಾ ಸುಸ್ತಾಗ್ತಿತ್ತು. ಯಾವ್ದನ್ನ ಇಷ್ಟಪಟ್ಟು ಮಾಡ್ತೀವಲ್ವ ಕಷ್ಟ ಅಂತ ಅನ್ಸೋದೇ ಇಲ್ಲ. ಮತ್ತೆ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ನೋಡಿ. ಕಥೆಗಾರರಿಗೆ ಕಲಾವಿದರಿಗೆ ಪ್ರಪಂಚ ಮತ್ತೆ ತಂತ್ರಜ್ಞಾನ ಬದಲಾದಾಗೆ ನಾವು ಜನರನ್ನ ರೀಚ್ ಆಗೋ ಇದನ್ನ ಬದಲಾಯಿಸ್ಕೋಬೇಕು. ಈಗ ಡಿಜಿಟಲ್ ಮೀಡಿಯಾ ಸಿ ಕೆಲವು ದಿನ ಒಂದು ಅವ್ರ ಸ್ಟೇಟಸ್ ಅಲ್ಲಿ ನೋಡಿ, ಅವ್ರು 1 ನಿಮಿಷ 3 ಸೆಕೆಂಡ್ ತುಂಬಾ ಒಳ್ಳೆ ಕತೆ ಹೇಳ್ತಾರೆ. ಅದನ್ನ ನಾವ್ಯಾಕೆ ಕತೆ ಅಲ್ಲ ಅಂತ ಮೂಗು ಮುರಿಬೇಕು?
0: ಅದನ್ನೆಲ್ಲ ಸ್ವೀಕರಿಸೋ ಮನಸ್ಥಿತಿ ಇರಬೇಕು,
1: ಅದು ಕೂಡ ಕತೆ ಅಲ್ವಾ.
0: ಹೌದು,
1: 1 ನಿಮಿಷದಲ್ಲಿ ಒಬ್ರು ಏನ್ ಹೇಳ ಅದು ಕೂಡ ಕತೆ. ಹಾಗಾಗಿ ನಾನು ಸಿ ವೃತ್ತಿ ಕೆಲವೊಮ್ಮೆ ಸುಸ್ತಾಗ್ಬಿಡ್ತು ನೋಡಿ. ನಾನು ಬೆಳಿಗ್ಗೆ ನಿಮ್ಮ ಕ್ಲಿನಿಕ್, ಹಾಗೂ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತೀನಿ, ಸಂಜೆ ಪುನಃ 5 to 8 ನಾನು ಕ್ಲಿನಿಕ್ ಅಲ್ಲಿ ಇರ್ತೀನಿ. 8 ಇದರಲ್ಲಾಗಿ ನಾನು ಕ್ರಿಕೆಟ್ ಆಡೋದು ಬಿಟ್ಟು ಹೋಗಿದ್ದೆ ಈ ವರ್ಷ. ಸೊ ಅದು ಕೂಡ ನಾನು ಬಹಳ ಇಷ್ಟಪಡೋದು. ನನಗೆ ನನ್ನ ಜೀವನವನ್ನ ಫುಲ್ಲಿ ಹೋಲ್ ಹಾರ್ಟೆಡ್ಲಿ ತುಂಬಾ ಮಜಾ ತಗೊಂಡು ತುಂಬಾ ಗೌಜಿಯಲ್ಲಿ ಬದುಕಬೇಕು. ಹಾಗಾಗಿ ನನಗೆ ಏನೆಲ್ಲ ಇಷ್ಟ ಅದನ್ನ ಚೆನ್ನಾಗಿ ಮಾಡಬೇಕು. ಆತರ ಇದ್ರೇ ನಾನು ಚೆನ್ನಾಗಿರೋದು. ನಾನ್ ಚೆನ್ನಾಗಿದ್ರೆ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಕವಿತೆ ಮತ್ತೇನು ಯೂಟ್ಯೂಬ್ ಸ್ಟೋರೀಸ್ ಹೇಳಕ್ಕೆ ನನಗಾಗೋದು. ಸೊ ದಿಸ್ ಇಸ್ ಹೌ ಮೈ ಮೈಂಡ್ ಇಸ್ ವೈರ್ಡ್.
0: ತುಂಬಾ ಒಳ್ಳೇದು ಸರ್, ಹಿಂಗೆ ಜೀವನನ ತುಂಬಾ ಗೌಜಿಯಾಗಿ ಕಳೀರಿ. ಒಳ್ಳೆ ಕಥೆಗಳು, ಕವನಗಳು ಮತ್ತಷ್ಟು ಹೊರಗೆ ಬರಲಿ. ನೀವು ಬಂದಾಗ ಮೊದಲೇ ಹೇಳಿದ್ರಿ ನನಗೆ ಏನು ಆರೋಗ್ಯದ ವಿಷಯವನ್ನು ಮಾತಾಡಿ ಸುಸ್ತಾಗಿದ್ದೇನೆ ಅಂತ, ಅದಕ್ಕೆ ಆರೋಗ್ಯದ ವಿಷಯವನ್ನು ಮಾತನಾಡಲಿಲ್ಲ. ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿನ ಬರೀ ವೃತ್ತಿಯಿಂದ ಗುರುತಿಸೋದಲ್ಲ, ಪ್ರವೃತ್ತಿಯಿಂದ ಅವ್ರಿಗೆ ಇಷ್ಟೊಂದು ಆಸಕ್ತಿಗಳಿದೆ, ಅದನ್ನು ನಾನು ತಿಳ್ಕೊಬೇಕಿತ್ತು. ತುಂಬ ಧನ್ಯವಾದಗಳು ಸರ್.
1: ಧನ್ಯವಾದಗಳು.
0: ನಮಸ್ಕಾರ
2: ಶ್ರೋತೃಗಳೇ, ಇದುವರೆಗೆ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇಲ್ಲಿಗೆ ಇವತ್ತಿನ ಆಕಾಶದೀಪ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಆಕಾಶದೀಪ, ಬಾಳಿಗೆ ಬೆಳಕಾದವರು, ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಶ್ರೋತೃಗಳೇ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.

0: ಸರ್ 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ
1: ಓ ವಾವ್ ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ SBI ನ ಕ್ಯಾಪ್ಟನ್ ವೈ ನಿಮ್ಮ ಸೈಬರ್ ರಕ್ಷಕ
2: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಡಾಕ್ಟರ್ ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ
3: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್ ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ and we should remember this day so this day is not only for remembering this huge achievement but also to create awareness that infertility is increasing here sadhyage 1 in 6 couples are having difficulty with conceiving and also it's very important to remember to reduce the stigma surrounding IVF and infertility
2: thank you doctor manipal hospital mysuru lives on for appointment call 0821 255 000 save the number save lives
4: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಬ್ಬಲು ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್ ಹಸ್ಕೋವರ್ಣ ಇಮಾಸ್ ವಿರಾಟ್ ಸ್ಟಿಲ್ ಚೈನ್ಸಾ ಡಿಜಿಟಲ್ ತೂಕದ ಯಂತ್ರ ಎಸ್ಪಿ ಬ್ಯಾಟರಿ ಸ್ಪ್ರೇಯರ್ ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು ಕೀಟನಾಶಕಗಳು ಸ್ಕಿಪ್ಪರ್ ಹಾಗೂ ಜೆಟ್ಸ್ 3 KV ಇಂದ 100 KV ವರೆಗಿನ ಜನರೇಟರ್ ಗಳು ಆಯಿಲ್ ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ ವುಡ್ ಚಿಪ್ಪರ್ ಬ್ಲೋವರ್ ಕಾಫಿ ಹಲ್ಲರ್ ಮಷೀನ್ ಮಾಯಿಸ್ಚರ್ ಮೀಟರ್ ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875 ಮೊಬೈಲ್ 9108752744 ಅಥವಾ 9448448744
5: ಡಿಫ್ರೆಂಟ್ ಸ್ಟೈಲ್ ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಇಎಂಐ ಫೆಸಿಲಿಟಿ ಕೂಡ ಇದೆ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ ತಾವಕ್ಕರ ಕಣ್ಣೂರ್ ಸುನಿತಾ ಫರ್ನಿಚರ್ ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್ ಹೇ ನಿಮ್ಗೊಂದ್ ವಿಷಯ ಗೊತ್ತಾ ದಸರಾ ಮೇಗಾ ಎಕ್ಸ್ಚೇಂಜ್ ಮೇಳ ಅಭಿಲಾಷ್ ನಲ್ಲಿ ನಡೀತಾ ಇದೆ ಕುಕ್ಕರ್ ಮಿಕ್ಸಿ ಗ್ಯಾಸ್ ಸ್ಟೌವ್ ಅವನ್ ವಾಟರ್ ಪ್ಯೂರಿಫೈಯರ್ ಗಳ ಮೇಲೆ ಮೆಗಾ ಎಕ್ಸ್ಚೇಂಜ್ ಆಫರ್ ಹಾಗೂ ಅಟ್ರಾಕ್ಟಿವ್ ಡಿಸ್ಕೌಂಟ್ 1 ನಿಮಿಷ ಜೊತೆಗೆ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ನೊಂದಿಗೆ ಅತಿ ದೊಡ್ಡ ಮಟ್ಟದ ಡಿಸ್ಕೌಂಟ್ ಕೂಡ ಇದೆ ಇಎಂಐ ಕೂಡ ಲಭ್ಯವಿದೆ ಸಿನ್ಸ್ 1975 ಅಭಿಲಾಷ್ ಸ್ಟೋರ್ ವಿರಾಜಪೇಟೆ
6: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಈಗ ವೇಳೆ 9:05:30
7: ಮಹಾಗಣಪತಿ
8: ಪ್ರೀತಿಯ ಮಕ್ಕಳೇ ಬರುವ ಭಾನುವಾರ ಅಂದರೆ October 11 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ
9: ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕಾಶ್ಮೀರದ ರಕ್ಷಣೆಯಲ್ಲಿ ತಿಮ್ಮಯ್ಯ ಅವರು ಮಹತ್ವದ ಪಾತ್ರ ವಹಿಸಿದರು
8: ಸಮಯ ಬೆಳಗ್ಗೆ 10 ಗಂಟೆಗೆ
10: ಇದು ಭಾರತ ಇದು ಭಾರತಿ ಇದು ಬಾಳಿನ ಬೆಳಕಿನ
8: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
11: ಸ್ವಚ್ಛತೆ ಒಂದು ದಿನದ ಕೆಲಸವಲ್ಲ ಅದು ಪ್ರತಿ ದಿನದ ಅಭ್ಯಾಸವಾಗಬೇಕು
8: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ

ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 5712001. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನ ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ ಬೆಳ್ಳಿ.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೇ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿದ್ಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಪ್ರಿಯ ಕೇಳುವರೇ, ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ನಂದದೇಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಲು ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2281129. ಎಸ್ಟಿಡಿ ಕೋಡ್ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:10 ಇನ್ನು ಮುಂದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಕುರಿತು ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಪ್ರಿಯ ಕೇಳುಗರೆ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:45.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: FM 100.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೆ ಟ್ಯೂನ್ ಮಾಡಿ FM 100.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಸಮಯ 9:45:36. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸೋಣ ಶೃಂಗಾರ ಕಾವ್ಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೋಡಿ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಎಸ್ ಜಾನಕಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಅರುಣರಾಗ ಚಿತ್ರದ ಗೀತೆ, ಸಾಹಿತ್ಯ ರಚನೆ ದೊಡ್ಡರಂಗೇಗೌಡರು, ಸಂಗೀತ ಎಂ ರಂಗರಾವ್.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಕಾರ್ಯಕ್ರಮದ ಕಡೆಯಲ್ಲಿ ಸರಪಂಜರ ಚಿತ್ರಕ್ಕಾಗಿ ಪಿ ಸುಶೀಲಾ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ವಿಜಯ ನಾರಸಿಂಹ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈಗ ಸಮಯ ಸರಿಯಾಗಿ 10 ಗಂಟೆ.
1: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ
0: ಆಕಾಶವಾಣಿ ಮಡಿಕೇರಿ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಎಂ ಶ್ರೀನಾಥ್ ಮರಾಠೆ ಅವರ ಹಾಡುಗಾರಿಕೆ. ಈಗ ಆಲಿಸೋಣ ಚೇಸಿನದೆಲ್ಲ ಮರಚಿತವು, ತ್ಯಾಗರಾಜರ ಕೃತಿ, ರಾಗ ತೋಡಿ, ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಶ್ರೀನಾಥ್ ಮರಾಠೆ ಅವರಿಂದ ಹಾಡುಗಾರಿಕೆ ಕೇಳಿದಿರಿ. ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

0: ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:32:49 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಆತ್ಮೀಯ ಶ್ರೋತೃ ಬಂಧುವರೇ, ಗಾನ ಭಜನ ಕಾರ್ಯಕ್ರಮವನ್ನು ನಿಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಿತ್ರಂಗಡ ರವಿ ಸುಬ್ಬಯ್ಯ. ಆರಂಭದಲ್ಲಿ ಕೇಳೋಣ ಪಿಂಟು ಕಿ ಪಪ್ಪಿ ಚಿತ್ರದ ಈ ಗೀತೆಯನ್ನು. ಹಾಡಿದರೆ ರಾಹುಲ್ ಸಕ್ಸೇನಾ. ಶಫತ್ ಅಲಿಯವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಕುಮಾರ್ ನಿಗ್ರಂಥ್ ಅವರದ್ದು.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್. ಅರಾಫತ್ ಮೆಹಮೂದ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಸಂಗೀತ ಅಳವಡಿಸಿರುವ ಈ ಗೀತೆ ಬನಾರಸ್ ಚಿತ್ರದ್ದು.

ಆತ್ಮೀಯ ಶ್ರೋತೃಗಳೇ, ಗಾನಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ರಖಿ ಬಾಲಮ್ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತ ಅಳವಡಿಸಿ ಜಾವೇದ್ ಅಲಿ ಹಾಡಿರುವ ಪುಷ್ಪ ಚಿತ್ರದ ಈ ಗೀತೆಯನ್ನು.

ಆತ್ಮೀಯ ಶ್ರೋತೃಗಳೇ, 11 ಗಂಟೆಗೆ ಸರಿಯಾಗಿ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃಗಳು ಸಂಪರ್ಕಿಸಬೇಕಾದ ಸಂಖ್ಯೆ 08272225858. 08272225858. ಮತ್ತೊಂದು ದೂರವಾಣಿ ಸಂಖ್ಯೆ 08272228129. ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಸಂಪರ್ಕಿಸಿ. ಈ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ. ಪ್ರಿಯ ಶ್ರೋತೃಗಳೇ, ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಬಾಹುಬಲಿ 2 ಚಿತ್ರದ ಈ ಗೀತೆಯನ್ನು. ಹಾಡಿದರೆ ಮಧುಶ್ರೀ, ಮನೋಜ್ ಮುಂಟಶಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು MM ಕ್ರೀಮ್.

ಆತ್ಮೀಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ಪ್ರಭ್ಜಿ ಕೌರ್ ಅವರ ಸ್ವರದಲ್ಲಿ ಭಾರತ್ ಭಾಗ್ಯ ವಿಧಾತ ಚಿತ್ರದ ಈ ಗೀತೆಯನ್ನು, ಅಮನ್ ಪಂತ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಮನೋಜ್ ತಪ್ಪಡಿಜಾ ಅವರದು.

ಆತ್ಮೀಯ ಶ್ರೋತೃ ಬಾಂಧವರೇ, ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಕಾಕ್ಟೇಲ್ 2 ಚಿತ್ರದ್ದು, ಹಾಡಿದರೆ ಶಿಲ್ಪರಾವ್ ಹಾಗೂ ಅರ್ವಾನ್ ವಿಶ್. ಪ್ರೀತಮ್ ಅವರು ಸಂಗೀತ ನೀಡಿರುವ ಈ ಗೀತೆಯ ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ ಅವರದ್ದು.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:28 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಶ್ರೋತೃಗಳೇ, ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ದೂರವಾಣಿ ಸಂಪರ್ಕದಲ್ಲಿ ತಾವು ತಮಗೆ ಯಾವ ಹಾಡು ಬೇಕು ಅಂತ ಹೇಳೋದನ್ನ ಕೇಳ್ಬೋದು. ಹಾಗೆ ತಮಗೆ ನುಡಿಗಟ್ಟನ್ನು ಹೇಳ್ತೀವಿ ನಾವು, ಅದಕ್ಕೆ ವಾಕ್ಯ ಮಾಡಿ ಹೇಳುವಂಥ ಕಾರ್ಯವನ್ನು ತಾವು ಮಾಡಬೇಕಾಗಿದೆ. ತಾವು ಸಂಪರ್ಕಿಸಲು ಸಂಖ್ಯೆ 0827222858. ಮತ್ತೊಂದು ಸಂಖ್ಯೆ 0827222289. ಈ ಕಾರ್ಯಕ್ರಮದ ನಿರ್ವಹಣೆಗಾಗಿ ನನ್ನೊಂದಿಗೆ ಶಕುಂತಲಾ ಮೇಡಮ್ ಅವರಿದ್ದಾರೆ. ನಮಸ್ಕಾರ ಮೇಡಮ್.
1: ನಮಸ್ತೆ ರವಿಯವರೇ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲನೆಯದಾಗಿ ನೀವು ಸೂಚನೆಗಳು ಹೇಳಿದ್ರ?
0: ಹೌದು, ನನ್ನದೇ ಹಾಡಲ್ಲಿ ಭಾಗವಹಿಸಲಿಕ್ಕೆ ಕರೆ ಮಾಡಿದ ನಂತರ ಅವರಿಗೆ ಬೇಕಾಗಿರ್ತಕ್ಕಂಥ ಹಾಡನ್ನು
1: ಅಲ್ಲ, ಅದು ಸರಿ, ಕರೆ ಮಾಡಿದ ನಂತರ, ಕರೆ ಮಾಡುವ ಮುನ್ನ ಒಂದು ಸೂಚನೆ ಹೇಳಬೇಕಲ್ಲ ನಿರೂಪಕರು. ನೀವು ಮರೆತಂತಿದೆ, ಇವತ್ತು ಮೋಡ ಮುಸುಕಿದೆ, ರವಿ ಬಂದಿಲ್ಲ, ಇಲ್ಲಿ ಬಂದು ರವಿ ಆದರೂ ಹೊಳಿಬೋದಾಗಿತ್ತೇನೋ ಅಂತ. ಒಂದು ಈಗ ಸೂಚನೆಗಳು ಅಂತ ಅಂದರೆ, ಯಾವುದೇ ರಾಜಕೀಯ ಪಕ್ಷಗಳ ಕುರಿತಾಗಿ ಚರ್ಚೆ ಮಾಡುವಂತಿಲ್ಲ, ಹಾಗೆಯೇ ಯಾವುದೇ ವ್ಯಕ್ತಿಯ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುವಂತಿಲ್ಲ. ಈ ಕಾರ್ಯಕ್ರಮ ಇರುವಂತಹದ್ದು ಮಾಹಿತಿ ಹಾಗೂ ಮನರಂಜನೆಗಾಗಿ. ಮನರಂಜನೆಯೇ ಮುಖ್ಯ ಅಲ್ವಾ? ಇನ್ನೊಂದು, ಯಾವುದೇ ಅಸಂಸದೀಯ ಪದಗಳನ್ನು, ಅಂದರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ಬಳಸುವಂತಿಲ್ಲ. ಕರೆ ಸಂಪರ್ಕಕ್ಕೆ ಸಿಕ್ಕಿದ ತಕ್ಷಣ ಅವರ ಊರು ಮತ್ತು ಹೆಸರನ್ನು ಹೇಳಿ ಅವರ ನೆಚ್ಚಿನ ಹಾಡನ್ನು ಹೇಳಬೇಕು. ಮತ್ತು ಪ್ರೀತಿಯ ನಿರೂಪಕರಾದಂತಹ ರವಿ ಸುಬ್ಬಯ್ಯ ಅವರು ಒಂದು ನುಡಿಗಟ್ಟನ್ನು ಕೊಡ್ತಾರೆ, ಅದಕ್ಕೆ ಅವರು ವಾಕ್ಯವನ್ನು ಹೇಳಬೇಕು. ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡುವ ಮುನ್ನ ಇಂದಿನ ವಿಶೇಷ,
0: ಇಂದು
1: ನಮ್ಮ ಕೊಡಗಿನಲ್ಲಿ ದಸರಾ,
0: ದಸರಾ ಹಬ್ಬ ಹಾಗೂ
1: ದಸರಾ ಹಬ್ಬದ ಒಂದು ಸಂಭ್ರಮ ಮನೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ.
0: ಹೌದು, ಹಾಗೆ ಕಾವೇರಿ ತೀರ್ಥರೂಪಿಣಿಯಾಗಿ

0: ಸಂಭವಿಸುವಂಥ ದಿನ ಕೂಡ ಹತ್ತಿರ ಬರ್ತಾ ಇದೆ,
1: ಹತ್ರ ಬರ್ತಾ ಇದೆ.
0: 17ನೇ ತಾರೀಕು. ಅದಕ್ಕೂ ಕೂಡ ಎಲ್ಲರೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ
1: ಸಂಭ್ರಮದಿಂದ
0: ಹೌದು
1: ಪಾಲ್ಗೊಳ್ಳೋದಿಕ್ಕೆ ಅಂತ. ಈಗಾಗಲೇ ನಮ್ಮ ಯುವ ಸಮೂಹ ಕೊಡಗಿನವರು ತಮ್ಮ ಸ್ವ ಇಚ್ಛೆಯಿಂದ
0: ಹೌದು
1: ಆ ಒಂದು ತೀರ, ಕಾವೇರಿ ತೀರ ಏನಿದೆ ಅಲ್ಲಿ ಸ್ವಚ್ಛತೆಗೆ
0: ಹೌದು
1: ಮುಂದಾಗಿ ಸ್ವಚ್ಛತೆಯನ್ನು ಕೂಡ ಅವರು ನೆರವೇರಿಸಿದ್ದಾರೆ ಅನ್ನೋದನ್ನು ನಾವು ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದೀವಿ.
0: ಹೌದು, ಕಳೆದ ತಿಂಗಳು 27ನೇ ತಾರೀಕಿಗೆ ತಿಂಗಕೋರ್ಮುಟ್ಟು ತಲಕಾದ್ರಿಕ್ ಅಂತ ಹೇಳುವಂಥ ಒಂದು ತಂಡ ಇದೆ. ಅದರ ಜೊತೆಗೆ ಬಾಕಿ ಇರತಕ್ಕಂಥ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡಗಿನಾದ್ಯಂತ ಇರತಕ್ಕಂಥ ಕೊಡವ ಬಾಂಧವರೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅದೀಗ 6ನೇ ವರ್ಷ, 5 ವರ್ಷ ಕಳೆದಿದೆ. 6ನೇ ವರ್ಷ 27ನೇ ತಾರೀಕಿಗೆ ತಲಕಾವೇರಿ ಕ್ಷೇತ್ರವನ್ನು ಕಾವೇರಿ ತೀರ್ಥರೂಪಿಣಿ ಆಗಿ ಬರೋದಕ್ಕಿಂತ ಮುಂಚೆ ಸ್ವಚ್ಛವಾಗಿರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಡೀ ಆ ಕ್ಷೇತ್ರವನ್ನು ತೊಳೆದು ಸ್ವಚ್ಛ ಮಾಡಿದ್ದಾರೆ.
1: ಕಾವೇರಿ ತೀರ್ಥೋದ್ಭವವನ್ನು ದರ್ಶನ ಮಾಡೋದಕ್ಕೆ ಅಂತ ದೇಶ ವಿದೇಶಗಳಿಂದ ಸಾಕಷ್ಟು ಭಕ್ತರು ಬರ್ತಾರೆ, ಮತ್ತು ಪ್ರವಾಸಿಗರು ಕೂಡ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಈ ನಮ್ಮ ಯುವ ಸಮೂಹ ಏನು ಸ್ವಚ್ಛತೆಯ ಕಾರ್ಯಕ್ಕೆ ಮುಂದಾಗಿ ನೆರವೇರಿಸಿದೆಯೋ ಅದನ್ನು ಕಾಪಾಡಬೇಕಲ್ಲ. ಬಂದಂತಹ ಅತಿಥಿಗಳು ದರ್ಶನದ ಸೋಗಿನಲ್ಲಿ ಅವರು ಬಳಸಿದಂತಹ ಪದಾರ್ಥಗಳನ್ನು ಎಲ್ಲೋ ಬಿಸಾಡುವುದು, ಎಲ್ಲೆಲ್ಲೋ ಬಿಸಾಡಿ ಪರಿಸರವನ್ನು ಹಾಳು ಮಾಡುವಂಥದ್ದು. ಇದರಲ್ಲಿ ಪ್ರವಾಸಿಗರ ಪಾತ್ರವೂ ಕೂಡ ಬಹಳಷ್ಟು ಮಹತ್ವವನ್ನು ಪಡೆಯುತ್ತೆ. ಈಗ ನಾವು ಒಂದು ಸ್ಥಳಕ್ಕೆ ಅಂತ ಹೋಗ್ತೀವಿ, ಈಗ ನೀವು ಮುಂದುವರಿಸಿ.
0: ಅಲ್ಲ, ನಾವು ಕಾಣ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಈಗ ಇದೇ ತಂಡ ಪ್ರತಿ ತಿಂಗಳು ತಿಂಗಳು ತಲಕಾವೇರಿಗೆ ಹೋಗಿ ಕಾವೇರಿ ದರ್ಶನ
1: ಪ್ರತಿ ತಿಂಗಳು
0: ಹೌದು ಪೂಜೆ ಮಾಡಿ ಎಲ್ಲ ಬರೋದುಂಟು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ, ಪ್ರವಾಸಿಗರು ಅಲ್ಲಿನ ಸಿಬ್ಬಂದಿಗಳು ಹೇಳೋ ಮಾತನ್ನು ಕೂಡ ಕೇಳೋದಿಲ್ಲ. ಅಲ್ಲಿ ಕೆಲವೊಂದು ಉಡುಗೆಗೆ ಸಂಬಂಧಪಟ್ಟ ಹಾಗೆ ಡ್ರೆಸ್ ಕೋಡ್ ಇದೆ, ಇದೇ ರೀತಿ ಬರಬೇಕು ಅಂತ ಹೇಳುವಂಥದ್ದು. ಅಂದರೆ ಸಂಪೂರ್ಣ ಮೈ ಮುಚ್ಕೊಂಡು ಬರಬೇಕು ಅಂತ ಹೇಳುವಂಥ ಡ್ರೆಸ್ ಕೋಡ್ ಇದೆ. ಅದ್ರ ಬಗ್ಗೆ ಆಗಲಿ, ಚಪ್ಪಲಿ ಬೀಳುವಂಥ ಜಾಗದ ಬಗ್ಗೆ ಆಗಲಿ, ಅಥವಾ ಶುಚಿತ್ವವನ್ನು ಕಾಪಾಡೋದ್ರ ಬಗ್ಗೆ ಆಗಲಿ,
1: ಅಂದರೆ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಮರಿಬಾರ್ದು ಅಂತ
0: ಹೌದು
1: ಅವರ ಮನವಿ.
0: ಅದನ್ನು ಹೇಳಿಕೊಟ್ರು ಕೂಡ ಈ ಪ್ರವಾಸಿಗಳು ಸ್ವಲ್ಪ ತೊಂದರೆ ಮಾಡುವಂಥದ್ದು ಇದೆ.
1: ಆದಾಗ್ಯೂ ಕೂಡ ಒಂದು ನಿಯಮ ಅಂತ ಇರುತ್ತಲ್ಲ, ಅದರಂತೆಯೇ ಅಲ್ಲಿ ನಡೆಯೋದು ಅಂತ ನಾವು ಅಂದುಕೊಳ್ಳೋಣ ಅಲ್ವಾ. ನಾವು ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಮುಂದಿನ ಪೀಳಿಗೆಗೆ ನಾವು ತೆಗೆದುಕೊಂಡು ಹೋಗುವ ಮನಸ್ಸುಳ್ಳವರು ಯಾವತ್ತೂ ಕೂಡ ನಿಯಮವನ್ನು ಮೀರೋದಿಲ್ಲ, ನಿಷೇಧವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನಡೆದುಕೊಳ್ತಾರೆ ಅಂತ ನಾವು ಹೇಳಬಹುದು. ಇನ್ನು ಪರಿಸರವನ್ನು ಕಾಪಾಡುವತ್ತ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡೋಣ. ನಮ್ಮ ಕೊಡಗನ್ನು ಸ್ವಚ್ಛತೆಯಿಂದ ಇಡುವತ್ತ ಮನೆ ಮನೆಗಳಲ್ಲೂ ಕೂಡ ಪ್ರಯತ್ನವನ್ನು ಪಡಬೇಕು ಅಲ್ವಾ. ಎಲ್ಲೋ ಬಿಸಾಡುವಂತಹ ಅಂದರೆ ಕಸದ ರಾಶಿಯನ್ನು ಕಂಡಾಗ ಬೇಸರ ಆಗುತ್ತೆ. ಈ ಒಂದು ನಮ್ಮ ಕೊಡಗು ಕಾವೇರಿಯ ತವರು, ಒಂದು ಅವಳು ಇಲ್ಲದಿದ್ದಿದ್ರೆ ನಾವು ಇರ್ತಿದ್ವಾ? ಪ್ರಾಣಿ ಪಕ್ಷಿಗಳು ಇರ್ತಿದ್ವಾ? ಗಿಡ ಮರಗಳು ಇರ್ತಿದ್ವಾ? ಈಗ ನೋಡಿ ನಮಗೆ ಬದುಕೋದಿಕ್ಕೆ ಏನೆಲ್ಲ ಬೇಕು ಹೇಳಿ, ಪ್ರತಿದಿನ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಏನೆಲ್ಲ ಇರಬೇಕು ಹೇಳಿ.
0: ಉಸಿರಾಡೋದಕ್ಕೆ ಉತ್ತಮವಾದ ಸ್ವಚ್ಛವಾದಂತ ಗಾಳಿ ಬೇಕು, ಕುಡಿಲಿಕ್ಕೆ ಸ್ವಚ್ಛವಾದ ನೀರು ಬೇಕು, ಇದೆಲ್ಲವೂ ಕೂಡ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿದ್ರೆ ಇಡೀ ಪರಿಸರವನ್ನ ಸ್ವಚ್ಛತೆಯಾಗಿ ಇಡುವಂಥದ್ದು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ,
1: ಅದು ನಮ್ಮ ಕರ್ತವ್ಯ ಆಗಬೇಕು ಅಂತ ಅಲ್ವಾ. ಪ್ರತಿ ಇದರಲ್ಲಿ ಶಾಲೆಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ರು, ರಸ್ತೆಗಳಲ್ಲಿ ಉಗಿಬೇಡಿ, ಅದು ನಮ್ಮ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಹೇಳೋ ಹಾಗೆ ನಮ್ಮ ದೇಶವನ್ನು ಒಂದು ಗೌರವಯುತವಾಗಿ ನಾವು ಕಾಣಬೇಕು ಅಲ್ವಾ. ರಸ್ತೆ ನಮ್ಮದಲ್ಲ ಅಂತ ನಾವು ಏನೋ ಚಾಕ್ಲೇಟ್ ತಿಂತೀವಿ ಬಿಸಾಡ್ತೀವಿ, ಮತ್ತು ಇನ್ನೇನೋ ಬಿಸ್ಕೆಟ್ ತಿಂತೀವಿ ಬಿಸಾಡ್ತೀವಿ. ಕೆಲವರು ಮಾತ್ರ ಅವರು ಏನು ಬಳಸ್ತಾರೋ ಬಿಸಾಡುವ ಬದಲು ಅದನ್ನು ತಮ್ಮ ಕಿಸೆಗೆ ಹಾಕೊಂಡು ಹೋಗ್ತಾರೆ. ನಿಜವಾಗಿ ಅವರು ನಿಜವಾಗಿ ಮಾದರಿ ಅಂತ ಹೇಳ್ಬೋದು ಅಲ್ವಾ. ಪ್ರತಿದಿನ ನಾವು ಸ್ವಚ್ಛತೆಯ ಬಗ್ಗೆ ನಾವು ಎಷ್ಟೇ ಮಾತನಾಡಿದ್ರು ಸಾಲದು, ಜನರು ಯಾಕೆ ಬದಲಾವಣೆ ಆಗಲ್ಲ ಅಂತ ನಾವು ಅಂದ್ಕೊಳ್ಳೋಣ.
0: ಅದು ಬಹುಶಃ ಪ್ರಾಥಮಿಕ ಹಂತದಿಂದಲೇ ಕಲಿಬೇಕು ಅನ್ಸುತ್ತೆ, ತಂದೆ ತಾಯಿ ಇರ್ಬೋದು ಅಥವಾ ಶಾಲೆಯಲ್ಲಿ ಇರ್ಬೋದು
1: ಅಲ್ಲ. ಇರುವುದು ಒಂದೇ ಜೀವನ ಅಲ್ವಾ,
0: ಹೌದು,
1: ಜೀವನ ಜನ್ಮ ಅಂತ ಹೇಳ್ತಾರೆ ಅಲ್ವಾ. ಆ ಜನ್ಮವನ್ನ ಒಂದು ಸಾರ್ಥಕ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಸಣ್ಣ ಪುಟ್ಟದನ್ನ ತಿದ್ದುಕೊಂಡು ಮುಂದೆ ಹೋಗಿ ನಾವು ಮಾದರಿ ಆಗಬೇಕು ಅಂತ ಹೇಳ್ತಾ ನನ್ನೆದೆಯ ಹಾಡು. ನೇರ ಫೋನಿನ ಕಾರ್ಯಕ್ರಮದಲ್ಲಿ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೊಟ್ಟ ಮೊದಲನೇದಾಗಿ ನೋಡೋಣ.
0: ಮುಂಚೆ ಅವರಿಗಾಗಿ ಒಂದು ಹಾಡನ್ನ ಹಾಕೊಟ್ಬಿಡ, ಮಲ್ಲ ಚಿತ್ರದ ಈ ಗೀತೆಯನ್ನ ಕೇಳಿಕೊಂಡು ಅವರು ದೂರವಾಣಿ ಸಂಪರ್ಕ ಮಾಡಲಿ ಅಂತ ಹೇಳ್ತಾರೆ.
1: ಖಂಡಿತ.

0: ಈಗ ಶ್ರೋತೃಗಳೇ, ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಒಬ್ಬ ಶ್ರೋತೃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಾರು ಅಂತ ನೋಡೋಣ.
1: ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು.
0: ಸರಸ್ವತಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನವರಾತ್ರಿ ಹಬ್ಬದ ಶುಭಾಶಯ.
0: ತಮಗೂ ಕೂಡ ಶುಭಾಶಯಗಳು. ಮತ್ತೆ ಹೇಗಿದ್ದೀರಾ? ಹೇಗಿದ್ದೀರಾ ಸರಸ್ವತಿ?
2: ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ.
2: ನಮ್ಮೂರಿನಲ್ಲಿ 2 ಗಂಟೆ ಗುಡುಗು ಮಳೆ ಗಾಳಿಯಿಂದ ತುಂಬಾ ಮರಗಳೆಲ್ಲ ಉರುಳಿ ಬಿದ್ದಿದೆ.
0: ಯಾವತ್ತು?
2: ನಿನ್ನೆ.
0: ನಿನ್ನೆ ಶುಭ ಸುದ್ದಿ ಅಲ್ವಾ?
2: ಜೋರು ಮೇಡಮ್, ಅಷ್ಟು ಗಾಳಿ ಗುಡುಗು ಬಂದದ್ದು ನಾನು ಚಿಕ್ಕದಿಂದಲೇ ಕೇಳಲಿಲ್ಲ, ನೋಡ್ಲಿಲ್ಲ,
0: ಕಂಡೇ ಇಲ್ಲ ಅಂತೀರಾ?
2: ಹೌದು
0: ಮೇಡಮ್. ಒಂದು ಒಳ್ಳೆಯ ಸುದ್ದಿ ಅಂತಂದ್ರೆ, ಒಂದು ಇಳೆ ತಂಪಾಗಬೇಕಾದ್ರೆ ಮಳೆ ಬರ್ಬೇಕು.
2: ಮಳೆ ಸಹ ಬಂದಿದೆ, ಗುಡುಗು ಬಂದಷ್ಟೇ ಮಳೆ ಸಹ ಬಂದಿದೆ.
0: ಅದೇ, ಮಳೆ ಬರ್ಲಿಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಆಗತ್ತಲ್ವಾ? ನಮ್ಮ ರೈತಾಪಿ ಬಂಧುಗಳು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತಾರೆ ಅಲ್ವಾ? ಅವ್ರು ಇಲ್ಲದಿದ್ರೆ ನಾವಿಲ್ಲಿ
2: ಇರ್ತೀವಿ. ಕೃಷಿಗೆ ಬೇಕಾಗ್ತದೆ.
0: ಹಾ ಹೌದು, ರೈತರು ನಮ್ಮ ದೇಶದ ಬೆನ್ನೆಲುಬು ಅಲ್ವಾ ಕೃಷಿ?
2: ಹೌದು.
0: ಮತ್ತೆ ಇವತ್ತು ಏನು ವಿಶೇಷ ತಿಂಡಿ ಸರಸ್ವತಿ ಅವ್ರ ಮನೆಯಲ್ಲಿ?
2: ನನ್ನ ಮನೆಯಲ್ಲಿ ಇವತ್ತು ದೋಸೆ ಮಾಡಿದ್ದೇನೆ ಮೇಡಮ್.
0: ದೋಸೆ ಒಂದೇ, ಅದ್ರ ಜೊತೆ ಪಲ್ಯ ಇಲ್ಲ, ಸಾಗು ಇಲ್ಲ, ಚಟ್ನಿ ಮೊದಲೇ ಇಲ್ಲ.
2: ಚಟ್ನಿ, ಕಾಯಿ ಚಟ್ನಿ ಮತ್ತು ದೋಸೆ.
0: ಮತ್ತೆ ಅದು ಹೇಳ್ಬೇಕಲ್ವಾ?
2: ಬಿಳಿ ದಾಸವಾಳ ಸೊಪ್ಪು ಮತ್ತು ಹೂವನ್ನ ಹಾಕಿ ದೋಸೆ ಮಾಡಿದ್ದೇನೆ ಮೇಡಮ್.
0: ಅಲ್ಲ, ಈಗ ನಮ್ಮ ಶ್ರೋತೃಗಳು ಕೇಳ್ತಾ ಇರ್ತಾರೆ, ಇದೇನು ಸರಸ್ವತಿ ಅವರು ಪ್ರತಿದಿನ ಕರೆ ಮಾಡ್ತಾರೆ, ಅಭಿಮಾನದಿಂದ ಕರೆ ಮಾಡಿದಾಗ ಏನು ತಿಂಡಿ ಅಂತ ಕೇಳಿದಾಗ ಬರೀ ದೋಸೆ ಮಾಡಿದ್ದೆ ಮೇಡಮ್ ಅಂದ್ಬಿಟ್ರೆ ಏನಂತ ಅರ್ಥ ಮಾಡ್ಕೊಳ್ಳೋದು?
2: ಅಲ್ಲ, ದೋಸೆ
0: ಪ್ರಥಮ ಕರೆ ಬೇರೆ ನಿಮ್ದು.
2: ಹೌದು,
0: ನಾವು ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಅಲ್ವಾ, ನಮ್ಗೆ 2 ಕಣ್ಣುಗಳಿರೋ ಹಾಗೆ ಅನ್ನ ಸಾರು ದೋಸೆ ಚಟ್ನಿ ದೋಸೆ ಪಲ್ಯ ಅಂತ ಹೇಳ್ಬೇಕು ಅಂತ.
2: ಹೌದು ಮೇಡಮ್.
0: ಯಾಕೆ ನೀವು ಹೇಳಲಿಲ್ಲ? ದೋಸೆ ಮತ್ತೆ ಕಾಯಿ ಚಟ್ನಿ ಅಂತ ಹೇಳ್ಬೇಕು, ಚಟ್ನಿಯನ್ನೇ ಮೊದ್ಲು ಹೇಳ್ಬಿಟ್ರಲ್ಲ. ಹಾಗಾದ್ರೆ ಚಟ್ನಿ ಜಾಸ್ತಿ ತಿಂತೀರಾ? ಈಗ ದೋಸೆಗೆ ಏನೋ ಹಾಕಿದ್ದೆ ಅಂತ ಹೇಳಿದ್ರಿ, ಕೇಳಿಸ್ಲಿಲ್ಲ.
2: ದಾಸವಾಳ ಮತ್ತು
0: ದಾಸವಾಳ ಸೊಪ್ಪ ಹೂವಲ್ವಾ?
2: ಹಾ,
0: ನೀವೆಲ್ಲ ತಪ್ಪೆ ಹೇಳ್ತಾ ಇದ್ದೀರಪ್ಪ ಇವತ್ತು, ನಿಜವಾಗಿ ಗೊಂದಲ ಆಗ್ತಾ ಇದೆ.
1: ಸರಸ್ವತಿ ಅವರೇ, ಆ ಸೊಪ್ಪನ್ನ ಯಾಕೆ ಬಳಸ್ತಾ ಇದ್ದೀರಿ?
0: ಅಲ್ಲ, ಸೊಪ್ಪು ಅಂತ ಹೇಳ್ಬೇಡಿ, ನಮ್ಮ ಶ್ರೋತೃಗಳಿಗೆ ತಪ್ಪು ಸಂದೇಶ ಹೋಗುತ್ತೆ.

0: ಎಂತ ಅಂದ್ರೆ ಅದರ ಚಿಗುರಿನಲ್ಲಿ ಸೊಪ್ಪು
1: ಅದು
0: ಉಂಟಲ್ಲ
1: ಹೇಳ್ಬೇಕಲ್ಲ. ದೋಸೆಗೆ ನೀವು ಏನು ಹಾಕ್ತೀರಿ ಅಂತ ಅಂದ್ರೆ ನೀವೇನು ಹೇಳ್ಬೇಕು? ದಾಸ
0: ಸಣ್ಣ
1: ಬಿಳಿ
0: ಎಲೆಗಳನ್ನು
1: ದಾಸವಾಳದ ಚಿಗುರನ್ನ ಹಾಕ್ತೀವಿ ಅಂತ ಹೇಳ್ಬೇಕು.
0: ಚಿಗುರು ಮತ್ತು ಹೂವು
1: ಹಾ,
2: ಯಾಕೆ ಅದನ್ನ ಬಳಸ್ತಾ ಇದ್ದೀರಿ ತಾವು ಚಟ್ನಿಗೆ?
0: ಅದಂದ್ರೆ ಆರೋಗ್ಯಕ್ಕೆ
1: ಚಟ್ನಿಗಲ್ಲ, ದೋಸೆಗೆ.
0: ಎಂತ ಕೆಲವರಿಗೆ ಬಿಡಿ ಹೋಗುದವರಿಗೆ ಸಾಕ್ತದೆ ಅಂತ.
1: ಹೌದು ಹೌದು, ಔಷಧಿ
0: ಔಷಧಿ ಗುಣ. ಮತ್ತೆ ನಮ್ಮ ಇಲ್ಲಿ ತಂಪಿಗೆ, ಮೊನ್ನೆಲ್ಲ ಸೆಕೆ ಇತ್ತಲ್ಲ, ತಂಪಿಗೆ ಬೇಕಾಗಿ ಅದೆಲ್ಲ ಮಾಡುದು.
1: ತಂಪಿಗೆ
0: ತಂಪಿಗೆ ಸಾಕ್ತದೆ, ಎಲ್ಲ ಆರೋಗ್ಯಕ್ಕೆ ಸಹ ಒಳ್ಳೇದು ಮೇಡಮ್.
1: ತಂಪಾದ ವಾತಾವರಣದಲ್ಲಿ ಹಾ, ಸರಸ್ವತಿಯವರು ನಿರಂತರ ಶ್ರೋತೃ ಕೂಡ ತಂಪಾಗಿ ಮಾತನಾಡಿದ್ದಾರೆ ಅಂತ ಹೇಳೋಣ.
2: ಹೌದು, ಯಾವ ಗೀತೆ ಬೇಕು ಅಂತ
1: ಅಲ್ಲ, ಅದಕ್ಕೂ ಮುನ್ನ ಹಾ ಅದೇ ಒಂದು ಗೀತೆ ಯಾವುದು ಅಂತ ಕೇಳಲಿಲ್ಲ ನಾವು.
0: ಲಕ್ಷ್ಮೀ ಮಹಾಲಕ್ಷ್ಮಿ ಚಿತ್ರದಿಂದ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ ಅಂತ.
1: ಹಾಡೇ ಹೇಳ್ಕೊಡ್ತಾ ಇದ್ದೀರಲ್ಲ
0: ಈ ಹಾಡು? ಎಲ್ಲ ಸಿಬ್ಬಂದಿ ಅವರಿಗೆ, ಎಲ್ಲ ಕೇಳುವವರಿಗೆ, ನಮ್ಮ ಊರಿನ ನಮ್ಮ ಎಲ್ಲ ಅಂಗಡಿ ಅವರಿಗೂ, ನಮ್ಮ ಮನೆಯವರಿಗೆ ಎಲ್ಲ ಇದು.
1: ಕೇಳಿದ ಹಾಡನ್ನೇ ಕೇಳ್ತಾ ಇಲ್ಲ ಅಂತ?
0: ಇಲ್ಲ, ನಾನು ಕೇಳಲಿಲ್ಲ.
1: ಈಗ ಒಂದು ನುಡಿಗಟ್ಟು ಪ್ರಸಾರ ಆಗುತ್ತೆ ನಿಮ್ಮ ಗೀತೆ.
2: ಅದಕ್ಕೂ ಮುಂಚೆ ಒಂದು ನುಡಿಗಟ್ಟನ್ನ ಹೇಳ್ತಾ ಇದ್ದೀನಿ, ಅದಕ್ಕೆ ನೀವು ವಾಕ್ಯ ಜೋಡಣೆ ಮಾಡಿ ಹೇಳಬೇಕು. ಕಾಗಕ್ಕ ಗುಬ್ಬಕ್ಕ ಅದನ್ನೆಲ್ಲ ನಾವೇ
1: ಹೇಳ್ಕೊಂಡು ಅಲ್ಲ, ಅದನ್ನ ಬಳಸ್ಕೊಂಡು ಈಗ ಇಬ್ರು ಸ್ನೇಹಿತರು ಮಾತನಾಡ್ತಾ ಇರ್ತಾರೆ. ಒಂದು ವಿಷಯವನ್ನ ಉದ್ದ ಎಳ್ಕೊಂಡು ಹೋಗ್ತಾ ಇರ್ತಾರೆ, ಅಂದ್ರೆ ದೀರ್ಘ ಮಾದರಿಯಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ಕತೆಗಳು ಕಟ್ಕೊಂಡು ಕಟ್ಕೊಂಡು ಹೋಗ್ತಾ ಇರ್ತಾರೆ, ಆಗ ಬಳಸುವಂತದ್ದು. ನಿನ್ ಕಾಗಕ್ಕ ಗುಬ್ಬಕ್ಕನ ಕತೆ ಎಲ್ಲ ಬಿಟ್ಬಿಡು, ಪಕ್ಕಕ್ಕಿಡು ಅಂತ, ಇರೋದನ್ನ ಹೇಳು ಅಂತ.
0: ಆದ್ರೆ ನಾವು ಮಾತಾಡುವುದು ಒಂದು ಸರಿಯಾಗಿ ಮಾತಾಡಿಕೊಂಡು ಹೋಗ್ಬೇಕು ಅಂತ ಅರ್ಥ
1: ಮೇಡಮ್.
2: ಅಲ್ಲ, ನಮಗೆ ಅರ್ಥ ಬೇಡ, ನೀವು ಅದನ್ನ ಸೇರಿಸ್ಕೊಂಡು ಒಂದು ವಾಕ್ಯ ಮಾಡಿ ಹೇಳ್ಬೇಕಷ್ಟೇ.
0: ನಾವು ಸರಿಯಾಗಿ ಮಾತನಾಡಿಕೊಂಡು ಹೋಗಿ ಅದನ್ನು ಕಾಗಕ್ಕ ಗುಬ್ಬಕ್ಕ ಮಾಡಬಾರ್ದು ಅಂತ ನನ್ನ ಅನಿಸಿಕೆ.
1: ತಪ್ಪಾಯ್ತಾ ಅಂತ? ತಪ್ಪಾಯ್ತಾ ಅಂತ?
0: ತಪ್ಪಾಯ್ತಾ?
2: ನೀವು ನೇರವಾಗಿ ವಿಷಯಕ್ಕೆ ಬರದೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಬೇಡಿ ಅಂತ.
1: ಕಾಗಕ್ಕ ಗುಬ್ಬಕ್ಕ ಅಂದ್ರೆ ಕಾಗೆ ಮತ್ತು ಗುಬ್ಬಿ, ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಪರಂಪರೆಯ ನೀತಿ ಕತೆ ಅಲ್ವಾ? ಅದನ್ನ ನುಡಿಗಟ್ಟಲ್ಲಿ ಬಳಸುವಂತಹದ್ದು ಹೀಗೆ, ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಬೇಡ ನೀನು ಅಂತ.
2: ಈಗ ನಿಮ್ಮ ಇಷ್ಟದ
1: ನನ್ನ ಮಾತು ಕಾಗಕ್ಕ ಗುಬ್ಬಕ್ಕನ ಕತೆ ರೀತಿ ಇಲ್ಲ ಅಂತ ಹೇಳ್ಬಿಡ್ಲಿ ಅವರು, ಸರಸ್ವತಿ ಅವರು ಪೂರ್ಣ ಮಾಡ್ಬಿಡ್ಬೇಕಲ್ಲ, ಇಲ್ಲ ಅಂದ್ರೆ ಇವತ್ತೆಲ್ಲ ಕೊರಕ್ತಾರೆ, ಬೇರೆ ಶ್ರೋತೃಗಳು ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ನಾನು ಉತ್ತರ ಹೇಳಲಿಲ್ಲ. ಅವರಿಗೆ ಹೇಳ್ಬಿಟ್ಟು ನೋಡಿ ಖುಷಿ ಆದ್ರು. ಎಲ್ಲ ಶ್ರೋತೃಗಳು ಅದನ್ನೇ ಬಯಸೋದು ಮತ್ತೆ ಪಾಲಿಸ್ತಾರೆ ಕೂಡ. ನೀವು ಅಭಿಪ್ರಾಯ ಹೇಳಿದ್ದೀರಿ ಅಷ್ಟೇ ಅಲ್ವಾ, ಬೇರೆ ಶ್ರೋತೃಗಳು ತಪ್ಪಾಗಿ ತಿಳಿದುಕೊಳ್ಳದೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಹಾಡು, ಸರಸ್ವತಿಯವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರಸ್ವತಿಯವರೇ, ನಮಸ್ಕಾರ.
0: ನಮಸ್ತೆ ನಮಸ್ತೆ.
2: ಲಕ್ಷ್ಮೀ ಬಾರಮ್ಮ ಅಂತ ಹಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರು.

0: ಶ್ರೋತೃಗಳೇ, ಈಗ ದೂರವಾಣಿ ಸಂಪರ್ಕದಲ್ಲಿ ಒಬ್ಬ ಶ್ರೋತೃ ಇದ್ದಾರೆ, ಯಾರು ಅಂತ ನೋಡೋಣ.
1: ಹಲೋ
2: ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ನಿಮ್ಮ ಹೆಸರು?
2: ಶಾರದಾ ರಮೇಶ್, ಮೂರ್ನಾಡಿಂದ.
0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಲ್ವಾ?
2: ನನ್ನದೇ ಹಾಡಿಗೆನೆ ಪ್ರಸಾರ ಮಾಡಿ.
0: ಪ್ರಸಾರ ಭಾಗವಹಿಸಿದ್ರಿ,
2: ಫೋನ್ ಮಾಡಿದ್ದು.
0: ಹೇಗಿದ್ದೀರಾ?
2: ಭಾಗವಹಿಸಿದ್ದೆ.
0: ಇವತ್ತೇನು ಖುಷಿಗೆ ಕಾರಣ? ಖುಷಿಗೇನು ಕಾರಣ?
2: ಕರೆ ಸಿಕ್ಕಿದೆ, ದೊಡ್ಡ ಖುಷಿ ಮೇಡಮ್.
0: ಅದೇ ಖುಷಿ. ಯಾವ ಹಾಡು ನಿಮ್ಮ ನೆಚ್ಚಿನ ಹಾಡು?
2: ಕರುಣ ಚಿತ್ರದಿಂದ.
0: ಕರುಣ,
2: ಆ ಕರುಣದಿಂದ.
0: ಆ ಕರುಣ.

0: ನಂತೆ ನೀದಾನಿಯಾದೆ. ಹೌದಾ ನೋಡಿ, ನಮ್ಮ ಶ್ರೋತೃಗಳನ್ನ ಪರೀಕ್ಷೆ ಮಾಡೋದಿಕ್ಕೆ ಅಂತ ಇಲ್ಲೇ ಪಕ್ಕದಲ್ಲೇ ಕೂತು ನಿಮ್ ಕಾರ್ಯಕ್ರಮಗಳನ್ನ ಅಂದ್ರೆ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ವಿ.
1: ಇಲ್ಲ, ನನಗೆ ಕಾಲದಲ್ಲಿ ಅವರ ಸಿಗ್ಲಿಲ್ಲ ಮೇಡಮ್.
0: ಹೌದಾ,
1: ನಾನು ನನ್ನ ಯಜಮಾನ್ರು ಹಂಗೆ ಹೇಳ್ತಿದ್ರು, ಈ ವಾರ ಇಲ್ಲ ಕಳೆದ ವಾರ ಹೇಳ್ತಿದ್ರು. ಶಕುಂತಲೆ ಮೇಡಮ್ ಇಲ್ವಲ್ಲ, ನೀನ್ ಹೇಳ್ತಿದ್ಯಲ್ಲ ಶಕುಂತಲೆ ಮೇಡಮ್ ಇದ್ದಾರೆ ಅಂತ.
0: ಅಲ್ಲ, ಇವತ್ತು ಎಲ್ಲ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ?
1: ಇವತ್ ಕೇಳ್ತಾ ಇದೀವಿ ಅಂದ್ರೆ ನನ್ನ ಯಜಮಾನ್ರು ಇಲ್ಲ.
0: ಎಲ್ಲಿ ಊರಿಗೆ ಹೋಗಿದಾರಾ?
1: ಮೈಸೂರಿಗೆ ಹೋಗಿದ್ದಾರೆ
0: ದಸರಾ ನೋಡ್ಲಿಕ್ಕೆ, ದಸರಾ ಸಂಭ್ರಮ ನೋಡ್ಲಿಕ್ಕೆ.
1: ಪ್ರೋಗ್ರಾಮ್ ಇದೆಯಾ ಅಂತ ಮೈಸೂರಿಗೆ.
0: ನೀವು ಹೋಗಿಲ್ಲ?
1: ಇಲ್ಲ ಮೇಡಮ್.
0: ಅಲ್ಲ, ಆನೆಗಳನ್ನ ಈ ಗಜಪಯಣ ಹೋಗ್ತಾ ಇದೆಯಲ್ಲ, ನೀವು ನೋಡ್ಬೇಕು ಅಂತ ಆಸೆ ಆಗಲ್ವಾ? ಇಲ್ಲ ಮೇಡಮ್, ನಾವು ಅಲ್ಲೇ ಯಾಕೆ ಹೋಗೋದು, ಇಲ್ಲೇ ಆಲೂರು ಸಿದ್ದಾಪುರದಲ್ಲೇ ಸ್ವಲ್ಪ ಕಾದಿದ್ರೆ ಬರ್ತವೆ ಅಂತೀರಾ? ಖುಷಿ ನೋಡಿ ಮಾತೆ ನಿಲ್ಸ್ಬಿಟ್ರಲ್ಲ. ಯಾಕೆ
2: ಅವರಿಗೆ ಮೂರ್ನಾಡು ಪಟ್ಟಣಕ್ಕೆ ಆನೆ ಬಂದಿಲ್ಲ ಅದಕ್ಕೆ ಗೊತ್ತಿಲ್ಲ
0: ಅದಕ್ಕೆ. ದುಬಾರೆಗೆ ಹೋದ್ರೆ ನಮ್ಮ ಕೊಡಗಲ್ಲಿ ಆನೆಗಳು ಸಿಗುತ್ತೆ. ಅಲ್ಲ, ದುಬಾರೆಗೆ ಹೋದ್ರೆ ಆನೆಗಳು ಸಿಗುತ್ತೆ. ಅಲ್ವಾ, ಆದ್ರೂ ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತ ಪರಂಪರೆಯಿಂದ ಬಂದಿದೆ ಅಲ್ವಾ, ಹಾಗಾಗಿ ಮಾತನಾಡಿತ್ತು. ಮತ್ತೆ ಇವತ್ತು ಏನು ವಿಶೇಷ ತಿಂಡಿ ಏನು? ಶಾರದಾ ರಮೇಶ್ ಅವರ ಕರೆ ಕಡಿತ
2: ಆಗಿದೆ.
0: ಅವರ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡೋಣ. ಮತ್ತೆ ನುಡಿಗಟ್ಟು ಕೂಡ ಅವರು ಕೇಳಿಸ್ಕೊಳಕ್ಕಾಗ್ಲಿಲ್ಲ. ಅವರ ನೆಚ್ಚಿನ ಹಾಡನ್ನ ಕೇಳೋಣ.

0: Hello? Hello? Hello? ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದವರು
1: ಹಲೋ,
0: ದೂರದಲ್ಲಿದ್ದವರು.
1: ನಮಸ್ತೆ ನಮಸ್ತೆ. ಯಾರು?
0: ಹಲೋ, ಬಹುಶಃ ಅವರು ಕಡಿತಗೊಳಿಸಿದ್ದಾರೆ ಅನಿಸುತ್ತೆ. ಮೇಡಮ್, ತಾವೇನೋ ಒಂದು ಗುಡ್ಡೆ ಹಾಕ್ಕೊಂಡಿದ್ದೀರಾ ಇಲ್ಲಿ, ಇದು ಏನಿದು?
1: ಏನಿದೆ ಅದಕ್ಕೆ ಹೆಸರಿದೆಯಲ್ಲ, ಗುಡ್ಡೆ ಹಾಕೊಂಡು ಕಲ್ಲು ಗುಡ್ಡೆ ಹಾಕ್ತಾರೆ, ಮರಳು ಗುಡ್ಡೆ ಹಾಕ್ತಾರೆ,
0: ಅದೇ ರೀತಿ
1: ಅಕ್ಕಿ
0: ತುಂಬ
1: ರಾಗಿ
0: ತುಂಬ
1: ಮಾರ್ಕೆಟ್. ಇವತ್ತು ಮಾರ್ಕೆಟ್ ಡೇ ಬೇರೆ ಅಲ್ವಾ,
0: ಹೌದು,
1: ಶುಕ್ರವಾರ.
0: ಅದೇ
1: ನೀವು
0: ಮಾರ್ಕೆಟ್.
1: ಗುಡ್ಡೆ ಹಾಕೊಂಡ್ಬಿಟ್ಟಿದ್ದೀರಾ ಅಂದರೆ ಶ್ರೋತೃಗಳು ಏನಪ್ಪ ಇಲ್ಲೇ ಮಾರ್ಕೆಟ್ ಇಟ್ಕೊಂಬಿಟ್ಟಿದ್ದಾರಾ ಮೇಡಮ್ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ.
0: ಅದೇ ಸ್ವಲ್ಪ ಗುಡ್ಡೆ ಆಗಿ ಕಾಣ್ತಾ ಇದೆ, ಅದರಿಂದ ಕೇಳ್ತಾ ಇದ್ದೀನಿ.
1: ಇದು ಏನು ಅಂತ ಹೆಸರು ಹೇಳ್ಬೇಕು ನೀವು.
0: ನಮ್ಮ ಕಡೆ ಇದಕ್ಕೆ ಸೊಪ್ಪವರೆ ಅಂತ ಹೇಳ್ತಾರೆ.
1: ಹಾಂ, ಸೊಪ್ಪವರೇ ನೋಡಿ, ನಮ್ಮ ಕಿಸೆಯಲ್ಲಿತ್ತು. ಇದು ಯಾಕಾಗಿ ತಗೊಂಡಿದ್ದು ಅಂತ ಅಂದರೆ, ಇದರಲ್ಲಿ ಒಂದು ಸಂಗತಿ ಇದೆ. ಬದುಕಿಗೆ ಹತ್ತಿರವಾಗುವಂತಹ ಜೀವನದ ಪಾಠವನ್ನು ಹೇಳುವಂತಹ ಒಂದು ಕಥೆ ಇದೆ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಮ್ಮ ಶ್ರೋತೃಗಳಿಗೆ. ಏನಂದರೆ, ಒಂದು 2 3 ದಿನ ಆಯಿತು, ಒಂದು ಮರದ ಕೊಂಬೆ ಅದು ಮಧ್ಯರಾತ್ರಿ ಕುಸಿದು ಬಿತ್ತು, ಅಂದರೆ ಅದು ಮುರಿದು ಬಿತ್ತು. ಅದು ತುಂಬ ಗಾಳಿ ಬೀಸಿ ಅಥವಾ ಮಳೆ ಗಾಳಿ ಒಂದು ಸ್ವಲ್ಪ ಜಾಸ್ತಿ ಮಳೆ ಬಂತಲ್ಲ, ಜೋರು ಮಳೆ ಬಂತಲ್ಲ, ಆಗ ತುಂಬ ನೆನೆದಿತ್ತು ಅನಿಸುತ್ತೆ. ಪಾಪ ನಮಗೆಲ್ಲ ನೆರಳು ಕೊಡ್ತಾ ಇತ್ತು, ಹಣ್ಣು ಕೊಡ್ತಾ ಇತ್ತು, ಮಾವಿನ ಮರ ಅದು. ತುಂಬ ಬೇಜಾರಾಯಿತು. ಅದು ಮಧ್ಯರಾತ್ರಿ ಅದು ಕೊಂಬೆ ಮುರಿದು ಬೀಳಿತು. ಮುರಿದು ಬಿದ್ದಾಗ ನಾವು ಅಯ್ಯೋ ಇಷ್ಟು, ನಮಗೆ ಆ ಕ್ಷಣದಲ್ಲಿ ನಮಗೇನನ್ಸುತ್ತೆ, ಒಂದು ಒಂದು ಸಾಹಿತ್ಯ ಲೋಕಕ್ಕೆ ನಾವು ಹೋದಾಗ ನಮಗೆ ಇಷ್ಟೆಲ್ಲ ಈ ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರ ಅದು ಫಲವನ್ನು ಕೊಡ್ತಾ ಇತ್ತು. ಮತ್ತು ಚಿಗುರು ನೋಡಿ, ವಸಂತ ಅದು ಒಂದು ಒಂದು ಗೀತೆ ಕೂಡ ಇದೆ ಅಲ್ವಾ, ಅದೆಲ್ಲ ಬಂದಾಗ ನಮ್ಮ ಹಾಡನ್ನು ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ. ಇದು ಚಿಗುರಿದ ಎಲೆ ಎಲೆ ಮೇಲೆ ಅಂತ ಇತ್ತಲ್ಲ ಅದು. ಆಮೇಲೆ ಅಲ್ಲಿ ಒಂದು ಬಳ್ಳಿ, ಹಿತ್ತಲವರೆ ಅಂತ ಹೇಳ್ತಾರೆ ಬೇರೆ ಕಡೆ, ಇಲ್ಲಿ ನೀವು ಸೊಪ್ಪವರೆ ಅಂತ ಹೇಳ್ತಾ ಇದ್ರ, ಅದು ತುಂಬ ಎತ್ತರದವರೆಗೆ ಹೋಗಿದೆ ಅದು ಬಳ್ಳಿ. ನಮ್ಮ ನಿವಾಸ ಇದೆಯಲ್ಲ, ನಿವಾಸದಲ್ಲಿ ಒಂದು ಆ ಬಿಲ್ಡಿಂಗಲ್ಲಿ ಒಬ್ಬರು ವಾಸ ಇದ್ದಾರೆ. ಅವರು ಸ್ವಲ್ಪ ಸರಳವಾಗಿ ಬದುಕು ಅವ್ರದ್ದು. ಅಲ್ಲೇ ಹಸಿ ಮೆಣಸಿನ್ಕಾಯಿನ ಬೆಳೀತಾರೆ, ತುಳಸಿ ಗಿಡ ಇದೆ, ಮತ್ತು ಅದೊಂದು ಬಾಳೆ ಗಿಡ, ಬಾಳೆಕಾಯಿ, ಬಾಳೆಹಣ್ಣು ಎಲ್ಲ ಎಲ್ಲವೂ ಇದೆ. ಅವರು ತುಂಬ ಪ್ರೀತಿ ಮಾಡ್ತಾರೆ, ಮತ್ತು ಪ್ರತಿ ಶನಿವಾರ ಭಾನುವಾರ ಸ್ವಚ್ಛ ಮಾಡ್ತಾರೆ ಅಲ್ಲಿ, ಎಲ್ಲ ಎಲೆ ಬಿದ್ದಿರುತ್ತೆ ಅಂತ.
0: ಸರಳವಾಗಿ
1: ಯಾವತ್ತೂ ಕೂಡ
0: ಬಂದ್ಕೊಂಡು
1: ಅವರು ನಾವು ನೋಡಿದ ಹಾಗೆ ಯಾವತ್ತೂ ಕೂಡ ಅಯ್ಯೋ ಈ ಮರ ಏನು ಎಲೆ ಬೀಳುತ್ತೆ ನಾವು ಗುಡಿಸ್ಬೇಕಲ್ಲಂತ ಯಾವತ್ತೂ ಮುಖ ಗಂಟಿಕೊಂಡವರಿಲ್ಲ, ಮುಖ ಗಂಟಿಕೊಳ್ಳಿಲ್ಲ ನಾವು ಗಮನಿಸ್ತಿದ್ದ ಹಾಗೆ. ಪಾಪ ಪ್ರೀತಿಯಿಂದಾನೇ ಅವ್ರು ಎಲ್ಲ ಎಲೆ ಎಲ್ಲ ತೆಗಿತಾ ಇದ್ರು. ಇದ್ದಕ್ಕಿದ್ದಾಗೆ ಇದು ಕೊಂಬೆ ಮುರಿದು ಬಿದ್ದಿದೆ. ಮುರಿದು ಬಿದ್ದಾಗ ಒಂದೊಂದು ಗೊಂಚಲಿನಲ್ಲಿ ಈ ಅವರೇಕಾಯಿ ಇದೆ. ಎಷ್ಟು ಅಂತ ಅಂದರೆ ಅದು ಕೀಳಲಿಕ್ಕೆ ಹೋದರೆ ಸಮಯನೇ ಸಾಲಲ್ವೇನ, ಅಷ್ಟು ಇದೆ. ಅಂದರೆ ಏಕಾಏಕಿ ಆ ಮರ ಬಿದ್ದಾಗ ಇದು ಪ್ರಯೋಜನಕ್ಕೆ ಬರಲ್ಲ ಇನ್ನು ಆ ಗಿಡ, ಇದು ಯಾವುದು ಬಳ್ಳಿ ಸಮೇತ ಅದು ಬಿದ್ದಿದೆ.
0: ಬಳ್ಳಿ ತುಂಡಾದ್ರೆ ಅದು
1: ಅದು ಎಲ್ಲ ಹೋಗಿದೆ. ಮತ್ತೆ ಅದು ಕನಸು ಕಂಡಿತ್ತು, ಒಂದು ಕನಸಿತ್ತು ಅದಕ್ಕೆ ಬಳ್ಳಿಗೆ. ಮತ್ತೆ ಅದು ಮರವನಬ್ಬಿದ ಬಳ್ಳಿ ಅಂತ, ಮರವ ತಬ್ಬಿದ ಬಳ್ಳಿ ಅಂತ. ನೋಡಿ ಅಲ್ಲಿ ಒಂದು ಒಂದು ಆಧಾರ ಇದೆ, ಒಂದು ಪ್ರೀತಿ ಇದೆ, ಒಂದು ಪ್ರೇಮ ಇದೆ. ಆ ಗೀತೆಗಳು ಬರುವಂಥದ್ದಕ್ಕೆ ಆ ದೃಶ್ಯಗಳು ಕಾರಣ. ಮರವನಬ್ಬಿದ ಬಳ್ಳಿ ದಿಢೀರಂತ ಬಿದ್ದಾಗ ಆ ಕೊಂಬೆಯ ಜೊತೆನಲ್ಲೇ ಇದೆ ಅದು, ಆ ಇಡೀ ಒಂದು

0: ಬಳ್ಳಿ ಇದೆಯಲ್ಲ ಅದ್ರ ಜೊತೆನೆ ಅದು ಹಾಗೆ ಇದೆ, ಅದು ಯಾರು
1: ಹೌದು
0: ತೆಗಿಯೋದಿಲ್ಲ. ಆದರೆ ಆ ಕಾಯಿಗಳು ಮಾತ್ರ ಸ್ವಲ್ಪ ದಿನದ ಮಟ್ಟಿಗೆ ಅದು ಹಾಗೆ ಇದೆ. 2-3 ದಿನ ಆಯಿತು, ಹೋಗ್ತಾ ಬರ್ತಾ ನೋಡಿದಾಗ ತುಂಬ ಮನಸ್ಸಿಗೆ ಬೇಸರ ಆಗೋದು. ಮನುಷ್ಯನ ಜೀವನವೂ ಹಾಗೆ ಅಲ್ವಾ, ಆಕಸ್ಮಿಕವಾಗಿ ಏನೋ ಒಂದು ಘಟನೆ ನಡೆದಾಗ ಅದು ಈ ಗಿಡದ ಬಳ್ಳಿ ಅದು ಬಾಡಿ ಹೋಗಿದೆ, ಮತ್ತೆ ಕಾಯಿ ಮಾತ್ರ ಇದೆ. ಬಹುಶಃ ಮನೆಯವ್ರಿಗೆ ಬೇಜಾರಾಗಿದೆ, ಹಾಗಾಗಿ ಅವರು ಅದನ್ನ ಮುಟ್ಟಿಲ್ಲ, ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ನೆಟ್ಟಿದ್ದಂಥ ಬಳ್ಳಿ ಹೀಗೆ ಆಯಿತು ಅಂತ ಬೇಸರ ಆಗಿರುತ್ತೆ ಅಲ್ವಾ. ಖಂಡಿತವಾಗಿ ಅವರು ನೀರೆಲ್ಲ ಹಾಕಿ ಬೆಳೀತಾ ಇದ್ದಂಥದ್ದು. ಮತ್ತೆ ಆ ಎಲೆ ಇದೆಯಲ್ಲ, ದಿನೇ ದಿನೇ ದಿನೇ ಅದು ಬಾಡಿ ಹೋಗ್ತಾ ಇದೆ ಆ ಎಲೆಗಳು, ಅಂತ ಬಳ್ಳಿಯ ಎಲೆಗಳು. ಇದೆಲ್ಲ ನೋಡಿದಾಗ ತುಂಬ ಬೇಸರ ಆಯಿತು. ಆಗ ಇದು ಆ ಬಳ್ಳಿ ಏನಂತ ಯೋಚನೆ ಮಾಡಿರಬಹುದು, ನಾನು ಬೆಳೆದು ಗಾಳಿ ಮಳೆ ಬಿರು ಬಿಸಿಲಿನ ನಡುವೆ ನಾನು ಎತ್ತರಕ್ಕೆ

0: ಇದೆ, ಮತ್ತೆ ಕಾಯಿ ಮಾತ್ರ ಇದೆ. ಬಹುಶಃ ಆ ಮನೆಯವ್ರಿಗೆ ಬೇಜಾರಾಗಿದೆ, ಹಾಗಾಗಿ ಅವರು ಅದನ್ನ ಮುಟ್ಟಿಲ್ಲ, ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ನೆಟ್ಟಿದ್ದಂಥ ಬಳ್ಳಿ ಹೀಗೆ ಆಯಿತು ಅಂತ ಬೇಸರ ಆಗಿರುತ್ತೆ ಅಲ್ವಾ, ಖಂಡಿತವಾಗಿ ಅವರು ನೀರೆಲ್ಲ ಹಾಕಿ ಬೆಳೀತಾ ಇದ್ದಂಥದ್ದು. ಮತ್ತು ಆ ಎಲೆ ಇದೆಯಲ್ಲ, ದಿನೇ ದಿನೇ ದಿನೇ ಅದು ಬಾಡಿ ಹೋಗ್ತಾ ಇದೆ ಆ ಎಲೆಗಳು, ಅಂತ ಬಳ್ಳಿಯ ಎಲೆಗಳು. ಇದೆಲ್ಲ ನೋಡಿದಾಗ ತುಂಬ ಬೇಸರ ಆಯಿತು. ಆಗ ಇದು ಆ ಬಳ್ಳಿ ಏನಂತ ಯೋಚನೆ ಮಾಡಿರಬಹುದು, ನಾನು ಬೆಳೆದು ಗಾಳಿ ಮಳೆ ಬಿರು ಬಿಸಿಲಿನ ನಡುವೆ ನಾನು ಎತ್ತರಕ್ಕೆ ಹೋಗಿದ್ದೆ, ದಿಢೀರಂತ ಕೊಂಬೆಯನ್ನು ನಂಬಿದ್ದೆ, ಕೊಂಬೆ ಬಿದ್ದಿದೆ, ಆದರೆ ನಾನು ಪರೋಪಕಾರಿಯಾಗಿ ಇದ್ದಂಥದ್ದು. ನಾನು ಯಾರಿಗಾದರೂ ಈಗ ತರಕಾರಿ ಪ್ರಕೃತಿ ಇರೋದಕ್ಕಾಗಿ ಹೇಳಿ ನಮಗಾಗಿ, ಅದರ ಒಂದು ಭಾವನೆ ಏನಿರುತ್ತೆ, ಉದ್ದೇಶ ಏನಿರುತ್ತೆ, ತಾನು ಬೆಳೆದಂಥದ್ದನ್ನು ಇತರರು ಹಂಚಿ ತಿನ್ನಬೇಕು ಅಂತ ಅಲ್ವಾ. ಈ ಒಂದು ಸೊಪ್ಪವರೆಯನ್ನು ನೋಡಿದಾಗ ನನಗೆ ಹಾಗನ್ನಿಸ್ತು, ಆ ಒಂದು ಬಳ್ಳಿಗೆ ಸ್ವಲ್ಪನಾದರೂ ನೆಮ್ಮದಿ ಸಿಕ್ಕಲಿ ಅಂತ ಒಂದು 10 ರಿಂದ 15 ಕಾಯಿಗಳನ್ನು ನಾನು ಕಿತ್ಕೊಂಡೆ. ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಇಲ್ಲಾಂದರೆ ಇನ್ನೂ ಅದು ಚೆನ್ನಾಗಿದ್ದಿದ್ರೆ ಇನ್ನೊಂದಷ್ಟು ದಿನ ಇರ್ತಾ ಇತ್ತೇನೋ. ಇದೆಲ್ಲ ನೋಡಿ, ಒಂದು ಸಣ್ಣ ಸಣ್ಣ ಬೀಜ ಇದೆ ಒಳಗಡೆ, ಇನ್ನೂ ಒಂದು ತಿಂಗಳು ಬಹುಶಃ ಬೇಕಿತ್ತು ಅಂತ ಅನ್ಸುತ್ತೆ ಅದು ಕಾಯಿ ಆಗಲಿಕ್ಕೆ, ಬೀಜ ಆಗಲಿಕ್ಕೆ. ತುಂಬ ಬೇಸರ ಆಯಿತು ನಿಜವಾಗಿ. ಇದು ನಮ್ಮ ಜೀವನಕ್ಕೆ ಹತ್ತಿರವಾದಂಥದ್ದು. ಈಗ ನಾವು ಪ್ರತಿದಿನ ಮೊಬೈಲ್ ನೋಡುವಂಥದ್ದು, ಟಿವಿ ನೋಡುವಂಥದ್ದು, ಮತ್ತು ಬೇಡದ ಸಂಗತಿಗಳನ್ನು ಚರ್ಚೆ ಮಾಡುವಂಥದ್ದು, ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಪ್ರಕೃತಿಯತ್ತ ನಾವು ಗಮನ ಹರಿಸಿದ್ರೆ ನಮ್ಮ ಜೀವನಕ್ಕೆ ಹತ್ತಿರವಾಗುವ ಹಾಗೆ ಅಲ್ಲಿ ಏನೋ ಒಂದು ಮಾರಲ್ ಅಂತಂದರೆ ನೈತಿಕವಾದಂತಹ ಒಂದು ಸಂದೇಶ ಇರುತ್ತೆ ಅಂತ ನಾವು ಅಂದ್ಕೊಳ್ಬೋದು. ಹಾಗಾಗಿ ಇದನ್ನ ಸೊಪ್ಪವರೆ ಅಂತ ನೀವು ಹೇಳಿದ್ರಿ, ನಮ್ಮಲ್ಲಿ ಹಿತ್ತಲ ಅವರೆ ಅಂತ ಹೇಳ್ತಾರೆ.
1: ಹಿತ್ತಲಲ್ಲಿ ಬೆಳೆಯೋದಕ್ಕೆ ಹಿತ್ತಲ ಅವರೆ ಅಂತಾರೆ.
0: ಅದೇ ಹಿತ್ತಲವರೆ ಅಂತಾನೆ ನಾವು ಕರೆಯುವಂತದ್ದು.
1: ಅದೇ ಹೇಳೋದು, ಹಿತ್ತಲಲ್ಲಿ ಸಾಧಾರಣ ಒಂದು ಕೈತೋಟ ಮಾಡ್ಕೊಳ್ತಾ ಇದ್ರು ಎಲ್ಲರೂ ಕೂಡ. ಆ ಮುಂಚಿನ ದಿನಗಳಲ್ಲಿ ಎಲ್ಲವೂ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ, ಆ ಕಾರಣಕ್ಕಾಗಿ ಮತ್ತೆ ಔಷಧಿ ಸಿಂಪಡಣೆ ಅಥವಾ ಬೇರೆ ಏನಾದರೂ ರಾಸಾಯನಿಕ ಬಳಸಿ ಮಾಡೋ ಬೆಳೆಯೋದಕ್ಕಿಂತ ನಾವೇ ಸ್ವತಃ ಸಾವಯವ ಗೊಬ್ಬರ ಹಾಕೊಂಡು ಬೆಳೆಸಿದ್ದೆ.
0: ಅಲ್ಲ, ಈಗ ಮೊಬೈಲ್ ಅನ್ನುವಂತಹ ಭೂತ ಎಲ್ಲರನ್ನು ಬಲಿ ತಗೊಳ್ಳೋದಕ್ಕೆ ಅಂತ ಸಿದ್ಧವಾಗಿ ನಿಂತಿದೆ. ಈಗ ನಮ್ಮ ಆರೋಗ್ಯ ಸಂಚಿಕೆಯಲ್ಲಿ ಒಬ್ಬರು ವೈದ್ಯರು ಬಂದಿದ್ರು, ಅವರ ಸಂದರ್ಶನವನ್ನು ಕೇಳಿ. ಆರೋಗ್ಯ ಸಂಚಿಕೆ ಪ್ರತಿ ಮಂಗಳವಾರ ಬರುತ್ತಲ್ಲ, ಪ್ರಸಾರವಾಗುತ್ತಲ್ಲ, ಆ ಒಂದು ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕಣ್ಣುಗಳ ಆರೋಗ್ಯ, ಅದರ ರಕ್ಷಣೆ ಹೇಗೆ, ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ಅಥವಾ ಹೇಗೆ ಕಣ್ಣು ಬಲಿಯಾಗುತ್ತೆ, ಕಣ್ಣಿನ ನರಗಳು ಅಂತ ಅವರು ವಿವರವಾಗಿ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಅದು ನಿರೀಕ್ಷೆ ಇರಲಿ. ಮತ್ತೆ ನಾಳೆ ಯಾವ ವಾರ ಹೇಳಿ?
1: ನಾಳೆ ಶನಿವಾರ.
0: ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿರೂಪಕರು ಪ್ರಸ್ತುತ ಪಡಿಸ್ತಾರೆ. ಕಾರಣ ಅಂದರೆ ಶೀರ್ಷಿಕೆ ಯಾವುದು ಅಂತಂದರೆ ಚಿನ್ನದುಂಗುರ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ. ಇದು ಪತ್ರಾಧಾರಿತ ಕಾರ್ಯಕ್ರಮ ಕೂಡ ಆಗಿರುತ್ತೆ. ಯಾಕಾಗಿ ಈ ಕಾರ್ಯಕ್ರಮ ಪ್ರಸ್ತುತಪಡಿಸೋದು ನಮ್ಮ ಶ್ರೋತೃಗಳಿಗಾಗಿ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ವಿಚಾರಗಳಿಗೆ ಚಿಕ್ಕ ವಯಸ್ಸಿಗೆ ವಿವಾಹವಾದಂಥವರು ತಿಳುವಳಿಕೆ ಇಲ್ಲದೆ ವಿಚ್ಛೇದನವನ್ನು ತೆಗೆದುಕೊಂಡ್ಬಿಡ್ತಾರೆ, ಬಯಸ್ತಾರೆ, ಪರಸ್ಪರ ಒಂದು ವಿರಸ ಮೂಡುತ್ತೆ, ಒಂದು ಬೇಸರ ಆಗುತ್ತೆ. ಅದು ಹಿರಿಯರು ನೋಡಿದಾಗ ತುಂಬ ನೊಂದುಕೊಳ್ತಾರೆ, ನಾವು ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಮದುವೆ ಮಾಡಿದ್ವಿ, ಇವರಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ವಲ್ಲ, ಹೊಸದಾಗಿ ಮದುವೆ ಆಗಿರ್ತಾರೆ, ಸಡನ್ನಾಗಿ ನಾವು ಕೋರ್ಟು ಕಚೇರಿ ಅಂತ ಹತ್ತಬೇಕು ಅಂದಾಗ ಹಿರಿಯರು ಸ್ವಲ್ಪ ನೊಂದುಕೊಳ್ತಾರೆ. ಹಾಗಾಗಿ ಹಾಡುಗಳ ಮುಖಾಂತರ ಬಾಂಧವ್ಯ ಬೆಸೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದು.
1: ಅಂತಹ ಹಾಡುಗಳು,
0: ಪ್ರೇಮ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ದಾಂಪತ್ಯ ಅನ್ನೋದು ಎಷ್ಟು ಶ್ರೇಷ್ಠವಾದಂಥದ್ದು ಅನ್ನೋದೆಲ್ಲ ಸಾಹಿತಿಗಳು ಕವಿತೆಯನ್ನು ಬರೆದಿದ್ದಾರಲ್ಲ, ಅದು ಪ್ರಸಾರ ಆಗುತ್ತೆ. ಮತ್ತು ನಾವು ಕಾಂಪೇರ್ಡ್ ಅಂತ ಅಂದರೆ ನಾವು ಅದರ ಬಗ್ಗೆ ಸ್ವಲ್ಪ ಮಾತನಾಡ್ತೀವಿ, ಆ ವಿಚಾರದ ಬಗ್ಗೆ ಕಾರ್ಯಕ್ರಮವನ್ನು ಕೇಳಲಿ ಅಂತ ಹೇಳೋಣ. ಇನ್ನು ಸಂಧ್ಯಾರತಿ ಪ್ರತಿದಿನ 5 ಗಂಟೆಯಿಂದ 6 ಗಂಟೆಯವರೆಗೆ ಚಂದದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವಂಥದ್ದು ನಮ್ಮ ಶ್ರೋತೃಗಳಿಗಾಗಲೇ ಕೇಳ್ತಾ ಇದ್ದಾರೆ. ಮತ್ತು ಕೊಡಗಿನ ಕಾವೇರಿ ಅಂತ ಹೊಚ್ಚ ಹೊಸ ಕಾರ್ಯಕ್ರಮ, ಸಂಧ್ಯಾರತಿನೂ ಕೂಡ ಹೊಚ್ಚ ಹೊಸ ಕಾರ್ಯಕ್ರಮ, ಇದು ಚಿನ್ನದುಂಗುರ ಕೂಡ ಆ ಕಾರ್ಯಕ್ರಮ ಕೂಡ ಈಗಾಗಲೇ ಪ್ರೋಮೋಸ್ ಅವರೆಲ್ಲ ಕೇಳಿದ್ದಾರೆ. ಮತ್ತು ಈಗ ಭಕ್ತಿ ಸುದೇ ಬರ್ತಾ ಇದೆ, ಭಾರವೇನಿಲ್ಲ ಈ ಬದುಕು, ಮತ್ತು ಗಾದೆ ಘಮ ನೈದಿಲೆ ಈ ಕಾರ್ಯಕ್ರಮ ಬರ್ತಾ ಇದೆ, ಮತ್ತು

0: ಭಾನುವಾರ ಬಂಗಾರದ ಹಾಡುಗಳು ಪ್ರಾಯೋಜಿತ ಕಾರ್ಯಕ್ರಮ ಬರ್ತಾ ಇದೆ. ಅದರ ವಿಶೇಷ ಅಂತ ಅಂದರೆ ಆ ಕಾರ್ಯಕ್ರಮವನ್ನು ಕೇಳಿ ಅಲ್ಲಿ ಪ್ರಶ್ನೆ ಹೇಳ್ತಾರೆ, ಅದಕ್ಕೆ ಉತ್ತರಿಸಿದ ಶ್ರೋತೃಗಳು ಪತ್ರವನ್ನು ಬರೀಬೇಕು. ಪತ್ರ ಬರೆದಾಗ ಲಕ್ಕಿ ಡಿಪ್ ಮುಖಾಂತರ ಯಾರು ವಿಜೇತರು ಅಂತ ಘೋಷಣೆ ಮಾಡಿ ಅವರಿಗೆ ಬಹುಮಾನವನ್ನು ಕೊಡ್ತಾರೆ. ಅದು ಒಂದು ವಿಶೇಷ ಕಾರ್ಯಕ್ರಮ. ಇನ್ನು ಎಂದಿನಂತೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ ಇರುತ್ತೆ. ಮತ್ತು ಮಿಶ್ರ ಮಾಧುರ್ಯ ಕಾರ್ಯಕ್ರಮಗಳು ಬರ್ತಾ ಇದೆ. ಮತ್ತು ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಿಂದಿ ಫಿಲ್ಮ್ ಸಾಂಗ್ಸ್ ಪ್ರಸಾರ ಆಗುತ್ತೆ. ಪ್ರತಿದಿನ ರಾತ್ರಿ ಅಂದರೆ ಶನಿವಾರ ಭಾನುವಾರಗಳನ್ನು ಹೊರತುಪಡಿಸಿ 10 ಗಂಟೆಯಿಂದ 10:30 ಗೀತ್ ಗಾಥಾ ಛಲ್ ಅಂತ 10:30 ದಿಂದ 11 ಗಂಟೆಯವರೆಗೆ ವಿವಿಧ ಭಾರತಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ. ಮತ್ತು ಹಿಂದಿ ಚಿತ್ರಗೀತೆಗಳು, ಕನ್ನಡ ಚಿತ್ರಗೀತೆಗಳು, ಜನಪದ ಗೀತೆಗಳು, ಮತ್ತು ಸಂದರ್ಶನಗಳು, ಮಾಹಿತಿಯುಕ್ತ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ಮತ್ತು ದಿನದ ಆರಂಭದಲ್ಲಿ ದೀಪಾಮೃತ ಅರಿವಿಗೊಂದು ಹಂತ ಅಂತ, ಅದರಲ್ಲಿ ತತ್ವಜ್ಞಾನಿಗಳು, ಕವಿಗಳು ಮತ್ತು ಅನುಭವಿಗಳು ಹೇಳಿರುವಂಥ ಮಾತುಗಳನ್ನು ಒಂದು ಚಂದದ ಧ್ವನಿಯಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಜೊತೆ ಪ್ರಸಾರ ಮಾಡಲಾಗ್ತಾ ಇದೆ. ಬಹುಶಃ ಈ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಮತ್ತು ಬೆಳಗ್ಗೆ 6:40 ನುಡಿಯ ಬೆಡಗು ಪ್ರಾಯೋಜಿತ ಕಾರ್ಯಕ್ರಮ ಬರ್ತಾ ಇದೆ. ಸಂಸ್ಕೃತಿಗೆ ಮೆರುಗು ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಈಗಾಗಲೇ ಕೇಳಿದ್ದಾರೆ, ಇವತ್ತು ಕೂಡ ಪ್ರಸಾರ ಆಯಿತು. ಮತ್ತು ಭಾವಲಹರಿ ಆ ಕಾರ್ಯಕ್ರಮ, ಭಾವಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶ್ರೋತೃಗಳು ಕೇಳ್ತಾ ಇರಲಿ, ಅದರ ಬಗ್ಗೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಲಿ ಅಂತ ಹೇಳ್ತಾ ಈಗ
1: ಒಂದು ಗೀತೆಯನ್ನು ಹಾಕೊಡುವ, ಈಗ ತಾಯವ ಚಿತ್ರದ ಗೀತೆಯನ್ನು ಶ್ರೋತೃಗಳಿಗಾಗಿ ಕೇಳಿಸ್ತಾರೆ.

0: ದೂರವಾಣಿ ಸಂಪರ್ಕದಲ್ಲಿ ಕಡಿತ ಆಗಿದೆ.
1: ಹಲೋ ಹಲೋ.
0: ಈಗ ನಾವು ಕಾರ್ಯಕ್ರಮಗಳ ಪಟ್ಟಿಯನ್ನು ಹೇಳಿದ್ವಲ್ಲ, ವಿವರವನ್ನು ಕೊಟ್ವಿ.

0: ಪ್ರಸಾರದ ಅವಧಿ 11 ಗಂಟೆ 10 ನಿಮಿಷದವರೆಗೆ ವಿಸ್ತಾರ ಆಗಿದೆ. ಬೆಳಗ್ಗೆ 5 ಗಂಟೆ 51 ನಿಮಿಷಕ್ಕೆ ಆರಂಭ ಆಗಿ ವೈವಿಧ್ಯಮಯ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ವನಿತಾ ವಿಹಾರ ಬೆಂಗಳೂರು ಕೇಂದ್ರದ್ದು ಮತ್ತು ಪ್ರಾಯೋಜಿತ ಕಾರ್ಯಕ್ರಮಗಳು, ಹಾಗೆ 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಎಂದಿನಂತೆ ಪ್ರಸಾರ ಆಗುತ್ತೆ. ಹಾಗೆ ಮಹಿಳಾವಾಣಿ ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ. 8 ಗಂಟೆಯ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕು ಅಂದರೆ ಕ್ರೀಡಾಲಹರಿ ಯುವವಾಣಿ ಪ್ರತಿ ಸೋಮವಾರ ರಾತ್ರಿ 8 ಗಂಟೆಗೆ, ಮತ್ತು ಭಾವಯಾನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮತ್ತು ನಾಳೆ ಅಂದರೆ ಪ್ರತಿ ಶನಿವಾರ ಬೆಳಗ್ಗೆ ಕಲಿಸು ಗುರುವೇ ಕಲಿಸು ನುರಿತ ಶಿಕ್ಷಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ 8 ಗಂಟೆ 30 ನಿಮಿಷಕ್ಕೆ ಪ್ರಸಾರ ಆಗುತ್ತೆ. ಇನ್ನು ಇಷ್ಟು ಹೇಳುತ್ತಾ ಇನ್ನು ಸಮಯ ಆಗ್ತಾ ಇದೆ. ಒಂದು ಸಂಗತಿಯನ್ನು ನಾವು ಹೇಳಬೇಕು ನಮ್ಮ ಶ್ರೋತೃಗಳಿಗೆ. ಬೆಳ್ಳಿ ಬಟ್ಟಲು ಅಂತ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಅವರು ಪತ್ರವನ್ನು ಬರೆಯಬಹುದು. ಕಡೆಯ ದಿನಾಂಕವನ್ನು ಕೂಡ ನಾವು ಹೇಳಿದ್ದೇವೆ, 17ನೇ ತಾರೀಕು ಪತ್ರವನ್ನು ಬರೀಬೇಕು. ತವರಿನ ಸಿರಿ, ಈಗ ತಾಯಿಯವ ಚಿತ್ರದ ಗೀತೆಯನ್ನು ಹಾಕಿದ್ರಿ ಅಲ್ವಾ, ತವರಿನ ಸಿರಿ ಎಷ್ಟು ನಿರಂತರವಾಗಿ ಅವರ ಅನುಭವ ಇದೆ ನೋಡಿ. ನಮ್ಮ ಶ್ರೋತೃಗಳು ಕರೆ ಮಾಡಿದಾಗ ಎಷ್ಟು ಖುಷಿಯಿಂದ ಮಾತನಾಡ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಈಗ ಶಾರದಾ ರಮೇಶ್ ಅಂತ ಮಾತನಾಡಿದ್ರು, ಎಷ್ಟು ಖುಷಿಯಿಂದ ಒಂದು ಬಾಂಧವ್ಯ ಬೆಳೆದು ಬಿಡುತ್ತೆ ಆಕಾಶವಾಣಿಗೂ ಶ್ರೋತೃಗಳಿಗೂ. ಅಷ್ಟು ಒಂದು ಏನು ಹೇಳ್ತಾರೆ ಅದು, ಒಂದು ಎಣೆದಿರುತ್ತೆ ಸಂಬಂಧ ಬಾಂಧವ್ಯ. ಅಷ್ಟು ಪ್ರೀತಿಯನ್ನು ಕೊಡ್ತಾರೆ ಮಡಿಕೇರಿ ಆಕಾಶವಾಣಿಯ ಒಂದು ನಿರೂಪಕರಿಗೆ, ಪ್ರಸ್ತುತಪಡಿಸುವಂಥವರಿಗೆ. ಹೀಗೆ ಅವರು ಕರೆ ಮಾಡ್ತಾ ಇರಲಿ, ಬದಲಾವಣೆ ಸಹಜ ಅಲ್ವಾ, ನಿಯಮ. ಬದಲಾವಣೆಯನ್ನು ನಾವು ಒಪ್ಕೊಳ್ಬೇಕು, ಬದಲಾವಣೆಯನ್ನು ಸ್ವೀಕರಿಸಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಯಾವುದೇ ಆಗಬಹುದು ಅಲ್ವಾ. ಈಗ 8 ಗಂಟೆಯ ನಂತರ ಕಾರ್ಯಕ್ರಮಗಳು ಯಾರಿಗಾಗಿ ಪ್ರಸಾರ ಮಾಡಲಾಗುತ್ತೆ? ಶ್ರೋತೃಗಳಿಗಾಗಿ. ಅಲ್ಲಿ ಮಾಹಿತಿ ಇರುತ್ತೆ. ಮತ್ತೆ ಅಷ್ಟು ಬೇಗ ನಿದ್ದೆ ಮಾಡಿಬಿಡ್ತಾರಾ ನಮ್ಮ ಶ್ರೋತೃಗಳು?
1: ಇಲ್ಲ ಇಲ್ಲ, ಕೊಡಗಲ್ಲಂತೂ ಸಾಧಾರಣ 9:30 ಮೇಲೆ ಇಲ್ಲದೆ ಅದಕ್ಕಿಂತ ಮುಂಚೆ ನಿದ್ದೆ ಮಾಡೋದಿಲ್ಲ ಅವರು ಕೂಡ.
0: ಅಂದರೆ ಮತ್ತೆ ಗಾದೆ ಘಮ ಕಾರ್ಯಕ್ರಮ ಕೂಡ ಪ್ರಸಾರ ಆಗುತ್ತೆ. ಗಾದೆ ಘಮ ಕಾರ್ಯಕ್ರಮದಲ್ಲಿ 2 ಗಾದೆಗಳನ್ನು ನಾವು ಹೇಳಿದ್ದೇವೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ, ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು. ಅವರ ಅನುಭವಗಳನ್ನು ಕೂಡ ಸೇರಿಸಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಒಂದು ಲೇಖನವನ್ನು ಬರೆದು ಅವರು ಕಳುಹಿಸಬಹುದು ನಮ್ಮ ಶ್ರೋತೃಗಳು. ಮತ್ತೆ ಇನ್ನೊಂದು ಕಾರ್ಯಕ್ರಮ, ಭಾರವೇನಿಲ್ಲ ಈ ಬದುಕು, ಬದುಕು ಭಾರವಾ,
1: ಭಾರ ಅಂತ ತೆಗೆದುಕೊಂಡ್ರೆ ಮಾತ್ರ
0: ಭಾರ ಅನ್ಕೊಂಡ್ರೆ ಭಾರ ಅಲ್ವಾ, ಹೂವಿನಂತೆ ಅಂತ ಹೇಳ್ತಾ ಇದ್ದೀರಾ ನೀವು. ಭಾರವೇನಿಲ್ಲ ಈ ಬದುಕು ಅಂತ ನಿಮ್ಮ ಹಾಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹವರು ವಿರಳ. ಬದುಕೇ ಭಾರ ಅಂತ ಕೆರೆ ಬಾವಿ ಮತ್ತೆ ಟ್ರೈನ್ ಹೋಗೋ ರಸ್ತೆನಲ್ಲಿ ಅವರು ಪ್ರಾಣವನ್ನ ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಬಂದ್ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಜೀವ ಇರಲ್ಲ, ವಾಪಸ್ ಬರ್ತಾರೆ. ಅದು ನೋಡಿ ನಿಜವಾಗಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹದ್ದು ಒಂದು ಅಪರಾಧ ಅಲ್ವಾ. ನಂಬಿದವರಿಗೆ ಒಂದು ದ್ರೋಹ ಬಗೆದು ವಂಚನೆಯನ್ನ, ಏನು ಸಮಸ್ಯೆ ಇದೆ ಅಂತ ಅವರು ಹೇಳ್ಬೇಕು. ಈಗ ಮಾತು ಮಾತಲ್ಲಿ ಅಂತ ನಾವು ವಾರದ ಚರ್ಚೆಯಲ್ಲಿ ನಾವು ತೆಗೆದುಕೊಂಡ್ವಿ ಅಲ್ವಾ, ಮಾತು ಹೇಗಿರಬೇಕು ಅಂತ ಕೂಡ ನಾವು ಮಾತು ಮಾತಲ್ಲಿ ಅಂತ ಕೂಡ ಪ್ರತಿ ಗುರುವಾರ ವಾರದ ಚರ್ಚೆ ಕೂಡ ಪ್ರಸಾರ ಆಯಿತು. ಮೊದಲ ಕಾರ್ಯಕ್ರಮ ಕೇಳಿದ್ದಾರೆ ಅವರು, ನಿನ್ನೆ ಬೆಳಿಗ್ಗೆ 8 ಗಂಟೆ 30 ನಿಮಿಷಕ್ಕೆ ಕಾರ್ಯಕ್ರಮ ಕೇಳಿದ್ದಾರೆ ನಮ್ಮ ಶ್ರೋತೃಗಳು. ಇಷ್ಟೆಲ್ಲ ವಿನೂತನ ಕಾರ್ಯಕ್ರಮಗಳ ಪಟ್ಟಿಯನ್ನು ನಾವು ಹೇಳಿದ್ದೀವಿ ಅಲ್ವಾ. ಬೆಳಗಿನಿಂದ ಸಂಜೆಯ ತನಕ ಅವರು ಕಾರ್ಯಕ್ರಮಗಳನ್ನು ಆಲಿಸಿ ಇಂತಹ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಇನ್ನು ಮುಂಬರುವ ದಿನಗಳಲ್ಲಿ ಒಂದು ಸಂದೇಶವನ್ನು ಆಧರಿಸಿದ ಕಾರ್ಯಕ್ರಮ, ಬಹುಶಃ ಈ ಚಿನ್ನದುಂಗುರ ಅಂತಹ ಕಾರ್ಯಕ್ರಮಗಳಲ್ಲಿ ಒಂದು ಮೊಬೈಲ್ ಮುಖಾಂತರ ವ್ಯಾಟ್ಸಪ್ ಸಂದೇಶವನ್ನು ಆಧರಿಸಿದ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂತಹ ನಿರೀಕ್ಷೆ ಅಂದರೆ ಉದ್ದೇಶ ಇದೆ. ಶ್ರೋತೃಗಳು ನಿರೀಕ್ಷೆಯನ್ನು ಇಟ್ಕೊಳ್ಳಿ ಅಂತ ಹೇಳೋಣ. ಇನ್ನು ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ.
1: ಹಲೋ ಹಲೋ, ಬಹುಶಃ ಕೆಲವರು ದೂರವಾಣಿ ಸಂಪರ್ಕವನ್ನು ಕಡಿತಗೊಳಿಸ್ತಾ ಇಲ್ಲ, ಆ ಕಾರಣದಿಂದಾಗಿ ಮತ್ತೊಬ್ಬರಿಗೆ ಸಂಪರ್ಕ ಸಿಗೋದು ಕಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಕವಿರತ್ನ ಕಾಳಿದಾಸ ಚಿತ್ರದ ಒಂದು ಗೀತೆಯನ್ನು ಕೇಳಿಸೋಣ ಇವರಿಗೆ, ಆನಂತರ ಮುಂದಿನ ಕರೆಯನ್ನು ತಗೊಳ್ಳೋಣ.
0: ದಯವಿಟ್ಟು ಈ ಕರೆ ಮಾಡಿದಂತಹ ಅವರು ಕರೆಯನ್ನು ಕಡಿತಗೊಳಿಸಬೇಕು.
1: ಹೌದು
0: ಅಲ್ವಾ?
1: ಹೌದು,
0: ಇಲ್ಲ ಅಂದರೆ ಬೇರೆ ಶ್ರೋತೃಗಳು ಕರೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಲ್ವಾ. ಈಗ ಒಂದು ಹಾಡನ್ನು ಕೇಳೋಣ.

0: ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
2: ಪುಷ್ಪರಾಜ್ ಅವರೇ, ಹೇಗಿದ್ದೀರಾ? ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ?
1: ವಿನೂತನ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇದ್ದೀನಿ ಮೇಡಮ್.
2: ಎಲ್ಲ ಅಂದರೆ ಶೀರ್ಷಿಕೆ ಈಗ ತಾನೇ ಹೇಳಿದ್ವಲ್ಲ, ಒಂದು
1: ಬೆಳ್ಳಿ ಬಟ್ಟಲು
2: ಎರಡಾದರೂ ಹೇಳಬೇಕಲ್ವಾ?
1: ಬೆಳ್ಳಿ ಬಟ್ಟಲಿಗೆ ಕೇಳಿದೆ ಮೇಡಮ್.
2: ಹ್ಮ್, ಕೇಳಿದ್ರಾ?
1: ಮಾತಲ್ಲಿ ಕೇಳಿದೆ ಮೇಡಮ್.
2: ತುಂಬ ಖುಷಿ ಆಯಿತು, ಪುಷ್ಪರಾಜ್ ಅವರು ಮಲ್ಕೊಂಡ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡ್ಬಿಟ್ವಿ, ಅದಕ್ಕೆ ಕೇಳಿದ್ವಿ ನಾವು.
1: 8 ಗಂಟೆಗೆ ಕೇಳಿದೆ ಮೇಡಮ್.
2: ಕೇಳಿದ್ರೆ ಹೇಗಿತ್ತು?
1: ಚೆನ್ನಾಗಿತ್ತು ಮೇಡಮ್, ಮತ್ತೆ ನಿನ್ನೆ ಮಾತು ಮಾತಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್, ಪಾರದರ್ಶಿ.
2: ಅದರಿಂದ ಏನು ತಿಳ್ಕೊಂಡ್ರಿ ನೀವು?
1: ಅಂದ್ರೆ ನಮ್ಮ ಮಾತು ಅಂದ್ರೆ ಹೇಗಿರ್ಬೇಕು, ಯಾರ ಜೊತೆ ಹೇಗೆ ಮಾತಾಡ್ಬೇಕು, ಚೆನ್ನಾಗಿತ್ತು ಮೇಡಮ್ ಅದು ಕಾರ್ಯಕ್ರಮ.
2: ಶಾಂತಕ ಚೆನ್ನಾಗಿ ಮಾತಾಡಿದ್ಲಲ್ವಾ?
1: ಹೌದು ಮೇಡಮ್, ಅಲ್ಲ 3 ಜನನೂ ಚೆನ್ನಾಗಿ ಮಾತಾಡಿದ್ರು ಮೇಡಮ್.
2: ವಿಜಯಕ್ಕ ಮತ್ತೆ ನಾಚಪ್ಪಣ್ಣ
1: ಹೌದು ಮೇಡಮ್
2: ಅಲ್ವಾ? ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಉಳಿದಂತೆ?
1: ಉಳಿದಂತೆ ಅದೇ ಭಾರವೇನಿಲ್ಲ, ಈ ಬದುಕು ಆಗಿರ್ಬೋದು, ಮಹಿಳಾ ವಾಣಿ ಎಲ್ಲ ಕೇಳಿದೆ ಮೇಡಮ್.
2: ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಸಂಧ್ಯಾರತಿ, ಕೊಡಗಿನ ಕಾವೇರಿ, ನುಡಿಬೆಡಗು,
1: ಕೇಳಿದೆ ಮೇಡಮ್.
2: ಭಾವಲಹರಿ,
1: ಸಂಧ್ಯಾರತಿ ಕೇಳಿದೆ ಮೇಡಮ್, ಕೊಡಗಿನ ಕಾವೇರಿ ಮೊನ್ನೆ ಸೋಮವಾರ ಪ್ರಸವ ಐತೆ ಮೇಡಮ್, ಅದ್ರ ಮೊದಲ ಸಾರಿ ನಂದೆ ಮೇಡಮ್.
2: ಓ ಹೌದಾ, ತುಂಬ ಸಂತೋಷ ಆಯಿತು. ನೋಡಿ, ನೆನಪಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀರಾ, ಉಳ್ಕೊಂಡ್ಬಿಟ್ಟಿದೆ ವಿಷಯ ಅಲ್ವಾ?
1: ಹೌದು ಮೇಡಮ್,
2: ನೆನಪಲ್ಲಿ ಉಳ್ಕೊಂಡಿದೆ. ಮತ್ತೆ ಈಗ ಯಾವ ಹಾಡು ಬೇಕು ಅಂತ?
1: ಮೇಡಮ್ ಗಟ್ಟಿ ಮೇಳ ಚಿತ್ರದಲ್ಲಿ ರಮೇಶ್ ಚಂದ್ರ ಅವರು ಆಡಿರುವ ಒಂದು ಮಾತು ಹೇಳದೆ ನನ್ನ ಪ್ರೀತಿ ಕಾಣದೆ ಆಗಿದೆ ಮೇಡಮ್.
2: ಯಾಕಾಗಿ ಇಷ್ಟ ಪುಷ್ಪರಾಜ್ ಅವ್ರಿಗೆ?
1: ಸಾಹಿತ್ಯ ಚೆನ್ನಾಗಿದೆ ಮೇಡಮ್.
2: ನಮಗೂ ಇಷ್ಟಪ್ಪ ಸಾಹಿತ್ಯ.
1: ಅಂದ್ರೆ ರಮೇಶ್ ಚಂದ್ರ ಅವರು ಅಷ್ಟೇ ಚಂದ ಆಡಿದ್ದಾರೆ ಮೇಡಮ್.
2: ಅವರ ಧ್ವನಿ ಇಷ್ಟ ನಿಮಗೆ ಅಲ್ವಾ?
1: ಹೌದು ಮೇಡಮ್.
2: ಈಗ ಒಂದು ನುಡಿಗಟ್ಟು ಕೇಳ್ತಾರೆ.
1: ಓಕೆ ಮೇಡಮ್.
0: ಬಣ್ಣಗೇಡು, ಇದಕ್ಕೆ ಒಂದು ವಾಕ್ಯ ಮಾಡಿ ಹೇಳಬೇಕು.
2: ಬಣ್ಣಗೀಡು ಅಂತಂದ್ರೆ ನಾವು ಬಳಸ್ತೀವಲ್ಲ, ನುಡಿಗಟ್ಟು ಇರುವಂತಹದ್ದು ಸ್ವಲ್ಪ, ಆ ಪದ ಸ್ವಲ್ಪ ರಭಸವಾಗಿ ನೀರು ನುಗ್ಗುತ್ತಲ್ಲ ಆ ಥರ ಇರುತ್ತೆ. ಅದರಲ್ಲಿ ಕಿವಿ ಮಾತು ಜೀವನಕ್ಕೆ ಒಂದು ಪಾಠ. ಮಾತಾಡ್ತಾರಲ್ಲ ನೋಡಿ, ಮಾತಾಡುವಾಗ ಬಳಸ್ತಾರೆ ಅದನ್ನ. ನೆನಪಾಗ್ತಿಲ್ವಾ? ನಾವು ಕೆಲವರಿಗೆ ಸುಳ್ಳು ಹೇಳೋರಿಗೆ ನಾವು ಹೇಳ್ತೀವಿ ಅದನ್ನ, ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ.

0: ನಗ್ತಾ ಇದ್ದೀರಾ?
1: ಈಗ ಮಾಡಿ ಒಂದು ವಾಕ್ಯ ಮಾಡಿ.
0: ಕೆಲವರು ಹಾಗೆ ಮಾತಾಡ್ತಾರೆ ಅಂತ, ಅವರವರ ಸ್ವಭಾವಕ್ಕೆ ಬಿಟ್ಟಿದ್ದು. ಇಲ್ಲಿ ಯಾರಿಗೂ ಮನಸ್ಸಿಗೆ ನೋವು ಮಾಡುವಂತದ್ದಲ್ಲ. ಎಲ್ಲರೂ ಕೂಡ ಅವರವರ ಸಂಸ್ಕಾರ ಸಂಸ್ಕೃತಿಯ ರೀತಿಯಲ್ಲಿ ಮಾತನಾಡ್ತಾರೆ, ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೂ ನಾವು ಪ್ರೀತಿಯಿಂದ ಸ್ನೇಹಿತರ ಜೊತೆ ಅಥವಾ ಮನೆಯಲ್ಲಿ ನಾವು ಬಳಸುವಾಗ ಸ್ವಲ್ಪ ನೋಡಿ ಮಾಡಿ ಮಾತಾಡು, ಬಾಯಿಗೆ ಬಂದಿದ್ದೇ ಮಾತಾಡಬೇಡ, ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ ಅನ್ನಿಸ್ಕೋಬೇಡ ಸಮಾಜಕ್ಕೆ ಅಂತ, ಸಮಾಜದಿಂದ ಅಂತ ಹೇಳ್ತಾ ಇರ್ತಾರೆ ದಾರಿ ತಪ್ಪುವಂಥ ಕಿರಿಯರಿಗೆ ಅಲ್ವಾ? ಅಂತೂ ಹೇಳಲಿಲ್ಲ ಅಲ್ಲ ಪುಷ್ಪರಾಜ್ ಅವರು, ತಪ್ಪಿಸ್ಕೊಂಡ್ಬಿಟ್ರು. ಕೊಡಗಿನ ಕಾವೇರಿ ಕಾರ್ಯಕ್ರಮದಲ್ಲಿ ಮೊದಲ ಕರೆ ನಂದು ಅಂತ ಹೇಳಿದ್ರು. ಆದ್ರೆ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಗೊತ್ತಾಯ್ತಾ ಪುಷ್ಪರಾಜ್ ಅವರೇ? ಅರ್ಥ ಮಾಡ್ಕೊಂಡ್ರಿ, ಮತ್ತೆ ನಿಮ್ಮ ಹಾಡು ಪ್ರಸಾರ ಆಗತ್ತೆ, ಕೇಳೋಣ.
2: ನಮಸ್ತೆ ಮೇಡಮ್.
0: ನಮಸ್ತೆ.

0: ಇನ್ನು ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆಯನ್ನು ಪೂರ್ಣವಾಗಿ ಪ್ರಸಾರ ಮಾಡಲಾಗಲಿಲ್ಲ, ಅದಕ್ಕಾಗಿ ವಿಷಾದವಿರಲಿ, ಸಮಯದ ಅಭಾವ. ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದಂತಹ ಅವರು
1: ಬಿ ಕೆ ಲೋಕೇಶ್ ಹಾಗೂ ಸೋಮಶೇಖರ್ ಇವರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡೋಣ.
0: ಇನ್ನು ಕಡೆಯದಾಗಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಭಕ್ತಿ ಭಂಡಾರಿ ಬಸವಣ್ಣನವರ ಈ ವಚನದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಕರೆ ಸಿಕ್ಕಲಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ, ಮರಳಿ ಯತ್ನವ ಮಾಡಲಿ. ಇನ್ನು ಭಾನುವಾರ ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ, 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
0: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.

0: ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಹಾಡಿಂದಲೇ ಹುಟ್ಟಿ ಬರೋ ಕನಸಲೇ ನಲಿಯುತ್ತಾ.
2: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

0: ಶ್ರೋತೃಗಳೇ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ 31 ಜಿಲ್ಲಾಧಿಕಾರಿಗಳ ಬಳಿ 329 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ಮೇವು ಹಾಗೂ ಆದ್ಯತೆಯ ಕಾಮಗಾರಿಗಳಿಗೆ ಬಳಸುವಂತೆ ಸೂಚಿಸಿದ್ದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕಲಮಂಗಿ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶರಣೇಗೌಡ ಅವರ ಜಮೀನಿನಲ್ಲಿ ಸಚಿವರು ರೈತರ ಅಹವಾಲು ಆಲಿಸಿದರು. ರಾಷ್ಟೀಯ ವಿಕೋಪ ಪರಿಹಾರ ನಿಧಿ ನಿಯಮಗಳ ಪ್ರಕಾರ ಶೇಕಡ 33ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದಲ್ಲಿ ಪರಿಹಾರ ನೀಡಲು ಅವಕಾಶವಿದೆ. ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರ ನೀಡುವ ನಿಯಮ ಕೇಂದ್ರ ಸರ್ಕಾರವೇ ರೂಪಿಸಿದೆ ಎಂದು ಸಚಿವರು ಹೇಳಿದರು. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಅವಲೋಕಿಸಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲು ಕೃತಕ ಬುದ್ದಿಮತ್ತೆ ಆಧಾರಿತ ಭಾಷಣಿ ಸಾಧನ ಅಳವಡಿಸಿಕೊಳ್ಳಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಪ್ರಜಾ ಸೇವಾ ಇಲಾಖೆ ಆಯೋಜಿಸಿದ್ದ ಭಾಷಣಿ ರಾಜ್ಯಂ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷಾ ಬಳಕೆಯನ್ನು ತಂತ್ರಜ್ಞಾನದೊಂದಿಗೆ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ ಎಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತಾಗಿದೆ. 2015ರ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹೀರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ಅಂದಾಜು ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ವಿಭಾಗ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್.
2: ಬೆಳಗಾವಿ ವೃತ್ತ ವ್ಯಾಪ್ತಿಯಲ್ಲಿ ಬೆಳಗಾವಿ ವಿಭಾಗ, ಬಾಗಲಕೋಟ್, ಗೋಕಾಕ್, ವಿಜಯಪುರ ವಿಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ದಿವಸ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿಯೂ ಕೂಡ ವಿವಿಧ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದ ಮೂಲಕ ವನ್ಯಜೀವಿ ಸಂಪತ್ತು ಮತ್ತು ಅರಣ್ಯ ಸಂಪತ್ತಿನ ಅರಿವನ್ನು ಮೂಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತಿನ ದಿವಸ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 250ರಷ್ಟು ಜನರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಾ ಇದ್ದಾವೆ. ಒಳ್ಳೆಯ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿದೆ. ನಮ್ಮ ಜೊತೆಗೆ ಆರ್ಮಿ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳಿದ್ದಾರೆ, ಸಾರ್ವಜನಿಕರು, ಸೈಕ್ಲಿಸ್ಟ್ಸ್, ವಿದ್ಯಾರ್ಥಿಗಳು, ಈ ರೀತಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಮುಂದಿನ ಪೀಳಿಗೆಗೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನ ಸಂರಕ್ಷಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ.
1: ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಮಲಾಪುರದ ನಿಸರ್ಗಧಾಮದಲ್ಲಿ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಜರುಗಿತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಅನುಪಮಾ ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ 2ನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ಶಿವಮೊಗ್ಗ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಸಕ್ರೆಬೈಲು ಆನೆ ಬಿಡಾರದ ಗಜಪಡೆಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಪೂಜೆ ಸಲ್ಲಿಸಿದರು. ದಾವಣಗೆರೆ ಜಿಲ್ಲೆಗೆ 11,751 ಮೇವಿನ ಬೀಜದ

0: ಪೊಟ್ಟಣಗಳು ಸರಬರಾಜಾಗಿದ್ದು ಎಲ್ಲ ತಾಲೂಕುಗಳ ಹೈನುಗಾರರಿಗೆ ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಗಂಗಸಂದ್ರ ಗ್ರಾಮದಲ್ಲಿ ಹಿಪ್ಪು ನೆರಳೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಕೀಟ ನಿರ್ವಹಣೆ ಪ್ರಾತ್ಯಕ್ಷಿಕೆಯನ್ನು ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ನಡೆಸಿಕೊಟ್ಟರು. ನವದೆಹಲಿಯ ಭಾರತ ಮಂಟಪ್ನಲ್ಲಿ ಇದೇ ತಿಂಗಳ 12-3 ದಿನಗಳ ಕಾಲ ನಡೆಯುವ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಧಾರವಾಡ ಜಿಲ್ಲೆಯ ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಹೆಬ್ಬಳ್ಳಿಯ ಭಾಗ್ಯ ಬಿಕ್ಕೋಜಿ ಹಾಗೂ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹುಬ್ಬಳ್ಳಿಯ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಭಾಗವಹಿಸುತ್ತಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರದಲ್ಲಿ ಕೇಳಿ ಹಾಸನದ ಬಹುಮುಖ ಪ್ರತಿಭೆ ಹಾಗೂ ಬರಹಗಾರ್ತಿ ಮಾಳೇಟಿರ ಸೀತಮ್ಮ ವಿವೇಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಪರೂಪದ ಸಾಧಕರೊಬ್ಬರನ್ನ ನಾನು ಪರಿಚಯವನ್ನ ಮಾಡ್ತಾ ಇದ್ದೇನೆ. ಇವರು ಚೆನ್ನಾಗಿ ಆಟವನ್ನ ಆಡ್ತಾರೆ, ಹಾಡ್ತಾರೆ ಮತ್ತೆ ಬರೀತಾರೆ. ಇತ್ತೀಚೆಗೆ ಸಂಶೋಧನೆಯಲ್ಲಿಯೂ ಕೂಡ ಸಾಕಷ್ಟು ಆಸಕ್ತಿಯನ್ನ ಬೆಳೆಸಿಕೊಂಡು ಅನೇಕ ವಿಚಾರಗಳ ಬಗ್ಗೆ ಕುತೂಹಲವನ್ನ ಇರಿಸಿಕೊಂಡು ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಈ ಪುರಾತತ್ವ ಶಾಸ್ತ್ರ ಏನಿದೆಯೋ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮೂಡಿಸಿಕೊಂಡು ಇವರು ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಹೊರತಂದಂತಹ ಅವರ ಒಂದು ಮನಸ್ಸು ಅನ್ನುವಂತಹ ಕೃತಿ ಅತ್ಯಲ್ಪ ಅವಧಿಯಲ್ಲಿ ಎರಡನೇ ಮುದ್ರಣವನ್ನು ಕೂಡ ಕಂಡು ಹೆಚ್ಚು ಓದುಗರ ಕೃಪೆಗೆ ಪಾತ್ರವಾಗಿ ಇರತಕ್ಕಂಥದ್ದು. ಮನಸ್ಸಿನ ವಿವಿಧ ಆಯಾಮಗಳನ್ನ ಕುರಿತು ಅವರು ಈ ಕೃತಿಯನ್ನ ರಚನೆಯನ್ನ ಮಾಡಿದ್ದಾರೆ. ಇವರು ನಮ್ಮ ಹಾಸನದ ಮಾಳೇಟೀರ ಸೀತಮ್ಮ ವಿವೇಕ್ ಅವರು. ಮೂಲತಃ ಕೊಡಗಿನವರಾಗಿ ಹಾಸನದಲ್ಲಿ ನೆಲೆಸಿ ಇಲ್ಲಿ ಅವರು ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥವರು. ಅವರ ಪರಿಚಯವನ್ನ ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ ಸೀತಮ್ಮ ಅವರಿಗೆ.
2: ನಮಸ್ಕಾರ ಸರ್.
1: ಸೀತಮ್ಮ ಅವರ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಗಿದ್ದು?
2: ನಾನು ಪ್ರೈಮರಿ ಸ್ಕೂಲ್ ಅನ್ನ ಬಾಡಗದಲ್ಲಿ ಮುಗಿಸಿದ್ದೀನಿ, ಪ್ರೀ ಪ್ರೈಮರಿ. ಪ್ರೈಮರಿಯನ್ನ ಸೆಂಟ್ ಮೈಕಲ್ ಸ್ಕೂಲ್ ಮಡಿಕೇರಿ, ಹೈಸ್ಕೂಲ್ ಸ್ಪೋರ್ಟ್ಸ್ ಸ್ಕೂಲ್ ಕೂಡಿಗೆ, ಕಾಲೇಜ್ ಮೈಸೂರು ಸ್ಪೋರ್ಟ್ಸ್ ಸ್ಕೂಲ್ ಟೆರಿಷನ್ ಕಾಲೇಜಲ್ಲಿ ಪೂರ್ಣಗೊಳಿಸಿದ್ದೇನೆ. ಸ್ನಾತಕೋತ್ತರ ಪದವಿಯನ್ನ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದೇನೆ. ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಪುರಾತತ್ವ ಮತ್ತು ಪ್ರಾಚೀನ ಇತಿಹಾಸದ ಬಗ್ಗೆ ನಮ್ಮ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿಕೊಂಡಿದ್ದೇನೆ.
1: ವಿದ್ಯಾರ್ಥಿಯಾಗಿದ್ದಾಗ ಆಟ ಆಡಿದ್ದು ಹೆಚ್ಚಿಗೆ, ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿ, ಯಾವ್ಯಾವ ಆಟಗಳಲ್ಲಿ ತಾವು ಪಾಲ್ಗೊಳ್ತಾ ಇದ್ರಿ, ಏನೆಲ್ಲ ಸಾಧನೆ ಮಾಡಿದ್ರಿ ಅನ್ನುವಂಥದ್ದನ್ನು ತಿಳಿಸ್ಕೊಡಿ.
2: ಸರ್, ಎಲಿಯಸ್ ಮಾಸ್ಟರ್ ಅಂತ ಹೇಳಿ ನನಗೆ ಏಳನೇ ತರಗತಿಯಲ್ಲಿ ಕ್ರೀಡೆಗೆ ಮೊದಲ ಬಾರಿಗೆ ಅವ್ರು ಗುರುತಿಸಿ 400 ಮೀಟರ್ ಓಟದಲ್ಲಿ ನನ್ನ ಜಿಲ್ಲಾ ಮಟ್ಟದಲ್ಲಿ ಸ್ಥಾನ ಗಳಿಸಿ ಎಲ್ಲರೂ ಗಮನ ಸೆಳೆದಿದ್ರಿಂದ ನಮ್ಮ ತಂದೆ ನನ್ನನ್ನ ಕ್ರೀಡಾಶಾಲೆಗೆ ದಾಖಲೆ ಮಾಡಿಸಿದ್ರು. ಅಲ್ಲಿಂದ ನನ್ನ 8 ವರ್ಷ ಸತತವಾಗಿ ಕ್ರೀಡೆಯಲ್ಲಿ ಸಾಧನೆಗಳನ್ನ ಮಾಡ್ತಾ ಬಂದಿದ್ದು. ರೂರಲ್ ಸ್ಪೋರ್ಟ್ಸ್ ಮೊದಲ ರಾಷ್ಟ್ರ ಮಟ್ಟದ 400 ಮೀಟರ್ ಓಟದಲ್ಲಿ 3ನೇ ಸ್ಥಾನ ಗಳಿಸುವ ಮೂಲಕ ನನ್ನ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಆರಂಭವಾಗಿದ್ದು ಸುಮಾರು 7-8 ಚಿನ್ನದ ಪದಕಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಆನಂತರದಲ್ಲಿ ಪಡೆದಿದ್ದೀನಿ. ಇವೆಂಟ್ಗಳು ಅಥ್ಲೆಟಿಕ್ಸ್ ನಲ್ಲಿ ಬದಲಾಗ್ತಾ ಹೋಗಿದೆ. ಹ್ಯಾಟಥ್ಲಾನ್ 400, 800 ನಂತರ ನನ್ನ ಸ್ಟ್ರಿಕನ್ ಆಗಿದ್ದು ಯೂನಿವರ್ಸಿಟಿ ಎಲ್ಲ ಭಾಗವಹಿಸಿರುವಂತದ್ದು ಜಾವ್ಲಿನ್ ಥ್ರೋ, ಭರ್ಜಿ ಎಸೆತ. ಸೊ ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದೇನೆ.
1: ಈಗಲೂ ಕ್ರೀಡೆಗಳಲ್ಲಿ ಭಾಗವಹಿಸತಕ್ಕಂಥದ್ದು ಇದೆಯಾ?
2: ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಕ್ರೀಡೆ ಭಾಗವಹಿಸೋದನ್ನ.
1: ಆಟ ಆಡ್ಕೊಂಡಿದ್ದವರು ಬರವಣಿಗೆ ಅಂತ ನಿಮ್ಮ ಒಂದು ಚಿತ್ತ ಹೊರಳಿದ್ದು ಹೇಗೆ?
2: ಪುರಾತತ್ವ ಶಾಸ್ತ್ರದ್ದು ಸ್ನಾತಕೋತ್ತರ ಪದವಿ ನಾನು ಮದುವೆ ನಂತರ ಮುಗಿಸ್ಕೊಂಡಿರೋದು. ಅದಕ್ಕಿಂತ ಮುಂಚೆ ಹಿಸ್ಟ್ರಿದು ತಗೊಂಡಿದ್ದೆ 1 ವರ್ಷ ಮಾತ್ರ.

0: ನನಗೆ ಪೂರೈಸಲಿಕ್ಕೆ ಸಾಧ್ಯ ಆಗಿದ್ದು. ನನ್ನ ವಾರ್ತಾವಾಚಕಿಯಾಗಿ ನಾನು ಆಯ್ಕೆ ಆಗಿದ್ದರಿಂದ ಪರೀಕ್ಷೆಯ ಸಮಯದಲ್ಲಿ ನನಗೆ ರಜೆ ಸಿಗೋದು ಕಷ್ಟ ಆದ್ದರಿಂದ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿರಲಿಲ್ಲ. ಮದುವೆ ನಂತರ ಮಗುವಾದ ನಂತರ ನಾನು ಸ್ನಾತಕೋತ್ತರ ಪುರಾತತ್ವದಲ್ಲಿ ಮಾಡಿಕೊಂಡೆ. ಇತಿಹಾಸ ನನ್ನ ಮುಂಚಿಂದನೂ ಇಷ್ಟ ಇದ್ದಂತ ಒಂದು ವಿಷಯ. ಆದ್ರೆ ಪುರಾತತ್ವದ ಏನು ಅದ್ರ ಬಗ್ಗೆ ನಾನು ಕಲಿತಾ ಕಲಿತಾ ಅದ್ರ ಕ್ಯೂರಿಯಾಸಿಟಿ ನನಗೆ ಇನ್ನೂ ಹೆಚ್ಚುತ್ತಾ ಹೋದಂತೆ ಅದ್ರ ಬಗ್ಗೆ ನನಗೆ ಆಸಕ್ತಿ ಬೆಳೀತಾ. ಆ ನಿಟ್ಟಿನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಎ ವಿ ಕೆ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೇನೆ ಅರೆಕಾಲಿಕ ಉಪನ್ಯಾಸಕ್ಕೆ. ಸೊ ಹಾಗೆ ಅದರ ಜರ್ನಿ ಇತಿಹಾಸದ ಜರ್ನಿ ಆರಂಭವಾಗಿದ್ದು. ಸೊ ಅದು ಮಾತ್ರ ಡೆಂಗ್ಯೂ ಅನಾರೋಗ್ಯಕ್ಕೆ ಈಡಾಗಿ ನಂತರ ರೆಸ್ಟ್ ಅಲ್ಲಿ ಇದ್ದಾಗ ನಾನು ಬರವಣಿಗೆಯನ್ನು ಕೈಗೆತ್ಕೊಂಡೆ. ಮಾಳಿ ಪ್ರತಿಮ್ಮನವರ ಪುಸ್ತಕ ಹೂ ಆರ್ ವಿ ಕೊಡ್ವಾಸ್ ಅದು ನನ್ನ ಕಣ್ಣಿಗೆ ಬಿತ್ತು. ಅದರಲ್ಲಿ ಓದ್ತಾ ಓದ್ತಾ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಏನು ನೋಡ್ತಾ ಇದೆ ಅದಕ್ಕೆ ಲಿಂಕ್ ಆಗುವ ಒಂದು ವಿಷಯ ಅದರಲ್ಲಿ ನನಗೆ ಸಿಕ್ತು. ಸೊ ಹಾಗಾಗಿ ಅವರ ಆ ಪುಸ್ತಕವನ್ನು ತರ್ಜುಮೆ ನಂಗದಾರು ಕೊಡುವ ಎನ್ನುವ ಪುಸ್ತಕಕ್ಕೆ ತರ್ಜುಮೆ ಮಾಡಲಿಕ್ಕೆ ಕೂತ್ಕೊಂಡೆ ನಾನು. ಸೊ ಈ ಡೆಂಗ್ಯೂ ಬಂದ ಸಂದರ್ಭ ನನಗೆ ವೃತ್ತಿ ಇತ್ತು ಅದನ್ನ
1: ಬದಲಾವಣೆ
0: ಮಾಡ್ತು.
1: ಕಾಯಿಲೆಗಳು ತೊಂದರೆ ಕೊಡಕ್ ಬರುತ್ತೆ ಅಂತ
0: ಅನ್ಕೊಳ್ತೀವಿ. ನನ್ನ ಪಾಲಿಗೆ ಅದು ಅದೃಷ್ಟವಾಗಿ ಬದಲಾಯ್ತು.
1: ಭವಿಷ್ಯವನ್ನೇ ಬದಲಾವಣೆಯನ್ನ ಮಾಡ್ತು. ಈ ಪುರಾತತ್ವ ಶಾಸ್ತ್ರದ ಬಗ್ಗೆ ಯಾಕೆ ನಿಮ್ಗೆ ಆಸಕ್ತಿ?
0: ನನ್ಗೆ ಇತಿಹಾಸದ ಬಗ್ಗೆ ಮುಂಚಿಂದನೂ ಆಸಕ್ತಿ ಇತ್ತು ಸರ್. ನಾನೇನು ಕ್ರೀಡೆ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಆರಂಭಿಸಿದೆ. ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸುತ್ತಾಡ್ಲಿಕ್ಕೆ ಶುರು ಆಗಿದ್ದು ಆವಾಗ. ನಮ್ಗೆ ತಂದೆ ತಾಯಿ ಯಾರು ಇಲ್ಲ. ನಮ್ ಗುರುಗಳ ಜೊತೆನೆ ನಮ್ ತರಬೇತಿದಾರ ಜೊತೆನೆ ಹೋಗ್ತಾ ಇದ್ದಿದ್ದು. ನಮ್ ಫ್ರೆಂಡ್ಸ್ ಇದ್ದಿದ್ದು ಬಿಜಾಪುರದಂತ ಜಾಗದಲ್ಲೆಲ್ಲ ಕರ್ಕೊಂಡು ಹೋದಾಗ ಗೋಲ್ ಗುಂಬಸ್ ತೋರಿಸಿ ಕರ್ಕೊಂಡು ಬರೋರು. ಸೊ ಅವುಗಳನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ರು ಅದನ್ನೊಂದು ಪ್ರವಾಸಿ ದೃಷ್ಟಿಯಿಂದ ನೋಡ್ತಾ ಇದ್ರು. ಬಟ್ ನನಗೆ ಅಲ್ಲಿರೋ ಸ್ಕಲ್ಪ್ಚರ್ಗಳು ಇದು ಯಾಕೆ ಇದ್ದವೆ, ಹೇಗ್ ಬಂತು, ಎಷ್ಟು ವರ್ಷದ್ದು, ಈ ತರದ ಪ್ರಶ್ನೆಗಳು ನನ್ಗೆ ಆವಾಗಲೂ ಇತ್ತು. ಮುಖ್ಯವಾಗಿ ನನ್ನ ದೃಷ್ಟಿ ಬದಲಾಗಿದೆ ಹೇಗೆ ಅಂತಂದ್ರೆ, ನಮ್ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಬೇರೆ ಬೇರೆ ತರದ ಮಕ್ಕಳನ್ನ ನಾವು ನೋಡ್ತೀವಿ. ಅವ್ರ ಕಲ್ಚರ್ ತುಂಬಾ ಡಿಫ್ರೆಂಟ್. ನಾ ಎಲ್ಲಲ್ಲಿ ತಾಲಿ ಕಟ್ಟೋದನ್ನು ನೋಡಿದೆ. ನಮ್ಮ ಫ್ರೆಂಡ್ಸ್ ಮದುವೆಗೆ ಕರೆದಾಗ ಅವರೆಲ್ಲ ತಾಲಿ ಕಟ್ಟೋದು, ಆ ಸಿಸ್ಟಮ್ ಬೇರೆ ತರ ನೋಡಿದೆ. ಬಟ್ ನಮ್ಮಲ್ಲಿ ತುಂಬಾ ವಿಭಿನ್ನವಾಗಿತ್ತು. ನಮ್ಮಲ್ಲಿ ತಾಯಿ ಪತ್ತಾಕ್ ಅಂತ ಕಟ್ಟುವಂಥದ್ದು, ಇದು ನನ್ನ ತಲೆಯಲ್ಲಿ ಯಾವಾಗ್ಲೂ ಇತ್ತು. ಇದು ಈ ವ್ಯತ್ಯಾಸ ಯಾಕೆ? ನಾವೆಲ್ಲ ಭಾರತದಲ್ಲೇ ಇರೋದು. ಭಾರತದಲ್ಲಿ ಸಾಧಾರಣವಾಗಿ ಎಲ್ಲೆಲ್ಲೂ ತಾಲಿಯೇ ಕಾಣುತ್ತೆ, ನಮ್ಮಲ್ಲಿ ಪತ್ತಾಕ್ ಇದೆಯಲ್ಲ, ಇದ್ರದ್ದು ವಿಶೇಷತೆ ಏನು? ಇದು ನನಗೆ ತುಂಬಾ ಕುತೂಹಲ ತಂದಿದ್ದು ಮತ್ತು ಇತಿಹಾಸದ ಬಗ್ಗೆ ಎಲ್ಲ ಆಸಕ್ತಿನ ಬೆಳೆಸಿಕೊಳ್ಳೋಕೆ ಒಂದು ದಾರಿ ಮಾಡಿಕೊಟ್ಟಿದ್ದು. ಓದುವುದಕ್ಕಿಂತ ನಾನು ಗ್ರಹಿಸೋದು ತುಂಬಾ ಇತ್ತು. ನಾನು ನೋಡಿ ವಿಷಯಗಳನ್ನ ಗ್ರಹಿಸೋದು ತುಂಬಾ ನನ್ನಲ್ಲಿ ಇದ್ದಂತ ಒಂದು ಸ್ವಭಾವ. ಹಾಗಾಗಿ ಆ ಗ್ರಹಿಕೆ ನನಗೆ ಸಂಶೋಧನೆ ಅನ್ವೇಷಣೆಗಳ ಬಗ್ಗೆ ನನಗೆ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ತಾ ಹೋಗಿದ್ದು.
1: ಸಾಮಾನ್ಯವಾಗಿ ಎಲ್ಲ ಬರಹಗಾರರ ಬರವಣಿಗೆ ಪ್ರಾರಂಭವಾಗ್ತಕ್ಕಂಥದ್ದು ಕವಿತೆಗಳ ಮೂಲಕ. ನೀವು ಕೂಡ ಕವಿತೆ ಬರೆದಿದ್ದೀರ ಅಲ್ವಾ?
0: ಹೌದು, ಕವಿತೆ ಬರೆದಿದ್ದೀನಿ. ಉದ್ದುದ್ದ ಲೇಖನಗಳನ್ನ ಬರೆಯುವಾಗ ಮಧ್ಯದಲ್ಲಿ ಏನಾದ್ರೂ ಒಂದು ವಿಷಯ ಅದರಲ್ಲಿ ನನಗೆ ಹೊಳಿತಾ ಇದ್ದಿದ್ದು, ಕವನ ರೂಪಕ್ಕೆ ಅದನ್ನು ತಂದ್ರೆ ಹೇಗಿರುತ್ತೆ ಅನ್ನೋದ್ರ ಮೂಲಕ ಅದೊಂದು ರಿಲ್ಯಾಕ್ಸೇಷನ್ ಆಗಿ ಆರಂಭವಾಗಿರುವಂತದ್ದು. ಕೊರೋನಾ ಸಂದರ್ಭದಲ್ಲಿ ತುಂಬಾ ಜೋರಾಗಿ ಕೆಲಸ ಮಾಡ್ತು ಆನ್ಲೈನ್ ಇದೆಲ್ಲ. ಅಲ್ಲಿ ಅವರ ಬರವಣಿಗೆಗಳನ್ನ ನೋಡಿದಾಗ ಎಲ್ರೂ ಇದನ್ನು ಬರೀತಾ ಇದ್ರೆ ಅಷ್ಟು ಸುಲಭವಾಯಿದು ಮುಕ್ತಕಗಳನ್ನೆಲ್ಲ ಬರೆಯೋದು ಅಂತ. ಮತ್ತೆ ಆದ್ರೂ ಕ್ಯೂರಿಯಾಸಿಟಿ ಅದ ಮಧ್ಯದಲ್ಲೇ ಅದನ್ನು ಕೂಡ ಪ್ರಯತ್ನ ಪಡ್ತಾ ಪಡ್ತಾ ಒಂದೆರಡು ಪ್ರಯತ್ನಕ್ಕೆ ಅದೊಂದು ಒಳ್ಳೆ ಮಟ್ಟದ ಬರವಣಿಗೆಯನ್ನ ನನ್ಗೆ ದೊರಕಿಸ್ಕೊಡ್ತು. ಹಾಗಾಗಿ ಕವನಗಳನ್ನು ಕೂಡ ಬರೆದೆ. ಅದು ನನ್ನ ಪ್ರವೃತ್ತಿ.
1: ಅಂತಂದ್ರೆ ದೊಡ್ಡ ದೊಡ್ಡ ಬರವಣಿಗೆಗಳನ್ನ ಮಾಡ್ತಾ ಕವನ ಸಂಕಲನಗಳನ್ನು ಕೂಡ ಹೊರಗೆ ತಂದಿದ್ದೀರಿ. ಎರಡು ಕವನ ಸಂಕಲನ ಇದುವರೆಗೆ ಹೊರಗೆ ಬಂದಿರತಕ್ಕಂಥದ್ದು, ಅವುಗಳ ಪರಿಚಯವನ್ನು ಮಾಡಿಕೊಡಿ.
0: ಕವಿ ಸಾಹಿತಿಗಳ ಜೀವಾಳ ಅನ್ನೋ ಒಂದು ಬಳಗ ವಾಟ್ಸಪ್ ಅಲ್ಲಿ ಬಂತು. ಆ ಬಳಗದಲ್ಲಿ ಪ್ರತಿ ಭಾನುವಾರ ತಿಂಗಳಿಗೊಮ್ಮೆ ಎಲ್ಲ ಸ್ಪರ್ಧೆಗಳನ್ನ ಏರ್ಪಡಿಸೋರು. ಚಿತ್ರಗಳನ್ನ ನೀಡ್ಬಿಟ್ಟು ಇದ್ರ ಮೇಲೆ ಕವಿತೆಗಳನ್ನ ಬರೀರಿ. ಅದೊಂಥರ ಇಂಪ್ರೆಸ್ ಆಯ್ತು ನನ್ಗೆ. ಪ್ರತಿ ಕಾಂಪಿಟೇಷನ್ ಅಲ್ಲಿ ನೋಡಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಇದ್ರು ಆ ಗ್ರೂಪ್ ಅಲ್ಲಿ. ಅವ್ರ ಮಧ್ಯದಲ್ಲಿ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೋತಿದ್ದೀನಿ ಅಂತ ಅನ್ನುವಾಗ ನನ್ಗೆ ಅದು ಒಂದು ವಿಶೇಷತೆ ಅನ್ಸ್ತು. ಇನ್ನಷ್ಟು ಕುತೂಹಲ, ಇನ್ನಷ್ಟು ಭಾಗವಹಿಸೋಣ ಅನ್ಸ್ತು. ಸೊ ಒಂದೆರಡು ವರ್ಷ ಅದು ಕಂಟಿನ್ಯೂಸ್ ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿಗಳು ಯಾವ್ದು ಬಂದ್ವು ಅದನ್ನೆಲ್ಲ ಆಯಿತು. ಭಾವಕುಸುಮ ಕನ್ನಡ ಕವನಗಳನ್ನ ತಂದೆ. ಅದೇ ರೀತಿ ಕೊಡುವ ಕವನ ಸಂಕಲನ ಕೂಡ ಬಿಡುಗಡೆ ಆಯ್ತು. ಅದರಲ್ಲೂ ನನ್ನ ಅಮ್ಮನಿಗೆ ಸಂಬಂಧಪಟ್ಟಂತೆ ಒಂದೆರಡ್ ಮೂರು ಕವನಗಳನ್ನ ಬರೆದು ಅಮ್ಮ ನನ್ನ ತಂಗಿ ಇಬ್ರು ಅದಕ್ಕೆ ವಾವ್ ಅನ್ನೋ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಕವನ ಬರೀಲಿಕ್ಕೆ ನಿನ್ನಿಂದ ಸಾಧ್ಯ ಇದೆ ಅಂತ. ಅವರು ಆ ವ್ಯಕ್ತಪಡಿಸಿದ ರೀತಿ ನನಗೆ ಅದನ್ನ ತರಬೇಕು ಅಂತ, ಕೊಡುವ ಕವನಗಳನ್ನ ಕೂಡ ತರಬೇಕು ಅನ್ಸಿದ್ದು. ಹಾಗಾಗಿ ಅದು ಬಿಡುಗಡೆ ಕಂಡಿದೆ.

0: ಕವನಗಳು ನನ್ಗೆ ಪ್ರಕಾಶನಕ್ಕೆ ತರಬೇಕು ಅನ್ನೋದು ಇರ್ಲಿಲ್ಲ. ಬಳ್ಳಾಜಿರ ಅಯ್ಯಪ್ಪ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೊಡಗಿನಲ್ಲಿ. ಹೊಸ ಸಾಹಿತಿಗಳಿಗೆ ಅವರು ಉಚಿತವಾಗಿ ಪ್ರಕಾಶನ ಮತ್ತು ಪುಸ್ತಕಗಳನ್ನ ಬಿಡುಗಡೆಗೊಳಿಸಿಕೊಡುವಂತದೆಲ್ಲ ಕಾರ್ಯನ ಕೈಗೆತ್ತಿಕೊಂಡಿದ್ದಾರೆ. 128 ಪುಸ್ತಕವನ್ನು ಅದೇ ರೀತಿ ಅವರು ಹೊರಗೆ ತಂದಿದ್ದಾರೆ. ಅದರಲ್ಲಿ ನನ್ನ ಪುಸ್ತಕ ಕೂಡ ಸೇರ್ಪಡೆಗೊಂಡು ಎರಡು ಕವನ ಸಂಕಲನಗಳು ಹೊರಗಡೆ
1: ಬಂದವು. ನೀವು ರಚನೆ ಮಾಡಿರ್ತಕ್ಕಂತಹ ಈ ಕವನಗಳಲ್ಲಿ ಯಾವ್ದಾದ್ರೂ ಕವನವೊಂದನ್ನ ವಾಚನ ಮಾಡಬಹುದಾ?
0: ದೋಷಿ ನಾನಲ್ಲ, ಸ್ಪರ್ಧೆ ಎನಿಸಿದರೆ ನಿಮಗೆನ್ನ ಕಾಯಕ, ಅದರ ದೋಷಿ ನಾನಲ್ಲ. ಕೆರೆಯುತ್ತಲಿದ್ದು ಮಾಯುವುದಕ್ಕೆಡೆಕೊಡದೆ ನಂಜಾಗುತ್ತಿವೆ ಗಾಯ, ದೋಷಿ ನಾನಲ್ಲ. ನಾನಾಡುವ ದಿಟ ಮಾತು ಸದಾ ಕಟುವೆನಿಸಿದರೆ ದೋಷಿ ನಾನಲ್ಲ. ನಾನೆನ್ನ ಬಲ್ಲೆ ಎನ್ನರಿವು ಹರಿವಿನ ಹಿತಮಿತ ಅಹಂ ಅನಿಸಿದರೆ ಅದು ದೋಷಿ ನಾನಲ್ಲ. ಎನ್ನಾಂತರ್ಯ ಮೆಚ್ಚುವಂತೆ ಮಾಡುವ ಕೆಲಸ ನಿನ್ನ ಕಾಡಿದರೆ ಅದರ ದೋಷಿಯೂ ನಾನಲ್ಲ. ಮುನ್ನ ಕೃತಿ ಪ್ರೌಢಿಮೆಯ ಆಳವರಿಯದೆ ಎನ್ನ ನೀ ವರ್ಜಿಸಿದರೆ ಅದಕ್ಕೆ ದೋಷಿಯೂ ನಾನಲ್ಲ. ಎನ್ನ ಬಾಹ್ಯ ಆಂತರ್ಯ ಸೊಬಗಿಗೆ ನಿನ್ನ ಕಣ್ಗಳು ಸೋಲುಂಬುದಕ್ಕೆ ದೋಷಿ ನಾನಲ್ಲ. ಬೆನ್ನಂತೆ ಕಾಣದಿರುವ ನಿನ್ನ ಗುಣವ ನೀನೇ ತಿಳಿಯದಿರುವುದಕ್ಕೆ ದೋಷಿ ನಾನಲ್ಲ. ಆವುದನ್ನು ತಲೆಗೇರಿಸಿಕೊಳ್ಳದೆ ಇಷ್ಟದೊಂದಿಗೆ ಬಾಳುವ ಅಂತರ್ಧ್ಯಾನಿ ನಾನು, ನನಗಾವುದೂ ದೋಷವಲ್ಲ. ಆಕರ್ಷಕ ಜಗಕ್ಕೆ ಮರುಳಾಗುತ್ತಿರುವ ಮೋಹಿನಿಯೂ ನಿನ್ನ ನೀ ಅರಿಯಲು ಇಳಿಯದಲೆ ಅನಿಸುತ್ತಿವೆ, ನಿನಗೆ ದೋಷವೂ ಇಲ್ಲ.
1: ದೋಷಿ ನಾನಲ್ಲ, ಯಾಕೆಂದ್ರೆ ಸಾಮಾನ್ಯವಾಗಿ ಮನಸ್ಸು ಏನೇನೋ ಆಲೋಚನೆಯನ್ನ ಮಾಡ್ತಾ ಇರುತ್ತೆ, ಏನ್ ಮಾಡ್ತಾ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ನಿಮ್ಗೇನನ್ಸುತ್ತೋ ಅದಕ್ಕೆ ದೋಷಿ ನಾನಲ್ಲ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ವ್ಯಕ್ತವನ್ನ ಮಾಡಿರ್ತಕ್ಕಂಥದ್ದು. ಕೊಡವ ಭಾಷೆಯಲ್ಲಿಯೂ ಕೂಡ ಕವನ ಸಂಕಲನ ಬಂದಿದೆ, ಅನೇಕ ಕವನಗಳನ್ನ ರಚನೆಯನ್ನ ಮಾಡಿದ್ದೀರಿ. ಒಂದು ಕೊಡವ ಭಾಷೆಯ ಕವನವನ್ನ ಪ್ರಸ್ತುತಪಡಿಸಬಹುದಾ?
0: ಇದು ಕೊಡಗಿನ ಜನಪದ ನೃತ್ಯ ಉಮ್ಮತಾಟ್, ಹೆಂಗಸರು ಮತ್ತು ಉಮ್ಮತಾಟನ್ನ ವರ್ಣಿಸಿರುವಂತದ್ದು. ಬೊಟ್ಟು ಪೊಡಿಯ ಉಡ್ತಂಡು ಉಮ್ಮತಾಟ್ ಆಡುವ ಕೊಡವತಿ ಪೊಂಗಳ ನೋಟುಂಡವ್ವ, ಮೊಟ್ಟಿಟ್ಟು ಆಡೊಲ್ಲಿ ಪೂಂದಳಿ ಕಂಡಕ್ಕ ಕೈಕಟ್ಟು ನಿಂದೀತು ಕೊದುಚುಂಡವ್ವ. ಪತ್ತಾಕು ಲೋಲಾಕು ಜೋಮಾಲೆ ಪೊಮ್ಮಾಲೆ ಕೊಕ್ಕೆ ತಾತಿ ಅಮ್ಮೇಡ ತುದುಚೊಂಡವ್ವ. ಪೊನ್ನು ಪವಳ ಮುತ್ತು ಬೊಳ್ಳಿರ ಕಾಮುರು ಕಾಲ್ಕಡ ಚಿಂಗಾರ ಮದಿಚೊಂಡವ್ವ. ಮುಂದಾಯಿಲೆಲ್ಲೋ ಕೋಪಕದೆಂತೋ ಕೈತೇಲುವ ಎಲ್ಲಾಡ ಚಾಯಲ್ಲವ. ಬಂದೀರ ಬೆಂದಕ ಪಾಡುವಕ ಆಡುವಕ ಕರ್ ಕೈಬಳೆ ಕೈಕಡ ಕಾಲ್ಸೊರಕು ಕಾಲು ಆಡೋನವ್ವ. ನಡುನಾಡು ಏಳ್ನಾಡು ಕಿಗ್ಗಟ್ಟು ಮೇಂದಾಲೆ ನಾಡೋಳ ದೇವಿಯವು ತೊತ್ತುಂಡವ್ವ. ಕೊಡಗಲೆ ಅಲ್ಲತೆ ಎಲ್ಲಿಯೂ ಇಲ್ಲತ ಕೊಡುವಾಯಿಮೆ ಪೋತುವೈಂಗಳ ತೆಕ್ಕೊಂಡವ್ವ. ಮೊಳಕಟ್ಟು ಜಾಕೆಟ್ ಬೆನ್ನೆರಿ ಪೊಡಿಯತ್ತು ಕಚ್ಚಿತಾಳ ಪುಡ್ಚಂದೈಂಕು ಬಂಡವ್ವ. ಬಳುಕದು ಪಳೆಯಾಮೆ ಪೊಮ್ಮಾಲೆ ಕೊಡುಗುರ ಆಟು ಪಾಟದು ನೋಟಿ ತೇ ಪಡ್ಚಂದು ದೇಶ ತುಡೀ ಆಡುಂಡವ್ವ.
1: ಇದರ ಒಂದು ತಾತ್ಪರ್ಯವನ್ನ ಹೇಳ್ಬಹುದಾ ಸಂಕ್ಷಿಪ್ತವಾಗಿ?
0: ಇದು ಉಮ್ಮತಾಟ ಆಡುವಾಗ ಹೆಂಗಸರು ಧರಿಸುವಂತ ಸೀರೆ, ರೇಷ್ಮೆ ಸೀರೆ ಕೆಂಪು, ಅದು ಬೊಟ್ಟು ಬೊಟ್ಟಾಗಿರುವಂತದ್ದು. ಅದನ್ನ ಹಾಕಿ ಅವರು ಕಚ್ಚಿ ತಾಳ ಅಂತೇಳಿ ತಾಳ ಹಿಡಿದು ಉಮ್ಮತಾಟನ್ನ ಯೂಶಲಿ ಆಡ್ತಾರೆ. ಅದ ಆಡುವಾಗ ಅದನ್ನ ನೀವು ಭಕ್ತಿಯಿಂದ ನೋಡ್ಬೇಕು ಅನ್ನೋಂಥದ್ದು ಇದೆ ಇದರಲ್ಲಿ. ಅವರು ಆ ಕುಣಿತವನ್ನ ಏನು ದೀಪದ ಸುತ್ತ ಅಥವಾ ಕಾವೇರಿಯನ್ನ ಮಕ್ಕಳನ್ನ ನಿಲ್ಲಿಸಿ ಅವರ ಸುತ್ತ ಉಮ್ಮತಾಟನ ಆಡುವಾಗ ಅವರ ಮುಖದಲ್ಲಿ ಆ ಹೂನಗೆ ಕಾಣುವಾಗ ನೀವು ಕೂಡ ಆ ಹೂನಗೆಗೆ ಸ್ಪಂದ ಒಂದು ದೇವರ ನೃತ್ಯವನ್ನು ನೋಡಿದ ಲೆಕ್ಕ ಅನ್ನೋಂಥದ್ದು. ಪತ್ತಾಕ ಲೋಲಕ್ಕ ಇದು ಕೊಡವರ ಆಭರಣಗಳು, ಅವುಗಳನ್ನ ನೋಡದೆ ಕಣ್ಣಿಗೆ ಹಬ್ಬ. ಅದರಲ್ಲೂ ತಲೆಯಿಂದ ಕಾಲ್ವರೆಗೆ ಹಾಕುವಂತ ಆಭರಣಗಳನ್ನ ನೋಡುವಾಗ ಅದನ್ನೆಲ್ಲ ನಾವು ಆನಂದಿಸ್ಬೇಕು, ಅಂತಹ ಸೌಂದರ್ಯ ಅದರಲ್ಲಿ ನಮಗೆ ಕಾಣಕ್ ಸಿಗುತ್ತೆ ಅನ್ನುವಂಥದ್ದು. ಇದು ನಡುನಾಡು ಒಳನಾಡು ಕಿಗ್ಗಟ್ಟು ಮೇಂದಲೆ ಅನ್ನೋದು ಕೊಡವ ಭಾಷೆಯಲ್ಲಿ ಕೊಡಗಿನ ನಾಲ್ಕು ದಿಕ್ಕುಗಳನ್ನು ಹೇಳುವಂಥದ್ದು. ಹಾಗಾಗಿ ಆ ನೃತ್ಯವನ್ನ ಎಲ್ಲಾ ಊರಿಂದ ಬಂದಿರೋದ್ರಿಂದ ಅವ್ರನ್ನೆಲ್ಲ ದೇವಿಯರ ರೂಪದಲ್ಲಿ ನೋಡಿ ಆನಂದಿಸಿ ಅಂತ ಹೇಳುವಂತದ್ದು. ಎಲ್ಲಿಯೂ ಕಾಣಲ್ಲ ಆ ಕೊಡವ ಸೀರೆಯನ್ನು ಹಾಕ್ತೀವಿ ನಾವು. ಸೊ ಅವೆಲ್ಲ ಕಣ್ಣಿಗೆ ತಂಪು ನೀಡುವಂತದ್ದು. ಅವುಗಳನ್ನೆಲ್ಲ ನಾವು ಇನ್ನು ಮುಂದಕ್ಕೆ ಸಾಗಿಸ್ಬೇಕು, ಅದೊಂದು ಸಂಸ್ಕೃತಿ ಭಾಗ ಅನ್ನುವಂಥದ್ದು. ಅದು ದೇಶದಲ್ಲೇ ಆಗ್ಬೇಕು ಅನ್ನುವಂತ ಒಂದು ಅರ್ಥವನ್ನ ಈ ಕವನ
1: ಕೊಡ್ತಾ ಹೋಗುತ್ತೆ. ನಿಮ್ಮ ಈ ಬರವಣಿಗೆ ಅನ್ನುವಂಥದ್ದು

0: ಹುಟ್ಟುವ ಪ್ರಾರಂಭ ಆಗಿದ್ದು ಒಂದು ತರ್ಜುಮೆ ಕೃತಿಯ ಮೂಲಕ. ನೀವು ನಂಗದಾರ್ ಕೊಡವ ಅನ್ನುವಂತಹ ಒಂದು ಪುಸ್ತಕವನ್ನ ತರ್ಜುಮೆಯನ್ನ ಮಾಡಿದ್ರಿ. ನಂಗದಾರ್ ಕೊಡವ ಅಂತ ಅಂದ್ರೆ ಕೊಡಗವರು ಯಾರು ಅಥವಾ ನಾವು ಯಾರು ಅನ್ನುವಂಥದ್ದು. ನಾವು ಯಾರು ಅನ್ನುವಂತಹ ಪ್ರಶ್ನೆ ಅನೇಕರನ್ನ ಇವತ್ತಿಗೂ ಕೂಡ ಕಾಡುತ್ತೆ. ಕೊಡವರು ಯಾರು, ನಮ್ಗಿಂತಲೂ ಕೂಡ ಸಾಂಸ್ಕೃತಿಕವಾಗಿ ಬಹಳ ಭಿನ್ನವಾಗಿ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ ಅನ್ಸುತ್ತೆ. ಈ ಒಂದು ಪುಸ್ತಕವನ್ನ ಮೂಲವಾಗಿ ಬರೆದದ್ದು ಯಾರು ಮತ್ತೆ ಇದನ್ನ ತರ್ಜುಮೆ ಮಾಡಬೇಕು ಅಂತ ಹೇಳಿ ಯಾಕನ್ನಿಸ್ತದೆ ತಮ್ಗೆ?
1: ಸರ್, ಇದನ್ನು ಮುಖ್ಯವಾಗಿ ಬರೆದಂತವರು ಮಾಳೇಟಿರ ದಿವಂಗತ ತಿಮ್ಮಯ್ಯನವರು. ಈಗ 2-3 ತಿಂಗಳ ಹಿಂದೆ ಅವರು ತೀರ್ಕೊಂಡಿದ್ದಾರೆ. ಅವರು ಬರೆದಿರುವಂತಹ ಪುಸ್ತಕ ಅದು. ನಾನು ಪುರಾತತ್ವದ ಬಗ್ಗೆ ತುಂಬಾ ಆಸಕ್ತಿ ಇದ್ದಿದ್ರಿಂದ ಕೊಡಗಿನ ಶಾಸನಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ ಸರ್. ಆವಾಗ ನನಗೆ ಹೆಚ್ಚು ಶಾಸನಗಳು 12ನೇ ಶತಮಾನಕ್ಕೆ ಹಿಂದಿನ ಎಲ್ಲ ಶಾಸನಗಳು ಹೆಚ್ಚು ಜೈನರಿಗೆ ಸಂಬಂಧಪಟ್ಟಿದ್ದು ಕಂಡು ಬಂತು. ಜೊತೆಗೆ ನನಗೆ ಕೇರಳ ಮತ್ತು ಕೊಡಗಿನ ನಡುನಾಡಿನ ಭಾಗ ಏನಿದೆ ಅಲ್ಲೆಲ್ಲ ಕೊಡವರ ಅಸ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿರೋದನ್ನು ನೋಡಿದೆ ನಾನು. ಆ ಶಾಸನಗಳ ಆಧಾರದ ಮೇಲೆ ನನಗೆ ಒಂದಷ್ಟು ಕ್ಲೂಗಳು ಸಿಕ್ಕಿದ್ರಿಂದ ನನಗೆ ಅಶೋಕ್ ಮುರ್ಗಿಯವರು ಅದರ ಸಹಕಾರ ನೀಡಿದವರು. ಹಾಸನ ಸಾಹಿತ್ಯದ ತವರೂರು ಅಂತ ನನಗೆ ತಿಳಿಯಲ್ಪಟ್ಟು ಜಯಶ್ರೀಯವರು ಮೊದಲ ಬಾರಿಗೆ ನನಗೆ ಪರಿಚಯಿಸಿದ್ದು ಹಾಸನದ ಸಾಹಿತ್ಯ ಲೋಕವನ್ನ. ಅಶೋಕ್ ಮುರ್ಗಿಯವರು ನನಗೆ ಶ್ರವಣ ಬೆಳಗೊಳದಲ್ಲಿ ಪ್ರಾಕೃತ ಯೂನಿವರ್ಸಿಟಿ ಇರೋದನ್ನ ಅರಿವಿಕೆ ಕೊಟ್ರು. ಅಲ್ಲಿ ಸಿಕ್ಕಿದ ಈ ದಾಖಲೆಗಳು ಏನು ಕೊಡಗಿನಲ್ಲಿರೋದು, ನನಗೆ ಇರುವಂತ ಎವಿಡೆನ್ಸ್ಗಳು ಇನ್ನೂ ಅಗಾಧ ಮಟ್ಟದಲ್ಲಿ ಇರೋದು ನನ್ಗೆ ಅಲ್ಲಿ ಕಂಡು ಬಂತು. ಸೊ ಅಲ್ಲೊಂದಷ್ಟು ಸ್ಟಡಿ ಮಾಡ್ತಾ ಮಾಡ್ತಾ ಹೋದಂದೇ ನನ್ಗೆ ಇವ್ರ ಪುಸ್ತಕ ಅದಕ್ಕೆ ಕನೆಕ್ಟ್ ಆಯ್ತು. ವೃಷಭನಾಥರನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಕರ್ಮಭೂಮಿ ಅಂತ ಏನು ವೃಷಭನಾಥರದ್ದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಭಾರತ ಖಂಡದಲ್ಲಿ ಕೃಷಿ ತುಂಬಾ ಪ್ರಾಮುಖ್ಯತೆ ಪಡೆಯಿತು, ಅದಕ್ಕೆ ಕಾರಣವೇ ಅವರು ಅನ್ನೋದನ್ನ ಅವರು ತಗೊಂಡ್ರು. ಅದಕ್ಕಿರುವಂತ ಹಳೆ ಒಡಂಬಡಿಕೆಗಳನ್ನೆಲ್ಲ ಅವರು ದಾಖಲೆಯಾಗಿ ಬಳಸ್ಕೊಂಡಿದ್ದಾರೆ. ಸೊ ನನ್ಗೆ ಶ್ರವಣ ಬೆಳಗೊಳ ಅದಕ್ಕೆ ತುಂಬಾ ಸಹಾಯ ಮಾಡ್ತು. ಸೊ ಹಾಗಾಗಿ ಈ ಎಲ್ಲವೂ ಪರಿಪೂರ್ಣವಾದ ಒಂದು ಅಧ್ಯಯನ ಮತ್ತು ಅದಕ್ಕೆ ಒಂದು ಸರಿಯಾದ ರೂಟ್ ಅನ್ನು ನನಗೆ ಅದು ಕಲ್ಪಿಸ್ಕೊಡ್ತು. ಮದ್ರಾಸ್ ಆರ್ಕೈವ್ಸ್ ಇರ್ಬೋದು, ಕೇರಳ ಆರ್ಕೈವ್ಸ್ ಇರ್ಬೋದು, ಮಡಿಕೇರಿ ಆರ್ಕೈವ್ಸ್, ಇಲ್ಲೆಲ್ಲ ನನಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಸಿಗ್ತಾ ಹೋದಾಗೆ ನನಗೆ ಕೊಡಗಿನಲ್ಲಿ ಕೊಡವರು, ಕೊಡವ ಭಾಷಿಕರ ಪ್ರಾಮುಖ್ಯತೆಯನ್ನು, ಅವರು ಎಷ್ಟು ಯುಗದಿಂದ ಅಲ್ಲಿದ್ದಾರೆ ಅನ್ನೋದೆಲ್ಲ ನನಗೆ ಅದು ವಿಷಯಗಳು ದಾಖಲೆಗಳ ಮೂಲಕನೇ ಅದು ಸಿಕ್ತು. ಆ ಮೂಲಕ ನನಗೆ ಈ ಪುಸ್ತಕವನ್ನೇ ನಾನು ತಗೊಂಡು ನನ್ನ ಅಧ್ಯಯನ ಅದನ್ನು ಸೇರಿಸಿ ನಂಗದಾರು ಕೊಡವ ಅನ್ನೋ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇನೆ. ಅದು ಹೆಚ್ಚು ಜನರ ಗಮನ ಸೆಳೆಯುತ್ತೆ, ಯಾಕಂದ್ರೆ ಒಂದು ಸಂಘಟನೆಯಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಕಂತುಗಳಲ್ಲಿ ಮತ್ತೆ ಅದನ್ನ ಜನರಿಗೆ ತಲುಪಲಿ ಅಂತ ಹಾಕೊಂಡು ಹೋಗಿದ್ದೆ. ವಿಮರ್ಶೆಗಳು ಬಂದ್ರೆ ತಗೊಳ್ಳೋಣ, ಮತ್ತೆ ಏನಾದ್ರೂ ಅಧ್ಯಯನ ಮಾಡಿದಾಗ ವಿಷಯಗಳು ಸಿಗಬಹುದು ಅಂತ.
0: ಬಹಳ ಮುಖ್ಯವಾಗಿ ಈ ಮೂಪಾಜೆ ನಿಘಂಟ್ ಅಂತ ಹೇಳಿ ಅಂತ ಅಂದ್ರೆ ಕನ್ನಡ ಕೊಡವ ಮತ್ತೆ ಆಂಗ್ಲ ಭಾಷೆಯ ನಿಘಂಟಿನ ಒಂದು ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ತಾವು ಕೈ ಜೋಡಿಸಿದ್ದೇನೆ. ಸಾಮಾನ್ಯ ಬರವಣಿಗೆಗೂ ನಿಘಂಟನ್ನ ಮಾಡ್ಲಿಕ್ಕೂ ಕೂಡ ಭಾರಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಅಲ್ಲಿ ಅನುಭವಗಳು ಹೇಗಿತ್ತು?
1: ಸೊ ನಿಘಂಟು ರಚನೆ ಸುಲಭದ ಕಾರ್ಯ ಅಲ್ಲ. ಮಚ್ಚಬಂಡ ಲಾಲ ಕುಟ್ಟಪ್ಪನವರು ಇದನ್ನ ಆರಂಭಿಸಿರುವಂತದ್ದು. ಅವರು ಜೊತೆ ಕೆಲಸ ಮಾಡ್ಲಿಕ್ಕೆ ನಂಗೆ ತುಂಬಾನೇ ಖುಷಿ ಕೊಡ್ತದೆ, ಯಾಕಂದ್ರೆ ಇದು ಆರಂಭವಾಗೋದಕ್ಕಿಂತ ಮುಂಚೆಲ್ಲೇ ಛಂದಸ್ಸುಗಳನ್ನ ಬೇರೆ ವ್ಯಾಕರಣಗಳನ್ನೆಲ್ಲ ತುಂಬಾ ಅಧ್ಯಯನ ಮಾಡ್ತಾ ಕಲಿತಾ ಇದ್ದಿದ್ರಿಂದ ನನ್ಗೆ ಇದು ಮಾಡ್ಲಿಕ್ಕೆ ಸುಲಭ ಅನ್ಸ್ತದು. 6 ತಿಂಗಳು ಆನ್ಲೈನ್ ಮುಖಾಂತರವೇ ತಿದ್ದುಪಡಿ, ಜೋಡಣೆ ಇದೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿರುವಂತದ್ದು. ಸುಮಾರು 800 ಪುಟ 16,000 ಪದಗಳಿಂದ ಮಾಡಲ್ಪಟ್ಟಿರುವಂತ ಡಿಕ್ಷನರಿ ಅದು. ಕೊಡೋ ಭಾಷೆ ಅದು ನಂಗದಾರ್ ಕೊಡೋ ಅನ್ನೋದು ಕೊಡೋ ಭಾಷೆಯಲ್ಲೇ ಬರ್ದಿದ್ರಿಂದ ನಂಗೆ ಹೆಚ್ಚು ಪದಗಳ ಅವಶ್ಯಕತೆ ಇತ್ತು. ಕೊಡೋ ಭಾಷೆಗೆ ಲಿಪಿ ಇಲ್ಲ, ಬರವಣಿಗೆ ತುಂಬಾ ಕಡಿಮೆ ಇದ್ದಿದ್ರಿಂದ ನಾನು ತುಂಬಾ ಪದಗಳನ್ನ ಕಲೆಕ್ಟ್ ಮಾಡ್ಕೊಂಡೇ ನಂಗದಾರ್ ಕೊಡೋ ಪುಸ್ತಕ ಬರ್ದಿರುವಂತದ್ದು. ಹಾಗಾಗಿ ಈ ಕಾರ್ಯ ನನ್ನ ಕೈಗೆ ಸಿಕ್ಕಿದ ಕೂಡಲೇ ನಾನು ಅದು ಇನ್ನೂ ಖುಷಿಯಿಂದ ಮಾಡಿದೆ. ನಾನು ಯಾವುದೇ ಕಾರ್ಯ ಮಾಡಿದ್ರು ಅದರ ಹಿಂದಿನ ಉದ್ದೇಶ ನನಗೆ ಮುಖ್ಯವಾಗಿ ಅದರಲ್ಲಿ ಏನೋ ಒಂದು ವಿಷಯ ಇದೆ, ಅದು ಸಮಾಜಕ್ಕೆ ಬೇಕು, ಆ ಉದ್ದೇಶ ಇಟ್ಕೊಂಡೇ ಮಾಡಿರುವಂತದ್ದು.
0: ಈಗ ಮತ್ತೊಂದು ಆಂಗ್ಲ ಮತ್ತೆ ಕೊಡವ ಮತ್ತೆ ಕನ್ನಡ ಆ ಒಂದು ನಿಘಂಟಿನಲ್ಲೂ ಕೂಡ ಕೆಲಸವನ್ನು
1: ಮೇಲ್ವಿಚಾರಕರಾಗಿ ಈಗ ಕೆಲಸ ಮಾಡ್ತಾ
0: ಇದ್ದೀವಿ.
1: ಈವರೆಗೆ ಎಲ್ಲ ಅದರದ್ದು ಮೀಟಿಂಗ್ ಗಳು 7-8 ಸುತ್ತು ಮೀಟಿಂಗ್ ಗಳೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಈಗ ಪದಗಳನ್ನ ಜೋಡಿಸುವಂತದ್ದು ಶುರು ಮಾಡ್ಬೇಕು. ಈಗ ಮುಂದಿನ ತಿಂಗಳಿಂದ ಕಾರ್ಯ ಆರಂಭವಾಗಲಿದೆ.
0: ಅದಕ್ಕೆ
1: ಸೌಮ್ಯ ಹೈದರಾಬಾದ್ನಿಂದ ಮತ್ತು ಇನ್ನು 2-3 ಜನರು ಈವನ್ ಅಮೆರಿಕದಿಂದ ಕೂಡ ನಾವು ಆನ್ಲೈನ್ ಅಲ್ಲಿ ಕೂತು ಅವರನ್ನೆಲ್ಲ ಮಾತಾಡ್ಕೊಳ್ತಾ ಡಿಸ್ಕಸ್ ಮಾಡ್ಕೊಂಡು ಕೆಲಸಗಳನ್ನು ಮಾಡ್ತಾ ಇರುವಂತದ್ದು.
0: ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತಿದೆ, ಎಲ್ಲದಕ್ಕೂ ಕೂಡ ಮನಸ್ಸು ಮಾಡಬೇಕು ಅಂತ ಹೇಳಿ. ಇಂತಹ ಒಂದು ಮನಸ್ಸನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಒಂದು ಪುಸ್ತಕವನ್ನ ರಚನೆಯನ್ನು ಮಾಡಿದ್ರಿ. ಯಾಕೆ ಮನಸ್ಸಿನ ಬಗ್ಗೆ ಬರೀಬೇಕು ಅಂತ ಅನ್ನಿಸ್ತು ನಿಮ್ಗೆ?
1: ಸರ್, ಮಾಧ್ಯಮ ಅನ್ನುವಾಗ ನಾವು ಒಂದೇ

0: ಅಲ್ಲಿ ಹೋಗಲ್ಲ ಸಾಧಾರಣವಾಗಿ. ನನಗೆ ಈ ಒಂದು ಇತಿಹಾಸ ಪುರಾತತ್ವ ನನ್ನ ಫೇವ್ರೇಟ್, ನಾನು ಅದರಲ್ಲೇ ಇರಬೇಕು ಅಂತ ಬಯಸಿದ್ರು. ಕಲಿಕೆ ಅನ್ನೋದು ಬೇರೆ ಬೇರೆ ಆಂಗಲ್ ಇಂದ ಕಲ್ತ್ಕೊಂಡು ಹೋಗೋಣ ಅಂತ ಅನ್ನೋದು ಇದ್ದೇ ಇರುತ್ತೆ. ಈ ವಿಷಯಕ್ಕೆ ಬರಬೇಕು ಅಂದ್ರೆ ಅವೆಲ್ಲ ಬೇಕು ಅಂತ ನಾವು ಕಲ್ತ್ಕೊಂಡು ಬರ್ತೇವೆ. ಆ ಇದರಲ್ಲಿ ಹೋದಾಗ ನನಗೆ ಮಲ್ಲಿಕಾರ್ಜುನ್ ಸರ್ ಅವ್ರನ್ನ ನಾನು ನೆನೆಸ್ಕೋಬೇಕು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತು ಪುಸ್ತಕ ಕರೆದಿದ್ರು, ಅವರು ಪುಸ್ತಕಗಳನ್ನ ಪ್ರಕಟಿಸ್ತೀವಿ ಅಂತ. ನನಗೆ 15 ದಿನದ ಅವಕಾಶ ಕೊಟ್ಟಿದ್ರು. ನಾನು ಎಲ್ಲಾ ಸಬ್ಜೆಕ್ಟ್ ಮೇಲೆ ಎಲ್ಲಾ ವಿಷಯಗಳ ಮೇಲೇನು ಲೇಖನ ಬರೀಲಿಕ್ಕೆ ಗೊತ್ತಿದ್ದರಿಂದ ನಾನು ಮನಸ್ಸು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು, ಇದ್ರ ಮೇಲೇನು ಒಂದು ದಾಖಲೆ ಬರಿಬೇಕು. ಆದ್ರೆ ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿರ್ಲಿಲ್ಲ. ಅದು ಬರೀಲಿಕ್ಕೆ ಮುಖ್ಯ ಕಾರಣವಾಗಿದ್ದು ಏನಂದ್ರೆ ನನ್ನ ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ಸ್ಪಿರಿಚುವಲ್ ಪಾತ್ ಅನ್ನ ನಾನು ಹುಡ್ಕೊಂಡು ಹೋಗಿದ್ದೆ. ಸುಮಾರು 12 ಹಂತದ ಯೋಗ ಧ್ಯಾನ ಪ್ರಾಕ್ಟೀಸ್ಗಳನ್ನು ಕೂಡ ಮಾಡಿದ್ದೀನಿ ನಾನು. ಹಾಗಾಗಿ ಅದರಲ್ಲಿ ನನಗೆ ಎಷ್ಟೋ ವಿಚಾರಗಳು, ಗೊಂದಲವಾಗಿದ್ದ ನನ್ನ ಮನಸ್ಥಿತಿಯನ್ನ ಒಂದು ಹದಕ್ಕೆ ತಂದಿರುವಂತದ್ದು ಈ ಆಧ್ಯಾತ್ಮದ ಹಾದಿ. ಹಾಗಾಗಿ ಈ ಮನಸ್ಸಿನ ಮೇಲೇನೆ ನಾನು ಬರಿಬೇಕು. ನನಗೆ ಇದು ಒಂದು ರಿಲ್ಯಾಕ್ಸ್ ಅನ್ನ, ಒಂದು ರಿಲೀಫ್ ಅನ್ನು ಕೊಟ್ಟಿರುವಾಗ ಇದು 4 ಜನರಿಗೆ ರಿಲೀಫ್ ಕೊಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಕೇಳಿದ ಕೂಡಲೇ ಅದೇ ವಿಷಯ ತೆಗೆದು ಲೇಖನ ಅಂತ ಅನ್ಕೊಂಡಿದ್ದು. ಪುಸ್ತಕ ರೂಪದಲ್ಲಿ ಅವ್ರು ಕೇಳಿದ್ದು. ಸೊ 60 ಪೇಜಿಗಾಗುವಷ್ಟು ಮೊದಲು ಆರಂಭಿಸಿದ್ದು. ಮುಖ್ಯವಾಗಿ ಕೊಡಗಿನ ಜನರಿಗೆ ತಲುಪಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ಬೊಳ್ಳಜಿರ ಅಯ್ಯಪ್ಪನವ್ರನ್ನೇ ಮತ್ತೆ ಭೇಟಿ ಮಾಡಿದಾಗ ಅವರು ಖುಷಿಯಿಂದ ಮಾಡಿಕೊಟ್ರು, ಅದನ್ನ ಪ್ರಿಂಟ್ ಮಾಡಿದ್ರು. ಈ ಮಧ್ಯದಲ್ಲಿ ನಮ್ಮ ಮನೆಯವರು ಅದನ್ನು ಓದಿ ಅದಕ್ಕೆ ಮುನ್ನುಡಿ ಬರೆದು ಇದನ್ನು ನಾನು ಬಿಡುಗಡೆಗೊಳಿಸ್ತೇನೆ ಅಂತ ಅವರು ಕೈಗೆತ್ಕೊಂಡ್ರು. ಹಾಗಾಗಿ 2ನೇ ಮುದ್ರಣ ಅದು ತುಂಬಾ ಅವ್ರದ್ದು ಬರವಣಿಗೆಯಲ್ಲೇ ಅದು ತುಂಬಾ ಜನರಿಗೆ ತಲುಪ್ತು. ಈಗ ಹಾಸನದಲ್ಲಿ ಅವರ ಗೆಳೆಯರ ಬಳಗಕ್ಕೆ ಅಂತ ಹೇಳಿ ತಂದಿರುವಂತದ್ದು ಅವರ ಆಫೀಸ್ ಸರ್ಕಲ್ಗೆ ಅಂತ ಹೇಳಿ 2ನೇ ಮುದ್ರಣ. ಆ ಮುದ್ರಣ ಕೂಡ ಕೊಡಗಿನಲ್ಲೂ ತುಂಬಾ ಜನರಿಗೆ ತಲುಪಿದೆ, ಇಲ್ಲಿ ಹಾಸನದಲ್ಲೂ ತುಂಬಾ ಜನರಿಗೆ ತಲುಪಿದೆ. ತುಂಬಾ ಜನರು ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ.
1: ಸಾಹಿತ್ಯಿಕವಾಗಿ ಇನ್ನು ಏನೆಲ್ಲ ಆಲೋಚನೆಗಳಿದ್ದಾವೆ ತಮಗೆ?
0: ಸರ್, ಬರಿತಾ ಹೋದಾಗೆ ತುಂಬಾ ವಿಚಾರಗಳು ತಲೆಗೂ ಬರುತ್ತವೆ. ಇನ್ನು ಹೊರಗೆ ಬರದಂತ ವಿಚಾರಗಳು ತುಂಬಾ ಇದಾವೆ, ಜನರಿಗೆ ತಲುಪದಂತ ವಿಚಾರಗಳು ತುಂಬಾ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಕ್ಕೆ ಏನ್ ಬರುತ್ತೆ ಅದನ್ನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ. ಈಗ ಸದ್ಯದ ಮಟ್ಟಿಗೆ ಮನಸ್ಸು ಅನ್ನೋದೇ ಹರಿದಾಡ್ತಿರೋದ್ರಿಂದ ಪ್ರಪಂಚದಲ್ಲಿ ಎಲ್ರಿಗೂ ಮನಸ್ಸಿದೆ. ಆ ಮನಸ್ಸನ್ನ, ನಮ್ಮ ಕೈಯಲ್ಲೇ ಇರುವ ಮನಸ್ಸನ್ನ ನಾವು ಹೇಗೆ ಹತೋಟಿಗೆ ಇಟ್ಕೋಬೇಕು ಅನ್ನೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಜನರಿಗೆ ತಲುಪಲಿ ಅಂತ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ ಬಿಟ್ಟರೆ ನಾನು ಕೊಡಗಿನ ಹೆಸರುಗಳ ಬಗ್ಗೆ ತುಂಬಾ ಜನರಿಗೆ, ಯಾಕೆ ಕೊಡಗಿನವರೆಲ್ಲ ಅಪ್ಪಯ್ಯ ವಿಭಿನ್ನವಾಗಿ ಇಟ್ಕೋತಾ ಇದಾರೆ, ನೋಡ್ಲಿಕ್ಕೆ ಯಂಗ್ಸ್ಟರ್ ಹೆಸರು ಮಾತ್ರ ದೊಡ್ಡವ್ರ ಹೆಸರು ತರ ಇರುತ್ತೆ ಅಂತೆಲ್ಲ ಕೇಳ್ತಾರೆ. ಸೊ ಅದರ ಹಿನ್ನೆಲೆ ಬಗ್ಗೆನೇ ಒಂದಷ್ಟು ಹೆಸರುಗಳನ್ನ ಸಂಪಾದಿಸಿ ಅದನ್ನ ವಿವರಣೆ ನೀಡಿ ಅದ್ರ ಬಗ್ಗೆ ಇತಿಹಾಸ ಚರಿತ್ರೆಯಲ್ಲಿ ಎಲ್ಲಾದ್ರೂ ದಾಖಲಾಗಿರೋ ಹೆಸರುಗಳನ್ನೆಲ್ಲ ಆಯ್ತು, ಅದರದ್ದೇ ಒಂದು ಪುಸ್ತಕ, ಒಂದು ಕೈಪಿಡಿಯ ಪುಸ್ತಕ ತರ್ತಾ ಇದ್ದೀನಿ. ಕನ್ನಡದಲ್ಲಿ ಒಂದಷ್ಟು ಪ್ರಶ್ನೆಗಳು ಜನರಲ್ಲಿ ಇತ್ತು ಯುಗಗಳ ಬಗ್ಗೆ ಎಲ್ಲ, ಬಟ್ ಅದು ಮೂಲವಾಗಿ ತಂದವರೇ ತೀರ್ಥಂಕರರು ಅನ್ನೋದು ಜೈನ ದಾಖಲೆಗಳಿರ್ತವೆ. ಅದರದ್ದು ಒಂದು ಕನ್ನಡ ಪುಸ್ತಕವನ್ನು ತರೋ ಆಲೋಚನೆಯಲ್ಲಿದ್ದೀನಿ.
1: ಬರವಣಿಗೆ ಅನ್ನುವಂಥದ್ದು ಸಾಮಾನ್ಯವಾದಂತಹ ಕೆಲಸ ಅಲ್ಲ, ಅಪಾರವಾಗಿ ಓದಬೇಕು, ಅಷ್ಟೇ ಪ್ರಮಾಣದಲ್ಲಿ ನಮ್ಗೆ ಸಮಯನೂ ಕೂಡ ಬೇಕಾಗುತ್ತೆ. ಅದೆಲ್ಲವನ್ನು ಹೇಗೆ ಹೊಂದಿಸ್ಕೊಳ್ತೀರಾ?
0: ಸರ್, ಮನೆಯನ್ನು ನಿಭಾಯಿಸ್ಬೇಕು, ಮಗ ಮನೆಯವರು ಅತ್ತೆ ಮಾವ ಎಲ್ಲರೂ ಇರೋದ್ರಿಂದ ಎಲ್ಲವನ್ನೂ ನಿಭಾಯಿಸ್ಬೇಕು, ಅದು ನಮ್ ಕೈಲೇ ಇರೋದಲ್ಲ ಸರ್.

0: ಆಕಾಶವಾಣಿ
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಪ್ರಸ್ತುತ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಹಾಗೂ ಆಯುರ್ವೇದ ತಜ್ಞರಾದ ಡಾ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಆಧುನಿಕ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳನ್ನು ಕುರಿತು ಮಾತಾಡ್ತಾ ಇದೀವಿ. ಹಾಗೆ ಕಾರ್ಯಕ್ರಮದಲ್ಲಿ ಅದಕ್ಕೆ ಪೂರಕವಾಗಿ ಪಂಚಕರ್ಮ ಮತ್ತು ಆಯುರ್ವೇದ ಚಿಕಿತ್ಸೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತೀವಿ. ನಮಗೆ ಈ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮತ್ತು ಮೆಡಿಕಲ್ ಕಾಲೇಜಿನ ರಸಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಮತ್ತು ರಾಜ್ಞಿ ಆಯುರ್ವೇದ ಕ್ಲಿನಿಕ್ ಮತ್ತು ಪಂಚಕರ್ಮ ಕೇಂದ್ರದ ಆಯುರ್ವೇದ ತಜ್ಞರಾದ ಡಾ ಅಂಬುಜಾಕ್ಷಿ ವಿಎಂ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆಹಾರ ಪದ್ಧತಿ ಅನ್ನುವಂಥದ್ದೇನಿದೆ ಬಹುಶಃ ತುಂಬಾ ಗೊಂದಲ ಉಂಟು ಮಾಡುವಂತ ಒಂದು ವ್ಯವಸ್ಥೆ ಅದು. ನಾವೇನ್ ತಗೊಳ್ಬೇಕು, ಹೇಗ್ ತಗೊಳ್ಬೇಕು, ಇಂತಹ ಒಂದಷ್ಟು ಗೊಂದಲಗಳಿದೆ. ಅದರಲ್ಲೂ ಆಧುನಿಕ ಆಹಾರ ಪದ್ಧತಿ ಅನ್ನುವಂಥದ್ದೇನಿದೆ ಬಾಯಿಗೆ ತುಂಬಾ ರುಚಿ ಅನ್ಸಿದ್ರು ಕೂಡ ನಂತರ ಅದರ ಪರಿಣಾಮ ಯೋಚನೆ ಮಾಡಬೇಕಾಗುತ್ತೆ, ನಾವು ತಗೊಳ್ಬೇಕೋ ಬೇಡವೋ ಅಂತ ಹೇಳಿ. ಹಾಗಾಗಿ ಆರಂಭದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ನಮಗೆ ತಿಳಿಸಿ ನಂತರ ನಾವು ಆಧುನಿಕ ಆಹಾರ ಪದ್ಧತಿಗೆ ಬರೋಣ.
3: ಆಯುರ್ವೇದದ ಪ್ರಕಾರ ಔಷಧಿಯಷ್ಟೇ ಪ್ರಾಮುಖ್ಯತೆ ಆಹಾರಕ್ಕಿದೆ. ಸೊ ನಾವು ಸರಿಯಾದ ಆಹಾರ ಹಿತಮಿತವಾದ ಅಥವಾ ಆಹಾರ ನಿಯಮಗಳೇನಂತ ಹೇಳ್ತೀವಿ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಔಷಧಿಯನ್ನ ನಾವು ತಪ್ಪಿಸ್ಬೋದು ಔಷಧಿ ಸೇವನೆಯಿಂದ. ಸೊ ಆಯುರ್ವೇದದ ಪ್ರಕಾರ ಎರಡು ಕಾಲ ಆಹಾರ ಕಾಲ ಹೇಳಿದರೆ, ಒಂದು ಬೆಳಗ್ಗೆ ಸೊ ಸೂರ್ಯೋದಯ ಆದ್ಮೇಲೆ ನಿಮ್ಮ ನಿತ್ಯಕರ್ಮ ಮುಗಿಸಿ ಚೆನ್ನಾಗಿ ಜೀರ್ಣಶಕ್ತಿ ಬಂದಾದ್ಮೇಲೆ ಒಂದು ಪರಿಪೂರ್ಣವಾದ ಷಡ್ರಸಯುಕ್ತ ಆಹಾರ ಅಂದ್ರೆ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಊಟ ಮುದ್ದೆ ಅವರವರ ಪ್ರದೇಶ ಮತ್ತೆ ಅವರವರ ಪುರಾತನವಾಗಿ ಏನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಕೆಲವೊಬ್ರು ಮನೇಲಿ ರೊಟ್ಟಿ ಅಭ್ಯಾಸ ಇರುತ್ತೆ ರೀಜನ್ ವೈಸ್, ಸೊ ಮುದ್ದೆ ಇರುತ್ತೆ. ಸೊ ಆ ತರ ಪರಿಪೂರ್ಣವಾದ ಆಹಾರ ಒಂದು ಆಹಾರ, ಮತ್ತೆ ಸಾಯಂಕಾಲ ಸೂರ್ಯಾಸ್ತಕ್ಕಿಂತ ಮುಂಚೆ ಬೆಳಗ್ಗೆ ತಿಂದಿದಂತ ಆಹಾರ ಮಲಪ್ರವೃತ್ತಿ ಆದ ನಂತರ ಮತ್ತೆ ಇನ್ನೊಂದು ಪರಿಪೂರ್ಣವಾದ ಆಹಾರ ಈ ತರ ಫಾಲೋ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಮ್ಮ ಪೂರ್ವಜರ ಆಹಾರ ಪದ್ಧತಿ ಇದೇ ಆಗಿತ್ತು. ಸೊ ಅವಾಗ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲ ಯಾವತ್ತೂ ಒಂದು ದಿನ ಹಬ್ಬ ಹರಿದಿನದಲ್ಲಿ ಆ ತರ ಯಾವತ್ತೂ ಒಂದು ದಿನ ಮಾಡ್ತಾ ಇದ್ರು. ಸೊ ನಾವು ಪೂರ್ವಜ ಆಹಾರ ಪದ್ಧತಿನೇ ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ತುಂಬಾನೇ ಸಹಾಯ ಆಗುತ್ತೆ.
2: ದಿನಕ್ಕೆ ಎರಡೇ ಊಟ ಸಾಕು ಅನ್ನುವಂಥದ್ದು, ಸೂರ್ಯೋದಯ ಆಗಿ ಒಂದು 10 ಗಂಟೆ ಅಂತ ಹೇಳ್ಬಹುದು ಬೆಳಿಗ್ಗೆ ಅಂತ ಅಂದ್ರೆ 10 ಗಂಟೆ
3: ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅನ್ನೋದ್ರ ಮೇಲೆ ಕೆಲವರು 9 ಗಂಟೆಗೆ ಎದ್ಬಿಡ್ತಾರೆ ಅದು ಅಲ್ಲ. ಸೊ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ರೇನೆ ಒಳ್ಳೇದು ಎಲ್ಲರಿಗೂನು. ಸೊ ಅವಾಗ ಏನಾಗುತ್ತೆ ಜೀರ್ಣಶಕ್ತಿ ಚೆನ್ನಾಗಿ ನಿಮಗೆ ಇಂಪ್ರೂವ್ ಆಗುತ್ತೆ. ಸೊ ಅಟ್ ಲೀಸ್ಟ್ ಒಂದು 2 hours ನಿಮಗೆ ಏನಂತೀವಿ ಚುರ ಚುರ ಅನ್ನಷ್ಟು ಹೊಟ್ಟೆ ಹಸು ಬಂದಾದ ಮೇಲೆ ತಗೊಳ್ಳೋದು ಒಳ್ಳೇದು. ಸೊ ಇವಾಗ 9 ಗಂಟೆಗೆ ಎದ್ದು ಮತ್ತೆ ನಾನು ಇಮಿಡಿಯೇಟ್ಲಿ 10 ಗಂಟೆಗೆ ಊಟ ಮಾಡ್ತೀನಿ ಅಲ್ಲ, ಅದು ಆದಷ್ಟು ಬೆಳಗಿನ ಜಾವ ಬೇಗನೆ ಎದ್ದು, ಅಥವಾ ಇವಾಗ ಅನಿವಾರ್ಯ ಕೆಲವೊಂದ್ಸಲ ನೈಟ್ ಶಿಫ್ಟ್ ಡ್ಯೂಟಿ ಮಾಡೋರು ಇರ್ತಾರೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ನೀವು 9 ಗಂಟೆಗೆ ಎದ್ದು 2 hours ಬಿಟ್ಟು ಚೆನ್ನಾಗಿ ಹಸು ಬಂದ ಮೇಲೆ ಆಹಾರ ಸೇವನೆ ಮಾಡೋದು
2: ಒಳ್ಳೇದು ಅಂತ. ಇನ್ನು ಸೂರ್ಯಾಸ್ತಕ್ಕಿಂತ ಮುಂಚೆ ಸಂಜೆಯ ಸಮಯದಲ್ಲಿ ಅದು ಕೂಡ ಒಂದು ಊಟ, ಅದು ಪರಿಪೂರ್ಣವಾದ ಊಟನ ಅಥವಾ ಹೇಗಿರ್ಬೇಕು?
3: ಪರಿಪೂರ್ಣ ಆದ್ರೆ ಒಳ್ಳೇದೇನೆ. ಸೊ ಇಲ್ಲ ಅಂತಂದ್ರೆ ನೀವು ನಿಮ್ಮ ಹಸುವಿಗೆ ಅನುಸಾರವಾಗಿ ದಿನ ಇದೇ ತರ ಅಂತ ಮಾಡೋಕ್ಕಿಂತ ಕೆಲವೊಂದ್ಸಲ ಕಿಚಡಿ ಪೊಂಗಲ್ ಉಪ್ಪಿಟ್ಟು ಅಂದ್ರೆ ಅವರವರ ಅಗ್ನಿಗೆ ಅನುಸಾರವಾಗಿ ಜೀರ್ಣಶಕ್ತಿಗೆ ಅನುಸಾರವಾಗಿ ಕನ್ವೀನಿಯನ್ಸ್ ಕೆಲವೊಂದ್ಸಲ ಮನೇಲಿ ಏನ್ ಅವೈಲೇಬಲ್ ಇರುತ್ತೆ ಅದ್ರ ಪ್ರಕಾರವಾಗಿ ಆಹಾರವನ್ನ ತಗೊಳ್ಬಹುದು. ಸೊ ಅದರಲ್ಲಿ ಮತ್ತೆ ಜಂಕು ಈ ತರದೆಲ್ಲ ಅವಾಯ್ಡ್ ಮಾಡಿ, ಸೊ ನಾರ್ಮಲ್ ನಮ್ಮ ಸಿಸ್ಟಮ್ ಅಲ್ಲಿ ಏನಿದೆ ಫುಡ್ ಆ ತರ ನೀವು ಫಾಲೋ ಮಾಡಿದ್ರೆ ಒಳ್ಳೇದು.
2: ಒಳ್ಳೇದು ಡಾಕ್ಟರ್. ಇನ್ನೊಂದು ಮಾತು ಏನಂದ್ರೆ ಮಲಗೋದಕ್ಕಿಂತ ಮುಂಚೆ 2 ಗಂಟೆ ಮುಂಚೆ ತಿನ್ನಿ ಅಂತ ಹೇಳುವಂತದ್ದು ಇದ್ರ ಬಗ್ಗೆ, ಯಾಕೆಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಊಟ ಮಾಡಿದ್ರೆ ಕರೆಕ್ಟ್ ಟೈಮ್ ಆಗುತ್ತೆ ನಾವು ಮಲಗೋ ಅಷ್ಟೊತ್ತಿಗೆ, ಒಂದು 9 ಗಂಟೆ ಆಯ್ತು ಅಂದ್ರೆ ಸರಿ ಹೋಗುತ್ತೆ. ಇಲ್ಲ ನಾವು 9ಕ್ಕೆ ತಿಂದು 11ಕ್ಕೆ ಮಲಗ್ತೇವೆ 2 ಗಂಟೆ ಟೈಮ್ ಕೊಟ್ವಿ ಅಂತ ಅನ್ನೋದಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
3: 2 hours ಅಂತಲ್ಲ, ನಿಮಗೆ ಕಂಪ್ಲೀಟ್ ಡೈಜೆಷನ್ ಆಗ್ಬೇಕಾದ್ರೆ 3 ಗಂಟೆ ಮೇಲೆ ತಗೊಳ್ಳುತ್ತೆ. ಕಂಪ್ಲೀಟ್ ಡೈಜೆಷನ್ ಆಗಿ ಮಲಕ್ಕೆ ಕನ್ವರ್ಟ್ ಆಗ್ಬೇಕು ಆಹಾರ ಅಂದ್ರೆ ಮಿನಿಮಮ್ 3 hours ಬೇಕು, ಅಷ್ಟು ಪಾಸ್ ಮಾಡ್ಬೇಕಲ್ಲ ಅವಸ್ಥೆಗಳನ್ನ. ಸೊ ಹಾಗಾಗಿ 2 ಗಂಟೆನೆ ಆಗಿದ್ರೆ ಇನ್ನು ಜೀರ್ಣಕ್ರಿಯೆ ಪ್ರೊಸೆಸ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ಆಗಿರಲ್ಲ. ಸೊ ನೀವು ಮಲಗದಾಗ ಅಲ್ಲಿ ಏನಾಗುತ್ತೆ ಜೀರ್ಣಕ್ರಿಯೆ ಹ್ಯಾಂಪರ್ ಆಗುತ್ತೆ. ಮಲಗದಾಗ ಎಲ್ಲಾನು ನಮ್ದು ಮೆಟಾಬೋಲಿಕ್ ರೇಟು ಬಾಡಿ ಮೆಕ್ಯಾನಿಸಮ್ ಏನಾಗುತ್ತೆ ಸ್ಲೋ ಡೌನ್ ಆಗುತ್ತೆ. ಸೊ ಅವಾಗ ಅದು ಹಾಗೆ ಉಳ್ಕೊಳ್ಳುತ್ತೆ, ಅದು ತಪ್ಪು ಕಾನ್ಸೆಪ್ಟ್. ಕೆಲವೊಂದ್ಸಲ ಏನಾಗುತ್ತೆ ಈಗ ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲವೊಂದು ಮಹಿಳೆಯರು ಬ್ಯಾಂಕ್ ಎತ್ತರದವ್ರಿಗೆಲ್ಲ ಸೂರ್ಯಾಸ್ತ

0: ಅದಕ್ಕಿಂತ ಮುಂಚೆ ಪಾಸಿಬಲ್ ಇಲ್ಲ, ಅವ್ರು ಬರದೇ ಏಳುವರೆ ಅಂತ ಆಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು? ಸೊ ಅಂತವರು ಅಟ್ ಲೀಸ್ಟ್ 3 hours ಗ್ಯಾಪ್ ಮಾಡ್ಕೊಂಡ್ರೆ ಒಳ್ಳೇದು. ಆದಷ್ಟು ಆತರ ನೀವು ಲೇಟ್ ಊಟ ತಗೊಳ್ಳೋದಾದ್ರೆ ಆದಷ್ಟು ಲಘು ಆಹಾರಗಳನ್ನ ತಗೊಳ್ಳಿ,
1: ಬೇಗ ಜೀರ್ಣ ಆಗುವಂತ ಆಹಾರ.
0: ಈಗ ಮುದ್ದೆ, ದಪ್ಪ ದಪ್ಪ ಮುದ್ದೆ ಆತರ ತಗೊಳ್ಳೋಕ್ಕಿಂತ ತುಂಬಾ ಸಾಫ್ಟ್ ಇರಂತದ್ದು, ಬೇಗ ಜೀರ್ಣ ಆಗಂತದ್ದು ಆತರ ಕನ್ವರ್ಟ್ ಮಾಡ್ಕೊಳ್ಳೋದು ಒಳ್ಳೇದು.
1: ಹಾಗೆ ಕಾಲಕ್ಕನುಗುಣವಾದಂತ ಊಟ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಸೀಸನ್, ನಮ್ಮ ಪೂರ್ವಿಕರದು ನಾವು ಹಬ್ಬ ಎಲ್ಲ ಆಚರಣೆಗಳು ತಗೊಂಡಾಗ ಅದೆಲ್ಲ ಸೀಸನ್ ವೈಸ್. ಸೊ ಇಟ್ಸ್ ನಾಟ್ ನೀನ್ ಹಬ್ಬದ ದಿನ, ಈಗ ಫಾರ್ ಎಕ್ಸಾಂಪಲ್ ಯುಗಾದಿ ದಿನ ನಾವು ಬೇವು ಬೆಲ್ಲ ತಗೊಳ್ತೀವಿ. ಸೊ ಯಾಕೆ ಅಲ್ಲಿ ತುಂಬಾ ಬಿಸಿಲಿನ ತಾಪ ಇರುತ್ತೆ ಮತ್ತೆ ಕಫ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸೊ ನಮಗೆ ಬೇವು ಏನ್ ಮಾಡುತ್ತೆ, ಕಫನ ಕಮ್ಮಿ ಮಾಡುತ್ತೆ, ಬಾಡಿನ ತಂಪ್ ಮಾಡುತ್ತೆ, ಎಣ್ಣೆ ಸ್ನಾನನು ಹೇಳ್ತಾರೆ ಅವಾಗ ಅಲ್ವಾ. ಸೊ ಅವತ್ ಒಂದು ದಿನ ಮಾಡಿ ಬಿಡ್ಬೇಕು ಅಂತಲ್ಲ, ಅದು ಆದಿ ನಾಂದಿ ಅಂತ ಏನ್ ಹೇಳ್ತೀವಿ, ಯುಗ ಪ್ರಾರಂಭ ಮಾಡಿ ಆ ಇಡೀ 2 ತಿಂಗಳು, ಒಂದು ಋತು 2 ತಿಂಗಳು ಇರುತ್ತೆ. ಸೊ 2 ತಿಂಗಳನ್ನು ನೀವು ಅದನ್ನೇ ಫಾಲೋ ಮಾಡಿ ಅಂತಾನೆ ಹೇಳ್ತಾರೆ. ಸೊ ಆವತ್ತಿನ ದಿನ ನಾವು ಯಾವ ತರದ ಆಹಾರ, ಕಷಾಯ ರಸ ಇರಂತದ್ದು ತಗೊಳ್ತೀವಿ ನೋಡಿ, ಮಾವಿನಕಾಯಿ ಚಟ್ನಿ ಕಾಯ್ದು ಆತರ, ಮತ್ತೆ ಬೇವು ತಗೊಳ್ತೀವಿ, ಕಷಾಯ ತಿಕ್ತ ರಸ ಅಂತ ಏನ್ ಹೇಳ್ತೀವಿ. ಸೊ ಇದೆಲ್ಲ ನಮ್ ಬಾಡಿ ತಂಪ್ ಮಾಡುತ್ತೆ ಮತ್ತೆ ಕಫನ ಕಡಿಮೆ ಮಾಡುತ್ತೆ. ಸೊ ಆ ಹೋಲ್ ಸೀಸನ್ ಆತರ ತಗೊಳ್ಬೇಕು. ಮತ್ತೆ ಈಗ ಪಿತ್ತ ಕಾಲ ಅಂತ ಹೇಳ್ತೀವಿ, ಶರದ್ ಋತು ಲೈಕ್ ಅಕ್ಟೋಬರ್ ನವೆಂಬರ್ ಈ ಸೀಸನ್ ಅಲ್ಲಿ ಪಿತ್ತ ತುಂಬಾನೇ ಜಾಸ್ತಿ ಆಗಿರುತ್ತೆ ದೇಹದಲ್ಲಿ. ಅದನ್ನ ಕಡಿಮೆ ಮಾಡಂತ ಆಹಾರ ವಿಹಾರಗಳು ಆ ಸೀಸನ್ ಅಲ್ಲಿ ಬರಂತ ಹಬ್ಬ. ಸೊ ಆ ದಸರಾ ಆ ಟೈಮ್ ಅಲ್ಲಿ ನಾವು ಸ್ವಲ್ಪ ಸ್ವೀಟ್ಸ್ ನ ಜಾಸ್ತಿ ತಗೊಳ್ತೀವಿ, ತುಪ್ಪ ಜಾಸ್ತಿ ತಗೊಳ್ತೀವಿ. ಸೊ ಆತರ ನಾವು ಫಾಲೋ ಮಾಡ್ಕೋಬೇಕು, ಇಡೀ ಆ ಸೀಸನ್ ಫುಲ್ ಆತರ ಫಾಲೋ ಮಾಡ್ಕೊಳ್ಳೋದು ಒಳ್ಳೇದು.
1: ಸಂಕ್ರಾಂತಿ ಬಂದ್ರೆ ಎಳ್ಳು ಬೆಲ್ಲ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ವೈಜ್ಞಾನಿಕ ಕಾರಣ.
0: ಹೌದು, ಸೊ ಚಳಿ ಇರುತ್ತೆ ಜಾಸ್ತಿ, ಡ್ರೈನೆಸ್ ಇರುತ್ತೆ, ವಾತ ಜಾಸ್ತಿ ಆಗ್ಬಿಟ್ಟಿರುತ್ತೆ ಜನವರಿ ಡಿಸೆಂಬರ್ ಆ ಟೈಮ್ ಅಲ್ಲಿ ನೋಡ್ಬೋದು ದೇಹದಲ್ಲೂ ಎಲ್ಲ ಚರ್ಮ ಡ್ರೈ ಆಗ್ಬಿಟ್ಟಿರುತ್ತೆ. ಸೊ ಎಳ್ಳು ನಮಗೆ ಏನಾಗುತ್ತೆ ಅಂತಂದ್ರೆ ಸ್ನಿಗ್ಧ ಮಾಡುತ್ತೆ. ಸೊ ಹಾಗಾಗಿನೇ ಅದನ್ನ ಹೇಳಿದರೆ. ಸೊ ಆ ಸೀಸನ್ ಅಲ್ಲಿ ನಾವು ಆದಷ್ಟು ಸ್ವಲ್ಪ ಎಣ್ಣೆ ಅಂಶ ಇರಂತದ್ದು ಆಹಾರಗಳನ್ನ ತಗೊಳ್ಬೇಕು, ಮಧುರ ರಸ ಇರಂತದ್ದು ಎಣ್ಣೆ ಅಂಶ ಇರಂತದ್ದು ಆಹಾರಗಳನ್ನ ತಗೊಳ್ಬೇಕು.
1: ಓಕೆ ಡಾಕ್ಟರ್, ಈಗ ಒಂದು ಪರಿಪೂರ್ಣವಾದ ಊಟ ಅಂತ ಅಂದ್ರೆ ಏನೆಲ್ಲ ಒಳಗೊಂಡಿರುತ್ತೆ, ಅದರಲ್ಲಿ ಏನೆಲ್ಲ ಇರ್ಬೇಕಾಗುತ್ತೆ?
0: ಅದರಲ್ಲಿ ನಿಮ್ಮ ಜೀರ್ಣ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಪ್ರದೇಶದಲ್ಲಿ ಇದು ಅಷ್ಟೇ, ಗ್ರೇನ್ಸು ಅಷ್ಟೇನೆ. ಇವಾಗ ಸಿರಿಧಾನ್ಯ ಇದೆ ಅಂದ್ಬಿಟ್ಟು ನಾವು ಸಿರಿಧಾನ್ಯದ್ದೇ ಅಲ್ಲ, ನಿಮ್ ಪ್ರದೇಶದಲ್ಲಿ ರಾಗಿ ಡಾಮಿನೆನ್ಸ್ ಇತ್ತು ಅಥವಾ ನಿಮಗೆ ಮುಂಚೆ ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ ಆಗಿತ್ತು ಅಂದ್ರೆ ನೀವು ರಾಗಿದೇ ತಗೊಳ್ಬಹುದು, ಮುದ್ದೆ ಅಥವಾ ರೊಟ್ಟಿ ಫಾರ್ಮ್. ಈಗ ಅಕ್ಕಿನೇ ಕೆಲವೊಂದು, ಈಗ ಮಂಗಳೂರು ಆ ಕಡೆ ಎಲ್ಲ ಹೋದವ್ರಿಗೆ ನಾವು ಮುದ್ದೆ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ. ಸೊ ಅವರ ಪ್ರದೇಶದಲ್ಲಿ ಅಥವಾ ಅವ್ರ ಮನೆಗಳಲ್ಲಿ ಏನ್ ರೂಢಿ ಇರುತ್ತೆ, ಚಿಕ್ಕ ವಯಸ್ಸಿಂದ ಏನ್ ಅಭ್ಯಾಸ ಇರುತ್ತೆ, ಅದೇ ಆಹಾರವನ್ನ ಅವರು ತಗೊಳ್ಬಹುದು. ಎಲ್ಲಾನು ಇರ್ಬೇಕು, ತರಕಾರಿ ತುಪ್ಪ ಸ್ವೀಟ್ಸ್ ಆತರ ಎಲ್ಲಾನು ಇನ್ಕ್ಲೂಡ್ ಆಗಿ ಷಡ್ರಸಗಳು ಇರಂತ ಆಹಾರಗಳನ್ನ ತಗೊಳ್ಬೇಕು.
1: ಓಕೆ ಡಾಕ್ಟರ್, ಇನ್ನು ಆಹಾರದ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಈಗ ಆಧುನಿಕ ಆಹಾರ ಪದ್ಧತಿಯಲ್ಲಿ ಎಲ್ಲವೂ ಎಕ್ಸ್ಟ್ರೀಮ್ ಆಗ್ತಾ ಇದೆ, ಕೆಲವೊಬ್ಬರಿಗೆ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ಬರ್ತಾ ಇದೆ, ಅದರಿಂದ ಒಂದು ರೀತಿಯ ಪಥ್ಯವನ್ನ ಅನುಸರಿಸ್ತಾರೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಇರೋದ್ರಿಂದ ಅವರ ಒಂದು ಆಹಾರ ಪದ್ಧತಿಯೇ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಈಗಿನ ಒಂದು ಆಹಾರ ಪದ್ಧತಿ ಏನಿದೆ, ತುಂಬಾ ಸಾರಿ ಸಾಮಾಜಿಕ ಜಾಲತಾಣದ ಪ್ರಭಾವಕ್ಕೆ ಕೂಡ ಒಳಗಾಗ್ತಾ ಇದೀವಿ, ಇವುಗಳ ಬಗ್ಗೆ ಹೇಳಿ.
0: ಇನ್ನು 2 ತರ ಇದೆ, ಒಂದು ಕೆಲವೊಬ್ರು ಡಯೆಟ್ ಅಂದ್ರೆ ಕಂಪ್ಲೀಟ್ ಡ್ರೈ ಚಪಾತಿ ಅಥವಾ ಒಂದೇನೋ ಒಂದು ಕಾಳು ತಿಂದು ಅವತ್ತು ಇಡೀ ದಿನ ಅಷ್ಟೇನೆ, ಅಥವಾ ಒಂದೇನೋ ಜ್ಯೂಸಸ್ ಅದು ಮಾಡ್ತಾರೆ. ಇನ್ನೊಬ್ರು ಕೆಲವೊಮ್ಮೆ ಎಕ್ಸ್ಟ್ರೀಮ್ ಡಯೆಟ್ ಕಾನ್ಶಿಯಸ್ ಅಂದ್ರೆ ನನಗೆ ಪ್ರೋಟೀನ್ ಇಷ್ಟೇ ಪ್ರಮಾಣ ಬೇಕು, 2 ತರ ಆಗ್ಬಿಟ್ಟಿದೆ ಇದು,
1: ಸ್ಕೇಲ್ ಇಟ್ಕೊಂಡಿರ್ತಾರೆ.
0: ಹೌದು, ಇಷ್ಟೇ ಒಂದ್ 6 ರಿಂದ 5 ಮೊಟ್ಟೆ ಇಷ್ಟೇ ಪ್ರಮಾಣದಲ್ಲಿ ನನಗೆ ಪ್ರೋಟೀನ್ ಹೋಗ್ಬೇಕು, ಅದ್ರ ಜೊತೆ ಮತ್ತೆ ಪ್ರೋಟೀನ್ ಪೌಡರ್. ಈ ತರದ್ದು ತುಂಬಾ ಆಹಾರನ ಮನೇಲಿ ಮಾಡಿರಂತದವ್ರು ಯಾರು ತಗೊಳ್ಳೋದಿಲ್ಲ, ಈ ತರದ್ದೇ ಜಾಸ್ತಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯಾವ ತರ ಇರ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ಬೇಕಾಗಿಲ್ಲ, ಮತ್ತೆ ಎಕ್ಸ್ಟ್ರಾ ಓವರ್ ಡಯೆಟ್ ಬೇಕಾಗಿಲ್ಲ. ನೀವು ಇಟ್ಸ್ ನಾಟ್ ನೀವು ಊಟ ಬಿಟ್ಟ ತಕ್ಷಣ ತೆಳ್ಳಗಾಗ್ತೀನಿ ಅನ್ನೋ ತುಂಬಾ ತಪ್ಪು ಕಲ್ಪನೆ. ಎಷ್ಟೊಂದ್ ಜನ ತುಂಬಾ ದಪ್ಪ ಇರೋರು, ಅವ್ರು ಸರಿಯಾಗಿ ಊಟನೇ ಮಾಡ್ತಾ
1: ಇರೋದು.
0: ಸೊ ಎಲ್ಲಾ ಜೀರ್ಣಶಕ್ತಿ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ, ಕೆಲವೊಬ್ರು ನೋಡಿ ತುಂಬಾ ಸಣ್ಣ ಇರ್ತಾರೆ, ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಯಾಕೆ ಅಂದ್ರೆ ಅವ್ರ ಜೀರ್ಣಶಕ್ತಿ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಊಟ ಮಾಡದೇ ಇರೋದು ಅಥವಾ ಡ್ರೈ ಚಪಾತಿ ಡ್ರೈನೂ ಮಾಡ್ಕೋಬಾರ್ದು. ನೀವಲ್ಲಿ ಕ್ಯಾಲರಿ ಕಾನ್ಶಿಯಸ್ ಆಗಿ ಆಯಿಲ್ ಕಂಟೆಂಟ್ ಕಡಿಮೆ ಆಗಕ್ ಹೋಗಿ ಇನ್ನೇನೋ ಒಂದ್ ರೋಗ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರೀಮ್ ಎರಡೂ ಒಳ್ಳೇದಲ್ಲ. ಮತ್ತೆ ಆಧುನಿಕ ಆಹಾರ ಪದ್ಧತಿ ಅಂತೂ, ಸೊ ಲೈಕ್ ಪನ್ನೀರ್ ಆಗಿರ್ಬೋದು, ನಿಮ್ ಮೊಳಕೆ ಕಾಳಾಗಿರ್ಬೋದು, ಮೊಳಕೆ ಬರ್ಸೋದು ಅಂದ್ರೆ ಏನು, ಅದನ್ನೊಂದು ಬ್ಯಾಕ್ಟೀರಿಯಾ ಜರ್ಮಿನೇಷನ್ ಪ್ರೊಸೆಸ್ ಅದು. ಸೊ ನಮ್ಮ ಆಯುರ್ವೇದದಲ್ಲಿ ಅದು ಮೊಳಕೆ ಕಾಳು ತಿನ್ಬಾರ್ದು ಅಂತಲ್ಲ, ಬಟ್ ಬೇಯಿಸಿರೋ ಫಾರ್ಮ್ ಅಲ್ಲಿ ಯಾವತ್ತೂ ಒಂದಿನ ಪಲ್ಯ ಮಾಡ್ಕೊಂಡು ಆತರ ತಗೊಳ್ಬಹುದು. ಇವಾಗ ಏನಾಗಿದೆ ಅಂದ್ರೆ ಡೈಲಿ ಮೊಳಕೆ ಕಾಳು

0: ಎಲ್ಲಾ ತರದ್ದು ಡಿಫ್ರೆಂಟ್ ಕಾಳುಗಳನ್ನ ನೆನೆಸಿ ತಗೊಳ್ತಾರೆ. ಡೈಲಿ ಡೈಲಿ ನಾವು ಜರ್ಮ್ಸ್ ನ ಅಥವಾ ಬ್ಯಾಕ್ಟೀರಿಯಾಸ್ ನ ಕೆಲವೊಬ್ಬರಿಗೆಲ್ಲ ಅದರಿಂದನು ಈಕೊಲಾಯಿ ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದನ್ನು ನಾವು ನೋಡಬಹುದು. ರೀಸನ್ ಹುಡುಕ್ತಾ ಹೋದ್ರೆ ರೀಸನ್ಸ್ ಇರಲ್ಲ, ಆಮೇಲೆ ನೋಡ್ತಾ ಹೋದ್ರೆ ಆತರ ಸಿಕ್ಕತ್ತೆ. ಸೊ ಅದ್ಯಾವ್ದು ಒಳ್ಳೇದಲ್ಲ ಅಂತ.
1: ಓಕೆ, ಹಾಗೆ ನೀವ್ ಹೇಳಿದ್ರಿ ತುಂಬಾ ಜಿಡ್ಡು ಇಲ್ದಿರುವಂತ ಪದಾರ್ಥಗಳನ್ನ ಸೇವಿಸ್ತಾರೆ ಅಂತ. ಈ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಜಿಡ್ಡಿನ ಒಂದು ಅಂಶ ಏನಿದೆ, ತುಪ್ಪದಿಂದ ಇರಬಹುದು ಅಥವಾ ಎಣ್ಣೆಗಳಿಂದ ಇರಬಹುದು, ತಗೊಳ್ತೇವೆ, ತಗೊಳ್ಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ.
0: ತುಪ್ಪ ಎಣ್ಣೆ ತಗೊಳ್ಬಾರ್ದು ಅಂತಿಲ್ಲ, ಬಟ್ ಯಾರು ಯಾವಾಗ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೇಸಿಕಲಿ ಅವ್ರ ನೇಚರೇ ಕಫ ಪ್ರಕೃತಿಯವರು ಇರ್ತಾರೆ. ಸೊ ಅಂತವರು ರಾತ್ರಿ ಸಮಯದಲ್ಲಿ ತುಂಬಾ ತುಪ್ಪ ಅಥವಾ ಜಿಡ್ಡಿನ ಅಂಶ ಸೇವನೆ ಒಳ್ಳೇದಲ್ಲ. ಸೊ ಅವರ ಅನುಗುಣವಾಗಿ, ದೇಹ ಪ್ರಕೃತಿಗೆ ಅನುಗುಣವಾಗಿ, ಋತುಗೆ ಅನುಗುಣವಾಗಿ, ಕೆಲವೊಂದ್ಸಲ ಎಲ್ಲರಿಗೂ ಒಂದ್ ಕೆಲವೊಂದು ಈಗ ವರ್ಷ ಋತು ಅಂತ ಹೇಳ್ತೀವಿ ಅಥವಾ ಡಿಸೆಂಬರ್ ಜನವರಿ ಟೈಮಲ್ಲಿ ನಮಗೆ ಎಣ್ಣೆ ಅಂಶ ದೇಹಕ್ಕೆ ಬೇಕು ಅಂತ ಟೈಮಲ್ಲಿ ನಾವು ತಗೊಳ್ಬೇಕಾಗತ್ತೆ. ತುಪ್ಪ ನಾಟಿ ಹಸುವಿಂದು ಒಳ್ಳೆ ತುಪ್ಪ, ಚೆನ್ನಾಗಿ ನಾವು ಸಂಸ್ಕಾರಿತ ತುಪ್ಪ ಅಂತ ಹೇಳ್ತೀವಿ, ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಕಾಯಿಸಿದಾಗ ನಿಮಗೆ ಅಲ್ಲಿ ನೀವು ತುಪ್ಪವನ್ನು 2-3 ಸ್ಪೂನ್ ಡೈಲಿ ಬಳಸಬಹುದು. ಆರೋಗ್ಯವಂತರು, ಏನೂ ತೊಂದರೆ ಇಲ್ಲ. ಈವನ್ ಕೆಲವೊಂದು ರೋಗಾವಸ್ಥೆಗಳಲ್ಲೂ ನಾವು ಹೇಳ್ತೀವಿ, ಈಗ ಅಸಿಡಿಟಿ ಅವರಿಗೆ ಪಿತ್ತ ಜಾಸ್ತಿ ಇದ್ದವರಿಗೆ ತುಪ್ಪ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಸೊ ಅವ್ರಿಗೆ ನಾವು ಹೇಳ್ತೀವಿ ಕೆಲವೊಂದು ತುಂಬಾ ಅಜೀರ್ಣ ಇತ್ತು, ಜ್ವರ ಬಂತು, ಕೆಮ್ಮು ಶೀತ ಇತ್ತು ಅಂತ ಟೈಮಲ್ಲಿ ನಾವು ಜಿಡ್ಡಿನ ಅಂಶವನ್ನ ಅವಾಯ್ಡ್ ಮಾಡ್ತೀವಿ ರೋಗಾವಸ್ಥೆಯಲ್ಲಿ. ಕೆಲವೊಂದು ರೋಗಾವಸ್ಥೆಯಲ್ಲಿ ನಾವು ತಿನ್ನಿ ಅಂತೀವಿ. ಫಾರ್ ಎಕ್ಸಾಂಪಲ್ ವಾತ ವಿಕಾರ ಅಂತ ಹೇಳ್ತೀವಿ, ತುಂಬಾ ವಾತ ಪ್ರಕೋಪ ಆಗಿತ್ತು ದೇಹದಲ್ಲಿ, ಸೊ ಅಂತವ್ರಿಗೆ ನಾವು ಎಣ್ಣೆ ತುಪ್ಪ ಬಳಸಿ ಅಂತ ಹೇಳ್ತೀವಿ. ಇದು ಜನರಲೈಸ್ ಇಲ್ಲ ಇದು, ಬಟ್ ನೀವು ಆರೋಗ್ಯವಂತರಾಗಿದ್ದೀರಿ, ನಿಮ್ದೆಲ್ಲ ಸಾಮ್ಯಾವಸ್ಥೆಯಲ್ಲಿ ಇದೆ ಅಂದ್ರೆ ಎಣ್ಣೆ ಮತ್ತು ತುಪ್ಪವನ್ನು ನಿಯಮಿತ ಪ್ರಮಾಣದಲ್ಲಿ ಡೈಲಿ ಬಳಸಿದ್ರೆ ಏನೂ ತಪ್ಪಿಲ್ಲ. ತುಪ್ಪ ತಿಂದ್ರೆ ಫ್ಯಾಟ್ ಆಗುತ್ತೆ, ಅದೆಲ್ಲ ಮಿತ್ ಅದು. ಆಕ್ಚುಲಿ ಕೊಲೆಸ್ಟ್ರಾಲ್ ಅಲ್ಲೂ 2 ತರದಿದೆ, ಬ್ಯಾಡ್ ಗುಡ್. ಸೊ ತುಪ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಒಳ್ಳೆ ಹಸುವಿನ ತುಪ್ಪ. ಮತ್ತೆ ಇನ್ನೊಂದು, ಒಂದು ಕೆಲವೇ ವಸ್ತುಗಳಿಗೆ ಮಾತ್ರ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ, ಅದನ್ನ ಪಾಸ್ ಮಾಡೋ ಶಕ್ತಿ ಇರೋದ್ದು ಕೆಲವೇ ವಸ್ತು, ಅದರಲ್ಲಿ ತುಪ್ಪ ಕೂಡ ಒಂದು. ಸೊ ಅದಕ್ಕೆ ನೋಡಿ, ಈಗ ಸ್ವಲ್ಪ ಕೆಲವೊಂದು ಕಮ್ಯುನಿಟಿಯಲ್ಲಿ ತುಂಬಾ ಬುದ್ಧಿವಂತರಿರ್ತಾರೆ, ಅವರೆಲ್ಲ ಕಂಪಲ್ಸರಿ ತುಪ್ಪ ತಗೊಳ್ತಾರೆ. ಸೊ ಅವರೆಲ್ಲ ತುಂಬಾ ಬುದ್ಧಿವಂತರು. ಸೊ ಬ್ರೈನ್ ಆಕ್ಟಿವಿಟೀಸ್ ಗೆ ತುಂಬಾನೇ ಒಳ್ಳೇದು ತುಪ್ಪ. ಆಕ್ಚುಲಿ ಔಷಧಿ ಗುಣ ತುಂಬಾ ಇದೆ ಅದರಲ್ಲಿ.
1: ಹೌದು ಡಾಕ್ಟರ್, ಇನ್ನು ನೀರ್ ಕುಡಿಯೋದ್ರ ಬಗ್ಗೆ, ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಡಾಕ್ಟರ್?
0: ಅದೇ, ಬೆಳಗ್ಗೆ ಎದ್ದಿದ ತಕ್ಷಣ ಆಕ್ಚುಲಿ ಆಹಾರ ಆಯ್ತು ಪಾನೀಯ ಆಯ್ತು ಯಾವ್ದು ಸೇವನೆ ಒಳ್ಳೇದಲ್ಲ. ಸೊ ನಮಗೆ ಜೀರ್ಣಶಕ್ತಿ ಪೂರ್ತಿ ಬರ್ಬೇಕು ಅಂದ್ರೆ 1-1.5 hour ಬೇಕಾಗುತ್ತೆ ಅವರವರ ಪ್ರಕೃತಿಗೆ ಅನುಸಾರವಾಗಿ. ಸೂರ್ಯೋದಯದ ಆಮೇಲೆ ಬೆಳಗ್ಗೆ ಬೇಗ ಎದ್ದವರಿಗೆ ಸ್ವಲ್ಪ ಬೇಗನೆ ಚೆನ್ನಾಗಿ ಹಸುವಾಗುತ್ತೆ. ಈಗ ತುಂಬಾ ಲೇಟ್ ಆಗಿ ಎದ್ರೆ ಹಸು ಚೆನ್ನಾಗಿನೂ ಬರಲ್ಲ. ಸೊ ಹಸುವಿಗೆ ಅನುಗುಣವಾಗಿ ನೀವು ನೀರನ್ನ, ಅದು ಏನು ಈಗ ಫ್ಲಶ್ ಔಟ್ ಆಗುತ್ತೆ, ಮಲ ಚೆನ್ನಾಗಿ ಹೋಗುತ್ತೆ ಅಂದ್ಬಿಟ್ಟು 1 liter ನೀರು ಆತರ ಸೇವನೆ ಖಂಡಿತ ಒಳ್ಳೇದಲ್ಲ. ಬುರಿಯೋ ಬೆಂಕಿನ ನಾವು ಆರಿಸ್ದಂಗ ಆಗತ್ತೆ. ಸೊ ಆಮೇಲೆ ಏನಾಗುತ್ತೆ, ಹೊಟ್ಟೆ ತುಂಬಾ ನೀರೇ ಕುಡಿದ್ರೆ ನಿಮಗೆ ತಿಂದಿದ ಆಹಾರ ಪಚನನೇ ಆಗಲ್ಲ. ಸೊ ಅದು ಕೂಡ ತುಂಬಾನೇ ತಪ್ಪು ಕಲ್ಪನೆ ಅದು. ಆಕ್ಚುಲಿ ಸ್ವಲ್ಪ ಬಾಯಾರಿಕೆ ನಮಗೆ ಎಷ್ಟು ಸಾಕು, ನಮ್ ದೇಹನೇ ಹೇಳುತ್ತಲ್ಲ ನಮಗೆ ಇಷ್ಟು ಪ್ರಮಾಣ ತಗೋ, ಅಷ್ಟೇ ಸಾಕಾಗುತ್ತೆ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ 2-3 liter ಪರ್ ಡೇ ಆತರ ಇಲ್ಲ ಅದು. ಕೆಲವೊಬ್ಬರಿಗೆ ಪಿತ್ತ ಪ್ರಕೃತಿಯವ್ರು ಇರ್ತಾರೆ, ಉಷ್ಣ ಬಾಯಾರಿಕೆ ಜಾಸ್ತಿ, ಅಂತವ್ರು ಸ್ವಲ್ಪ ತಗೊಳ್ಬಹುದು. ಈ ಕಫ ಜಾಸ್ತಿ ಇರುತ್ತೆ, ಶೀತ ಕೆಮ್ಮು ಇರುತ್ತೆ, ಅಂತವ್ರಿಗೆ ನೀರ್ ಜಾಸ್ತಿ ಬೇಕೇ ಆಗಲ್ಲ, ನೀರ್ ಕುಡ್ದಷ್ಟು ಅವ್ರ ಕಂಡೀಷನ್ ಅಗ್ರಿವೇಟ್ ಆಗುತ್ತೆ. ಸೊ ಇದನ್ನ ಜನರಲೈಸ್ ಮಾಡಬೇಡಿ ನೀರನ್ನ ಅಂತ ಹೇಳ್ತೀನಿ.
1: ಇದು ಊಟದ ಮಧ್ಯೆ, ಊಟಕ್ಕೆ ಮುಂಚೆ, ಊಟದ ನಂತರ?
0: ಯೂಶಲಿ ಆರೋಗ್ಯವಂತರು ಎಲ್ಲಾ ಚೆನ್ನಾಗಿದೆ ಅನ್ನೋರು ಊಟದ ಮಧ್ಯೆ ನೀರ್ ಕುಡಿಯೋದು ತುಂಬಾ ಒಳ್ಳೇದು. ಊಟದ ನಂತರ ಕುಡಿದ್ರೆ ಏನಾಗುತ್ತೆ, ಊಟದ ನಂತರ ಎಷ್ಟು ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್. ಕೆಲವೊಬ್ರು ತುಂಬಾ ಕುಡ್ದು ಬಿಡ್ತಾರೆ, ಸೊ ಅಲ್ಲಿ ಆಹಾರ ಪಚನಕ್ಕೆ ಅಗೇನ್ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಆಹಾರದ ನಂತರನೇ ತಗೊಳ್ಬೇಕು, ನಾನು ಬಾಯಾರಿಕೆ ಆಗ್ತಿದೆ ಅನ್ನೋದು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ. ಸ್ವಲ್ಪ ಒಂದು 1/2 hour ಗ್ಯಾಪ್ ಬಿಟ್ಟು ತಗೊಳ್ಳೋದ್ರೆ ಒಳ್ಳೇದು. ಆರೋಗ್ಯವಂತರು ಎಲ್ಲ ಸಾಮ್ಯಾವಸ್ಥೆಯಲ್ಲಿ ಇದೆ ಅನ್ನೋರು ಮಧ್ಯ ಮಧ್ಯೆ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀರು ಅಗ್ನಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈಗ ತುಂಬಾ ದಪ್ಪ ಇರೋರು, ನಾನು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋರು ಆಹಾರಕ್ಕಿಂತ ಮುಂಚೆ ನೀರ್ ಕುಡ್ದು ಊಟ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. 3 ತರದಲ್ಲಿ ನೀರಿಂದು ಆಚರಣೆ ಇದೆ.
1: ಅಂದ್ರೆ ಊಟ ಸ್ವಲ್ಪ ಕಡಿಮೆ ಸೇರುತ್ತಾ, ಊಟಕ್ಕಿಂತ ಮುಂಚೆ ನೀರ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಆ ರೀತಿ ಅನುಕೂಲ ಆಗಬಹುದು ಅಂತ ಹೇಳ್ತೀರಿ. ಓಕೆ ಡಾಕ್ಟರ್, ಈಗ ನಾವು ಏನು ಪಿಜ್ಜಾ ಬರ್ಗರ್ ಅನ್ನುವಂತ ಮಾತು ತುಂಬಾ ಕೇಳುವಂತದ್ದು, ಇದೇ ನಿಜವಾದ ಆಧುನಿಕ ಆಹಾರ ಪದ್ಧತಿ ಆಗಿರುವಂತದ್ದು ಈಗಿನ ಸಂದರ್ಭದಲ್ಲಿ, ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಅದು ಖಂಡಿತನೇ ತಪ್ಪು. ಎಲ್ಲದೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ಮೈದಾ ಬೇಸ್ಡ್, ಇದೆಲ್ಲ ಸಾಮಾನ್ಯ ಜ್ಞಾನ ಎಲ್ರಿಗೂ ಇದೆ, ಬಟ್ ಆದ್ರೂ ಅದನ್ನೇ ತಗೊಳ್ತಾರೆ ಮಕ್ಕಳು. ಯಂಗ್ಸ್ಟರ್ ರುಚಿ, ಹೌದು ಯಂಗ್ಸ್ಟರ್ಸ್, ಎಲ್ಲರಿಗೂ ಗೊತ್ತು ಯಾವ್ದ್ರಿಂದ ಮಾಡಿರ್ತಾರೆ, ಎಲ್ಲರಿಗೂ ಅವೇರ್ನೆಸ್ ಇದೆ ನಮ್ಮ ದೇಸಿಯ ಆಹಾರನೇ ಒಳ್ಳೇದಂತ ಎಲ್ರಿಗೂ ಗೊತ್ತು. ಆದ್ರೂ ಅದನ್ನ

0: ಮೀನಿ ನಾವೆಲ್ಲ ತಗೊಳ್ತಾ ಇದೀವಿ, ಅದು ತುಂಬಾನೇ ತಪ್ಪು. ಯಾವತ್ತೋ ಒಂದಿನ ಅಪರೂಪಕ್ಕೆ ತಿಂಗಳಿಗೋ ಮೂರ್ ತಿಂಗಳಿಗೋ ಸ್ವಲ್ಪ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ, ಬಟ್ ರಿಪೀಟೆಡ್ ಆಗಿ ಅದು ತಗೊಳ್ಳೋದು ತುಂಬಾನೇ ತಪ್ಪು. ಅದಕ್ಕೆ ನೋಡಿ ಇವಾಗ ಇನ್ನು 28-25 ವರ್ಷಕ್ಕೇನೆ ಶುಗರ್ ಯಾಕೆ ಬರ್ತಾ ಇದೆ ಮಕ್ಕಳಲ್ಲಿ ಅಂತಂದ್ರೆ, ಆ ತರದ ಆಹಾರಗಳನ್ನ ತಗೊಂಡೇನೆ ಅವ್ರಿಗೆ ಆಗ್ತಾ ಇದೆ. ಪ್ಲಸ್ ಇವಾಗ ಕಾರ್ಪೊರೇಟ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಒಂದೀಗ ಅದನ್ನ ತಗೊಂಡ್ರು, ಆದ್ರೆ ಅದನ್ನ ಕರಗಿಸ್ತಾ ಇದಾರ, ಅಷ್ಟು ಮೈದಾ ಎಲ್ಲ ಹೆವಿ ಅಲ್ವಾ, ಅಷ್ಟು ತಗೊಳ್ತಿದ್ರೆ ಚೀಸ್ ಎಲ್ಲ ಹಾಕಿರ್ತಾರೆ, ಬಟ್ ಅದನ್ನ ಕರಗಿಸೋಷ್ಟು ಇವ್ರು ಕೆಲಸ ಮಾಡ್ತಾ ಇದಾರೆ. ಮತ್ತು ಕೂತೆ ಕೆಲಸ ಮಾಡೋದು ಅದ ಹಾಗೆ ಸ್ಟೋರ್ ಆಗುತ್ತೆ, ಬರ್ನ್ ಆಗಲ್ಲ. ಸೊ ಅದರಿಂದ ವಿಧ ವಿಧವಾದ ರೋಗಗಳು ಬರ್ತಾ ಇದೆ.
1: ಇನ್ನೊಂದು ತುಂಬಾ ರುಚಿಯಾಗಿ ಅನ್ನಿಸುವಂತದ್ದು ಬೀದಿ ಬದಿಯ ಆಹಾರ ಪದಾರ್ಥಗಳು.
0: ಖಂಡಿತ ಅದು ತುಂಬಾನೇ ಅಡ್ಡ ಪರಿಣಾಮ ಬೀಳುತ್ತೆ. ಮೋಸ್ಟ್ಲಿ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ರಿಗೂ 10-5 ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ ಇದೆ. ಸೊ ಅದೆಲ್ಲದಕ್ಕೂ ಕಾರಣನೇ ಇದು. ಇವಾಗ ಯಂಗ್ಸ್ಟರ್ಸ್ ನ ಅದೇನಂತಾರಲ್ಲ, ಡೈಲಿ ಹೇಗೆ ನಾವು ರೊಟ್ಟಿ ಚಪಾತಿ ತಿಂತೀವೋ ಅದೇ ತರ ಪಾನಿಪುರಿ ಮಸಾಲಾ ಪುರಿ ಆಗ್ಬಿಟ್ಟಿದೆ. ಸೊ ಅದರಿಂದ ಏನು ನಮಗೆ ನ್ಯೂಟ್ರಿಷಿಯಸ್ ಅಂತ ಏನು ಸಿಗಲ್ಲ. ಸೊ ಬೇರೆ ಬೇರೆ ಆಮೇಲೆ ಮಾಡೋ ಇದನ್ನು ಮೆಥಡ್ ಅಷ್ಟೇ, ಬೀದಿ ಬದಿದು ನೋಡಿರ್ಬೋದು, ಕಂಟಾಮಿನೇಷನ್, ನೀರೆಲ್ಲಿಂದ ನಾವು ಹಾಕಿರ್ತಾರೆ, ಅದು ಒಂದು. ಪ್ಲಸ್ ಆರೋಗ್ಯದ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅದು, ಅದೆಲ್ಲ ಒಳ್ಳೇದಲ್ಲ ಅಂತಾನೆ ಹೇಳಿ.
1: ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು ಅಂತ ಹೇಳ್ತೀರಿ. ನಮ್ಗೆ ಏನು ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಜೀರಿಗೆ ನೀರು ಕುಡೀರಿ, ಮೆಂತ್ಯ ನೀರು ಕುಡೀರಿ, ಇಂತಹದ್ದು ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾಳುಗಳನ್ನ ನೆನೆಸಿ ಕುಡಿಯುವಂಥದ್ದು ಹೆಚ್ಚಾಗಿ ಇದೆಲ್ಲವುದನ್ನು ನೋಡ್ತೇವೆ, ಹಾಗೆ ನಾವು ಅವನ್ ಮಾಡ್ಕೊಳ್ಳೋಣ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕೆಂದ್ರೆ ನೋಡಿದಾಗ ಆ ರೀತಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಆ ಎಲ್ಲ ಮಾತುಗಳು. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟ್ರೆ?
0: ಹೌದು, ಅದೇ ಜನರಲೈಸ್ಡ್ ಆಗಿ ಇವಾಗ ಯೂಟ್ಯೂಬ್ ಅಲ್ಲಿ ಹೇಳೋದು ನಂಬೋದು ಬೇಡ ಅಂತ ಹೇಳ್ತೀವಿ. ಸೊ ಏನಾಗ್ತದೆ ಅಂತಂದ್ರೆ, ಅವ್ರು ಯಾರು ಅದರದ್ದು ರಿಸರ್ಚ್ ಮಾಡಿರಲ್ಲ, ಪ್ಲಸ್ ಅವ್ರು ಯಾರು ಸರ್ಟಿಫೈಡ್ ಡಾಕ್ಟರ್ಸ್ ಅಲ್ಲ, ಅವ್ರದ್ದೇನೋ ಒಂದು ಅನುಭವ ಆಗಿರುತ್ತೆ ನಿಮಗೆ ಶೇರ್ ಮಾಡ್ತಾರೆ. ಸೊ ಅದನ್ನ ಅವ್ರಿಗೆ ಯಾರಿಗೋ ವರ್ಕ್ ಆಯ್ತು ಅಂತ ನೀವು ಫಾಲೋ ಮಾಡೋದು ಒಳ್ಳೇದಲ್ಲ, ಬಿಕಾಸ್ ಅವ್ರ ದೇಹನೇ ಬೇರೆ, ನಿಮ್ ದೇಹ ಪ್ರಕೃತಿನೇ ಬೇರೆ. ಸೊ ಕೆಲವೊಬ್ರು ಇವಾಗ ಚೆನ್ನಾಗಿರ್ತಾರೆ, ಕಂಟಿನ್ಯೂಸ್ ಜೀರಿಗೆ ನೀರು ಕುಡಿದ್ಬಿಟ್ಟು ಆಮೇಲೆ ಉಷ್ಣ ಉರಿಮೂತ್ರ ಅಂತ ಬರ್ತಾರೆ. ಸೊ ಜೀರಿಗೆ ಹೌದು ಒಳ್ಳೇದು, ಔಷಧ ಗುಣ ಇದೆ, ಬಟ್ ಎಕ್ಸಸ್ ತಗೊಂಡ್ರೆ ಅತಿಯಾದ್ರೆ ಅಮೃತನು ವಿಷ ಅನ್ನೋ ಹಾಗೆ. ನೀವು ಡೈಲಿ ತಗೊಳ್ಳಿ, ಅದು ಸಮ್ಮರ್ ಅಲ್ಲಿ ಉಷ್ಣ ಕಾಲ ಇರುತ್ತೆ, ಅಂತ ಟೈಮಲ್ಲಿ ನೀವು ದಿನಾ ಜೀರಿಗೆ ತಗೊಂಡ್ರೆ ಉರಿಮೂತ್ರ ಬಂದೇ ಬರುತ್ತೆ ಅಲ್ವಾ, ಪೀರಿಯಡ್ಸ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಹೆಣ್ಮಕ್ಳಲ್ಲಿ. ಸೊ ಒಳ್ಳೇದು ಒಳ್ಳೇದು ಅಂತ ಅಂದ್ರೆ ನಾವು ಅದನ್ನೇ ಫಾಲೋ ಮಾಡಕ್ಕಾಗಲ್ಲ. ನಿಮ್ ದೇಹಕ್ಕದು ಬೇಕಾ, ಅವಶ್ಯಕತೆ ಇದೆಯಾ, ನೀವು ಡಾಕ್ಟರ್ ಹತ್ರ ಸಲಹೆ ಪಡೆದೆ ಈ ತರದೆಲ್ಲ ಫಾಲೋ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಪ್ರಕಾರ. ಮತ್ತೆ ಚಿಯಾ ಸೀಡ್ಸ್ ಆಗ್ಲಿ, ಪಂಪ್ಕಿನ್ ಸೀಡ್ಸ್ ಆಗ್ಲಿ, ವೆಯ್ಟ್ ಲಾಸ್ ಅನ್ನೋದೊಂದು ಇದಾಗ್ಬಿಟ್ಟು ಇವಾಗ ಯಾರು ಏನ್ ಹೇಳಿದ್ರು ಫಾಲೋ ಮಾಡ್ತಾ ಇದೀವಿ, ಅದರಿಂದ ನಮ್ಮ ಬಾಡಿಗೆ ಅದು ಸೂಟ್ ಆಗ್ತಾ ಇದೆಯಾ, ನನ್ನ ಜೀರ್ಣಶಕ್ತಿ ಮೇಲೆ ಇಂಪ್ಯಾಕ್ಟ್ ಆಗ್ತಿದ್ಯಾ ಅಂತ ನಾವು ಯೋಚನೆ ಮಾಡಲ್ಲ. ಸೊ ಒಂದ್ ಸ್ವಲ್ಪ ದಿನ ನಿಮಗೆ ಚೆನ್ನಾಗ್ ಅನ್ಸುತ್ತೆ, ಆಮೇಲೆ ಅದರಿಂದ ಆಗೋ ಅಡ್ಡ ಪರಿಣಾಮಗಳು, ಅದ್ರದ್ದು ನಾವ್ ಏನೇ ತಗೊಳ್ಬೇಕಾದ್ರು ಆಹಾರ ಆಯ್ತು ಏನೇ ತಗೊಳ್ಬೇಕಾದ್ರೆ ನಮಗೆ ಅದ್ರದ್ದು ಕ್ವಾಲಿಟೀಸ್ ಗೊತ್ತಿರ್ಬೇಕು. ಇದರಿಂದ ನನಗೆ ಉಷ್ಣ ಆಗತ್ತಾ, ವೃಕ್ಷ ಆಗತ್ತಾ, ಈ ತರದ್ ನಾವು ಸ್ವಲ್ಪ ಜನರಲ್ ಅವೇರ್ನೆಸ್ ಇದ್ರೆ ಒಳ್ಳೇದು. ಅದನ್ನ ತಗೊಳಕ್ ಮುಂಚೆ ಯಾವ ವಸ್ತುಗೆ ಏನ್ ಪ್ರಾಪರ್ಟಿ ಇದೆ ಅಂತ ಡಾಕ್ಟರ್ಸ್ ಗೆ ಅಷ್ಟೇ ಅಲ್ಲ ಜನಸಾಮಾನ್ಯ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ತೀರಾ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ನಾದ್ರೂ ಭೇಟಿಯಾಗಿ ನೀವು ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀರಿ ಡಾಕ್ಟ್ರೆ. ಓಕೆ, ಹಾಗೆ ಮೊಸರಿನ ಬಗ್ಗೆ ಹೇಳಿ ಡಾಕ್ಟ್ರೆ. ಮೊಸರು ಕೂಡ ಎಲ್ರಿಗೂ ಇಷ್ಟವಾಗಂತ ಒಂದು ಪದಾರ್ಥ, ಮೊಸರು ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅಂತ?
0: ಆಯುರ್ವೇದದಲ್ಲಿ ನಿತ್ಯ ಸೇವನೆ ಮಾಡಬೇಡಿ ಅಂತಾನೆ ಇದೆ ಮುಂಚೆಯಿಂದನೂ. ಸ್ಪೆಷಲಿ ಕೆಲವೊಂದು ಡಿಸೀಸ್ಡ್ ಕಂಡೀಷನ್ ಅಲ್ಲಿ, ಲೈಕ್ ನಿಮಗೇನೋ ಗಾಯ ಇತ್ತು, ಪಸ್ ಇತ್ತು, ಅಥವಾ ಶುಗರ್, ಅದು ಇನ್ಸ್ಟೆಂಟ್ ಆಗಿ ರೇಸ್ ಮಾಡುತ್ತೆ. ಮತ್ತೆ ನಮ್ಮ ಬಾಡಿಲಿ ಇರೋ ಚಾನೆಲ್ಸ್ ಏನಿರುತ್ತೆ, ಮೈನ್ ಚಾನೆಲ್ಸ್ ನ ಬ್ಲಾಕ್ ಮಾಡುತ್ತೆ, ಅದು ಗುರುಗುಣ ಇರುತ್ತೆ, ಅಭಿಷಂಧಿ ಅಂತ ಹೇಳ್ತೀವಿ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಚಾನೆಲ್ಸ್ ನ ಬ್ಲಾಕ್ ಮಾಡೋದ್ರಿಂದ ರಕ್ತ ಸಂಚಾರನ ಹ್ಯಾಂಪರ್ ಮಾಡುತ್ತೆ. ಕೆಲವೊಂದು ಡಿಸೀಸ್ ಕಂಡೀಷನ್ ಅಲ್ಲಿ ಸ್ಟ್ರಿಕ್ಟ್ಲಿ ಅದನ್ನ ನಾವು ರೆಕಮೆಂಡ್ ಮಾಡಲ್ಲ. ಸ್ಕಿನ್ ಡಿಸೀಸ್, ದಿನಾ ಯಾರು ನೈಟ್ ಮೊಸರು ಸೇವನೆ ಮಾಡ್ತಾರಲ್ಲ, ಸ್ಕಿನ್ ಡಿಸೀಸ್ ಬರುತ್ತೆ ಅವರಿಗೆ. ಸೊ ಮತ್ತೆ ಸೂರ್ಯಾಸಿಸ್ ಆ ತರ ಅದೆಲ್ಲ, ಆಮೇಲೆ ಮೈಗ್ರೇನ್, ಶೀತ, ಕಫ, ಕೆಮ್ಮು, ಯಾಕಂದ್ರೆ ನೈಟ್ ಮೊದಲೇ ಕಫಕಾಲ ಅಂತ ಹೇಳ್ತೀವಿ, ಮೊಸರು ಕೂಡ ಕಫ ಜಾಸ್ತಿ ಮಾಡತ್ತೆ. ಹಾಗಾಗಿ ಮೊಸರು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಇವಾಗ ನಿಮಗೆ ಮುಂಚೆಯಿಂದನೂ ರೂಢಿ ಇತ್ತು, ನಿಮಗೆ ಸಣ್ಣ ವಯಸ್ಸಿಂದನೂ ರೂಢಿ ಇತ್ತು, ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸ್ವಲ್ಪ ಪ್ರಮಾಣದಲ್ಲಿ, ಮತ್ತೆ ಅದು ತುಂಬಾ ಹುಳಿ ಆಗಿರ್ಬಾರ್ದು ಮೊಸರು. ನೀವೇ ಮನೆಯಲ್ಲಿ ಹೆಪ್ಪು ಮಾಡಿರಂತ ಮೊಸರು ಸ್ವಲ್ಪ ಪ್ರಮಾಣದಲ್ಲಿ, ಅದು ಬೆಳಗ್ಗೆ ಅಥವಾ ಮಧ್ಯಾಹ್ನ, ನಿಮ್ದು ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ತಗೊಳ್ಳೋದು ಒಳ್ಳೇದು. ಆದಷ್ಟು ರಾತ್ರಿ ಯಾರಿಗೂ ಒಳ್ಳೇದಲ್ಲ ಅಂತಾನೆ ನಾ ಹೇಳ್ತೀನಿ.
1: ಇಲ್ಲ ಅದನ್ನ ಮಜ್ಜಿಗೆಗೆ ಕನ್ವರ್ಟ್ ಮಾಡಿ,
0: ಮಜ್ಜಿಗೆ, ಹಾ ಮಜ್ಜಿಗೆ ಮಾಡ್ಕೊಂಡು ತಗೊಳ್ಬಹುದು,
1: ಕುಡಿಬಹುದು,
0: ಕುಡಿಬಹುದು,
1: ಬಳಸಬಹುದು ಅಂತ ಹೇಳ್ಕೊಂಡು ಕುಡಿಬಹುದು. ಓಕೆ ಡಾಕ್ಟರ್, ಒಟ್ಟಾರೆಯಾಗಿ ಒಬ್ಬ ಮನುಷ್ಯ ತುಂಬಾ ಸ್ವಸ್ಥವಾಗಿರ್ಬೇಕು ಅಂತಂದ್ರೆ, ಆರೋಗ್ಯ ಪೂರ್ಣವಾಗಿರ್ಬೇಕು ಅಂದ್ರೆ, ಆಹಾರ ವಿಹಾರ ದಿನಚರ್ಯೆ ಇವೆಲ್ಲವುದನ್ನ ಒಟ್ಟುಗೂಡಿಸಿ ಮಾತು ಹೇಳೋದಾದ್ರೆ,

0: ಏನು ಹೇಳ್ತೀರಿ ಡಾಕ್ಟರ್?
1: ನಾವು ಕರೆಕ್ಟ್ ಆಗಿ ನಮ್ದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಾದ್ರೆ ಬೆಳಗ್ಗೆ ಎದ್ದೇಳೋದ್ರಿಂದನೇ ಶುರು ಆಗ್ಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಮ್ಮ ನಿತ್ಯಕರ್ಮ ಮುಗಿಸಿ ನಿಯಮಿತವಾದ ವ್ಯಾಯಾಮ ಎಲ್ರಿಗೂ ಬೇಕು. ನಿಯಮಿತವಾದ ವ್ಯಾಯಾಮ ನಿಯಮಿತವಾಗಿ ಬೆಳಗಿನ ಟೈಮಲ್ಲಿ ಕರೆಕ್ಟ್ ಆಗಿ ನೀವು ಹಸುವೆ ಬಂದ ಮೇಲೆ ಆಹಾರವನ್ನ ತಗೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಏನಂತಂದ್ರೆ ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಬೇಕಾದ್ರೆ ಅಭ್ಯಂಗ ಅಂದ್ರೆ ಎಣ್ಣೆ ಸ್ನಾನ. ಈಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ವರ್ಕಿಂಗ್ ಇದೀವಿ ನಾವು, ಅರ್ಧರ್ಧ ಗಂಟೆ ಮಸಾಜ್ ಮಾಡಕ್ ಆಗಲ್ಲ ಅನ್ನೋರು ಅಟ್ ಲೀಸ್ಟ್ ಎಣ್ಣೆಯನ್ನ, ನಿಮ್ಮ ಹತ್ರ ಯಾವ ಎಣ್ಣೆ ಇರುತ್ತೆ ಮೆಡಿಕೇಟೆಡ್, ನಮ್ದು ಆಯುರ್ವೇದ ತುಂಬಾ ಆಯಿಲ್ ಸಿಗುತ್ತೆ, ಅಟ್ ಲೀಸ್ಟ್ ಕೊಬ್ಬರಿ ಎಣ್ಣೆನೇ ಆಗ್ಲಿ ನೀವು ಜಸ್ಟ್ ಒಂದ್ ನಿಮಿಷ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್. ವಾತ ಅಂತ ಏನು ಹೇಳ್ತೀವಲ್ಲ, ವಾತ ಪ್ರಕೋಪ ಆಗೋದನ್ನ ನಾವು ತಡೆಗಟ್ಟಬಹುದು, ಮತ್ತೆ ಸ್ಕಿನ್ಗೂ ತುಂಬಾ ಒಳ್ಳೇದು. ಸೊ ಎಲ್ಲಾ ತರದ ನಮಗೆ ಏನು ಹೇಳ್ತೀವಿ ಹಾರ್ಮೋನ್ ರೆಗ್ಯುಲೇಷನ್ ಆಗಿರ್ಬೋದು, ಅಭ್ಯಂಗ ಸ್ನಾನದಿಂದ ನಿಮಗೆ ಟೈಮ್ ಇತ್ತು ಚೆನ್ನಾಗಿ ಅಂತಂದ್ರೆ ನೀವು ಚೆನ್ನಾಗಿ ಅಭ್ಯಂಗ ಮಾಡ್ಕೊಂಡೇ ಸ್ನಾನ ಮಾಡಿ, ಇಲ್ಲ ಅಟ್ ಲೀಸ್ಟ್ ಎಣ್ಣೆ ಸ್ನಾನ ಹಚ್ಕೊಂಡಾದ್ರೂ ಸ್ನಾನ ಮಾಡ್ಕೊಳ್ಳೋದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಎಲ್ಲಾ ತರದ್ರಲ್ಲೂ ಮತ್ತೆ ಸ್ನಾನ ನಂತರನೇ ನಾವು ಯಾವಾಗ್ಲೂ ಆಹಾರವನ್ನ ತಗೊಳ್ಬೇಕು, ಅದು ಒಂದು ಇಂಪಾರ್ಟೆಂಟ್. ಮತ್ತೆ ಪದೇ ಪದೇ ಆಹಾರ ತಗೊಳ್ಳುವಂಥದ್ದು ಅಥವಾ ಆಹಾರನೇ ತಗೊಳ್ದೇ ಇರೋಂಥದ್ದು, ಪ್ರಮಾಣ ಕೂಡ ತುಂಬಾ ಇಂಪಾರ್ಟೆಂಟ್. ಡಯೆಟ್ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಹಸಿವೆ ಇದ್ರೂ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ತಗೊಳ್ಳೋದನ್ನು ತಪ್ಪು. ಅಲ್ಲಿ ನಿಮಗೆ ಆಸಿಡ್ ಸೆಕ್ರೀಟ್ ಆಗಿರುತ್ತೆ, ಅದಕ್ಕೆ ನಾವು ಹಾಕದೇ ಇದ್ರೆ ಅದು ಬೇರೆನ ತೊಂದರೆ ಮಾಡುತ್ತೆ ಅಲ್ವಾ. ಸೊ ಆಹಾರ ಪ್ರಮಾಣ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ಪ್ರಮಾಣ ತಗೊಳ್ಳೇಬೇಕು. ಪದೇ ಪದೇ ಆಹಾರವನ್ನ ತಗೊಳ್ಬಾರ್ದು. ಪ್ರೀವಿಯಸ್ ಆಗಿ ಜೀರ್ಣ ಆಗದೆ ಇದ್ರೂ ಕೂಡ ಮತ್ತೆ ಆಹಾರ ರಿಪೀಟೆಡ್
0: ಆಹಾರ ಜೀರ್ಣ ಆಗೋದಕ್ಕಿಂತ ಮುಂಚೆ ತಗೊಳ್ಬೇಡಿ
1: ಅಂತ ಹೇಳ್ತೀವಿ. ಮತ್ತೆ ಕರೆಕ್ಟ್ ಆಗಿ ಟೈಮಿಂಗ್ಸ್ ಅಷ್ಟೇ. ಇವಾಗ ರಾತ್ರಿ ತುಂಬಾ ಲೇಟ್ ನೈಟ್ಸ್ ಊಟ ಮಾಡೋದು, ಈಗ ಇಮಿಡಿಯೇಟ್ ಹತ್ ಗಂಟೆಗೆ ಊಟ ಮಾಡ್ತಾರೆ, 9 ಗಂಟೆಗೆ ಇಮಿಡಿಯೇಟ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಸೊ ಅಂತ ಕೆಲವೊಂದೆಲ್ಲ ವರ್ಕಿಂಗ್ ಪ್ಯಾಟರ್ನ್ ಈಗ ಆಗಿರೋದ್ರಿಂದ ನಾವು ಸೂರ್ಯಾಸ್ತನೆ ಅಂತ ಎಲ್ಲರಿಗೂ ನಾವು ರೆಕಮೆಂಡ್ ಮಾಡಿದ್ರೆ ಕೆಲವೊಬ್ಬರಿಗೆ ಫಾಲೋ ಮಾಡಕ್ ಆಗಲ್ಲ. ಸೊ ಅಂತವ್ರು ಏನು ರಾತ್ರಿ ಹೊತ್ತು ಆದಷ್ಟು ಲಘು ಆಹಾರ, ಆದಷ್ಟು ನೀವು ಟೈಮಿಂಗ್ಸ್ ನ ಬೇಗನೆ ಊಟ ಮಾಡ್ಕೊಳ್ಳಕ್ ರೂಢಿ ಮಾಡ್ಕೊಳ್ಳಿ. ಮತ್ತೆ ಮಲಗೋದಕ್ಕೂ ಆಹಾರಕ್ಕೂ ಸ್ವಲ್ಪ ಟೈಮಿಂಗ್ಸ್ ಇರ್ಲಿ, ಅಟ್ ಲೀಸ್ಟ್ ಒಂದು 3 ಗಂಟೆ ಸಮಯ ಇದ್ರೆ ತುಂಬಾ ಕಂಪ್ಲೀಟ್ ಜೀರ್ಣ ಆದ್ಮೇಲೆ ನಿದ್ದೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಆದಷ್ಟು ರಾತ್ರಿ ಲೇಟ್ ತಗೊಳ್ಳೋದು ಊಟ ಅನ್ನೋದಾದ್ರೆ ಲೈಟ್ ಫುಡ್ಸ್ ತಗೊಳ್ಳೋದೇ ಒಳ್ಳೇದು ಅಂತ. ತುಂಬಾ ಗಟ್ಟಿ ಆಹಾರಗಳು, ತುಂಬಾ ಹೊಟ್ಟೆ ತುಂಬಾ ಆಹಾರಗಳು ಒಳ್ಳೇದಲ್ಲ ಅಂತ
0: ಡಾಕ್ಟ್ರೆ. ಹೌದು, ಇಷ್ಟೆಲ್ಲ ಅನುಸರಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಯಾವುದೋ ಕಾರಣ ಅನಿವಾರ್ಯನೋ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಂಡಿದೀವಿ ಅಂತಂದ್ರೆ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ?
1: ಪರಿಹಾರ ಇದೆ. ನಮ್ಮಲ್ಲಿ ಪಂಚಕರ್ಮ ಥೆರಪಿ ಅಂತಿದೆ. ಸೊ ಅಗ್ನಿನ ಕರೆಕ್ಷನ್ಸ್ ಮಾಡ್ಲಿಕ್ಕೆ, ನಿಮ್ ಮೆಟಬಾಲಿಕ್ ರೇಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕರೆಕ್ಷನ್ಸ್ ಮಾಡ್ಲಿಕ್ಕೆ, ಹಾರ್ಮೋನ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಂಚಕರ್ಮ ಥೆರಪಿಸ್ ಇದೆ. ಎಕ್ಸ್ಟರ್ನಲ್ಲೂ ಇದೆ, ಇಂಟರ್ನಲ್ಲೂ ಇದೆ. ಇಂಟರ್ನಲ್ಲಿನ 5 ತರವಾದ ಟ್ರೀಟ್ಮೆಂಟ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದ ಡಿಸೀಸ್, ಮತ್ತೆ ಆ ವ್ಯಕ್ತಿಗೆ ಅನುಸಾರವಾಗಿ ನಾವು ಟ್ರೀಟ್ಮೆಂಟ್ ನ ಚೂಸ್ ಮಾಡ್ತೀವಿ. ಎಲ್ರಿಗೂ ಎಲ್ಲದು ಸೂಟ್ ಆಗಲ್ಲ. ಮತ್ತೆ ಎಕ್ಸ್ಟರ್ನಲಿನೂ ಕೂಡ ಇದೆ, ಶಿರೋಧಾರ ಅಂತ. ಈಗ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಅಂತವ್ರಿಗೆ ಎಕ್ಸ್ಟರ್ನಲಿ ಶಿರೋಧಾರ ಅಂತ ಇದೆ, ಅಭ್ಯಂಗ ಅಂತಿದೆ, ಪಾದಾಭ್ಯಂಗ ಅಂತಿದೆ. ಕೆಲವೊಂದು ಬೇಸ್ಡ್ ಆನ್ ಅದು ಕಂಡೀಷನ್ಸ್ ಮೇಲೆ ತುಂಬಾ ತರನಾದ ಪಂಚಕರ್ಮ ಚಿಕಿತ್ಸೆಗಳು ಇದೆ, ಅದನ್ನ ಸದುಪಯೋಗ ಮಾಡ್ಕೊಳ್ಬಹುದು ತಜ್ಞ ವೈದ್ಯರನ್ನು ಭೇಟಿಯಾಗಿ.
0: ಇದು ಪಂಚಕರ್ಮ. ಇನ್ನು ಆಯುರ್ವೇದ ಚಿಕಿತ್ಸೆ ಅಂತ ಹೇಳೋದಾದ್ರೆ,
1: ಚಿಕಿತ್ಸೆ ಅಂದ್ರೆ ಇವಾಗ ರೋಗಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅವ್ರ ಕಂಡೀಷನ್ ಮೇಲೆ ಶಮನ ಶೋಧನ ಅಂತ 2 ತರ ಇದೆ. ಕೆಲವೊಂದು ನಮಗೆ ಶೋಧನ ಬೇಕಾಗಲ್ಲ, ಕೆಲವೊಂದು ವ್ಯಕ್ತಿಗಳಿಗೆ ಶಮನೌಷಧಿ ಜಸ್ಟ್ ಟ್ಯಾಬ್ಲೆಟ್ಸ್ ಅಥವಾ ಕಷಾಯಗಳಿಂದನೇ ನಾವು ಕ್ಯೂರ್ ಮಾಡಬಹುದು ಕಂಡೀಷನ್ಸ್ ಮೇಲೆ. ನಾವು ಕೆಲವೊಂದು ಏನ್ ಅಡ್ವೈಸ್ ಮಾಡ್ತೀನಿ, ಈಗಿನ ಸೆಡೆಂಟ್ರಿ ಅಥವಾ ಸ್ಟ್ರೆಸ್ಫುಲ್ ಲೈಫ್, ಆಹಾರ ವ್ಯತ್ಯಾಸ ಆಗೋದ್ರಿಂದ ವರ್ಷಕ್ಕೊಂದ್ಸಲನಾದ್ರೂ ನೀವು ಶೋಧನ ತಗೊಳ್ಳಿ, ಅಂದ್ರೆ ಪಂಚಕರ್ಮ ತಗೊಳ್ಳಿ ಅಂತ. ಅಂದ್ರೆ ಲೈಕ್ ವಮನ ವಾಮಿಟಿಂಗ್ ಮುಖಾಂತರ ನಾವು ಟಾಕ್ಸಿನ್ಸ್ ನ ಡಿಟಾಕ್ಸ್ ಮಾಡೋದಂತ ಏನ್ ಹೇಳ್ತೀವಲ್ಲ, ವಮನ ವಿರೇಚನ ಬಸ್ತಿ, ಅವರವರ ಇದಕ್ಕೆ ವರ್ಕ್ ಪ್ಯಾಟರ್ನ್ ಅಥವಾ ದೇಹಕ್ಕೆ ಅನುಗುಣವಾಗಿ ವರ್ಷಕ್ಕೊಂದ್ಸಲ ತಗೊಂಡ್ರೆ ನೀವು ಇಡೀ ವರ್ಷ ನೀವು ಹೆಲ್ತ್ ನ ಮೇಂಟೈನ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಿಮಗೆ ಆಲ್ರೆಡಿ ಡಿಸೀಸ್ ಬಂದಿದೆ ಅಂದ್ರೆ ಅದಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇರುತ್ತೆ.
0: ಆಧುನಿಕ ಆಹಾರ ಪದ್ಧತಿಯಿಂದ ಆರೋಗ್ಯದ ಮೇಲೆ ಆಗುವಂತ ಪರಿಣಾಮ ಅನ್ನುವಂತ ವಿಷಯವನ್ನ ಇಟ್ಕೊಂಡು ಆಹಾರ ಪದ್ಧತಿಯ ಬಗ್ಗೆನೆ ನಾವು ವಿಸ್ತಾರವಾಗಿ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋದ್ರಿ. ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
2: ಇದುವರೆಗೂ ಪ್ರಸ್ತುತ ಆಹಾರ ಪದ್ಧತಿ ಹಾಗೂ ಆರೋಗ್ಯದ ಮೇಲಾಗುವ ಪರಿಣಾಮಗಳು ಹಾಗೂ ಆಯುರ್ವೇದ ಪರಿಹಾರ ಕುರಿತು ಚಿತ್ರದುರ್ಗದ ಪ್ರಕೃತಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಮತ್ತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅಂಬುಜಾಕ್ಷಿ ವಿಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ನಿರೂಪಣೆ ಹಾಗೂ ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಪಿಎಂ ಕುಸುಮ್ ಯೋಜನೆ ಎನ್ನುವುದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಾರಿಗೆ ತಂದಿರುವ ಅತ್ಯಂತ ಪ್ರಮುಖ ಯೋಜನೆಯಾಗಿದೆ. ರೈತರು ಕೃಷಿ ನೀರಾವರಿಗಾಗಿ ಡೀಸೆಲ್ ಮತ್ತು ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿ ಸೋಲಾರ್ ಎನರ್ಜಿ ಬಳಕೆಗೆ ಉತ್ತೇಜನ ನೀಡುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಪಿಎಂ ಕುಸುಮ್ ಯೋಜನೆ ಇದರ ಅತ್ಯಂತ ಪ್ರಮುಖ ಘಟಕಗಳು. ಘಟಕ ಎ, ವಿಕೇಂದ್ರೀಕೃತ ಸೌರ ವಿದ್ಯುತ್ ಸ್ಥಾವರ. ಬಂಜರು ಅಥವಾ ಕೃಷಿ ಮಾಡದ ಭೂಮಿಯಲ್ಲಿ 500 ಕಿಲೋವ್ಯಾಟ್ನಿಂದ 2 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಬಹುದು. ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನು ಸ್ಥಳೀಯ ಎಸ್ಕಾಂಗಳಿಗೆ ನಿಗದಿತ ದರಕ್ಕೆ ಮಾರಾಟ ಮಾಡಿ ರೈತರು ತಿಂಗಳ ಆದಾಯವನ್ನು ಗಳಿಸಬಹುದು. ಘಟಕ ಬಿ, ಅಪ್ಗ್ರೇಡ್ ಸ್ವತಂತ್ರ ಸೌರ ಕೃಷಿ ಪಂಪ್ಗಳು. ವಿದ್ಯುತ್ ಸಂಪರ್ಕವಿಲ್ಲದ ಹಾಗೂ ಡೀಸೆಲ್ ಪಂಪ್ ಸೆಟ್ ಬಳಸುತ್ತಿರುವ ಪ್ರದೇಶಗಳಿಗೆ 3 HP, 5 HP ಮತ್ತು 7.5 HP ಸಾಮರ್ಥ್ಯದ ಅಪ್ಗ್ರೇಡ್ ಸೋಲಾರ್ ಪಂಪ್ ಸೆಟ್ಗಳನ್ನು ನೀಡುವುದು. ಘಟಕ ಸಿ, ಗ್ರಿಡ್ ಸಂಪರ್ಕಿತ ಪಂಪ್ ಸೆಟ್ಗಳ ಸೌರೀಕರಣ. ಈಗಾಗಲೇ ವಿದ್ಯುತ್ ಗ್ರಿಡ್ ಸಂಪರ್ಕ ಹೊಂದಿರುವ ಕೃಷಿ ಪಂಪ್ ಸೆಟ್ಗಳಿಗೆ ಸೋಲಾರ್ ಪ್ಯಾನಲ್ ಅಳವಡಿಸುವುದು. ಹಗಲಿನ ವೇಳೆಯಲ್ಲಿ ಸೌರಶಕ್ತಿಯಿಂದ ಪಂಪ್ ಚಾಲನೆ ಮಾಡಬಹುದು ಹಾಗೂ ಬಳಸದೆ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ಮಾರಿ ಹಣ ಗಳಿಸಬಹುದು. ಸಹಾಯಧನ ಮತ್ತು ಆರ್ಥಿಕ ಬೆಂಬಲ. ಕೇಂದ್ರ ಸರ್ಕಾರದ ಸಹಾಯಧನ 30%, ರಾಜ್ಯ ಸರ್ಕಾರದ ಸಹಾಯಧನ 30-50%, ರೈತರ ಪಾಲು 10%, ಉಳಿದ 20% ಸಹಾಯವನ್ನು ಬ್ಯಾಂಕ್ ಸಾಲದ ರೂಪದಲ್ಲಿ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಘಟಕ ಬಿ ಅಡಿಯಲ್ಲಿ ಒಟ್ಟು 80% ಸಹಾಯಧನ ದೊರೆಯುವುದರಿಂದ ರೈತರು ಕೇವಲ 20% ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಇದರ ಪ್ರಮುಖ ಪ್ರಯೋಜನಗಳು: ಉಚಿತ ಮತ್ತು ನಿರಂತರ ವಿದ್ಯುತ್. ಹಗಲಿನ ವೇಳೆಯಲ್ಲಿ ಯಾವುದೇ ವಿದ್ಯುತ್ ಕಡಿತವಿಲ್ಲದೆ ನೀರಾವರಿ ಮಾಡಿಕೊಳ್ಳಬಹುದು. ವೆಚ್ಚ ಕಡಿತ. ಡೀಸೆಲ್ ಪಂಪ್ಗಳ ಇಂಧನ ವೆಚ್ಚ ಸಂಪೂರ್ಣವಾಗಿ ಉಳಿತಾಯವಾಗುತ್ತದೆ. ಹೆಚ್ಚುವರಿ ಆದಾಯ. ಸೌರಶಕ್ತಿಯಿಂದ ಉತ್ಪಾದನೆಯಾದ ಹೆಚ್ಚುವರಿ ವಿದ್ಯುತ್ ಶಕ್ತಿಯನ್ನು ಎಸ್ಕಾಂಗಳಿಗೆ ಮಾರಾಟ ಮಾಡಬಹುದು. ಪರಿಸರ ಸ್ನೇಹಿ. ಹಸಿರು ಶಕ್ತಿಯ ಬಳಕೆಯಿಂದ ಇಂಗಾಲದ ಹೊರಸೂಸುವಿಕೆ ಕಡಿಮೆಯಾಗುತ್ತದೆ. ಪಿಎಂ ಕುಸುಮ್ ಯೋಜನೆಯ ಅರ್ಹತೆಗಳು ಮತ್ತು ಕಡ್ಡಾಯ ದಾಖಲೆಗಳು: ಸ್ವಂತ ಕೃಷಿ ಜಮೀನು, ಆರ್ಟಿಸಿ ಹೊಂದಿರುವ ವೈಯಕ್ತಿಕ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಎಫ್ಪಿಒ, ಪಂಚಾಯತ್ಗಳು ಹಾಗೂ ಸಹಕಾರಿ ಸಂಘಗಳು ಸಹಾಯ ಅರ್ಜಿ ಸಲ್ಲಿಸಬಹುದು. ಜಮೀನಿನಲ್ಲಿ ನೀರಾವರಿಗೆ ಸೂಕ್ತ ನೀರಿನ ಮೂಲ ಅಂದರೆ ಬೋರ್ವೆಲ್ ಅಥವಾ ಬಾವಿ ಇರಬೇಕು. ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು, ಇತ್ತೀಚಿನ ಆರ್ಟಿಸಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಕರ್ನಾಟಕದಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸೌರಮಿತ್ರ ಅಧಿಕೃತ ಪೋರ್ಟಲ್ಗಳನ್ನು ಬಳಸಲಾಗುತ್ತದೆ. ಅರ್ಜಿ ವಿಂಡೋ ತೆರೆದಾಗ ಸೌರಮಿತ್ರ.com ಅಥವಾ MNRE ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಆರ್ಟಿಸಿ, ಆಧಾರ್ ಮತ್ತು ಬ್ಯಾಂಕ್ ವಿವರಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ತಾಂತ್ರಿಕ ತಂಡ ಜಮೀನು ಮತ್ತು ಬೋರ್ವೆಲ್ ಪರಿಶೀಲನೆ ನಡೆಸಿದ ನಂತರ ನಿಮ್ಮ ಪಾಲಿನ ಅಂದರೆ ಫಾರ್ಮರ್ ಶೇರ್ ಪಾವತಿಸಲು ಸೂಚನೆ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಈ ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದು ಸೌರಮಿತ್ರ.com ವೆಬ್ಸೈಟ್ ಮೂಲಕ ಪ್ರಕ್ರಿಯೆ ನಡೆಯುತ್ತದೆ. ಅರ್ಜಿ ಸ್ಥಿತಿ ಪರಿಶೀಲನೆ ಟ್ರ್ಯಾಕ್ ಅಪ್ಲಿಕೇಶನ್ಸ್. ಸೌರಮಿತ್ರ.com ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಮುಖಪುಟದಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ OTP ಭರ್ತಿ ಮಾಡಿ ನಿಮ್ಮ ಅರ್ಜಿಯ ಪ್ರಸ್ತುತ ಸ್ಥಿತಿ ಪರದೆ ಮೇಲೆ ಕಾಣಿಸುತ್ತದೆ. ರೈತರ ಪಾಲು ಪಾವತಿ ಪೇ ಫಾರ್ಮರ್ ಶೇರ್, ಸ್ಥಳ ಪರಿಶೀಲನೆ, ಸೈಟ್ ಸರ್ವೆ ಪೂರ್ಣಗೊಂಡು ಇಲಾಖೆಯಿಂದ ಅರ್ಜಿಗೆ ಅನುಮೋದನೆ ದೊರೆತಾಗ ನಿಮ್ಮ ಮೊಬೈಲ್ಗೆ SMS ಸಂದೇಶ ಬರುತ್ತದೆ. ಸೌರಮಿತ್ರ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಪೇ ಫಾರ್ಮರ್ ಶೇರ್ ಆಯ್ಕೆ ಮೂಲಕ ನಿಗದಿತ 20% ರೈತರ ಪಾಲಿನ ಹಣವನ್ನು ಪಾವತಿಸಬಹುದು. ಕೋಟಾ ಆಧಾರಿತ ಸಲ್ಲಿಕೆ. KREDL ಪ್ರತಿಯೊಂದು ಸುತ್ತಿನಲ್ಲೂ ನಿರ್ದಿಷ್ಟ ಸಂಖ್ಯೆಯ ಪಂಪ್ ಸೆಟ್ಗಳಿಗೆ

0: ಪ್ರಕಟಿಸುತ್ತದೆ. ಸೌರಮಿತ್ರ ಪೋರ್ಟಲ್ನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ತೆರೆದಾಗ ಮಾತ್ರ ಹೊಸ ರೈತರು ಅರ್ಜಿ ಸಲ್ಲಿಸಲು ಸಾಧ್ಯ. ಪಿಎಂ ಕುಸುಮ್ ಯೋಜನೆಯ ಹೆಸರಿನಲ್ಲಿ ಹಣ ವಂಚಿಸುವ ಯಾವುದೇ ವಾಟ್ಸ್ಆಪ್ ಲಿಂಕ್ಗಳು, ಕರೆಗಳು ಅಥವಾ ಅನಧಿಕೃತ ವೆಬ್ಸೈಟ್ಗಳನ್ನು ನಂಬಬಾರದು. ಕೇವಲ ಸೌರಮಿತ್ರ ಡಾಟ್ ಕಾಂ ಅಥವಾ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಡಾಟ್ ಎಂಎನ್ಆರ್ಇ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ ಮಾತ್ರ ಬಳಸಬೇಕು. ಪಿಎಂ ಕುಸುಮ್ ಯೋಜನೆಯಲ್ಲಿ ರೈತರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಅತ್ಯಂತ ಮಹತ್ವದ ವಿಷಯ. ನಕಲಿ ವೆಬ್ಸೈಟ್ಗಳ ಬಗ್ಗೆ ತೀವ್ರ ಎಚ್ಚರಿಕೆಯಲ್ಲಿರಬೇಕು. ಈ ಯೋಜನೆ ಹೆಸರಿನಲ್ಲಿ ರೈತರನ್ನು ವಂಚಿಸಲು ನೂರಾರು ನಕಲಿ ವೆಬ್ಸೈಟ್ಗಳು ಮತ್ತು ಮೊಬೈಲ್ ಆಪ್ಗಳು ಸೃಷ್ಟಿಯಾಗಿದೆ. ನೋಂದಣಿ ಶುಲ್ಕ ಅಥವಾ ಪಂಪ್ಸೆಟ್ ಮುಂಗಡ ಹಣದ ಹೆಸರಿನಲ್ಲಿ ವಂಚಕರು ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸಲು ಕೋರುತ್ತಾರೆ. ನೆನಪಿಡಿ, ಕೇಂದ್ರ ಸರ್ಕಾರದ ಅಧಿಕೃತ ಜಾಲತಾಣ ಪಿಎಂ ಕುಸುಮ್ ಡಾಟ್ ಎಂಎನ್ಆರ್ಇ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮಾತ್ರವಾಗಿದೆ. ಕರ್ನಾಟಕದಲ್ಲಿ ಸಬ್ಸಿಡಿ ಪಂಪ್ಸೆಟ್ಗಳಿಗೆ ಅರ್ಜಿ ಕರೆಯುವಾಗ ಕೇರ್ ಇಡಿಎಲ್ ಅಥವಾ ಆಯಾ ಭಾಗದ ವಿದ್ಯುತ್ ಸರಬರಾಜು ಕಂಪನಿಗಳು, ಉದಾಹರಣೆಗೆ ಬೆಸ್ಕಾಂ, ಮೆಸ್ಕಾಂ ಹೀಗೆ ಅಧಿಕೃತ ವೆಬ್ಸೈಟ್ಗಳ ಮೂಲಕ ಅರ್ಜಿ ಸಲ್ಲಿಸಬೇಕು. ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಏಜೆಂಟ್ಗಳಿಗೆ ಹಣ ನೀಡಿ ವಂಚನೆಗೆ ಒಳಗಾಗಬೇಡಿ. 25 ವರ್ಷಗಳ ಕಾಲ ಗ್ಯಾರಂಟಿ ಆದಾಯಗಳನ್ನು ಪಿಎಂ ಕುಸುಮ್ ಯೋಜನೆ ಮೂಲಕ ಪಡೆದುಕೊಳ್ಳಬಹುದು. ನಿಮ್ಮ ಜಮೀನಿನಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪಿಸಿದರೆ ಅದರಿಂದ ಘಟಕ ಎ ಅಡಿ, ಇದರಿಂದ ಉತ್ಪತ್ತಿಯಾಗುವ ವಿದ್ಯುತ್ ಅನ್ನು ಸರ್ಕಾರಿ ವಿದ್ಯುತ್ ಕಂಪನಿಗಳು ಖರೀದಿಸಲು 25 ವರ್ಷಗಳ ದೀರ್ಘಾವಧಿ ಒಪ್ಪಂದ ಪಿಪಿಎ ಮಾಡಿಕೊಳ್ಳುತ್ತದೆ. ಅಂದರೆ ಕೃಷಿಯ ಜೊತೆಗೆ ಮುಂದಿನ 25 ವರ್ಷಗಳವರೆಗೆ ಪ್ರತಿ ತಿಂಗಳು ಸ್ಥಿರವಾದ ಆರ್ಥಿಕ ಆದಾಯವನ್ನು ಖಾತರಪಡಿಸುತ್ತದೆ. ಪಾಳು ಭೂಮಿಯ ಸದುಪಯೋಗ ಮತ್ತು ಲೀಸ್ ಸೌಲಭ್ಯ. ನಿಮ್ಮ ಬಳಿ ಕೃಷಿ ಯೋಗ್ಯವಲ್ಲದ ಬಂಜರು ಅಥವಾ ಪಾಳು ಬಿದ್ದ ಭೂಮಿ ಇದ್ದರೆ ಅದನ್ನು ಈ ಯೋಜನೆಗೆ ಬಳಸಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಬಳಿ ಸ್ವಂತ ಬಂಡವಾಳ ಇಲ್ಲದಿದ್ದರೆ ಆ ಭೂಮಿಯನ್ನು ಸೌರ ಇಂಧನ ಅಭಿವರ್ಧಕರಿಗೆ, ಅಂದರೆ ಸೋಲಾರ್ ಡೆವಲಪರ್ಸ್ ಇವರಿಗೆ ಬಾಡಿಗೆಗೆ ನೀಡಬಹುದು. ಇದರಿಂದ ಭೂಮಿಯ ಮಾಲೀಕರಾದ ರೈತರಿಗೆ ಯಾವುದೇ ಹೂಡಿಕೆ ಇಲ್ಲದೆ ಪ್ರತಿ ಎಕರೆಗೆ ವಾರ್ಷಿಕವಾಗಿ ನಿಗದಿಪಡಿಸಿದ ಬಾಡಿಗೆ ಹಣ ಸುಲಭವಾಗಿ ಸಿಗುತ್ತದೆ. ಹಗಲಿನ ವೇಳೆಯ ಉಚಿತ ವಿದ್ಯುತ್ ಸೌಲಭ್ಯ. ಕರ್ನಾಟಕದಲ್ಲಿ ಸದ್ಯ ಕೃಷಿ ಪಂಪ್ಸೆಟ್ಗಳಿಗೆ ಹೆಚ್ಚಾಗಿ ರಾತ್ರಿ ವೇಳೆ 3-phase ವಿದ್ಯುತ್ ನೀಡಲಾಗುತ್ತದೆ. ಇದರಿಂದ ರೈತರು ಜೀವದ ಹಂಗು ತೊರೆದು ರಾತ್ರಿ ತೋಟಗಳಿಗೆ ನೀರು ಹಾಯಿಸಬೇಕಾದ ಪರಿಸ್ಥಿತಿ ಇದೆ. ಆದರೆ ಪಿಎಂ ಕುಸುಮ್ ಸೌರ ಪಂಪ್ ಅಳವಡಿಸುವುದರಿಂದ ಹಗಲಿನ ಅವಧಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ಅಡಚಣೆ ಇಲ್ಲದೆ ಉಚಿತ ವಿದ್ಯುತ್ ಸಿಗುತ್ತದೆ. ಇದು ರೈತರ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ. ಪಿಎಂ ಕುಸುಮ್ ಯೋಜನೆಯಡಿ ಕರ್ನಾಟಕದ ರೈತರಿಗೆ ಪ್ರಸ್ತುತ ಲಭ್ಯವಿರುವ ಅತ್ಯಂತ ಪ್ರಮುಖ ಮತ್ತು ನವೀಕೃತ ಮಾಹಿತಿಗಳು. ಕರ್ನಾಟಕದ ಪ್ರಸ್ತುತ ಗುರಿ ಮತ್ತು ಸಬ್ಸಿಡಿಗಳು 2024-25 2026-27 ಕೇಂದ್ರದ ಹೊಸ ಮಾರ್ಗಸೂಚಿಗಳ ಅನ್ವಯ March 2027 ಕರ್ನಾಟಕದಲ್ಲಿ ಒಟ್ಟು 40,000 ಸೌರ ಪಂಪ್ಸೆಟ್ಗಳನ್ನು ಅಳವಡಿಸಲು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮ KRDL ಸಂಸ್ಥೆಗೆ ಅನುಮೋದನೆ ಸಿಕ್ಕಿದೆ. ಕರ್ನಾಟಕ ಸರ್ಕಾರವು ತನ್ನ ಪಾಲನ್ನು ಹೆಚ್ಚಿಸಿರುವುದರಿಂದ ರೈತರು ಕೇವಲ 20% ಪಾವತಿಸಿದರೆ ಸಾಕು, ಉಳಿದ 80% ಹಣವನ್ನು ಸರ್ಕಾರವೇ, ಅಂದರೆ 30% ಕೇಂದ್ರ ಹಾಗೂ 50% ರಾಜ್ಯ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತದೆ. ಪಂಪ್ ಸಾಮರ್ಥ್ಯದ ನಿಯಮಗಳು. ಈ ಯೋಜನೆಯಡಿ 3 HP ಹಿಡಿದು 7.5 HP ಮತ್ತು ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯದ ಸೌರ ಚಾಲಿತ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಳ್ಳಲು ಅವಕಾಶವಿದೆ. ಆದರೆ ನೆನಪಿರಲಿ, ಸರ್ಕಾರ ನೀಡುವ ಸಬ್ಸಿಡಿಯ ಗರಿಷ್ಠ 7.5 HP ವರೆಗಿನ ಸಾಮರ್ಥ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಬೇಕಿದ್ದರೆ ಹೆಚ್ಚುವರಿ ವೆಚ್ಚವನ್ನು ರೈತರೇ ಭರಿಸಬೇಕಾಗುತ್ತದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಜಮೀನಿನಲ್ಲಿ ಬಾವಿ ಅಥವಾ ಬೋರ್ವೆಲ್ನಂತಹ ಸುಸ್ಥಿತಿಯಲ್ಲಿರುವ ನೀರಿನ ಮೂಲ ಕಡ್ಡಾಯವಾಗಿರಬೇಕು.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪಿಎಂ ಕುಸುಮ್ ಯೋಜನೆ ಬಗ್ಗೆ ಮಾಹಿತಿ ಕೇಳಿದಿರಿ. ನಿರೂಪಣೆ ಹಾಗೂ ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ, ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಇದೇ ವೇಳೆ ತಮಿಳುನಾಡಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಟಿವಿಕೆ ಮುನ್ನಡೆಯಲ್ಲಿದೆ. ಪುದುಚೇರಿಯ ತಟ್ಟಂ ಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ 8,482 ಮತಗಳ ಅಂತರದಿಂದ ಭರ್ಜರಿ ಜಯ ಗಳಿಸಿದ್ದಾರೆ. ಅಶೋಕ್ ಆನಂದ್ 13,358 ಮತಗಳನ್ನು ಪಡೆದರೆ ಅವರ ನಿಕಟ ಪ್ರತಿಸ್ಪರ್ಧಿ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಇ ವಿನಾಯಕಂ 4,876 ಮತಗಳನ್ನು ಪಡೆದರು. ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ರಾಜೀನಾಮೆಯಿಂದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಸಿಂಗಾಪುರಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಿಂಗಾಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ, ಪ್ರಧಾನಿ ಲಾರೆನ್ಸ್ ವಾಂಗ್, ಉಪಪ್ರಧಾನಿ ಗ್ಯಾನ್ ಕಿಮ್ ಯೋಂಗ್ ಹಾಗೂ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಹಣಕಾಸು ಸಂಪರ್ಕ, ಬಂಡವಾಳ, ಮಾರುಕಟ್ಟೆ, ತೆರಿಗೆ, ಅರೆವಾಹಕಗಳು, ಸುಧಾರಿತ ಉತ್ಪಾದನೆ, ಕೌಶಲ್ಯಾಭಿವೃದ್ದಿ ಮತ್ತು ವಿಮಾನಯಾನ ಕ್ಷೇತ್ರಗಳ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ. ಸಿಂಗಾಪುರದ ಪ್ರಮುಖ ಹೂಡಿಕೆದಾರರು, ಹಣಕಾಸು ಸಂಸ್ಥೆಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಲಿದ್ದಾರೆ. ಭಾರತದ ಆರ್ಥಿಕ ಬೆಳವಣಿಗೆ, ಹೂಡಿಕೆ ಅವಕಾಶಗಳು ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಕುರಿತು ಅವರು ಚರ್ಚೆ ನಡೆಸಲಿದ್ದಾರೆ. ವಿಶ್ವ ಅಂಚೆ ದಿನ. ಇಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನ ಆಚರಿಸಲಾಗುತ್ತಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ವಿಶ್ವ ಅಂಚೆ ದಿನದ ಅಂಗವಾಗಿ ದೇಶದ ಎಲ್ಲಾ ಅಂಚೆ ಸೇವಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟದ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಸೇವಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂಚೆ ಸೇವೆಯೇ ಜನಸೇವೆ ಎಂಬುದನ್ನು ಪುನರುಚ್ಚರಿಸಿರುವ ಅವರು, ಡಿಜಿಟಲ್ ಸಂವಹನದ ಯುಗದಲ್ಲಿ ಭಾರತೀಯ ಅಂಚೆ ಇಲಾಖೆ ಕೂಡ ಡಿಜಿಟಲ್ ಪರಿವರ್ತನೆಯನ್ನು ಅಳವಡಿಸಿಕೊಳ್ಳುತ್ತಿದ್ದು ಜನರ ಆಶೋತ್ತರಗಳನ್ನು ಈಡೇರಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಅಂಚೆ ಇಲಾಖೆ ನಿಸ್ವಾರ್ಥವಾಗಿ ರಾಷ್ಟದ ಸೇವೆಯನ್ನು ಮುಂದುವರಿಸಿದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿದ್ದ 174 ಜನರ ಜೀವ ಉಳಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರನ್ನು ಗೌರವಿಸಲು ಕೇರಳ ಅಂಚೆ ವೃತ್ತ ಇಂದು ತಿರುವನಂತಪುರದಲ್ಲಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದೆ. ಕಳೆದ ತಿಂಗಳ 30ರಂದು ವಿಮಾನದಲ್ಲಿ ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದರೂ ಕ್ಯಾಪ್ಟನ್ ಮಚ್ಚಾರ್ ಕಾಕ್ಪಿಟ್ ಬಾಗಿಲು ತೆರೆದು ಪ್ರಯಾಣಿಕರು ಮತ್ತು ಸಿಬ್ಬಂದಿಯೊಂದಿಗೆ ಒಳಬರಲು ಅವಕಾಶ ಮಾಡಿಕೊಟ್ಟರು. ಬಳಿಕ ದಾಳಿಕೋರರನ್ನು ನಿಯಂತ್ರಿಸಿ ವಿಮಾನವನ್ನು ಸೌದಿ ಅರೇಬಿಯಾದ ತಬೂಕ್ಗೆ ಸುರಕ್ಷಿತವಾಗಿ ತಿರುಗಿಸುವ ಮೂಲಕ ಎಲ್ಲರ ಜೀವ ಉಳಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸುವ ಉದ್ದೇಶದಿಂದ ಸಫಾಯಿ ಮಿತ್ರರು ವಿಷಯದ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದದಲ್ಲಿ 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ

0: ಸಂಪರ್ಕವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷದ ಒಳಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧ ಎಂದು ಘೋಷಿಸಲಾಯಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇನ್ಫೋಸಿಸ್, ಟಿವಿಎಸ್, ವಿಪ್ರೋ ಮತ್ತು ಎಚ್ಸಿಎಲ್ನಂತಹ ಭಾರತೀಯ ಸಂಸ್ಥೆಗಳು ಸೇರಿದಂತೆ 8 ಪ್ರಮುಖ ತಂತ್ರಜ್ಞಾನ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಸಂಬಂಧಿಸಿದ ಉದ್ಯೋಗ ಆಧಾರಿತ ಗ್ರೀನ್ ಘೋಷಿಸಿದೆ. ಈ ಕ್ರಮವು ಕಾಗ್ನಿಜೆಂಟ್, ಕಾಕ್ಜೆಮಿನಿ, ಮೈಕ್ರೋಸಾಫ್ಟ್ ಮತ್ತು ಅಡೋಬ್ ಕಂಪನಿಗಳಿಗೂ ಅನ್ವಯಿಸುತ್ತದೆ. ಈ ಕಂಪನಿಗಳ ವಿರುದ್ದ ನಡೆಯುತ್ತಿರುವ ಫೆಡರಲ್ ತನಿಖೆಗಳ ಹಿನ್ನೆಲೆಯಲ್ಲಿ ಈ ಸ್ಥಗಿತಗೊಳಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಅಮೆರಿಕದ ಕಾರ್ಮಿಕ ಕಾರ್ಯದರ್ಶಿ ಕೀತ್ ಸೋಂಡರ್ಲಿಂಗ್ ತಿಳಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ನಜರತ್ ವಿಮಾನ ನಿಲ್ದಾಣ ಹಾಗೂ ಖಮೀಸ್ ಮುಶೈತ್ನ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದ ಹೊಣೆಯನ್ನು ಹೌತಿ ಬಂಡುಕೋರರು ಹೊತ್ತುಕೊಂಡಿದ್ದಾರೆ. ಸೌದಿಯ ತೈಲ ಘಟಕಗಳು ಮತ್ತು ವಿಮಾನ ನಿಲ್ದಾಣಗಳ ಸಿಬ್ಬಂದಿ ದೂರವಿರುವಂತೆಯೂ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ರಿಯಾದ್ ಗುರಿಯಾಗಿಸಿಕೊಂಡಿದ್ದ ಒಟ್ಟು 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ತಡೆದು ನಾಶಪಡಿಸಿದೆ ಎಂದು ಸೌದಿ ನೇತೃತ್ವದ ಮೈತ್ರಿಕೂಟ ತಿಳಿಸಿದೆ. ದಾಳಿಗಳಿಂದ ವಿಮಾನಯಾನ ಸೇವೆಗಳಿಗೆ ಅಡಚಣೆ ಉಂಟಾಗಿದ್ದು ಏರ್ ಇಂಡಿಯಾ, ಇಂಡಿಗೋ ಮತ್ತು ಆಕಾಶ್ ಏರ್ ಸೇರಿದಂತೆ ಹಲವು ವಿಮಾನಯಾನ ಸಂಸ್ಥೆಗಳು ರಿಯಾದ್ಗೆ ತಮ್ಮ ವಿಮಾನಗಳ ಮಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿವೆ. ಸೌದಿ ವಿಮಾನ ನಿಲ್ದಾಣಗಳ ಮೇಲಿನ ದಾಳಿಗಳನ್ನು ಭಾರತ, ಯುಎಇ, ಜೋರ್ಡಾನ್, ಈಜಿಪ್ಟ್, ಕುವೈತ್ ಮತ್ತು ಬಹರೇನ್ ಖಂಡಿಸಿವೆ. ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾಧ್ಯವಾದಷ್ಟು ಮನೆಯೊಳಗೆ ಇರುವಂತೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ. ದಾಳಿ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಹಂಚಿಕೊಳ್ಳದಂತೆ ಅಥವಾ ಮರು ಪ್ರಕಟಿಸದಂತೆ ಭಾರತೀಯರಿಗೆ ಸೂಚಿಸಲಾಗಿದೆ. ರಿಯಾದ್ನ ರಾಯಭಾರ ಕಚೇರಿ ಮತ್ತು ಜೆಡ್ಡಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಕಾನ್ಸುಲೇಟ್ ಸೇರಿದಂತೆ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸಿ ಭಾರತೀಯ ಸಹಾಯ ಕೇಂದ್ರದ 24 ಗಂಟೆಗಳ ಉಚಿತ ಸಹಾಯವಾಣಿ 800-247-1234 ಮೂಲಕ ಸಂಪರ್ಕಿಸಬಹುದು ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಮೋಟಾರು ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿದ ವಿಮೆ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಪರಿಹಾರ ವಿತರಣೆಯನ್ನು ತ್ವರಿತಗೊಳಿಸಲು 4 ಡಿಜಿಟಲ್ ವೇದಿಕೆಗಳನ್ನು 4 ವಾರದೊಳಗೆ ಸಂಯೋಜಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ. ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:00

ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 1:20:39 ಆಗಲಿದೆ. ಇನ್ನು ಮುಂದೆ ಒಂದೆರಡು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ರಾಘವೇಂದ್ರ ಇಟಗಿಯವರ ಗೀತೆಯನ್ನು ಹಾಡಿದ್ದಾರೆ ಸುಲೋಚನಾ, KM ಕುಸುಮ, MK ಜಯಶ್ರೀ ಹಾಗೂ ಇಂದು. ಸಂಗೀತ ನೀಡಿದವರು ಪದ್ಮಚರಣ್.

0: ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:30:20 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗುವುದು. ಅದಕ್ಕೂ ಮುಂಚೆ ನಮ್ಮ ಆಕಾಶವಾಣಿಯ ಕೆಲವು ನೂತನ ಕಾರ್ಯಕ್ರಮಗಳ ಬಗ್ಗೆ ಕೇಳೋಣ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು. ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

ಆತ್ಮೀಯ ಶ್ರೋತೃಬಂಧುವರೇ, ಇಂದು ಒಂದು ವಿಶೇಷವಾದಂತಹ ದಿನ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇವತ್ತು ಅದನ್ನ ಮಾತಾಡಲೇಬೇಕು. ಯಾಕೆಂಥೇಳಿದ್ರೆ ಇವತ್ತು ವಿಶ್ವ ಅಂಚೆ ದಿನ ಅಂತ. ಅಂಚೆ ದಿನ ಅಂದರೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಬಹುಶಃ ಅಂಚೆ ಇಲಾಖೆಯ ಕಾರ್ಯ ಇದರ ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಚೆ ಇಲಾಖೆಯ ಕಾರ್ಯ ಬಹಳಷ್ಟು ಹೆಚ್ಚಾದ ರೀತಿ ಕಾಣ್ತಾ ಇದೆ. ಅಂಚೆ ಇಲಾಖೆಯಲ್ಲಿ ಬರೀ ನಾವು ಬರೆದಿರೋ ಪತ್ರವನ್ನು ರವಾನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಟೆಲಿಗ್ರಾಮನ್ನು ರವಾನೆ ಮಾಡುವಂಥದ್ದಾಗಿರ್ಬೋದು, ಇಂತಹ ಕಾರ್ಯ ಮಾತ್ರ ನಡೆಯುತ್ತದೆ ಅಂತ ಮೊದಲೆಲ್ಲ ನಾವು ತಿಳ್ಕೊಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಇನ್ನಷ್ಟು ಜವಾಬ್ದಾರಿಗಳನ್ನು ಕೂಡ ಆ ಇಲಾಖೆಗೆ ಕೊಟ್ಟಿದೆ ಸರ್ಕಾರ. ಹೇಗೆ ಅಂತೇಳಿದ್ರೆ, ಅಂಚೆ ಇಲಾಖೆಯ ಮುಖಾಂತರ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂದರೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಹೇಗೆ ಬ್ಯಾಂಕ್ನಲ್ಲಿ ಹಣವನ್ನು ಇಡುವಂಥದ್ದು ಅಥವಾ ಅದಕ್ಕೆ ಬಡ್ಡಿ ಸೇರಿಸಿ ನಂತರ ತೆಗೆದುಕೊಳ್ಳುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ರೂಪದಲ್ಲಿ ಹೇಗೆ ಬ್ಯಾಂಕ್ ಮುಖಾಂತರ ವ್ಯವಹಾರ ಮಾಡ್ತೀವಿ ಅದನ್ನು ಕೂಡ ಅಂಚೆ ಇಲಾಖೆಗೆ ಮುಖಾಂತರ ಮಾಡಲಾಗ್ತಾ ಇದೆ. ಅಂದರೆ ಸಾಲ ಕೊಡುವಂಥದ್ದು ಇಲ್ಲ, ಸಾಲ ಕೊಡುವಂಥದ್ದು ಬಿಟ್ಟು ಇತರ ಎಲ್ಲ ಜವಾಬ್ದಾರಿ ಬಹುಶಃ ಬ್ಯಾಂಕ್ನ ರೂಪದಲ್ಲಿ ಅಂಚೆ ಇಲಾಖೆಯಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂಚೆ ಅದಾಲತ್ ಅಂತ ನಡೆಸ್ತಾ ಇದೆ. ಈ ವಿಶ್ವ ಅಂಚೆ ದಿನ ಇವತ್ತು ನಡೀತಾ ಇದೆ. ಆದರೆ ಭಾರತ ದೇಶದಲ್ಲಿ ಅಂಚೆ ಅದಾಲತ್ ಅಂತ ನಡೀತಾ ಇದೆ. ಅಂದರೆ ಅಂಚೆ ಇಲಾಖೆಗೆ ಸಂಬಂಧಿಸಿದ ಸಾರ್ವಜನಿಕರ ಕುಂದುಕೊರತೆಗಳು, ದೂರುಗಳು ಮತ್ತು ಸಲಹೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದೆ ಮಂಡಿಸಿ ತ್ವರಿತವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ. ಇದನ್ನು ಇದನ್ನೆಲ್ಲದನ್ನೂ ಜನರಿಗೆ ತಿಳಿಸ್ಕೊಡುವಂಥದ್ದು ಆ ಇಲಾಖೆ ನಡೆಸುವ ಈ ಒಂದು ಸಭೆಯ ಮುಖಾಂತರ ಜನರಿಗೆ ಇದರ ಉದ್ದೇಶ ಮತ್ತು ಏನೇನು ಪ್ರಯೋಜನ ಆಗ್ತದೆ ಅಂತ ಹೇಳುವಂಥದ್ದು ತಿಳಿಸ್ಕೊಡುವಂಥ ಕಾರ್ಯಕ್ರಮ ಅಂಚೆ ಆಗುತ್ತೆ. ಕಾಗದಗಳು, ಪಾರ್ಸೆಲ್ಗಳು, ಸ್ಪೀಡ್ ಪೋಸ್ಟ್, ಉಳಿತಾಯ ಖಾತೆಗಳು, ಅದರ ಜೊತೆಗೆ ವಿಮೆ. ನಾನು ಆಗಲೇ ಹೇಳಿದೆ, ಬ್ಯಾಂಕಿಂಗ್ ವ್ಯವಸ್ಥೆ ಅಂಚೆ ಇಲಾಖೆಯ ಮುಖಾಂತರ ನಡೀತಾ ಇದೆ ಅಂತ.

ಅದೇ ರೀತಿ ಇನ್ಶೂರೆನ್ಸ್ ವಿಮೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಅಂಚೆ ಸೇವೆಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅವುಗಳನ್ನು ಬಗೆಹರಿಸುವ ಉದ್ದೇಶದಿಂದ ಈ ಒಂದು ಅಂಚೆ ಅದಾಲತ್ತನ್ನು ಮಾಡಲಾಗಿದೆ. ಗ್ರಾಹಕರು ತಮ್ಮ ದೂರುಗಳನ್ನು ಹಾಗೂ ಸಲಹೆಗಳನ್ನು ಅದಾಲತ್ ನಡೆಯುವ ದಿನಾಂಕಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಸಂಬಂಧಪಟ್ಟ ಅಂಚೆ ಅಧೀಕ್ಷಕರ ಕಚೇರಿಗೆ ಕಳಿಸಿದರೆ ಅದಕ್ಕೆ ಪರಿಹಾರವನ್ನು ಹೇಳಿಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಈ ಅದಾಲತ್ಗಳನ್ನು ಕಾಲಕಾಲಕ್ಕೆ ವಿಭಾಗೀಯ ಮಟ್ಟದಲ್ಲಿ ಅಥವಾ ಪ್ರಾದೇಶಿಕ ಪೋಸ್ಟ್ ಮಾಸ್ಟರ್ ಜನರಲ್ ಅಥವಾ ಅವರ ನೇತೃತ್ವದಲ್ಲಿ ನಡೆಸುವಂಥದ್ದು ಕೂಡ ಆಗ್ತದೆ. ಆದರೆ ಈ ಒಂದು ಪೋಸ್ಟಲ್ ಡೇ ಅಥವಾ ಅಂಚೆ ದಿನ ಅಂತ ಏನು ವಿಶ್ವದಾದ್ಯಂತ ಇವತ್ತು ನಡೆಸ್ತಾ ಇದೆ, ಇದರ ಅಂಗವಾಗಿ 15ನೇ ತಾರೀಕಿನವರೆಗೂ ಕೂಡ ಈ ಅಂಚೆ ಅದಾಲತನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅರಮನೆ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

ವಿಶ್ವದಾದ್ಯಂತ ಇವತ್ತು ನಡೆಸ್ತಾ ಇದೆ. ಇದರ ಅಂಗವಾಗಿ 15ನೇ ತಾರೀಕಿನವರೆಗೂ ಕೂಡ ಈ ಅಂಚೆ ಅದಾಲತನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅರಮನೆ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಶ್ವೇತಾ, ಗುರುಕಿರಣ್ ಅವರ ಸಂಗೀತ, ಕವಿರಾಜ್ ಅವರ ಸಾಹಿತ್ಯ.

ಬರೆಯೋದಕ್ಕೆ ಅಷ್ಟೊಂದು ದೊಡ್ಡ ಸ್ಥಾನ ಇತ್ತು. ಆ ಪತ್ರ ಬರೆಯುವಂಥದ್ದು ಕೂಡ ಒಂದು ರೀತಿಯ ಕಲೆ, ಆ ಭಾವನೆಯನ್ನು ವ್ಯಕ್ತ ಮಾಡುವಂತಹ ರೀತಿ. ಅದಕ್ಕೆ ಈಗ ನೀವು ಕೇಳ್ಕೊಂಡು ಬಂದಿರುವಂಥ ಹಾಡು ಸಾಕ್ಷಿಯಾಗಿದೆ, ಪತ್ರ ಬರೆಯಲ್ಲ ಅಥವಾ ಚಿತ್ರ ಬಿಡಿಸಲ್ಲ ಅಂತ. ಆ ಪತ್ರದ ಒಳಗಡೆ ಬರವಣಿಗೆಯ ರೂಪದಲ್ಲಿ, ಅಕ್ಷರದ ರೂಪದಲ್ಲಿ ನನ್ನ ಭಾವನೆಯನ್ನು ತಿಳಿಸಲ ಅಥವಾ ನಿನ್ನ ರೂಪವನ್ನೇ ಚಿತ್ರದ ರೂಪದಲ್ಲಿ ಬಿಡಿಸಿ ನಿನಗೆ ತೋರಿಸಿ ಆ ಮಟ್ಟದಲ್ಲಿ ಆ ರೂಪದಲ್ಲಿ ನನ್ನ ಭಾವನೆಯನ್ನು ತಿಳಿಸಲ ಅಂತೇಳುವಂಥ ಅರ್ಥ ಹಾಡಿನಲ್ಲಿತ್ತು. ಹಾಗೆ ಮೊದಲೆಲ್ಲ ಅಂಚೆ ಇಲಾಖೆಯ ಪೋಸ್ಟ್ಮ್ಯಾನ್ ಅಂತ ನಾವೇನು ಹೇಳ್ತೀವಿ, ಆ ಅಂಚೆ ಕಾಗದವನ್ನು ತರುವಂತಹ ಆ ವ್ಯಕ್ತಿಗಳಿಗೆ ಬಹಳಷ್ಟು ಗೌರವದ ಸ್ಥಾನವನ್ನು ಜನ ನೀಡ್ತಾಯಿದ್ರು. ಯಾಕೆಂತೇಳಿದ್ರೆ ಮುಂಚಿನ ದಿನಗಳಲ್ಲಿ ಈ ರೀತಿಯ ದೂರವಾಣಿ ಸಂಪರ್ಕ ಆಗಲಿ, ಮೊಬೈಲ್ ಫೋನ್ಗಳಾಗಲಿ ಅಥವಾ ಬೇರೆ ರೀತಿಯ ಮಾಧ್ಯಮಗಳು ಇರಲಿಲ್ಲ. ಆಗ ಶೀಘ್ರವಾಗಿ ಸುದ್ದಿ ಮುಟ್ಟಿಸಬೇಕು ಅಂತಾದರೆ ಅಂಚೆ ಇಲಾಖೆಯ ಮುಖಾಂತರ ಟೆಲಿಗ್ರಾಮನ್ನು ಕಳಿಸ್ತಾಯಿದ್ರು. ಇತರ ವಿಚಾರಗಳನ್ನು ತಿಳಿಸೋದಕ್ಕೆ ಪೋಸ್ಟ್ ಮೂಲಕ, ಅಂಚೆ ಮೂಲಕ ಪತ್ರವನ್ನು ಬರೆಯುವಂಥದ್ದು. ಆ ಪತ್ರವನ್ನು ಬರೆಯುವಂಥದ್ದು ನಿಜವಾಗಲೂ ಒಂದು ರೀತಿಯ ಕಲೆ. ತಂದೆ ತಾಯಿಗಳಿಗೆ ಪತ್ರ ಬರೆಯುವಂತಹ ರೀತಿಯೇ ಬೇರೆ, ಅಣ್ಣ ತಮ್ಮಂದಿರಿಗೆ ಬರೆಯುವಂಥ ರೀತಿಯೇ ಬೇರೆ, ಅಕ್ಕ ತಂಗಿಗೆ ಬರೆಯುವಂಥ ರೀತಿಯೇ ಬೇರೆ, ಸ್ನೇಹಿತರಿಗೆ ಬರೆಯುವಂತಹ ರೀತಿಯೇ ಬೇರೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೀಗ ಕೇಳ್ಕೊಂಡು ಬಂದಿರೋ ಹಾಡಿನ ಹಾಗೆ ಪ್ರೇಮಿಗಳಿಗೆ ಈ ಪತ್ರ ಬರೆಯೋದು ಅಂತ ಹೇಳಿದರೆ ಬಹಳಷ್ಟು ಒಂದು ವಿಶೇಷವಾದಂಥ ಸಂಗತಿ ಅದು. ತಮ್ಮ ಭಾವನೆಗಳನ್ನೆಲ್ಲವನ್ನು ಕೂಡ ಬರವಣಿಗೆ ರೂಪದಲ್ಲಿ ಇಳಿಸಿ ಆ ಪತ್ರದ ಮುಖಾಂತರ ಕಳಿಸುವಂಥದ್ದು, ಆ ಪತ್ರ ಕಳಿಸಿದಂತಹ ವ್ಯಕ್ತಿ ಯಾರಿಗೆ ಪತ್ರ ತಲುಪಬೇಕೋ ಅವರಿಗೆ ತಲುಪಿದೆಯಾ ಅಂತ ಹೇಳುವಂತಹ ಕಾತರ, ತಲುಪಿರಬಹುದಾ, ಆ ವ್ಯಕ್ತಿಯ ಮರು ಜವಾಬು ಹೇಗಿರಬಹುದು, ನನಗೆ ಜವಾಬು ಯಾವಾಗ ಸಿಗಬಹುದು ಅಂತ ಹೇಳುವಂಥ ಕಾತರದಿಂದ ಕಾಯುವಂಥದ್ದು ಉಂಟಲ್ಲ, ಅದರ ಒಂದು ಕಲ್ಪನೆಯೇ ಒಂದು ವಿಶೇಷ. ಆ ಒಂದು ಪತ್ರ ತಲುಪಿ ಮರು ಪತ್ರ ತನಗೆ ಬಂದು ತಲುಪುವವರೆಗೆ ಚಡಪಡಿಕೆಯಿಂದಲೇ ಕೂಡ ಪ್ರೇಮಿಗಳು ಕಾಲ ಕಳೀತಾಯಿದ್ರು. ಆನಂತರ ಅಲ್ಲಿ ನಿರೀಕ್ಷೆಯಲ್ಲಿರ್ತಾರೆ, ನನಗೆ ಇಂಥವರು ಪತ್ರ ಬರೆದಿರ್ತಾರೆ, ತನ್ನ ಪ್ರೇಮಿ ಪತ್ರ ಬರೆದಿರ್ತಾನೆ, ಅದು ಇಂಥ ದಿವಸ ನನಗೆ ತಲುಪಬಹುದು, ಯಾಕೆ ಇಷ್ಟು ದಿವಸ ಬಂದಿಲ್ಲ ಪತ್ರ, ಪತ್ರದಲ್ಲಿ ಏನಿರಬಹುದು, ತನ್ನ ಭಾವನೆಗಳನ್ನು ಹೇಗೆ ಹಂಚಿಕೊಂಡಿರಬಹುದು ಅನ್ನೋಂತಹ ಕಲ್ಪನೆಯನ್ನು ಮಾಡಿಕೊಂಡು ಆ ಪತ್ರಕ್ಕಾಗಿ ನಿರೀಕ್ಷೆ ಇಟ್ಕೊಂಡು ಕಾಯುವಂಥದ್ದು. ಪತ್ರ ಬಂದ ತಕ್ಷಣ, ಓದಿದ ತಕ್ಷಣ ಅದಕ್ಕೆ ಮರು ಜವಾಬನ್ನು ಹೇಗೆ ನೀಡಬೇಕು ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಕೂಡ ಮೊದಲೇ ಮಾಡಿಕೊಂಡಿದ್ದರೂ ಕೂಡ ಪತ್ರ ಸಿಕ್ಕಿದ ನಂತರ ಆ ಸಂದರ್ಭಕ್ಕೆ ಸರಿಯಾದ ರೀತಿಯಲ್ಲಿ ಪತ್ರವನ್ನು ಮರು ಜವಾಬನ್ನು ಕಳಿಸುವಂಥದ್ದು, ತನ್ನ ಭಾವನೆಯನ್ನು ಸುಂದರವಾದಂತಹ ಶಬ್ದಗಳ ರೂಪದಲ್ಲಿ ಹೇಗೆ ಬರೆದು ಕಳುಹಿಸಬೇಕು ಅಂತ ಹೇಳುವಂಥದ್ದು, ಇದೆಲ್ಲವೂ ಕೂಡ ಒಂದು ರೀತಿಯ ಬಹಳ ದೊಡ್ಡ ಪರೀಕ್ಷೆ ಪ್ರೇಮಿಗಳಿಗೆ ಅಂತ. ಅದೊಂದು ಮಧುರ ಭಾವನೆ, ಆ ಮಧುರ ಭಾವ ಪ್ರೇಮಿಗಳಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಭಾವನೆಯಲ್ಲಿ ತಾವುಗಳೆಲ್ಲರೂ ಕೂಡ ಪತ್ರ ಬರೆದಿದ್ದೇ ಆದರೆ ತಾವು ಕೂಡ ಆ ಭಾವಲೋಕದಲ್ಲಿ ಮುಳುಗ್ತಾ ಅರುಣರಾಗ ಚಿತ್ರದ ಗೀತೆಯನ್ನು ಕೇಳಿ ಈಗ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ದೊಡ್ಡರಂಗೇಗೌಡರು ಬಹಳ ಸುಂದರವಾಗಿ ಬರೆದಿರತಕ್ಕಂತಹ ಸಾಹಿತ್ಯಕ್ಕೆ ಅಷ್ಟೇ ಸುಂದರವಾಗಿ ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ, ಕೇಳಿ.

ಆತ್ಮೀಯ ಶ್ರೋತೃಗಳೇ, ಹಾಡು ಕೇಳಿದಿರಲ್ಲ, ಪತ್ರ ಬರೆಯಲ್ಲ ಚಿತ್ರ ಬಿಡಿಸಲ್ಲ ಅಂದರೆ, ಮೊದಲಿನ ದಿನಗಳಲ್ಲಿ ಮುಂಚಿನ ದಿನಗಳಲ್ಲಿ ಆ ಒಂದು ಪತ್ರ

ಪ್ರಿಯ ಶ್ರೋತೃಗಳೇ, ಹಾಡು ಕೇಳಿದ್ರಲ್ಲ, ನೀ ಬರೆದ ಒಲವಿನ ಒಲೆಯಲ್ಲಿ ಏನೇನಿತ್ತು ಅನ್ನುವಂತಹ ಒಂದು ಸುಂದರವಾದ ಅನುಭವವನ್ನು ಆ ಪ್ರೇಮಿ ಹೇಗೆಲ್ಲ ಅನುಭವಿಸ್ತಾಳೆ, ಯಾವ ಯಾವ ಶಬ್ದಗಳನ್ನು ಜೋಡಿಸ್ಕೊಂಡು ಅದಕ್ಕೆ ಒಂದು ಕಾಲ್ಪನಿಕವಾದಂತಹ ಕವನವನ್ನು ಸೃಷ್ಟಿಸಿದ್ದಾಳೆ. ಅನಂತರ ಆಕೆ ಬರೆಯುವಂತಹ ಪತ್ರವೂ ಕೂಡ ಅಷ್ಟೊಂದು ಸುಂದರವಾದಂತಹ ಶಬ್ದಗಳೊಂದಿಗೆ ಕಾವ್ಯಭರಿತವಾಗಿ ಬರೀಬೇಕು ಅನ್ನುವಂತಹ ಒಂದು ಮನದ ಅಭಿಲಾಷೆ ಆಕೆ ಕೂಡ ಇರುತ್ತದೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಆ ಪ್ರೇಮಿಗಳ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಒಂದು ಸೇತುವೆ ಈ ಪತ್ರ. ಆ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಒಂದು ಸೇತುವೆ ಪತ್ರ ಅಂತ ಹೇಳುವಾಗ, ಆ ಪತ್ರವನ್ನು ತರತಕ್ಕಂತಹ ವ್ಯಕ್ತಿ, ಆ ಪತ್ರವನ್ನು ತಲುಪಿಸತಕ್ಕಂಥ ಇಲಾಖೆಗೂ ಕೂಡ ಅಷ್ಟೊಂದು ಗೌರವ, ಅಷ್ಟೊಂದು ದೊಡ್ಡ ಸ್ಥಾನವನ್ನು ನೀಡಲೇಬೇಕಲ್ಲ. ಹಾಗೆ ಮುಂಚಿನ ದಿನಗಳಲ್ಲಿ ಆ ರೀತಿಯ ಸ್ಥಾನಮಾನವನ್ನು ಆ ಅಂಚೆಯ ಇಲಾಖೆ ಅಂಚೆಯನ್ನು ತರತಕ್ಕಂಥ ಪತ್ರವನ್ನು ತರತಕ್ಕಂಥ ವ್ಯಕ್ತಿಗೂ ಕೂಡ ನೀಡಲಾಗ್ತಾ ಇತ್ತು.

0: ಎಲ್ಲರೂ ಕೂಡ ಪೋಸ್ಟ್ ಮಾಮ ಪೋಸ್ಟ್ ಮಾಮ ಅಂತಲೇ ನಾವೆಲ್ಲರೂ ಕೂಡ ಚಿಕ್ಕದಾಗಿದ್ದಾಗ ಕರಿತಾ ಇದ್ವಿ. ಆ ಪೋಸ್ಟ್ ಮಾಮ ಬಂದರು ಅಂತ ಹೇಳಿದ್ರೆ ತನಗೆ ಯಾವುದಾದ್ರೂ ಪತ್ರ ಇರ್ಬೋದು ಅಂತ ಹೇಳ್ಕೊಂಡು ಆತನ ಸೈಕಲನ್ನು ಅಡ್ಡಗಟ್ಟಿ ನಿಲ್ಲಿಸಿ ಕೇಳುವಂಥದ್ದು ಒಂದು ಕುತೂಹಲ. ಆ ದಿನಗಳು ಇತ್ತೀಚೆಗೆ ಕಾಣುವಂಥದ್ದು ಬಹಳ ಕಡಿಮೆ ಆಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಮೊಬೈಲ್ ಒಳಗಡೆ ಮುಳುಗಿ ಹೋಗಿರೋದ್ರಿಂದ ಇಂತಹ ಒಂದು ಸುಂದರವಾದಂತಹ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಹೇಗೆ ಅಂತ ಹೇಳುವಂಥದ್ದು ಕೂಡ ಬಹಳಷ್ಟು ಇತ್ತೀಚಿನ ಯೋಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಈ ಪತ್ರ ಕೇವಲ ಪ್ರೇಮಿಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಒಬ್ಬ ತಂದೆ ಅಥವಾ ತಾಯಿ ಮಕ್ಕಳಿಗೆ ಪತ್ರ ಬರೆದ್ರೆ ಅಥವಾ ತಂದೆ ತಾಯಿಗೆ ದೂರದಲ್ಲಿರ್ತಕ್ಕಂಥ ಮಕ್ಕಳು ಪತ್ರ ಬರೆದ್ರೆ ಆ ವ್ಯಕ್ತಿಯನ್ನು ಎದುರಿಗೆ ಕಂಡಷ್ಟೇ ಸಂತಸ ಪಡುವಂತಹ ದಿನಗಳಿತ್ತು. ಈಗ ಮೊಬೈಲ್ ಫೋನ್ ಇರೋದರಿಂದ ಪ್ರತಿನಿತ್ಯ ಮಾತಾಡಿಕೊಂಡಿರ್ಬೋದು. ಪ್ರತಿನಿತ್ಯ ಮಾತಾಡಿಕೊಂಡಿದ್ದರೂ ಕೂಡ ಆ ಒಂದು ಪತ್ರ ಕಳಿಸಿ ಅದರಿಂದ ಸಿಗ್ತಾ ಇದ್ದಂತಹ ಒಂದು ಖುಷಿ ಈ ಮಾತಾಡಿದ್ರಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹೇಗೆಂತ ಹೇಳಿದ್ರೆ ಪತ್ರ ತಲುಪೋದಕ್ಕೆ ಅಷ್ಟೊಂದು ದಿನ ಆಗ್ತಾಯಿತ್ತು. ಆ ಪತ್ರವನ್ನು ಕಾಯುವಂಥದ್ದು, ಆ ಪತ್ರದಲ್ಲಿ ಏನೇನು ಇರ್ಬೋದು ಅಂತ ಹೇಳುವಂಥದ್ದನ್ನ ಕಲ್ಪನೆ ಮಾಡ್ಕೊಳ್ಳೋವಂಥದ್ದು, ಆ ಪತ್ರ ಸಿಕ್ಕಿದ ತಕ್ಷಣ ಆಗುವಂತಹ ಖುಷಿ ಅಥವಾ ಏನಾದರೂ ದುಃಖದ ವಿಚಾರ ಇದ್ದರೆ ಆಗುವಂತಹ ಬೇಸರ, ಅದಕ್ಕೆ ಮರುಪತ್ರದಲ್ಲಿ ಸಮಾಧಾನ ನೀಡುವಂಥದ್ದು ಅಥವಾ ಖುಷಿಯ ವಿಷಯವಿದ್ದರೆ ಅದನ್ನು ಹಂಚಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಒಂದು ಒಂದು ಬಹಳ ದೊಡ್ಡ ಸೇತುವೆಯನ್ನು ಸೃಷ್ಟಿ ಮಾಡಿದಂತಹ ಒಂದು ಪಾತ್ರವನ್ನು ಆ ಪತ್ರ ಮಾಡ್ತಾ ಇತ್ತು. ಅಂತಹ ಆ ಪತ್ರದ ರವಾನೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಅಂಚೆ ಇಲಾಖೆ ನಿಜವಾಗಲೂ ಬಹಳ ಶ್ರೇಷ್ಠತೆಯ ಜವಾಬ್ದಾರಿ ಅದು. ಅಂತಹ ಇಲಾಖೆಯನ್ನು ನಾವು ನಿಜವಾಗಲೂ ಮೆಚ್ಚಿಕೊಳ್ಳಬೇಕು. ಈ ವಿಷಯದ ಬಗ್ಗೆ ಇನ್ನಷ್ಟು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಬಹಳಷ್ಟು ಹೊಸ ಹೊಸ ಕಾರ್ಯಕ್ರಮಗಳು ಬರ್ತಾಯಿದೆ, ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಒಂದು ಗೀತೆಯಂತನೂ ಕೂಡ ಕೇಳೋಣ.
1: ವಸಂತ ಕಾಲ ಬಂದಾಗ
2: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರು, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ

0: ಗೆಳತಿಯರೇ, ಪತ್ರ ಬರೀತೀರಲ್ಲ? ನಿರೀಕ್ಷಿಸಿ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ, ಆರೋಗ್ಯ ಸಂಚಿಕೆ.
1: ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸೂರ್ಯವಂಶ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ವಿ ಮನೋಹರ್ ಅವರ ಸಂಗೀತ, ಎಸ್ ನಾರಾಯಣ್ ಅವರ ಸಾಹಿತ್ಯವಿದೆ.

ಶ್ರೋತೃಗಳೇ, ವಿಶ್ವ ಅಂಚೆ ದಿನ ಅಂತ ಹೇಳುವಾಗ ಈ ಅಂಚೆ ದಿನದ ಬಗ್ಗೆ ಕೆಲವೊಂದು ಇತಿಹಾಸ, ಇದರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದು ಕೂಡ ಮುಖ್ಯ ಅನಿಸುತ್ತೆ. 1874 ಸ್ವಿಟ್ಜರ್ಲ್ಯಾಂಡ್ನ ಬರ್ನ್ನಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆಯಾಯಿತು. ಇದರ ನೆನಪಿಗಾಗಿ 1969 ಜಪಾನ್ನ ಟೋಕಿಯೋದಲ್ಲಿ ನಡೆದ UPU ಕಾಂಗ್ರೆಸ್ ಈ ದಿನವನ್ನು ಘೋಷಣೆ ಮಾಡಿತು. ನಮ್ಮ ದೈನಂದಿನ ಜೀವನದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂಚೆ ಸೇವೆಗಳ ಪಾತ್ರದ ಕುರಿತು ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕೊಂದು ಘೋಷವಾಕ್ಯ ಕೂಡ ಇದೆ, ಒಂದೇ ಅಂಚೆ ಜಾಲ ಅನಂತ ಸಾಧ್ಯತೆಗಳು ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ವಿಶ್ವ ಅಂಚೆ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಈ ವಿಶ್ವ ಅಂಚೆ ದಿನವಾದಂತಹ ಈ 9 ಅಕ್ಟೋಬರ್ ಈ ದಿನವನ್ನು ಆಚರಣೆ ಮಾಡಿ ಅದರ ನಂತರ 9 ಅಕ್ಟೋಬರ್ರಿಂದ 15 ರಾಷ್ಟ್ರೀಯ ಅಂಚೆ ವಾರ ಅಂದರೆ ಅಂಚೆ ಸಪ್ತಾಹ ಅಂತ ಹೇಳಿಕೊಂಡು ಆಚರಣೆ ಮಾಡಲಾಗುತ್ತೆ. ಕೇಳಿದ್ರೆ ವಿಶ್ವ ಅಂಚೆ ದಿನದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಇದನ್ನು ಕೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ.

ಶ್ರೋತೃಗಳೇ, ಈ ಗೀತೆಯೊಂದಿಗೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ. ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರ.

0: ಅಂಬಾರಿ ಹೊರುವ ಆನೆಯ ಆಯ್ಕೆ ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಅಧಿಕ ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ ವೆಚ್ಚವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ ಶೇಕಡ 30ಕ್ಕೆ ಸೀಮಿತಗೊಳಿಸಿದೆ. ಇದರಿಂದ ದೇಶದಲ್ಲಿ ವಾರ್ಷಿಕ 2,500 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಔಷಧಿ ಕಂಪನಿಗಳ ಅತಿಯಾದ ಲಾಭದ ವಿರುದ್ದ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಆರೋಗ್ಯ ಇಲಾಖೆ ನಡೆಸಿದ ತನಿಖಾ ವರದಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಲಾಭಾಂಶವನ್ನು ಅಸಲು ದರದ ಗರಿಷ್ಠ ಶೇಕಡ 30ಕ್ಕೆ ಮಿತಿಗೊಳಿಸಿದೆ. ಉತ್ಪಾದನಾ ಮತ್ತು ಮಾರಾಟ ದರದ ಅಂತರವನ್ನು ಬಹಿರಂಗಪಡಿಸಿದ್ದ ಸಚಿವ ಯುಟಿ ಖಾದರ್ 86 ರೂಪಾಯಿಯ ಔಷಧವನ್ನು 4,528 ರೂಪಾಯಿಗೆ, 160 ರೂಪಾಯಿ ಔಷಧವನ್ನು 7,110 ರೂಪಾಯಿಗೆ ಹಾಗೂ 118 ರೂಪಾಯಿಯ ಔಷಧವನ್ನು 4,416 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಅಂಶವನ್ನು ಬಹಿರಂಗಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯಿಸಿದ್ದರು. ರಾಜ್ಯದ ಧ್ವನಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಮಾತ್ರೆಗಳ ದರಕ್ಕೆ ಮೂಗುದಾರ ಹಾಕಿದೆ. ರಾಜ್ಯದಲ್ಲಿ ಇ ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಗೊಳಿಸುವುದು ಹಾಗೂ ತಂತ್ರಜ್ಞಾನ ಆಧಾರಿತ ಆಡಳಿತವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟನಲ್ಲಿ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಇಲಾಖೆಗೆ ಸಂಬಂಧಿಸಿದ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಹಾಗೂ ಕೃತಕ ಬುದ್ದಿಮತ್ತೆ, ಕಂಪ್ಯೂಟಿಂಗ್ ಮತ್ತು ಡೇಟಾ ಸೆಂಟರ್ ಮೂಲಸೌಕರ್ಯ ಸಂಬಂಧಿಸಿದ ಯೋಜನೆಗಳು ಮತ್ತು ಪ್ರಸ್ತಾವನೆಗಳ ಕುರಿತು ಚರ್ಚಿಸಿದರು. ಭೂಮಿ ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಿಸಿದ ಯುಎಲ್ಎಂಎಸ್ 2.0 ಪ್ರಸ್ತಾವನೆಯು ಸಭೆಯ ಪ್ರಮುಖ ವಿಷಯಗಳಲ್ಲೊಂದಾಗಿತ್ತು. ವಿವಿಧ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಲಭ್ಯವಿರುವ ಅಧಿಕೃತ ಆಸ್ತಿ ಮಾಹಿತಿಯನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಸಂಯೋಜಿಸಿ ಪ್ರತಿಯೊಂದು ಆಸ್ತಿಗೂ ಏಕೀಕೃತ ಡಿಜಿಟಲ್ ಗುರುತನ್ನು ಒದಗಿಸುವುದು ಈ ವ್ಯವಸ್ಥೆಯ ಉದ್ದೇಶವಾಗಿದೆ. ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರಿಗೆ ಇದೇ 15ರಂದು ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಮೂಲಕ ದೇಶಾದ್ಯಂತ ಅಂಚೆ ಇಲಾಖೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಂಚೆ ಕಚೇರಿಗಳನ್ನು ಶೀಘ್ರವೇ ಕಾಗದರಹಿತ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ನಮ್ಮಲ್ಲಿ ಇರತಕ್ಕಂತ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ಆ ಒಂದು ಏನು ಪೇಪರ್ಲೆಸ್ ಇದೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ತೇವೆ. ಮತ್ತೆ ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದನ್ನ ತಿಳ್ಕೊಂಡು ಅದನ್ನ ಅಳವಡಿಸುವಂತ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ. ಹೊಸ ವಾಹನ ಖರೀದಿಸುವ ಸಂದರ್ಭದಲ್ಲಿ ಇಂಧನ ಮಿತವ್ಯಯ ಹಾಗೂ ನಿರ್ವಹಣಾ ವೆಚ್ಚ ಕಡಿಮೆ ಹೊಂದಿರುವ ವಾಹನಗಳನ್ನು DDSG ದರಗಳಿಗೆ ಒಳಪಟ್ಟು ಖರೀದಿಸುವಂತೆ ಸೂಚಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ರಹಸ್ಯ ಕಾರ್ಯಾಚರಣೆ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿರುವುದು ಸರ್ಕಾರದ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ

ಅಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡಳಿತಾತ್ಮಕ ವೈಫಲ್ಯಗಳಿಂದ ಸಾರ್ವಜನಿಕರ ಗಮನವನ್ನು ಬೇರೆಡೆಗೆ ಸೆಳೆಯಲು ಸರ್ಕಾರ ಎಫ್ಐಆರ್ ಮತ್ತು ಇತರ ಬೆದರಿಕೆ ತಂತ್ರಗಳ ಮೂಲಕ ಬಿಜೆಪಿ ಕಾರ್ಯಕರ್ತರನ್ನು ಗುರಿಯಾಗಿಸುತ್ತಿದೆ ಎಂದು ದೂರಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ರೈತ ಕುಟುಂಬಗಳಿಗೆ ಘೋಷಿಸಲಾದ 2500 ರೂಪಾಯಿ ಪರಿಹಾರವನ್ನು ಇನ್ನೂ ವಿತರಿಸಲಾಗಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ 2ನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು.

0: ರೂಪಾಯಿ ಪರಿಹಾರವನ್ನು ಇನ್ನೂ ವಿತರಿಸಲಾಗಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ ಎರಡನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ನಗರ ಸಶಸ್ತ್ರ ಮೀಸಲು ಪಡೆಯ ವತಿಯಿಂದ ನಡೆದ ಈ ತಾಲೀಮಿನಲ್ಲಿ 7 ಪಿರಂಗಿ ಗಾಡಿಗಳ ಮೂಲಕ 3 ಸುತ್ತಿನಲ್ಲಿ ಒಟ್ಟು 21 ಬಾರಿ ಭಾರೀ ಸದ್ದಿನ ಕುಶಾಲತೋಪುಗಳನ್ನು ಸಿಡಿಸಲಾಯಿತು. ಈ ಸಂದರ್ಭದಲ್ಲಿ ಗಜಪಡೆಯ 13 ಆನೆಗಳು ಹಾಗೂ ಅಶ್ವದಳದ 45 ಕುದುರೆಗಳು ಪಾಲ್ಗೊಂಡಿದ್ದವು. ಎರಡನೇ ಹಂತದ ಈ ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಮಹೇಂದ್ರ, ಪ್ರಶಾಂತ, ಸುಗ್ರೀವ, ಏಕಲವ್ಯ, ಶ್ರೀರಾಮ, ಗೋಪಿ, ಕಾವೇರಿ, ಲಕ್ಷ್ಮಿ, ಚೈತ್ರ, ರೂಪ ಮತ್ತು ಶ್ರೀಕಂಠ ಸೇರಿದಂತೆ ಎಲ್ಲಾ ಆನೆಗಳು ಯಾವುದೇ ಗಲಿಬಿಲಿಯಿಲ್ಲದೆ ಧೈರ್ಯವಾಗಿ ನಿಂತು ತಾಲೀಮನ್ನು ಪೂರ್ಣಗೊಳಿಸಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಫ್ ಪ್ರಭುಗೌಡ, ಅಂಬಾರಿ ಹೋರಲಿರುವ ಆನೆಯ ಆಯ್ಕೆಯನ್ನು ಕೆಲವೇ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಏಕಲವ್ಯ ಆನೆಗಳು ಅಂಬಾರಿಯ ಅಂತಿಮ ತೂಕವಾದ 1000 ಕೆಜಿ ಭಾರವನ್ನು ಹೊತ್ತು ಯಶಸ್ವಿಯಾಗಿ ತಾಲೀಮು ಪೂರ್ಣಗೊಳಿಸಿ ಅರ್ಹತೆ ಪಡೆದಿವೆ ಎಂದು ತಿಳಿಸಿದ್ದಾರೆ.
1: ಮೊದಲೇ ಕೂಡ ಯಾವುದೇ ಆನೆ ಕೂಡ ಗಲಿಬಿಲಿಗೊಂಡಿರಲಿಲ್ಲ. ಇವತ್ತು ಕೂಡ ಎಲ್ಲ ಆನೆಗಳು 3 ರೌಂಡ್ಸ್ ಅಲ್ಲಿ ಕೂಡ ಯಾವುದೇ ಗಲಿಬಿಲಿಗಳದೆ ಆರಾಮಾಗಿ ನಿಂತಿದ್ದು. ಸೊ ಹಾಗಾಗಿ ಎರಡನೇ ತಾಲೀಮು ಕೂಡ ಕುಶಾಲತೋಪು ತಾಲೀಮು ಯಶಸ್ವಿಯಾಗಿದೆ. ಕೆಲವೊಂದಿಷ್ಟು ಒಂದೊಂದು ಆನೆಗಳಿಗೆ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿ ಮೇಲೆ ನಾವು ಯಾವ ಅಂದ್ರೆ ರೋಲ್ ಅನ್ನ ನೀಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ಧನಂಜಯ, ಪ್ರಶಾಂತ, ಸುಗ್ರೀವ, ಏಕಲವ್ಯ ಈ 4 ಆನೆಗಳು ಕಂಪ್ಲೀಟ್ ಆಗಿ ವೇಟ್ ಅನ್ನ ಹೊತ್ತು ಯಶಸ್ವಿಯಾಗಿ ಹೊರಹೊಮ್ಮಿದಾವು. ಹಾಗಾಗಿ ಅದರಲ್ಲಿ ಯಾವುದು ಇದು ಅನ್ನೋದನ್ನ ಇನ್ನು ನಾವು ಪ್ರಯತ್ನ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತಿದೆ. ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ, ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರವೇ ಅಂಬಾರಿ ಹೋರುವ ಆನೆಗೆ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

ಆತ್ಮೀಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 2:41 ಆಗಲಿದೆ. ಇನ್ನು ಮುಂದೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ಕೇಳೋಣ ಚಿತ್ರ ಅವರ ಸ್ವರದಲ್ಲಿ ಅಮೃತ ವರ್ಷಿಣಿ ಚಿತ್ರದ ಈ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ದೇವಾ.

ಆತ್ಮೀಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು. ಸ್ನೇಹಲೋಕ ಚಿತ್ರದ್ದು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ಬೆಳ್ಳಿ ಕಾಲುಂಗುರ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಹಾಗೂ ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಏನ್ರಿ ಮದ್ವೆಯಾಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ, ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ. ಪ್ರತಿ ಶನಿವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರೇಮ ಗೀತೆಗಳ ಸಂಗಮ.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಕ್ಕೆ FM 103.1 MHz ನಲ್ಲಿ.

0: ಶ್ರೋತೃಗಳೇ, ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಮುಂಬೈಯಿಂದ ವಿವಿಧ ಭಾರತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ರಾಷ್ಟ್ರೀಯ ಸೇವಾ, ದೇಶ್ ಕಿ ಸುರೀಲಿ ಧಡ್ಕನ್. ಹೆಲೋ ಸಹೇಲಿ ಕಾರ್ಯಕ್ರಮ ಕಾ ಕೀಜಿಯೇ ಬಸ್ ಥೋಡಾ ಸಾ ಇಂತಜಾರ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃಗಳು, ದೂರವಾಣಿ ಸಂಪರ್ಕ ಮಾಡಲು ಸಂಖ್ಯೆ 08272228558. ಶ್ರೋತೃಗಳೇ ಗಮನಿಸಿ, ದೂರವಾಣಿ ಸಂಖ್ಯೆ 08272228558. ಈ ಸಂಖ್ಯೆಗೆ ದೂರವಾಣಿ ಕರೆ ಮಾಡಿ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ.

0: ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ, ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಫ್ಎಂ 100.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಆತ್ಮೀಯ ಶ್ರೋತೃಗಳೇ, ಇನ್ನು ಆರಂಭಿಸೋಣ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು. ತಮಗೆ ದೂರವಾಣಿ ಸಂಪರ್ಕಿಸಲು ಸಂಪರ್ಕ ಸಂಖ್ಯೆ 0827 22 228 ಈ ಸಂಖ್ಯೆಗೆ ದೂರವಾಣಿ ಸಂಪರ್ಕ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಮೊದಲಿಗೆ ಕನಸುಗಾರ ಚಿತ್ರದ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಶ್ರೋತೃಗಳೇ, ಕೊಡಗಿನ ಕಾವೇರಿ ಕಾರ್ಯಕ್ರಮದ ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಿದ್ದಾರೆ.
0: ಪುತ್ತೂರಿನಿಂದ ತಿಮ್ಮಪ್ಪ ಅವರು, ಏನು ವಿಶೇಷ ನಿಮ್ಮ ಕಡೆ?
1: ವಿಶೇಷ ಈಗ ಒಂದೆರಡು ಮೂರು ಮಳೆ ಜೋರು
0: ಜೋರು ಮಳೆ ಬರ್ತಾ ಇದೆಯಾ?
1: ಹೌದು, ಒಂದು ಒಂದು ನಿನ್ನೆ 1 ಗಂಟೆ ಬಂತು, 2 ಗಂಟೆ ಕೂಡ, ಒಂದು 2 ಗಂಟೆ
0: ಹೌದಾ?
1: ಭಾರಿ ಖುಷಿ, ಮಳೆ ಬರ್ತದೆ ಎಲ್ಲ.
0: ಹೌದು, ಒಳ್ಳೆಯದು. ಇಲ್ಲಾಂದ್ರೆ ಕುಡಿಲಿಕ್ಕೆ ನೀರು ಇಲ್ಲದೆ ಸಮಸ್ಯೆ ಆಗ್ತದೆ.
1: ನಮ್ಮ ಮಾತ್ರ ಅಲ್ಲ, ಮನೆಗೆ ಕೂಡ ಒಳ್ಳೆ ಮನೆ ಬರ್ತದೆ.
0: ಎಲ್ಲಿಗೆ?
1: ಒಳ್ಳೇದಾಗ್ತದೆ.
0: ಹೌದು, ಎಲ್ಲರಿಗೂ ಕೂಡ ಮಳೆ ಭಾಳ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಬಿಸಿಲು ಕಾದು ಕಾದು ಮಣ್ಣೆಲ್ಲ ಒಂಥರ ಗಟ್ಟಿಯಾಗ್ಬಿಟ್ಟಿದೆ ಈಗಲೇನೆ.
1: ಹೌದು ಸರ್,
0: ಗಿಡಗಳಿಗೂ ಬೇಕು, ನಾವು ಕುಡಿಯೋದಕ್ಕೆ ನೀರು ಬೇಕು ಅಂತಾದರೂ ಕೂಡ ಮಳೆ ಬೇಕೇ ಬೇಕಲ್ಲ.
1: ಸರ್ ಅಂತರ್ ಕಡಿಮೆ ಆಗಿದೆ,
0: ಹೌದು
1: ಮಳೆಗಾಲದಲ್ಲಿ ಮಾತ್ರ ಬಂದಿದೆ.
0: ಹೌದು ಹೌದು. ತಿಮ್ಮಪ್ಪರಿಗೆ ಯಾವ ಗೀತೆ ಬೇಕು?
1: ಒಂದು ವಿಚಾರ, ನಿಮಗೆ ಮತ್ತು ಆಕಾಶದ
0: ಕೇಳ್ತೇಳ, ಕಟ್ ಕಟ್ ಆಗ್ತಾ ಇದೆ ನಿಮ್ಮ ಮಾತು.
1: ದಸರಾ ಹಬ್ಬ ಅಂತ ಹೇಳಿದ್ರು
0: ಅಲ್ಲ, ನಿಮಗೆ ಹಾಡು ಯಾವ್ದು ಬೇಕು ಅಂತೇಳಿ?
1: ನನಗೆ ಶಬ್ದ
0: ಆಗ್ಲಿ.

0: ಅದು ಬಜೆಟ್
1: ತುಂಬಾ ಸುಲಭದಾಗಿದೆ ಅನ್ಸುತ್ತೆ ಅಲ್ಲ.
0: ಆರಂಭ ಆಗುವಾಗ ಕೆಲಸ ಮಾಡಿದ್ರೆ
1: ನಿಮ್ಮ ಧ್ವನಿ ಯಾಕೋ ಸರಿಯಾಗಿ ಕೇಳ್ತಾ ಇಲ್ಲ, ತಡೆ ತಡೆ ಆಗ್ತಾ ಉಂಟು. ಈಗ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿಸ್ತೇನೆ.
0: ಆಯ್ತು ಸರ್.
1: ಮಡಿಕೇರಿ ಆಕಾಶವಾಣಿಗೆ ದೂರವಾಣಿ ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳುತ್ತಾ ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
0: ಥ್ಯಾಂಕ್ ಯು ಸರ್.
1: ಆಗಲಿ.

0: ಬಿಟ್ಟರೆ ನನ್ನ ಕಿನ್ನ. ಶ್ರೋತೃಗಳೇ, ನಮ್ಮ ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ ಹಲೋ.
1: ಹಾಂ ಸರ್, ನಮಸ್ತೆ.
0: ನಮಸ್ಕಾರ, ಯಾರಿದು?
1: ಆದರ್ಶ ಅಂತ ಹೇಳಿ, ಕಾಸರಗೋಡಿನಿಂದ.
0: ಕಾಸರಗೋಡಿಂದ ಆದರ್ಶ್ ಅವರು. ಆದರ್ಶ್ ಅವರೇ, ಏನು ಕೆಲಸ ಮಾಡ್ತೀರಿ?
1: ನಾನೊಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
0: ಪ್ರೈವೇಟ್ ಕಂಪನಿಯಲ್ಲಿ?
1: ಹೌದು ಹೌದು.
0: ಏನದು, ಸಾಫ್ಟ್ವೇರ ಎಂಥದ್ದು?
1: ಹೌದು, ನಮ್ದು ಎಸ್ಕಲೇಷನ್ ಟೀಮ್.
0: ಹೌದಾ?
1: ಎಸ್ಕಲೇಷನ್ ಆ್ಯಂಡ್ ಕ್ವಾಲಿಟಿ.
0: ಹಾಂ ಹಾಂ ಹಾಂ. ಎಲ್ಲಿ ನೀವು, ಮನೆಯಿಂದಲೇ ಕೆಲಸ ಮಾಡ್ತೀರಾ?
1: ಹಾಂ ಹೌದು.
0: ಹೌದಾ, ಅಂದರೆ ವರ್ಕ್ ಫ್ರಮ್ ಹೋಮ್.
1: ಹೌದು ಹೌದು ಸರ್.
0: ಮಧ್ಯೆ ಮಧ್ಯೆ ಹೋಗ್ತಾ ಇರಬೇಕಾ ಕಚೇರಿಗೆ?
1: ಇಲ್ಲ ಸರ್, ಇಲ್ಲ, ಮನೆಯಿಂದಲೇ ಈಗ ಸದ್ಯಕ್ಕೆ ಮನೆಯಿಂದಲೇ.
0: ಎಲ್ಲಿ ಇದೆ ನಿಮ್ಮ ಮುಖ್ಯ ಕಚೇರಿ?
1: ನಮ್ಮದು ನೋಯ್ಡಾ.
0: ನೋಯ್ಡಾ?
1: ಹೌದು ಹೌದು.
0: ಓ, ನೀವು ಅಷ್ಟು ದೂರಕ್ಕೆ ಹೋಗಿ ಬಂದು ಆಗೋದಿಲ್ಲ, ಒಂದು ಅಲ್ಲೇ ಇರಬೇಕು, ಇಲ್ಲ ಅಂದರೆ ವರ್ಷ ಪೂರ್ತಿ ಮನೆಯಿಂದಲೇ ಕೆಲಸ ಮಾಡಬೇಕಲ್ಲ.
1: ಹೌದು ಹೌದು.
0: ತಮಗೆ ಯಾವ ಗೀತೆ ಬೇಕು ಅಂತ ಹೇಳ್ತೀರಾ?
1: ನಂಗೆ ಕೃಷ್ಣಂ ಪ್ರಣಯ ಸಖಿ ಮೂವಿಯಿಂದ ದ್ವಾಪರ ದಾಟುತ ನಿನ್ನನೇ ನೋಡೋದಂತ ಒಂದು ಸಾಂಗ್ ಇದೆ ಸರ್.
0: ಹೌದಾ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದಾ?
1: ಖಂಡಿತ ಸರ್, ಕೇಳಿ.
0: ಜಗತ್ತಿನಲ್ಲಿ ಹೆಚ್ಚು ಚಲನಚಿತ್ರಗಳು ನಿರ್ಮಾಣವಾಗುತ್ತಿರುವ ದೇಶ ಯಾವುದು?
1: ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಅಲ್ವಾ?
0: ಪ್ರಪಂಚದಲ್ಲಿ ಹೆಚ್ಚು ಚಲನಚಿತ್ರ ನಿರ್ಮಾಣ ಆಗುವಂತಹ ದೇಶ?
1: ಅಷ್ಟು ಐಡಿಯಾ ಇಲ್ಲ ಸರ್.
0: ಆಗ ಅದಕ್ಕೆ ಉತ್ತರ ನಾನೇ ಹೇಳ್ಬಿಟ್ಟು ನಿಮಗೆ ಬೇರೆ ಇನ್ನೊಂದು ಸ್ವಲ್ಪ ಸುಲಭದ ಪ್ರಶ್ನೆ ಕೇಳಬೇಕು ಅಲ್ಲ?
1: ಸರಿ, ಆಗ್ಬೋದು.
0: ಜಗತ್ತಿನಲ್ಲಿ ಹೆಚ್ಚು ಚಲನಚಿತ್ರಗಳು ನಿರ್ಮಾಣ ಆಗುತ್ತಿರುವ ದೇಶ ಭಾರತ.
1: ಓಕೆ ಓಕೆ, ಭಾರತವೇ.
0: ಹೌದು,
1: ಗ್ರೇಟ್.
0: ಮತ್ತೆ ನಿಮಗೆ ಈಗ ಇನ್ನೊಂದು ಪ್ರಶ್ನೆ, ಮಾನವ ದೇಹದಲ್ಲಿ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು? ನಮ್ಮ ಎದೆಯಲ್ಲಿ ಪಕ್ಕೆಲುಬು ಇರ್ತದಲ್ಲ, ಎರಡು ಭಾಗದಲ್ಲಿ ಕೂಡ ಪಕ್ಕೆಲುಬು ಇರ್ತದೆ, ಒಟ್ಟಾಗಿ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು ಅಂತ?
1: ಪಕ್ಕೆಲುಬುಗಳ ಸಂಖ್ಯೆ
0: ಲೆಕ್ಕ ಮಾಡ್ತಾ ಇದ್ದೀರಾ? ಇಷ್ಟೊತ್ತಿಗೆ ಲೆಕ್ಕ ಮಾಡಿ ಆಗ್ಬೋದಿತ್ತೇನೋ. ಹಾ, ಸರಿಯಾದ ಉತ್ತರ. ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು. ಸರಿ, ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.
1: ಖಂಡಿತ ಸರ್.
0: ಈಗ ನಿಮ್ಮ ಇಷ್ಟದ ಗೀತೆಯನ್ನು ಕೇಳೋಣ.
1: ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.
0: ಆಗಲಿ.

0: ನಮ್ಮ ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರಿದು?
1: ಬನ್ನಿಕುಪ್ಪೆ ಮೂಡ್ಲುಕುಪ್ಪಲಿಂದ ಸೌಮ್ಯ ಮಾತಾಡ್ತಾ ಇರೋದು ಸರ್.
0: ಬನ್ನಿಕುಪ್ಪೆ ಮೂಡ್ಲುಕುಪ್ಪಲಿಂದ ಸೌಮ್ಯ.
1: ಹೌದು ಸರ್.
0: ಸೌಮ್ಯ, ಏನು ಮಾಡ್ತಾ ಇದ್ದೀರಿ?
1: ಮನೇಲಿ ಇರೋದು ಸರ್.
0: ಮನೇಲೇ ಇರ್ತೀರಾ?
1: ಹೌದು ಸರ್.
0: ಎಷ್ಟು ಓದಿದ್ದೀರಾ?
1: 10th ಪಾಸ್ ಆಗಿದೆ ಸರ್.
0: 10th ಪಾಸ್ ಆದಮೇಲೆ ಮನೇಲಿ ಸುಮ್ಮನೆ ಇರಬಾರ್ದಲ್ಲ, ಓದಬೇಕಲ್ಲ. ಹಾಂ, ಪಿ ಯು ಸಿಗೆ ಹೋಗ್ಲಿಕ್ಕೆ ಹತ್ತಿರ ಉಂಟಾ ನಿಮಗೆ? ಬನ್ನಿಕುಪ್ಪೆಯಿಂದ ಹುಣಸೂರು ಪಕ್ಕ ಅಲ್ಲ?
1: ಹೌದು ಸರ್.
0: ಹ್ಞೂ, ಬಸ್ಸಲ್ಲೂ ಫ್ರೀ ಇದೆ ಈಗ. ಸರ್ಕಾರಿ ಕಾಲೇಜಿಗೆ ಹೋದರೆ ಫೀಸು ಕಮ್ಮಿ ಇದೆ, ಪುಸ್ತಕ ಒಂದು ಮಾತ್ರ ತಗೋಬೇಕಾಗುತ್ತೆ. ಅದು ನಿಮ್ಮ ಅಕ್ಕಪಕ್ಕದ ಯಾರಾದರೂ ಇದ್ದರೆ ಪುಸ್ತಕ ಇಸ್ಕೊಂಡು ಓದ್ಬೋದಲ್ಲ. ನೋಡು, ಪ್ರಯತ್ನ ಮಾಡು. ಶಾಲೆಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ಕರೆಸ್ಪಾಂಡೆನ್ಸ್ ಕೂಡ ಮಾಡ್ಬೋದಲ್ಲ. ಈಗ ಫೀಸ್ ಕಟ್ಟಿ ಪರೀಕ್ಷೆ ದಿವಸ ಮಾತ್ರ ಹೋದರೆ ಸಾಕು ಮನೇಲಿ ಓದ್ಕೊಂಡು, ಇಲ್ವಾ? ನೋಡು, ಸುಮ್ಮನೆ ಇರಬಾರ್ದು ಮಕ್ಕಳು ಮನೇಲಿ. ಹಾಂ, ಯಾವ ಹಾಡು ಬೇಕು ಸೌಮ್ಯಗೆ? ಹ್ಞೂ, ಕ್ಷಮಿಸು ನನ್ನ. ಯಾಕೆ ಈಗ ನಿನ್ನ ಯಾರು ಕ್ಷಮಿಸಬೇಕು? ಏನಕ್ಕೆ, ಏನಿದೆ ಅದರಲ್ಲಿ? ಹಾಗೆ ನಿಮಗೆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳಲಾ?

0: ಚಲನಚಿತ್ರ ನಟರೂ ಆಗಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಯಾರು? ಚಲನಚಿತ್ರ ನಟರಾಗಿದ್ದವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ಒಬ್ರು ಲೇಖಕರು, ಯಾರದು? ಅನಂತ್ ನಾಗ್ ಇತ್ತೀಚೆಗೆ ಸಿಕ್ಕಿದ್ದು, ಅದು ಬೇರೆ, ಅದು ಜ್ಞಾನಪೀಠ ಪ್ರಶಸ್ತಿ ಅಲ್ಲ. ಹೌದಲ್ಲ. ಗಿರೀಶ್ ಕಾರ್ನಾಡ್ ಹೆಸರು ಕೇಳಿದ್ದೀರಾ? ಸೌಮ್ಯ ತುಂಬ ಹಾಡು ಕೇಳ್ತೀಯಾಗಂತದಲ್ಲ, ಆಗ ಹಾಡಿಗೆ ಸಂಬಂಧಪಟ್ಟಾಗಿ ಒಂದು ಕೇಳ. ಮೈಸೂರು ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರಾದರೆ ನಿತ್ಯೋತ್ಸವದ ಕವಿ ಯಾರು? ನಿತ್ಯೋತ್ಸವ ಹಾಡು ಬರೆದವರು ಯಾರು? ಕೇಳಿಲ್ಲ. ಶಾಲೆ ಬಿಟ್ಟರೆ ಹಿಂಗೆ ಆಗೋದು ನೋಡು. ಹೌದಲ್ಲ, ನಿಮ್ಮ ಪಾಠದಲ್ಲಿ ಇತ್ತು ಅದು. ಹ್ಮ್, ಕೆ ಎಸ್ ನಿಸಾರ್ ಅಹಮದ್. ಹೌದಲ್ಲ, ಅದಕ್ಕೆ ಓದಿರೋದು ಮರೆತೋಗ್ತದೆ. ಇನ್ನೂ ಎಷ್ಟು ಹೆಚ್ಚು ಓದಿ ಏನಾದರೂ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಆವಾಗ ಅದು ಜ್ಞಾಪಕ ಇರ್ತದೆ, ಏನಾದರೂ ಆ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಆ ವಿಷಯಗಳು ಬರ್ತಾ ಇದ್ದಾಗ ಜ್ಞಾಪಕ ಉಳಿತದೆ. ಹೌದಲ್ಲ. ಸರಿ, ಈಗ ಸೌಮ್ಯನಿಗೆ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿಸೋಣ.
1: ಓಕೆ, ಥ್ಯಾಂಕ್ ಯು.
0: ಆಗಲಿ ಅಣ್ಣ.

0: ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮದ ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿದ್ದೀರಿ?
1: ಸರ್, ನಾನು ಮರಗೋಡಿನಿಂದ ರಾಧಾ ಡಾಲು ಸರ್.
0: ಮರಗೋಡಿನಿಂದ ರಾಧಾ ಡಾಲಿ ಅವರು, ಸ್ವಲ್ಪ ಜೋರು ಮಾತಾಡಬೇಕು.
1: ಸರಿ, ಮಾತಾಡ್ತೀರಿ.
0: ರಾಧಾ ಡಾಲಿ ಅವರಿಗೆ ಯಾವ ಗೀತೆ ಬೇಕು
1: ಸರ್? ಪ್ರೇಮಾನುಬಂಧ ಚಿತ್ರರಂಜ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿರೋದು.
0: ಹ್ಮ್.
1: ಬೆಳದಿಂಗಳೊಂದು ಹೆಣ್ಣಾಗಿ ಬಂದ

0: ಇದೆ ಈಗಿತ್ತು ಪ್ರಸಾರ ಮಾಡಿ
1: ಸಾಕಲ್ಲ ನೀವೇ ಹಾಡಿದಿರಲ್ಲ ಈಗ
0: ಸರ್ ಒಂದು ಸಾಲ ಹಾಡಿರೋದಕ್ಕೆ
1: ನೀವು ರೇಡಿಯೋದಿಂದ ಸ್ವಲ್ಪ ದೂರ ಬರಬೇಕು
0: ಸರ್ ನಾನು ಹೊರಗೆ ಇದ್ದೀನಿ
1: ಹೌದಾ
0: ಸರಿ ಬಂದೆ
1: ಸರಿ ರಾಧಾ ಡಾಲಿ ಅವರು ಏನ್ ಕೆಲಸ ಮಾಡ್ತೀರಾ
0: ಸರ್ ನಾವು ಕೂಲಿ ಕೆಲಸ ಮಾಡೋದು ಸರ್ ಇವತ್ತು ರಜ
1: ಹೌದಾ ಓ ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಜಾನ
0: ಶುಕ್ರವಾರ ರಜಾ ಅಲ್ಲ ಸರ್ ಸೊಸೈಟಿಲಿ ಅದೇನೋ ಬಿಪಿಎಲ್ ಕಾರ್ಡಿಗೆ ಬೆರಳು ಗುರುತು ಕೊಡಬೇಕು ಅಂತ ಹೇಳಿದ್ರು ಸರ್ ಅದಕ್ಕೋಸ್ಕರ
1: ಇ ಕೆ ವೈ ಸಿ ಮಾಡಬೇಕು ಅಂತ
0: ಇ ಕೆ ವೈ ಸಿ ಮಾಡಬೇಕು ಅಂತ
1: ಆಯ್ತಾ ಇ ಕೆ ವೈ ಸಿ ಮಾಡಿ
0: ಸರ್ ಅದು ನಮ್ದು ಆಗಿದೆ ಸರ್ ನಾವು ಈ ಬಂದು 5 ವರ್ಷ ಆಯ್ತಲ್ಲ ಸರ್ ನಮ್ದು ಹೊಸದಾಗಿ ಕಾರ್ಡ್ ಮಾಡ್ತೀರ ಸರ್ ಮರಗುಡಿಗೆ ಬಂದ್ಮೇಲೆ ಮೊದ್ಲು ಕೋತೂರಲ್ಲಿ ಇದ್ದಿದಲ್ವಾ ಅದಕ್ಕೆ ಬೇಡ ಅಂತ ಹೇಳಿದ್ರು ಸರ್ ಕೋತೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಸರ್ ಅದಕ್ಕೆ ಬೇಡ ಅಂತ
1: ಓ ಆಗ ಇ ಕೆ ವೈ ಸಿ ಆಗಿದೆ
0: ಆಗಿದೆ ಸರ್
1: ಸರಿ ರಾಧಾ ಅವರಿಗೆ ಒಂದು ಪ್ರಶ್ನೆ ಕೇಳ
0: ಕೇಳಿ ಸರ್
1: ಸೀರೆ ಉದ್ಯಮಕ್ಕೆ ಹೆಸರಾದ ಇಳಕಲ್ ಎಂಬ ಊರು ಇಳಕಲ್ ಸೀರೆ ಅಂತ ಹೇಳ್ತಾರಲ್ಲ
0: ಹೌದು
1: ಇಳಕಲ್ ಎಂಬ ಊರು ಯಾವ ಜಿಲ್ಲೆಗೆ ಸೇರಿದ್ದು
0: ಧಾರವಾಡ ಸರ್ ಧಾರವಾಡ
1: ಅಲ್ಲ ನೀವು ಸೀರೆ ಉಡ್ತೀರಲ್ಲ ಇಳಕಲ್ ಸೀರೆ ಉಟ್ಟಿದ್ದೀರ ಅಂದ್ರೆ ಅದರ ಊರು ಯಾವುದು ಅಂತ ಗೊತ್ತು ಮಾಡ್ಕೋಬೇಕು ಹೌದಲ್ಲ ಗೊತ್ತಾಯ್ತಾ ಇಲ್ಲ
0: ಗೊತ್ತಿಲ್ಲ ಸರ್
1: ಬಾಗಲಕೋಟೆ
0: ಸರ್ ಈಗೀಗ ನಮ್ಮ ಯಜಮಾನಿಗೋಸ್ಕರ ಕರ್ನಾಟಕ ಜನತೆಗೆ ನಿಮಗೋಸ್ಕರ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗಾಗಿ
1: ಆಗಲಿ ನೀವು ಆಕಾಶವಾಣಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಇನ್ನು ಮುಂದೇನು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ ಅಂತ ಹೇಳ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ
0: ಥ್ಯಾಂಕ್ ಯು ಸರ್
1: ಆಗಲಿ

0: ಪ್ರೀತಿಯ ಶ್ರೋತೃಗಳೇ, ನಾಳೆ ಸಂಜೆ 4 ಗಂಟೆಗೆ
1: ನೈದಿಲೆ ಗಾದೆ ಘಮ,
0: ಗಾದೆಗಳ ಅಂತರಂಗ ಅರಿಯುವ ಸಮಯ, ವಿಶೇಷ ಕಾರ್ಯಕ್ರಮ ನಿಮಗಾಗಿ.
2: ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲು
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ನಾಳೆ ಸಂಜೆ 4 ಗಂಟೆಗೆ
1: ನೈದಿಲೆ ಗಾದೆ ಘಮ.
0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ನೈದಿಲೆ ಗಾದೆ ಘಮ.
3: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಇಂದೇ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
4: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
5: ಒಂದು ನಿಮಿಷ ಇಲ್ಲಿ ಕೇಳಿ. ವೈ ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ. ವೈ ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
0: ಸಂಧ್ಯಾರತಿ ಶ್ರೋತೃಗಳೇ,

0: ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಂಧ್ಯಾರತಿ ನಿರೀಕ್ಷಿಸಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
1: ವಸಂತ ಕಾಲ ಬಂದಾಗ
0: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 571201. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ 17ನೇ ತಾರೀಖು.

0: ಗೆಳತಿಯರೆ, ಪತ್ರ ಬರೀತೀರಲ್ಲ?
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಶ್ರೋತೃಗಳೇ, ಕೊಡಗಿನ ಕಾವೇರಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಯಾರಿದ್ದಾರೆ ಅಂತ ಕೇಳೋಣ. ಹಲೋ,
3: ಹಲೋ, ನಮಸ್ತೆ ಸರ್.
2: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
3: ನಾನು ಚೇರಂಬಾಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮಯ್ಯ.
2: ವಾಣಿ ಚಂಗಮ್ಮಯ್ಯ ಅವರು, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಸರ್.
2: ಊರಲ್ಲಿ ಮಳೆ ಉಂಟಾ?
3: ಮಳೆ ಬಂದಿದೆ ಸರ್. ಮಳೆ ಈಗಾಗಲೇ ಮಧ್ಯಾಹ್ನ 1:30-2 ಗಂಟೆಯಿಂದ ಗುಡುಗರಿಕೆ ಶುರು ಮಾಡಿತ್ತು. ಈಗ ಆಗಲೇ ಸ್ವಲ್ಪ ಮಳೆ ಬಂತು, 1/2 ಇಂಚು ಹೊಡೆದಿರ್ಬಹುದು. ಮತ್ತೆ ಕಳೆದ ಮಂಗಳವಾರ 1 ಇಂಚು ಮಳೆ ಬರ್ದಿದೆ.
2: ಸ್ವಲ್ಪ ತಂಪಾಗಿದೆ ಈಗ.
3: ಈಗ ತಂಪಾಗಿದೆ.
2: ಹೌದು, ಇಲ್ಲಾಂದ್ರೆ
3: ಇನ್ನು ಬರ್ತಾನೆ ಇದೆ, ಗುಡುಗ್ತಾ ಇದೆ.
2: ಒಳ್ಳೇದಲ್ಲ, ಈ ವರ್ಷ ಮಳೆ ಕಮ್ಮಿ ಆಗಿದಲ್ಲ. ಸ್ವಲ್ಪ
3: ತಿಂಗಳಲ್ಲೆಲ್ಲ ಮಳೆ ಇದೆ.
2: ಹೌದು, ಅಂತರ್ಜಲ ಜಾಸ್ತಿ ಆಗ್ಬೇಕಾದ್ರೆ ಸ್ವಲ್ಪ ಮಳೆ ಬಂದ್ರೆ ಒಳ್ಳೇದು.
3: ಎಲ್ಲಿ ಅಂತರ್ಜಲ ಕುಸಿದಿದೆ, ಎಲ್ಲಿ ಹೋದ್ರು ಬೋರ್ ಎಲ್ಲೋ ಅದು ಇದು ಕೆರೆ ಕೆರೆ ನೀರು ನೀರುತ್ತೆ, ಅಂತರ್ಜಲ ಮಟ್ಟ ಕುಸಿದಿದೆ. ಅದಕ್ಕೆ ಮಳೆ ಆ ಟೈಮಿಗೆ ಮಳೆ ಇಲ್ಲ.
2: ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಭತ್ತದ ಗದ್ದೆಯನ್ನ ನಡೆದೇ ಇರೋದೇ ಮೂಲ ಕಾರಣ ಅನ್ಬಹುದು. ಯಾಕೆಂತ ಹೇಳಿದ್ರೆ
3: ತೋಡು ತೊರೆ ಎಲ್ಲ ಬಾಕಿ ಆಗಿ ಹೋಗಿದೆ.
2: ಹೌದು,
3: ನೀರು ಹರಿಯೋದಿಲ್ಲ, ಹರಿಯುವ ನೀರಿಲ್ಲ.
2: ಹರಿಯುವ ನೀರಿಲ್ಲ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ನೀರಿಲ್ಲ ಅಲ್ಲ. ಭೂಮಿ ಒಳಗಡೆ ನೀರು ಇದ್ರೆ, ಅಂತರ್ಜಲ ಇದ್ರೆ, ಅದು ಜಲರೂಪಿಯಾಗಿ ಮೇಲೆ ಬರುವಾಗ ಅದು ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಸಿಗೋ ರೀತಿ ಆಗ್ತದೆ. ಇದು
3: ಗದ್ದೆ ನೆಡುವುದು ಈಗೆಲ್ಲ ನಮ್ಮ ಕಡೆ ಜಾಸ್ತಿ ಅಡ್ಲೆ ಇದೆ ಸರ್. ಯಾಕೆಂತ ಹೇಳಿದ್ರೆ
2: ಹೌದು,
3: ಹಂದಿಗಳ ಕಾಟ ಆ ಟೈಮಲ್ಲಿ, ಆನೆಗಳ ಕಾಟ, ಅದಕ್ಕಾಗಿ ನೆಡೋದಿಲ್ಲ. ಕಷ್ಟ ಆಗ್ತದೆ, ಲೇಬರ್ ಪ್ರಾಬ್ಲಮ್ ಇದೆ, ಕಷ್ಟ ಅಂತ ಹೇಳಿ ನೆಡೋದಿಲ್ಲ. ನಾವು ನೆಟ್ಟಿದೀವಿ, ಆದ್ರೆ ಪಲ್ಯ ದೊಡ್ಡ ಬರ್ಕತ್ತಿಲ್ಲ ಸರ್. ಅದು ಪ್ರಯೋಜನ ಇಲ್ಲ.
2: ಅದು ಏನಂತ ಹೇಳಿದ್ರೆ, ಮೊದಲಿನ ರೀತಿಯಲ್ಲಿ ಇಡೀ ಗದ್ದೆ ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಗದ್ದೆ ನೆಟ್ಟರೆ ಆಗ ಒಬ್ಬರಿಗೆ ಅಷ್ಟೊಂದು ಕಾಡು ಪ್ರಾಣಿಗಳ ಕಾಟ ಸಿಗೋದಿಲ್ಲ.
3: ಅಯ್ಯೋ,
2: ಎಲ್ಲರೂ
3: ದೊಡ್ಡ ದೊಡ್ಡ ಮರಗಳು ಬೆಳೆದಿದೆ ಕಾಡ್ಲಾಗಿ. ಅಯ್ಯೋ, ಒಂದೊಂದು ಜಾಗದಲ್ಲಿ ಒಬ್ಬೊಬ್ಬರು ತುಂಟಿ ನಡುವರೆಲ್ಲ ಕ್ಲೀನ್ ಮಾಡ್ತಾರೆ, ಮತ್ತೆ ಕೆರೆ ಇರೋರು ಕೆರೆ ದಂಡೆ ಇದೆ ಇನ್ನೆಲ್ಲ ಅಡ್ಲೆ ಅಲ್ಲ. ದೊಡ್ಡ ದೊಡ್ಡ ಮರ ಗಿಡಗಳು ಹುಟ್ಟಿ ಉಲ್ಲ ಹಂದಿಗಳ ಕಾಟ. ಇನ್ನು ಈಗ ನಾವು ನೆಟ್ಟಿದೀವಿ, ಆ ಟೈಮಿಗೆ ಕಾವಲು ಕಾಯ್ಬೇಕು. ಇಲ್ಲದಿದ್ರೆ ಕಷ್ಟ. ಆಚೆ ವರ್ಷ ಆನೆಗಳು ಬಂದು ನೆಟ್ಟಿದೆ, ಈ ಕಳೆದ ವರ್ಷ ಅಷ್ಟು ಕಷ್ಟ ಇಲ್ಲ. ಹಂದಿಗಳ ಕಾಟ ಇದೆ.
2: ಅದೇ, ಎಲ್ಲರೂ ಭೂಮಿ ನೆಟ್ಟರೆ ಅಲ್ಲಿ ಎಲ್ಲರೂ ಓಡಾಡ್ತಾ ಇರುವಾಗ ಅಥವಾ ಒಂದೊಂದು ದಿವಸ ಒಬ್ಬೊಬ್ರು ಭೂಮಿಯನ್ನ ಕಾಯೋ ಕೆಲಸ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದು ಒಬ್ಬರೇ ಮಾಡಿದ್ರೆ ಹಾಗೆ ಎಲ್ರಿ ಕಷ್ಟ ಆಗ್ತದೆ.
3: ಸ್ವಲ್ಪ ನೆಟ್ಟಿದೀವಿ, ಆದ್ರೆ ಪ್ರಯೋಜನ ಇಲ್ಲ. ಇವತ್ತ ಹುಳ ಬಿದ್ದಿದೆ, ಬೆಂಕಿ ರೋಗದ ತರ ಆಗಿದೆ ಅಂತೆ. ಏನು ಪ್ರಯೋಜನ ಇಲ್ಲ, ಹುಳ ಬಿದ್ದಿದೆ. ಮದ್ದು ಗೊಬ್ಬರ ಔಷಧಿ ಎಲ್ಲ ಹೊಡೆದಿದೀವಿ, ಆದ್ರೂ ಅದು ಏನು ಪ್ರಯೋಜನ ಇಲ್ಲ.
2: ಹೌದಾ, ಸರಿ. ನಿಮಗೆ ಈಗ ಯಾವ ಗೀತೆ ಬೇಕು ಅಂತ ಹೇಳ್ತೀರಾ?
3: ನನಗೆ ತಾಯಿಯ ವಾಚಿತ್ರದಿಂದ ಪ್ರೇಮಿಗಳೇ ಪ್ರೇಮಿಗಳೇ ಆ ಗೀತೆ.
2: ಹೌದಾ, ತಮಗೊಂದು ಪ್ರಶ್ನೆ ಕೇಳ.
3: ಆಯ್ತು, ಕೇಳಿ.
2: ಭಾರತದ ರಾಷ್ಟ್ರಧ್ವಜವನ್ನು ಯಾವ ಬಟ್ಟೆಯಿಂದ ತಯಾರಿಸಲಾಗುತ್ತದೆ?
3: ಅದು ಖಾದಿ ಬಟ್ಟೆಯಿಂದ.
2: ಸರಿಯಾದ ಉತ್ತರ. ಸರಿ, ಈಗ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿಸ್ತೀವಿ.
3: ಹೌದು, ಇವತ್ತು ನನಗೆ ಮೊದಲು ಕೊಡಗಿನ ಕಾವೇರಿಗೆ ಸಿಕ್ಕಿತ್ತು.
2: ಹೌದಾ,
3: ಧನ್ಯವಾದಗಳು.
2: ಆಗ್ಲಿ, ಮಡಿಕೇರಿ
3: ಕೇಳುಗರೆಗೆ ಚಿತ್ರಗೀತೆ ಪ್ರಸಾರ.
2: ಧನ್ಯವಾದಗಳು.

0: ಹಲೋ
1: ಹಲೋ.
0: ಹಲೋ,
1: ಹಾಂ ನಮಸ್ಕಾರ ಸರ್. ಹಲೋ ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
1: ಹಾಂ ನಾನು ಸಕಲೇಶ್ವರದಿಂದ ಗಿರಿಜಾ ಸರ್.
0: ಗಿರಿಧರ?
1: ಹೌದು ಸರ್.
0: ಗಿರಿಧರ್ ಅವರಿಗೆ ಯಾವ ಗೀತೆ ಬೇಕು?
1: ನನಗೆ ಕಸ್ತೂರಿ ನಿವಾಸದಿಂದ ನೀ ಬಂದು ನಿಂತಾಗ ಅಂತ ಅಂದಿಲ್ಲ ಹಾಡಬೇಕು ಸರ್.
0: ಕಸ್ತೂರಿ ನಿವಾಸದಿಂದಲ
1: ಹೌದು ಸರ್.
0: ತಾವೇನು ಕೆಲಸ ಮಾಡ್ತೀರಿ?
1: ನಾವು ರೈತರ ಕುಟುಂಬ ಸರ್.
0: ರೈತರ ಕುಟುಂಬ?
1: ಇದ್ದೇ ಇರುತ್ತಲ್ಲ ಇನ್ನಾರು ಕೆಲಸಗಳು. ಮಳೆ ಅವ್ರು ಹೇಳ್ದಂಗೆ ಮಳೆ ಇಲ್ಲ, ನೀರಿಲ್ಲ, ನಮ್ಮ ಹೇಮಾವತಿ ಹೊಳೆಯಲ್ಲಿ ನೀರೇ ಇಲ್ಲ.
0: ಹೌದಾ?
1: ಹೌದು ಸರ್, ತುಂಬ ಕಷ್ಟ ಆಗುತ್ತೆ. ನೀವು ಮಳೆ ಸಾಕಾಗುವಷ್ಟು ನಮಗೆ ಬಂದಿಲ್ಲ ಸರಿ ಸರಿ.
0: ಎಲ್ಲರಿಗೂ ಅದೇ ಸಮಸ್ಯೆ.
1: ಸಮಸ್ಯೆ ಆಗ್ಬಿಟ್ಟಿದೆ.
0: ಹೌದು, ಯಾರಿಗೂ ಕೂಡ
1: ಅಲ್ಲಿ
0: ಮಳೆ.
1: ನಮ್ಮ ಕಡೆ ಒಂದು 25 ಎಕರೆ ಗದ್ದೆ ಇದೆ, ಒಬ್ರು ಗದ್ದೆ ನೆಟ್ಟಿಲ್ಲ ಈ ಸರಿ.
0: ನೀವು
1: ಹೀಗಾದ್ರೆ
0: ನೆಟ್ಟಿಲ್ವಾ?
1: ನಾವು ಹೇಗೆ ಊಟ ಮಾಡೋದು?
0: ನೀವು ನೆಟ್ಟಿಲ್ವಾ?
1: ಇಲ್ಲ, ನಾವು ಯಾರು ನೆಟ್ಟಿಲ್ವ, ನಾವು ಹೇಗೆ ನೆಡೋಕಾತೆ? ಇಲ್ಲೂ ಆಗಿ ಆನೆ ಕಾಟ, ಹಂದಿ ಕಾಟ, ಕಾಯೋಕ್ಕಾಗಲ್ಲ,
0: ಹ್ಞೂ ಹ್ಞೂ ಹ್ಞೂ
1: ತುಂಬ ಕಷ್ಟ ಆಗಿದೆ ಅವ್ರು ಹೇಳ್ದಂಗೆ.
0: ಅದೇ.

0: ಸಮಯ ಆಗ್ತಾ ಬಂತು.
1: ಸರಿ,
0: ನಾನು ತಮಗೊಂದು ಪ್ರಶ್ನೆ ಕೇಳಲ?
1: ಕೇಳಿ.
0: ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು?
1: ನವಿಲ ಸರ್.
0: ಇನ್ನೂ ಸ್ವಲ್ಪ ಸರಿಯಾಗಿ ಹೇಳಬೇಕದನ್ನ.
1: ನಂಗೇನು ನವಿಲು ಅಂತ ಅನ್ಕೊಂಡಿದ್ದೀನಿ.
0: ಭಾರತದ ರಾಷ್ಟ್ರೀಯ ಪಕ್ಷಿ
1: ಗರುಡ.
0: ನವಿಲೆ.
1: ಗರುಡನ
0: ನವಿಲೆ ಆದ್ರೆ ಗಂಡು ನವಿಲು.
1: ಗಂಡು ನವಿಲು ಅಂತಲ್ಲ.
0: ಹ್ಮ್ ಸರಿ, ಈಗ ನಿಮ್ಮ ಇಷ್ಟದ ಗೀತನೆ ಕೇಳಿಸೋಣ.
1: ಹೊಸ ಹೊಸ ಕಾರ್ಯಕ್ರಮ ಶುರು ಮಾಡಿದ್ರ ಸರ್ ತುಂಬಾ ಖುಷಿ ಆಗ್ತದೆ. ಆಕಾಶವಾಣಿ ಮಡಿಕೇರಿ ಆಕಾಶವಾಣಿ ತುಂಬಾ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಮಕ್ಕಳೇ, ಬರುವ ಭಾನುವಾರ ಅಂದರೆ ಅಕ್ಟೋಬರ್ 11ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕಾಶ್ಮೀರದ ರಕ್ಷಣೆಯಲ್ಲಿ ತಿಮ್ಮಯ್ಯ ಅವರು ಮಹತ್ವದ ಪಾತ್ರ ವಹಿಸಿದರು.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಇದು ಭಾರತ, ಇದು ಭಾರತಿ, ಇದು ಬಾಳಿನ ಬೆಳಕಿನ ಆರತಿ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ಸ್ವಚ್ಛತೆ ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನದ ಅಭ್ಯಾಸವಾಗಬೇಕು.
0: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

संध्यारती। प्रीतिया श्रोतृगळे,

ಪ್ರತಿದಿನ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಧ್ಯಾರತಿ. ಟ್ಯೂನ್ ಮಾಡಿ FM 101.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಸಂಧ್ಯಾರತಿ.

0: ಪ್ರೀತಿಯ ಶ್ರೋತೃಗಳೇ, ನಾಳೆ ಸಂಜೆ 4 ಗಂಟೆಗೆ
1: ನೈದಿಲೆ ಗಾದೆ ಘಮ,
0: ಗಾದೆಗಳ ಅಂತರಂಗ ಅರಿಯುವ ಸಮಯ, ವಿಶೇಷ ಕಾರ್ಯಕ್ರಮ ನಿಮಗಾಗಿ.
2: ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲು ಬೇಕು.
0: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ನಾಳೆ ಸಂಜೆ 4 ಗಂಟೆಗೆ
1: ನೈದಿಲೆ ಗಾದೆ ಘಮ.
0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ನೈದಿಲೆ ಗಾದೆ ಘಮ.

0: ಶ್ರೋತೃಗಳೇ, ಸಮಯ 5 ಗಂಟೆ ಆಗಲಿದೆ. ಈ ಕಾರ್ಯಕ್ರಮದೊಂದಿಗೆ ಇಂದಿನ ಕೊಡಗಿನ ಕಾವೇರಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ.
1: ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:05. ಮುಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:30 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: The number you've dialed is currently busy. Kindly try after the tone. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ,
3: ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ. ಪ್ರೂಫ್.

0: ಸ್ಕ್ರೀನ್ ಶಾಟ್ ಕೂಡ ಇದೆ.
1: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗ್ಲೂ ಕೇಳುವ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವಾಯ್, ನಿಮ್ಮ ಸೈಬರ್ ರಕ್ಷಕ.
2: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
3: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
4: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಕ್ಕೆ FM 103.1 MHz ನಲ್ಲಿ.

ಮೊದಲಿಗೆ ಕೇಳಿ ಜೈ ಹಿಂದ್ ಚಿತ್ರಕ್ಕಾಗಿ ನಾಗಚಂದ್ರಿಕಾ ಭಟ್ ಹಾಡಿದ ಗೀತೆ. ಸಂಗೀತ ಕೃಷ್ಣವರ್ಧನ್ ಕುಲಕರ್ಣಿ.

ಇನ್ನು ಮುಂದೆ ಕೇಳಿ ಹೆಣ್ಣಿನ ಸೇಡು. ಈ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಪಿ ಜಯಚಂದ್ರನ್ ಹಾಡಿದ ಗೀತೆ. ಸಂಗೀತ ರಮೇಶ್ ನಾಯ್ಡು, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ಈಗ ಕೇಳಿ, ಮಲಯ ಮಾರುತ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಕೆಜೆ ಯೇಸುದಾಸ್ ಹಾಡಿದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ್ ಭಾಸ್ಕರ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:25:20. ಶ್ರೋತೃಗಳೇ, ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುವ ತಜ್ಞರು ಕೃಷಿ ನಿರ್ದೇಶಕರಾದ ಶಂಕರ್ ಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಈ ರಾತ್ರಿ 8:00 ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರವನ್ನು ಪರಿಚಯಿಸುವ ಕಾರ್ಯಕ್ರಮ. ರಾಷ್ಟ್ರಮಟ್ಟದ ಹಾಕಿಪಟು ಹಾಗೂ ತರಬೇತುದಾರರಾಗಿರುವ ನರೇಂದ್ರ ಗ್ರಾಮದ ಚೈತ್ರಾ ಬಾರಿಕೆ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಎಂಟು ಗಂಟೆ 30 ನಿಮಿಷಕ್ಕೆ ಗಜಲ್. 9:15 ತತ್ವಪದಗಳು. ರಾತ್ರಿ 10:00 ಕಾಡುವ ಹಾಡುಗಳು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. 10:30 ವಿವಿಧ ಭಾರತಿ ಕಾರ್ಯಕ್ರಮ ಗೀತ್ ಗಾತಾ ಚಲ್.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30. ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಸಂಧ್ಯಾರತಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಚಂದ್ರೋದಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನ್ ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ. ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನಾನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರು ಹೇಳಲ್ಲ. ಯಾರ್ ಹೇಳ್ಕೊಡ್ತಾರೆ ನಂಗೆ?

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:35:15. ಸಂಧ್ಯಾರತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ತಬ್ಬಲಿಯು ನೀನಾದೆ ಮಗನೆ. ಈ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಬಿಕೆ ಸುಮಿತ್ರ ಹಾಗೂ ವಿದ್ಯಾರಾಣಿ ಹಾಡಿದ ಗೀತೆ, ಭಾಸ್ಕರ್ ಚಂದಾವರ್ಕರ್ ಅವರ ಸಂಗೀತ.

0: ನಿರೀಕ್ಷಿಸಿ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಈ ಸರಣಿಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಸಂದರ್ಶನ ಪ್ರಸಾರ ಆಗುತ್ತೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಮಂಗಳವಾರ ಬೆಳಗ್ಗೆ 8:35 ಆರೋಗ್ಯ ಸಂಚಿಕೆ. ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ನಿರೀಕ್ಷಿಸಿ ಆರೋಗ್ಯ ಸಂಚಿಕೆ.
1: ಈಗ ಕೇಳಿ ನಾನು ನನ್ನ ಹೆಂಡತಿರು. ಈ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ ಗೀತೆ. ಸಂಗೀತ ವಿ ರವಿಚಂದ್ರನ್, ಸಾಹಿತ್ಯ ಕೆ ಕಲ್ಯಾಣ್.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ.

0: ശ്രോതൃകളെ, ഭവലഹരി.
1: ಸಂಧ್ಯಾರತಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಜ್ಜನಿ ಚಿತ್ರದ್ದು. ಹಾಡಿದವರು ನರೇಶ್ ಅಯ್ಯರ್, ಮಧುಶ್ರೀ, ರೂಪ್ ಕುಮಾರ್ ರಾಥೋಡ್. ಸಂಗೀತ ಎ ಆರ್ ರೆಹಮಾನ್, ಸಾಹಿತ್ಯ ಕವಿರಾಜ್.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6 ಗಂಟೆ ಆಗಲಿದೆ. ಈಗ ಕೇಳೋಣ ನಮ್ಮ ದಿನದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದಿನ ಕಾರ್ಯಕ್ರಮದಲ್ಲಿ 6:10 ಗೀತಸುದೆ ಭಕ್ತಿಗೀತೆ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ, ವಿಷಯ ಕೃಷಿ ಯಾಂತ್ರೀಕರಣ. ಭಾಗವಹಿಸುವ ತಜ್ಞರು ಕೃಷಿ ನಿರ್ದೇಶಕರಾದ ಶಂಕರ್ ಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆ, 8:00 ಕ್ರೀಡಾ ಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ರಾಷ್ಟ್ರಮಟ್ಟದ ಹಾಕಿ ಕ್ರೀಡಾಪಟು ಹಾಗೂ ತರಬೇತುದಾರರಾಗಿರುವ ನರಿಯಂತರ ಗ್ರಾಮದ ಚೈತ್ರಾ ಬಾರಿಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ವಿನೋದ್ ಮೂಡಗದ್ದೆ, ನಿರ್ವಹಣೆಯ ಸುಜಾತ ಎಫ್ ತಾಳ್ವಾರ್. 8:30 ಗಜಲ್ಸ್, 9:15 ತತ್ವಪದಗಳು, 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದಿಂದ, 10:00 ಕಾಡುವ ಹಾಡುಗಳು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು, 10:30 ವಿವಿಧ ಭಾರತಿ ಕಾರ್ಯಕ್ರಮ ಗೀತ್ ಗಾತಾ ಚಲ್. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ, ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಚಿಂತನ, ಪ್ರಸ್ತುತಿ ಸುಶೀಲಾ ಸೋಮಶೇಖರ್, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35, 6:40 ಭಾವಲಹರಿ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:15 ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಮಸಾಲೆಗಳಲ್ಲಿ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಅಜಯ್ ಚಕ್ರವರ್ತಿ ಹಾಗೂ ಮೀರಾಬಾಯಿ ಬಡ್ಕರ್ ಅವರ ಗಾಯನ ಕೇಳುವಿರಿ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00 ಚಿನ್ನದುಂಗುರ, ಒಲವೇ ಜೀವನ ಸಾಕ್ಷಾತ್ಕಾರ, ಪ್ರೇಮ ಗೀತೆಗಳ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ, ಈ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ. 1:30 ಪ್ರಚಲಿತ

ಮೂರು ಗಂಟೆಗೆ ಮುಂಬೈ ಯೂತ್ ಭಾರತಿ ಕಾರ್ಯಕ್ರಮ, ಸಂಜೆ 4 ಗಂಟೆಗೆ ಕೊಡಗಿನ ಕಾವೇರಿ ರಸಪ್ರಶ್ನೆಗಳಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ, 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು, ಗೀತಸುದೆ 6:10, 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚಿಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ನಂತರ ಕೃಷಿ ಮಾಹಿತಿ, ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ಸಮಗ್ರ ನಿರ್ವಹಣೆ ಕುರಿತು ಮಾಹಿತಿ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಮೈಸೂರು ದಸರಾ ಉತ್ಸವ ಕುರಿತು ಪೂರ್ವಭಾವಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:30 ಚಿತ್ರಗೀತೆಗಳು, 9:15 ಸೋಬಾನೆ ಪದ, 9:30 ಯುವವಾಣಿಯಲ್ಲಿ ಹರ್ಷಿತ ಅವರಿಂದ ಭಾಷಣ, ವಿಷಯ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ. ನಂತರ ಶರಣ್ ಎಂ ಅವರಿಂದ ಕವನ ವಾಚನ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಅರ್ಚನಾ ಜಿ ಉಪಾಧ್ಯಾಯ ಅವರ ಹಾಡುಗಾರಿಕೆ ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Minister Narendra Modi will participate in the valedictory session of the Departmental Summit on Women and Child Development in New Delhi this evening. The two-day event, which began yesterday, is witnessing the participation of political leadership and officials dealing with the women and child development sector from all states. It is the second in a series of departmental summits envisioned by the Prime Minister to strengthen cooperative federalism, foster collective ownership of national priorities, and accelerate outcomes through closer center-state collaboration. India Today stressed that the steps announced by the US regarding permanent labor certification, PERM program, do not advance the shared ambitions of both countries. Addressing Media New Delhi this afternoon, External Affairs Ministry spokesperson Randhir Jaiswal emphasized that talent mobility adds value to both economies of India and the US. He also highlighted that while it creates opportunities for Indians, it equally benefits US companies by providing access to cutting-edge talent, innovation, research, productivity, competitiveness and job creation. South African jurist of Indian origin Navneetam Navi Pillai has won the Nobel Peace Prize today for her contributions to promoting peace and international law. A former UN human rights chief and a judge at the International Court of Justice, ICJ, Pillai grew up under apartheid and went on to build a career defending anti-apartheid activists and advancing human rights and equality. In cricket, India will take on West Indies in the second of the five-match T20 International Series in Ranchi today. The match is scheduled to begin at 7 p.m. Indian time. India lead the series 1-0. And that is the end of this news bulletin.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15.
2: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
3: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. Now this is a huge achievement and we should remember this day. So this day is not only for remembering this huge achievement but also to create awareness that infertility is increasing. Sadhya, 1 in 6 couples are having difficulty with conceiving. And also it's very important to remember to reduce the stigma surrounding IVF and infertility.
2: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಆಂಥೋರ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ.

0: ಜಿಎಸ್ಟಿ ಇದ್ಯಂತೆ. ಕೇವಲ 6 ಲ್ಯಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ನಿಮ್ಮ 4,800 ರಿವಾರ್ಡ್ ಪಾಯಿಂಟ್ಸ್ ಹಿಂದೆ ಎಕ್ಸ್ಪೈರ್ ಆಗಲಿದೆ, ಈಗಲೇ ರಿಡೀಮ್ ಮಾಡಿ.
5: ಅರೆ ವಾ, ಇಷ್ಟು ಪಾಯಿಂಟ್ಸ್ ಹೇಗ್ ಬಂತು?
6: ಒಂದು ನಿಮಿಷ ಇಲ್ಲಿ ಕೇಳಿ ವೈ. ರಿವಾರ್ಡ್ ಪಾಯಿಂಟ್ಸ್ ಅಂತ ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುನ್ನ ಕೇಳಿ ವೈ. ಒಂದು ವೈ ನಿಮ್ಮನ್ನು ಫ್ರಾಡ್ ನಿಂದ ಕಾಪಾಡಬಹುದು. ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
7: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
8: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
9: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
10: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಆಕಾಶವಾಣಿ ಮಡಿಕೇರಿ. ಗೀತ ಸುಧಾ, ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೇಳಿ ಗೀತ ಸುಧಾ.
12: ಅರಂಜಯ ಗೋಪಾಲ್ ಅವರ ರಚನೆ, ಹಾಡಿದ್ದಾರೆ BK ಸುಮಿತ್ರಾ.

ಇದುವರೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತ ಸುಧಾ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ. ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048

0: 7734 ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಶ್ರೀ ಮಾರಿಯಮ್ಮ ದೇವಸ್ಥಾನ, ಕೆರೆಮನೆ, ಕಾಂತೂರು, ಮೂರ್ನಾಡು. ಇಲ್ಲಿ ನವದುರ್ಗೆಯರ ನವರಾತ್ರಿ ಪೂಜೆ ಇದೇ ತಿಂಗಳ 11-19 ತಾರೀಕಿನವರೆಗೆ ಪ್ರತಿದಿನ ಸಂಜೆ 6:30 ನಡೆಯಲಿದೆ. ಭಕ್ತಾದಿಗಳೆಲ್ಲ ಪ್ರತಿದಿನ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಹುದಿಕೇರಿ ಮಾಜಿ ಸೈನಿಕಂಗಡ ಕಾಲತ್ರಮಾಸವೇ ಇದೇ ಅಕ್ಟೋಬರ್ 4-11 ನಾರಾಚೆ ಪೋಲು 10 ಹುದಿಕೇರಿ ಕೊಡೋ ಸಮಾಜದ ನಡಪ. ಎಲ್ಲಾ ಸದಸ್ಯ ಮಾಜಿ ಸೈನಿಕಂಗ ಸಂಸಾರೋಡೆ ಬಂದಿತ್ತು ಕೂಡಿಯಾರೊಂದು ಅಧ್ಯಕ್ಷ ಬಲ್ಯಮೀದೇರಿ ಪ್ರಕಾಶ್ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ್ತು.
5: ಸರ್, 5,000 ಇನ್ವೆಸ್ಟ್ ಮಾಡಿ 8,000 ಪ್ರಾಫಿಟ್ ಪಡೀರಿ ನೋಡಿ, ಪ್ರೂಫ್ ಸ್ಕ್ರೀನ್ ಶಾಟ್ ಕೂಡ ಇದೆ.
6: ಓ ವಾವ್, ಸ್ಕ್ರೀನ್ ಶಾಟ್ ನಲ್ಲಿ ಕಾಣೋ ಪ್ರಾಫಿಟ್ ನಿಜಾನ ಅಥವಾ ಸ್ಕ್ರೀನ್ ಮೇಲೆ ಮಾತ್ರನ? ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ನಲ್ಲಿ ಫೇಕ್ ಪ್ರೊಫೈಲ್ಸ್ ಸ್ಮಾಲ್ ರಿವಾರ್ಡ್ ತೋರಿಸುವ ಮೊದಲು ಟಸ್ಟ್ ಬಿ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವಾಗಲೂ ಕೇಳಿ ವೈ ಎನ್ನುತ್ತಾರೆ. SBI ನ ಕ್ಯಾಪ್ಟನ್ ವೈ, ನಿಮ್ಮ ಸೈಬರ್ ರಕ್ಷಕ.
2: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂ ಪೇಟ್ ರೋಡ್, ಕೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
4: ಉದ್ಯೋಗಾಸಕ್ತರೇ ಗಮನಿಸಿ, ಪ್ರಮುಖ ಸಂಸ್ಥೆಯೊಂದರ ವೇರ್ ಹೌಸ್ ನಲ್ಲಿ ಪ್ಯಾಕಿಂಗ್ ಕೆಲಸಕ್ಕೆ ಮಹಿಳೆಯರು ಯುವತಿಯರು ಬೇಕಾಗಿದ್ದಾರೆ. ಅನುಭವದ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಕೂಡಲೇ ಸಂಪರ್ಕಿಸಿ 9108227700 ಅಥವಾ 9740434725.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
10: ಕಾಫಿ ಪ್ರಿಯರೇ, ರೆಡಿ ಆಗಿದ್ದೀರಾ?
11: ಮಡಿಕೇರಿ ಜನೋತ್ಸವ ದಸರಾದಲ್ಲಿ ಇದೇ October 13 and 14 ಕಾಫಿ ದಸರಾ ಸಂಭ್ರಮ.
10: 50 ಸ್ಟಾಲ್ಗಳಲ್ಲಿ ಕಾಫಿ ವೈವಿಧ್ಯತೆಗಳ ಅಮೋಘ ಪ್ರದರ್ಶನ.
11: October 13 ಮಂಗಳವಾರ ಸಂಜೆ 4 ರಾತ್ರಿ 10 ಮತ್ತು October 14 ಬೆಳಗ್ಗೆ 10 ರಾತ್ರಿ 10
10: ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3ನೇ ವರ್ಷದ ಕಾಫಿ ದಸರಾ.
11: October 14 ಬೆಳಗ್ಗೆ 10 ತಜ್ಞರಿಂದ ಕಾಫಿ ಕೃಷಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಮಾಹಿತಿ.
10: ಕಾಫಿ ಮತ್ತು ಪ್ರವಾಸೋದ್ಯಮ, ಕಾಫಿ ಕೆಫೆಯ ಮಹತ್ವ, ಕಾಫಿಯ ಮಾರುಕಟ್ಟೆ ಹಾಗೂ ಬೆಳೆಗಾರರಿಗೆ EUDR ಬಗೆಗಿನ ಮಾಹಿತಿ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಅರ್ಥಪೂರ್ಣ ಸಂವಾದ.
11: ಕೊಡಗಿನ ಸಾಧಕ ಕೃಷಿಕರಿಗೆ ಸನ್ಮಾನದ ಗೌರವ.
10: ಕಾಫಿ ಫ್ಲೇವರ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಕಪ್ ಕೇಕ್ ವಿಭಾಗ, ಕಾಫಿ ಫ್ಲೇವರ್ ಬ್ರೌನಿ, ಕಾಫಿ ಫ್ಲೇವರ್ ಚಾಕ್ಲೇಟ್ ಪುಡ್ಡಿಂಗ್, ಕಾಫಿ ಫ್ಲೇವರ್ ಪಾನೀಯ, ಕಾಫಿ ಫ್ಲೇವರ್ ನಲ್ಲಿ ಹೊಸ ರುಚಿ ವಿಭಾಗದಲ್ಲಿನ ಸ್ಪರ್ಧೆಗಳಲ್ಲಿಯೂ ನೀವು ಭಾಗವಹಿಸಬಹುದು.
11: ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಅವರ ಪರಿಕಲ್ಪನೆಯಲ್ಲಿ ಕೂರ್ಕ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯಲಿರುವ 3ನೇ ವರ್ಷದ ಕಾಫಿ ದಸರಾಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ.
10: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844060174. ಅನಿಲ್ HT, ಸಂಚಾಲಕರು, ಕಾಫಿ ದಸರಾ.
3: ಅಖಿಲ ಅಮ್ಮ ಕೊಡುವ ವಿದ್ಯಾಭಿವೃದ್ಧಿ ಸಂಘತ್ರ ಕಾಲ್ತ್ರ ಮಹಾಸಭೆ ಪಿಂಜ ಜನಾಂಗತ್ರ ಓದು ಅಮ್ಮಕ್ಕ ಪುರುಡು ಪಣ ಕೊಡುವ ಕಾರ್ಬಾರ್ ಇದೇ 11 ತಾರೀಕು ನಾರಾಚ ಪೊಲಕ 10 ಗೋಣಿಕೊಪ್ಪ ಉಮಾಮಹೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ಸಂಘತ್ರ ಅಧ್ಯಕ್ಷರಾದ ಶ್ರೀ ನಾಳಿಯ ಮಂಡ ಉಮೇಶ್ ಕೆಚಮಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವಂಗ ಏರಕಣಕ್ಕೆ ಬಂದು ಕೂಡಿಯಾಡಣ ಅಖಿಲ ಅಮ್ಮ ಕೊಡುವ ವಿದ್ಯಾಭ್ಯಾಸ

0: ಅಭಿವೃದ್ಧಿ ಸಂಘದ ಗೌರವ ಕಾರ್ಯದರ್ಶಿ ಅಮ್ಮತ್ತಿರ ವಾಸು ವರ್ಮಾಂಗ ಕಟ್ಟಣಿತ.
1: ದಿ ಮಡಿಕೇರಿಯ ಆರಾಧನಾ ಪೇಂಟ್ಸ್ ಅವರ ಶಾಪ್ ಇವಾಗ ಮಾರ್ಕೆಟ್ ಪಕ್ಕ ಮಸೀದಿ ಎದುರು ಸ್ವಂತ ಬೃಹತ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆಯಂತೆ.
2: ಹೌದಾ? ಹಾಗಾದ್ರೆ ನಮ್ಮ ಹೊಸ ಮನೆಗೆ ಬೇಕಾದ ಪೇಂಟ್ಸ್, ಪೈಪ್ಸ್, ಸ್ಯಾನಿಟರೀಸ್ ಎಲ್ಲ ಅಲ್ಲಿಂದಲೇ ತಗೊಳ್ಳೋಣ. ಅದು ಬ್ಯಾಂಗ್ಳೂರ್ ರೇಟ್ ನಲ್ಲೇ ಸಿಗುತ್ತೆ.
1: ಆರಾಧನಾ ಪೇಂಟ್ಸ್ ಅಂಡ್ ಹಾರ್ಡ್ವೇರ್ ಮಾರ್ಕೆಟ್ ಬಳಿ ಮಸೀದಿ ಮುಂಭಾಗ ಮಹಾದೇವಪೇಟೆ ಮಡಿಕೇರಿ.
3: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

ಶ್ರೋತೃಗಳೇ, ಈ ರಾತ್ರಿ 8 ಗಂಟೆಗೆ ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟ್ರಮಟ್ಟದ ಹಾಕಿ ಕ್ರೀಡಾಪಟು ಹಾಗೂ ತರಬೇತುದಾರರಾಗಿರುವ ನರಿಯಂತರ ಗ್ರಾಮದ ಚೈತ್ರ ಬಾರಿಕೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳುವಿರಿ. ರಾತ್ರಿ 10 ಗಂಟೆಗೆ ಪ್ರಸಾರವಾಗಲಿದೆ ಕಾಡುವ ಹಾಡುಗಳು, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ.

0: அவலோகன.
1: ಆಕಾಶವಾಣಿ ಅವಲೋಕನ. ವಿಷಯ ಸಾರ್ವಜನಿಕ ಸೇವೆಯ 25 ವರ್ಷಗಳು, ನವಭಾರತ ನಿರ್ಮಾಣ, ಪ್ರಧಾನಿ ನರೇಂದ್ರ ಮೋದಿ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. 2026 ಅಕ್ಟೋಬರ್ 7 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸಾರ್ವಜನಿಕ ಸೇವೆಯ ಸುದೀರ್ಘ ಮತ್ತು ಯಶಸ್ವಿ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. 2001 ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದ ಹಿಡಿದು ಇಂದು ದೇಶದ ಪ್ರಧಾನಿಯಾಗಿ ಭಾರತವನ್ನು ವಿಶ್ವಗುರುವಿನ ಸ್ಥಾನದತ್ತ ಮುನ್ನಡೆಸುತ್ತಿರುವವರೆಗೆ ಅವರ ಪಯಣ ದೇಶಸೇವೆ, ಬದ್ಧತೆ ಮತ್ತು ಕ್ರಾಂತಿಕಾರಿ ನಿರ್ಧಾರಗಳಿಂದ ಕೂಡಿದೆ. ಈ ಕಾಲಘಟ್ಟದಲ್ಲಿ ಅವರು ಕೈಗೊಂಡ ಅಭಿವೃದ್ಧಿಯೆಡೆಗಿನ ನಡಿಗೆ ಪ್ರತಿಯೊಬ್ಬ ಭಾರತೀಯನ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಸಾರ್ವಜನಿಕ ಸೇವೆಯಲ್ಲಿ ಅವರ ದೂರದರ್ಶಿತ್ವ ಮತ್ತು ಸೇವಾ ಮನೋಭಾವ ನವಭಾರತದ ಉದಯಕ್ಕೆ ದೃಢವಾದ ಬುನಾದಿಯನ್ನು ಹಾಕಿದೆ. ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರು ಕೈಗೊಂಡ ಆಡಳಿತಾತ್ಮಕ ಪ್ರಯೋಗಗಳು ಮತ್ತು ಆರ್ಥಿಕ ಸುಧಾರಣೆಗಳು ಗುಜರಾತ್ ಮಾದರಿಯಾಗಿ ದೇಶಾದ್ಯಂತ ಗಮನ ಸೆಳೆಯಿತು. ಕೃಷಿ, ಕೈಗಾರಿಕೆ, ಮೂಲಸೌಕರ್ಯ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಅವರು ತಂದ ಸುಧಾರಣೆಗಳು ಗಮನಾರ್ಹವಾದುದು. ಭಾರತದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಲು ಅವರಿಗೆ ಹಿಂದಿನ ಅನುಭವಗಳು ದೊಡ್ಡ ಪ್ರೇರಣೆಯಾದವು. 2014 ದೇಶದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್, ಸಬ್ ಕಾ ಪ್ರಯಾಸ್ ಎಂಬ ಮಂತ್ರದೊಂದಿಗೆ ಆಡಳಿತದ ಶೈಲಿಯನ್ನೇ ಬದಲಾಯಿಸಿದರು. ಭಾರತವನ್ನು ಕೇವಲ ಪ್ರಗತಿಯ ಹಾದಿಯಲ್ಲಿ ನಡೆಸುವುದು ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತರುವುದು ಅವರ ಪ್ರಮುಖ ಗುರಿಯಾಗಿತ್ತು. ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡ ಯೋಜನೆಗಳು ಐತಿಹಾಸಿಕವಾಗಿವೆ. ಜನಧನ ಯೋಜನೆ ಮೂಲಕ ಕೋಟ್ಯಾಂತರ ಬಡಜನರನ್ನು ಆರ್ಥಿಕ ವ್ಯವಸ್ಥೆಯ ಮುಖ್ಯವಾಹಿನಿಗೆ ತರಲಾಯಿತು. ಡಿಜಿಟಲ್ ಪಾವತಿ ವ್ಯವಸ್ಥೆ ಯುಪಿಐ ಇಂದು ವಿಶ್ವವೇ ಬೆರಗುಗಣ್ಣಿನಿಂದ ನೋಡುವಂತಹ ಮಟ್ಟಕ್ಕೆ ಬೆಳೆದಿದ್ದು ಭಾರತದ ತಂತ್ರಜ್ಞಾನ ಕ್ರಾಂತಿಗೆ ಹೊಸ ಮೆರುಗು ನೀಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕೋಟ್ಯಾಂತರ ಬಡ ಕುಟುಂಬಗಳಿಗೆ ಸ್ವಂತ ಮನೆ ನಿರ್ಮಿಸಿಕೊಡಲಾಗಿದೆ. ಸ್ವಚ್ಛ ಭಾರತ ಅಭಿಯಾನದ ಮೂಲಕ ನೈರ್ಮಲ್ಯ ಮತ್ತು ಆಡಳಿತದ ಬಗ್ಗೆ ಜನರಲ್ಲಿದ್ದ ಧೋರಣೆಯನ್ನೇ ಬದಲಾಯಿಸಿ ಸಾರ್ವಜನಿಕ ಆರೋಗ್ಯಕ್ಕೆ ಹೊಸ ಆದ್ಯತೆ ನೀಡಲಾಯಿತು. ಉಜ್ವಲ ಯೋಜನೆಯ ಮೂಲಕ ಉಚಿತ ಅಡುಗೆ ಅನಿಲ ಸಂಪರ್ಕ ನೀಡಿ ಕೋಟ್ಯಾಂತರ ಮಹಿಳೆಯರ ಜೀವನದಲ್ಲಿ ಬೆಳಕು ಚೆಲ್ಲಲಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿಯೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲಾಯಿತು. ಆಯುಷ್ಮಾನ್ ಭಾರತ ಯೋಜನೆಯು ವಿಶ್ವದಲ್ಲೇ ಅತಿದೊಡ್ಡ ಉಚಿತ ಆರೋಗ್ಯ ರಕ್ಷಣೆ ಯೋಜನೆಯಾಗಿದ್ದು ಬಡ ಕುಟುಂಬಗಳಿಗೆ ದುಬಾರಿ

0: ವೈದ್ಯಕೀಯ ವೆಚ್ಚದ ಹೊರೆಯಿಂದ ಮುಕ್ತಿ ನೀಡಿದೆ. ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಮೂಲಕ ಭಾರತದ ಯುವಜನತೆಗೆ ಆಧುನಿಕ ಮತ್ತು ಪ್ರಾಯೋಗಿಕ ಶಿಕ್ಷಣವನ್ನು ತಲುಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಭಾರತೀಯ ಸಂಸ್ಕೃತಿ ಮತ್ತು ಕೌಶಲ್ಯಗಳಿಗೆ ಒತ್ತು ನೀಡುವ ಈ ಶಿಕ್ಷಣ ನೀತಿಯು ಯುವಕರನ್ನು ಜಾಗತಿಕ ಸ್ಪರ್ಧೆಗೆ ಸಜ್ಜುಗೊಳಿಸುತ್ತಿದೆ. ಮೂಲಸೌಕರ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರತ ಹಿಂದೆಂದೂ ಕಾಣದ ವೇಗದಲ್ಲಿ ಪ್ರಗತಿ ಸಾಧಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನಗಳು ಭಾರತವನ್ನು ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುತ್ತಿವೆ. ದೇಶದಾದ್ಯಂತ ಎಕ್ಸ್ಪ್ರೆಸ್ ವೇಗಳು, ವಂದೇ ಭಾರತ್ ರೈಲುಗಳು, ನವೀಕರಿಸಿದ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳು ದೇಶದ ಸಾರಿಗೆ ಕ್ಷೇತ್ರಕ್ಕೆ ಆಧುನಿಕತೆಯ ಮೆರುಗು ನೀಡಿವೆ. ಗತಿಶಕ್ತಿ ಯೋಜನೆಯ ಮೂಲಕ ವಿವಿಧ ಮೂಲಸೌಕರ್ಯ ಯೋಜನೆಗಳ ಶೀಘ್ರ ಜಾರಿಗೆ ಹಾದಿ ಸುಗಮಗೊಳಿಸಲಾಗಿದೆ. ಯುವ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ಅಪ್ ಇಂಡಿಯಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ವಿದೇಶಾಂಗ ನೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಭಾರತದ ಸ್ಥಾನಮಾನವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೇರಿಸಿದೆ. ಜಿ20 ಅಧ್ಯಕ್ಷತೆಯ ಯಶಸ್ವಿ ನಿರ್ವಹಣೆ ಜಾಗತಿಕ ಬಿಕ್ಕಟ್ಟನ್ನು ಸಮಯದಲ್ಲಿ ಮಧ್ಯಸ್ಥಿಕೆ ವಹಿಸುವ ಸಾಮರ್ಥ್ಯ ಮತ್ತು ನೆರೆಹೊರೆಯ ದೇಶಗಳೊಂದಿಗೆ ನಿಕಟ ಬಾಂಧವ್ಯ ಹೊಂದುವ ನೀತಿಯು ಭಾರತವನ್ನು ಪ್ರಭಾವಶಾಲಿ ರಾಷ್ಟವನ್ನಾಗಿ ರೂಪಿಸಿದೆ. ಪರಿಸರ ರಕ್ಷಣೆಯತ್ತ ಭಾರತದ ಬದ್ಧತೆ, ಸೌರಶಕ್ತಿ ಯೋಜನೆಗಳು ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಸ್ಥಾಪನೆ ಪರಿಸರ ಮುನ್ನೆಚ್ಚರಿಕೆಯಲ್ಲಿ ಭಾರತದ ಮುಂಚೂಣಿ ಪಾತ್ರವನ್ನು ಎತ್ತಿಹಿಡಿದಿದೆ. ಕಳೆದ 25 ವರ್ಷಗಳ ಸುದೀರ್ಘ ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿದ ಪರಿಶ್ರಮ, ದೂರದೃಷ್ಟಿ ಮತ್ತು ನಿರ್ಣಾಯಕ ನಾಯಕತ್ವ ದೇಶವನ್ನು ವಿಕಸಿತ ಭಾರತ 2047 ಗುರಿಯತ್ತ ವೇಗವಾಗಿ ಮುನ್ನಡೆಸುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35:30.
3: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
4: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
3: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
4: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಇಂದೇ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮೈತಾಡಿ ಗ್ರಾಮದ ಮಂದತ್ತಮ್ಮಿ ಮಹಿಳಾ ಸಮಾಜದ ಮಹಾಸಭೆಯನ್ನು ಇದೇ 11 ಭಾನುವಾರ ಅಪರಾಹ್ನ 2 ಸರಿಯಾಗಿ ಮೈತಾಡಿ ಮಹಿಳಾ ಸಮಾಜದ ಸಮುದಾಯ ಭವನದ ಕಟ್ಟಡದಲ್ಲಿ ನಡೆಸಲಾಗುವುದು. ಅಂದೇ ಬೆಳಗ್ಗೆ 9:30-1 ಆಟೋಟ ಸ್ಪರ್ಧೆಗಳು ನಡೆಯಲಿದ್ದು, ಸರ್ವ ಸದಸ್ಯರು ಸಾರ್ವಜನಿಕರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಮಂದತ್ತಮ್ಮಿ ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಜೀರ ಸ್ವಾತಿ ಸನ್ನಿ ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ

ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಅವರು, ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿ ಹಾಗೂ ಪೋಡಿ ದುರಸ್ತಿ ಕಾರ್ಯ ಚುರುಕುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಕಲಿ ಭೂದಾಖಲೆ ಸೃಷ್ಟಿಸಿ ಹಾಗೂ ಅಕ್ರಮ ಖಾತೆ ಬದಲಾವಣೆ ಕಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕ 2026 ಸಾಲಿನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ರಾಜ್ಯದಲ್ಲಿ 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನ ಹಂತದಲ್ಲಿದ್ದು, ವರ್ಷದಿಂದ ವರ್ಷಕ್ಕೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಪ್ರಭು ಜಿಆರ್ಜೆ ಪ್ರಶಸ್ತಿ ಸ್ವೀಕರಿಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಇಂಧನ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯವು ನಿರಂತರವಾಗಿ ಕೈಗೊಂಡಿರುವ ಪ್ರಯತ್ನಗಳ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಸ್ಥಿರ ಅಭಿವೃದ್ದಿ ಸಾಧಿಸಲು ಇಂತಹ ಪ್ರಯತ್ನಗಳು ನಿರಂತರವಾಗಿರಲಿ ಎಂದು ಹೇಳಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ಎಲ್ನಿನೋ ಪರಿಸ್ಥಿತಿಯು ಡಿಸೆಂಬರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ ನೀಡಿದೆ. ಇದರಿಂದ ವಿವಿಧ ಪ್ರದೇಶಗಳಲ್ಲಿ ಬರ ಮತ್ತು ಪ್ರವಾಹದ ಅಪಾಯ ಹೆಚ್ಚಾಗಲಿದೆ ಎಂದು ಹೇಳಿದೆ. ಈ ವಿದ್ಯಮಾನವು ಜಾಗತಿಕ ಹವಾಮಾನ ಮಾದರಿಗಳ ಮೇಲೆ ಪ್ರಭಾವ ಬೀರುವುದಲ್ಲದೆ ಆರ್ಥಿಕತೆ, ಪರಿಸರ ವ್ಯವಸ್ಥೆ ಮತ್ತು ಸಮುದಾಯಗಳ ಮೇಲೆ ಪರಿಣಾಮ ಬೀರಲಿದೆ. ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೆಲೆಸ್ತೆ ಸೋಲೋ ನೀಡಿದ ಹೇಳಿಕೆಯಲ್ಲಿ ಎಲ್ನಿನೋ ಈಗಾಗಲೇ ದೃಢವಾಗಿ ನೆಲೆಹೊಂದಿದ್ದು ವೇಗವಾಗಿ ಬಲಗೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ಎಲ್ನಿನೋ 2027 ಫೆಬ್ರವರಿವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಇದು 1950 ನಂತರದ ಅತ್ಯಂತ ಪ್ರಭಾವ ಎಲ್ನಿನೋ ಹವಾಮಾನ ವೈಪರೀತ್ಯಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ನಗರೀಕರಣದ ಭರಾಟೆಯಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಗಳ ನಡುವಿನ ಸಮತೋಲನ ಕಾಪಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವನ್ಯ

0: ಜೀವಿಗಳನ್ನು ಸಂರಕ್ಷಿಸಲು ಡ್ರೋನ್ಗಳು, ರೇಡಿಯೋ ಕಾಲರ್ಗಳು, ಡಿಜಿಟಲ್ ಮ್ಯಾಪಿಂಗ್ ಬಳಸಲು ಒತ್ತು ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಪರಿಸರ ಸಮತೋಲನ ಮತ್ತು ಮಾನವ ವನ್ಯಜೀವಿ ಸಹಬಾಳ್ವೆಯ ಕುರಿತು ಮೂರು ಪ್ರಮುಖ ಸಾಕ್ಷ್ಯಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇದೇ 11-21 ನಡೆಯುತ್ತಿದ್ದು, ಎರಡು ಹಂತದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ದಸರಾಗೆ 5,161 ಸಿವಿಲ್ ಹಾಗೂ ಟ್ರಾಫಿಕ್ ಪೊಲೀಸ್, 33 ಕೆಎಸ್ಆರ್ಪಿ ತುಕಡಿ, 25 ಸಿಎಆರ್ ತುಕಡಿ ಹಾಗೂ 24 ಎಸಿಎಸ್ ಟೀಮ್, 1,500 ಹೋಂಗಾರ್ಡ್ ಸೇರಿದಂತೆ ಒಟ್ಟು 6,719 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಂಬೂ ಸವಾರಿಯ ದಿನ ಶಿಥಿಲ ಕಟ್ಟಡಗಳು ಹಾಗೂ ಮರದ ಮೇಲೆ ಕುಳಿತು ಜಂಬೂ ಸವಾರಿ ವೀಕ್ಷಣೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಪ್ರಮುಖ ಸ್ಥಳದಲ್ಲಿ 35,794 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. 28 ಆಂಬ್ಯುಲೆನ್ಸ್, 33 ಅಗ್ನಿಶಾಮಕ ವಾಹನವನ್ನು ನಿಯೋಜನೆ ಮಾಡಲಾಗುತ್ತಿದೆ. ದಸರಾ ಸಮಯದಲ್ಲಿ ಈ ಬಾರಿ ಹೇಲಿಯಂ ಬಲೂನ್ಗಳ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. 48,000 ಆಸನಕ್ಕೆ ಮಾತ್ರ ಈ ಬಾರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕೊರಿಯರ್ ಮೂಲಕ ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1,58,00,000 ರೂಪಾಯಿ ಮೌಲ್ಯದ 1 kg 796.96 gram, ಎಂಡಿಎಂಎ ಸಹಿತ 1,64,00,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ಪಂಜಾಬ್ನ ಅಮೃತಸರದಿಂದ ಎಂಡಿಎಂಎ ಮಾದಕ ವಸ್ತುಗಳನ್ನು ಖರೀದಿಸಿ ಕೊರಿಯರ್ ಮೂಲಕ ಸಾಗಾಟ ಮಾಡಿದ್ದರು. ಬಳಿಕ ನಗರದ ವಿವಿಧ ಪ್ರದೇಶಗಳಿಗೆ ಹಾಗೂ ಕೇರಳಕ್ಕೆ ಸಾಗಾಟ ಮಾಡಲು ಸಂಚು ರೂಪಿಸಿದ್ದರು ಎಂದು ತಿಳಿಸಿದ್ದಾರೆ. ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳಕ್ಕೆ ರಥಕ್ಕೆ ಮೈಸೂರಿನಲ್ಲಿಂದು ಹಿರಿಯ ಸಾಹಿತಿ ಹಾಗೂ ರಾಜ್ಯ ಗುಪ್ತವಾರ್ತೆ ಡಿಐಜಿ ಡಾ ಧರಣಿ ದೇವಿ ಮಾಲಗತಿ ಚಾಲನೆ ನೀಡಿದರು. ಡಿಸೆಂಬರ್ ವೇಳೆಗೆ ಜಿಲ್ಲೆಯ ಸುಮಾರು 150 ಗ್ರಾಮಗಳಲ್ಲಿ ತಲೆದೋರಬಹುದಾದ ಕುಡಿಯುವ ನೀರಿನ ಅಭಾವವನ್ನು ಎದುರಿಸಲು ದಾವಣಗೆರೆ ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಟಿ ವರತಾ ಮತ್ತು ಅಘನಾಶಿನಿ ವೇದಾವತಿ ನದಿ ಯೋಜನೆ ಕೈಬಿಟ್ಟು ಪಶ್ಚಿಮಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.

0: ಕೊಳ್ಳಲಾಗಿದೆ. ಮಂಡ್ಯದಲ್ಲಿ ನಡೆಯುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲವಾಗದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದೇ ಭಾನುವಾರದಂದು ನಡೆಯಲಿದೆ. ಬಳ್ಳಾರಿಯ 20 ಕೇಂದ್ರಗಳಲ್ಲಿ 10,422 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ದತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನಾ.
3: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಕೇಳುವರೇ, ಇಂದಿನ ವಿಷಯ ಕೃಷಿ ಯಾಂತ್ರೀಕರಣ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಂಕರ್ ಮೂರ್ತಿ, ಸಿಎಂವಿ, ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
4: ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳಿದ್ರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಕಾರ್ಯಕ್ರಮದ ಇವತ್ತು ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಇದಾಗಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆಗಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಶ್ರೀ ಶಂಕರ್ ಮೂರ್ತಿ ಸಿಎಂಇ ಅವರು. ಶ್ರೀ ಶಂಕರ್ ಮೂರ್ತಿ ಸಿಎಂಇ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.
4: ಕೇಳುಗರೆ, ತಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237074777, 2237048, ಇನ್ನೊಂದು ಫೋನ್ ಸಂಖ್ಯೆ 2237499. STD ಕೋಡ್ 080. ತಮಗೆಲ್ಲ ತಿಳಿದ ಹಾಗೆ ಇವತ್ತಿನ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ. ಹಾಗಿದ್ದು ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿ ಇದೆ ಪಡ್ಕೊಳ್ರಿ. ಶಂಕರ್ ಮೂರ್ತಿ ಅವರೇ, ಈಗ ನಮ್ಮ ರೈತ ಬಾಂಧವರಿಗೆ ಕೃಷಿ ಯಾಂತ್ರೀಕರಣದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ಮಹತ್ವ ಇದೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರಿಗೆ?
5: ನಮಸ್ಕಾರ ರೈತ ಬಾಂಧವರಿಗೆ. ಹಲೋ,
6: ನಮಸ್ಕಾರ ಸರ್.
5: ನಮಸ್ಕಾರ ಸರ್.
4: ನಮಸ್ಕಾರ, ಮಾತಾಡಿ.
6: ತಾಲೂಕು ಸಂಸ್ಥೆಯಿಂದ ಸ್ವಾಗತ ಸೆಟ್ಟು ಮಾಡೋ ನಮಸ್ಕಾರಗಳು.
5: ನಮಸ್ಕಾರ, ಹೇಳಿ
4: ಹೇಳಿ
6: ಸರ್. ಜನರಲ್ಲೂ ಪವರ್ ಟಿಲ್ಲರ್ ತಗೊಂಡ್ರೆ ಸಹಾಯಧನ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾ ಇದ್ದೀನಿ ಗುರುಗಳ.
5: ಅದು 85 ರಿಂದ 1 ಲಕ್ಷದವರೆಗೂ ಸಹಿತ ನಾವು ಸಹಾಯಧನ ಕೊಡ್ತೇವೆ
6: ಜನರಿಗೆ.
5: ಹೌದು, ಅದು ಅಲ್ಲೋಗಿ ನೀವು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿನ ಎಷ್ಟು ಸಿಗುತ್ತೆ ಅದು ಕೇಳಿ ನೀವು ಅಪ್ಲೈ ಮಾಡಿ ತಗೋಬಹುದು. ನಮಸ್ಕಾರ.
4: ಓಕೆ, ಕೃಷಿ ಯಾಂತ್ರೀಕರಣದ ಮಹತ್ವ ಎಷ್ಟಿದೆ ನಮ್ಮ ರೈತರಿಗೆ ಸ್ವಲ್ಪ
5: ನೋಡಿ. ಈಗೇನಾಗಿದೆ ನಮ್ಮಲ್ಲಿ, ಈಗ ಎಲ್ಲ ಕೃಷಿಯಲ್ಲಿರ್ತಕ್ಕಂಥದ್ರಂದ್ರೆ ಭಾಳ ವಿವಿಧ ಚಟುವಟಿಕೆ ಇರ್ತದೆ. ಒಂದು ನೆಲ ಉಳುಮೆ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಬಿತ್ತನೆ ಮಾಡಕ್ಕೆ

0: ಇರ್ಬೋದು, ಅಥವಾ ಅದನ್ನು ಕಳೆ ತೆಗಿತಕ್ಕಂಥದ್ದು ಇರ್ಬೋದು, ಸಿಂಪರಣೆ ಮಾಡ್ತಕ್ಕಂಥ ಇರ್ಬೋದು, ಕಟಾವು ಮಾಡ್ತಕ್ಕಂಥದ್ದು ಇರ್ಬೋದು, ಒಕ್ಕಣೆ ಮಾಡ್ತಕ್ಕಂಥದ್ದು ಎಲ್ಲಕ್ಕೂ ಕೃಷಿ ಚಟುವಟಿಕೆಗಳಿಗೆ ಇವತ್ತಿನ ಸಂಕುಚಿತ ಆಗಿಬಿಟ್ಟಿದೆ, ಸೀಮಿತ ಆಗಿಬಿಟ್ಟಿದೆ. ಈಗ ಮೊದಲು ಇನ್ನೊಂದು ಇಲ್ಲೇ ಕರೆ ಇದೆ.
1: ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ?
2: ಸರ್, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಸರ್. ಮಧುಕುಮಾರ
0: ಕೇಳಿ ಕೇಳಿ ಮಧುಕುಮಾರ.
2: ಸರ್, ಸ್ಪ್ರಿಂಕ್ಲರ್ ಪೈಪ್ ಗಳು ಕೊಡ್ತಿರಲ್ಲ ಸರ್ ಕೃಷಿ ಇಲಾಖೆಯಿಂದ, ಅದು ಇನ್ನೊಂದ್ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಸರ್ ನನ್ನ ಒಂದು.
0: ಇದು ಕೃಷಿ ಯಾಂತ್ರೀಕರಣ ವಿಭಾಗ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ತಾವು ಇವತ್ತು ಕೇಳ್ಬೋದು. ಅದು ಸೂಕ್ಷ್ಮ ನೀರಾವರಿ ವಿಭಾಗ. ಅದು ಮತ್ತೊಮ್ಮೆ ಬಂದಾಗ
1: ಅದು ನಾವು ಈಗಾಗಲೇ ಮಾಡಿದ್ವಿ, ನಾವು ಹಲೋ ಫೋನ್ ಇನ್ ಕಾರ್ಯಕ್ರಮನ. ಇದು ಸಂಬಂಧಿಸಿದಿಲ್ಲ ಇವತ್ತಿನ ನಮ್ಮ ನೇರ ಪ್ರಸಾರದ್ದಲ್ಲ ಇದು. ನೋಡೋಣ
0: ಈಗ.
1: ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ.
0: ಹಾಂ, ಈಗ ಇದೇನಾಗಿದೆ ಇಂಥ ಇನ್ನೊಂದು ಕರೆ ಇದೆ.
2: ಸರ್ ಸರ್, ಒಂದು ನಿಮಿಷ, ನಾನು ಕರೆ ಮಾಡಿ ಸರ್.
1: ಹೇಳಿ ಕೇಳಿ.
2: ಈಗ ನಾನು ಹಸಿರಿಗೆ ಮೇವು ಕಟ್ ಮಾಡ್ಲಿಕ್ಕೆ ಯಂತ್ರ ಬೇಕು ಸರ್, ನಮಗೆ ಕೃಷಿ ಇಲಾಖೆಯಿಂದ ಇದೆ ಸರ್ ಸಬ್ಸಿಡಿ ಮೂಲಕ ಜನರಲ್ ಸರ್ ನಾವು.
0: ಹೌದು, ಇದೆ ಇದೆ ಇದೆ ಇದೆ ಮೇವು ಮೇವು ಕಟ್ ಮಾಡ ಇದೆ. ನೀವು ದಯಮಾಡಿ ಅರ್ಜಿಯನ್ನು ಸಲ್ಲಿಸಿ, ಅಲ್ಲಿ ಅನುದಾನ ಲಭ್ಯತೆಯ ಆಧಾರದ ಮೇಲೆ, ಕ್ರಿಯೋಜನ ಲಭ್ಯತೆಯ ಆಧಾರದ ಮೇಲೆ, ಗುರಿಯ ನಿಗದಿಪಡಿಸಿದ ಆಧಾರದ ಮೇಲೆ, ನಿಮಗೆ ಜ್ಯೇಷ್ಠತೆಯ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡಿಕೊಳ್ತಾರೆ
2: ಸರ್. ಇನ್ನೊಂದು ಸರ್, ಮೊನ್ನೆ ಕೇಳಿದೆ ಸರ್ ನಿನ್ನೆ ಎಲ್ಲ, ಮೊನ್ನೆ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ.
1: ಹೇಳಿ
2: ಸರ್. ಇದು ಜನರಲ್ ಸಬ್ಸಿಡಿ ಸ್ಪ್ರಿಂಕ್ಲರ್ ಜೆಟ್ ಬಂದಿಲ್ಲ ಅಂದ್ರೆ ಸರ್ ಬಂದಿಲ್ಲ ಸರ್, ಹಾಗಾದ್ರೆ ಈ
0: ತಿಂಗಳ ನೀವು ಸ್ಪ್ರಿಂಕ್ಲರ್ ಜೆಟ್ ಕೇಳ್ತಿರೋ? ಸ್ಪ್ರಿಂಕ್ಲರ್ ಇದು ಸ್ಪ್ರಿಂಕ್ಲರ್ದಲ್ಲ ಇವತ್ತು. ಇವತ್ತು ಕೃಷಿ ಯಾಂತ್ರೀಕರಣ ಮಾಡಿದೆ. ಎಸ್, ರೈತ ಬಾಂಧವರೇ
1: ದಯವಿಟ್ಟು ಗಮನಿಸಿ, ಬೇರೆ ಪ್ರಶ್ನೆನ ಇವತ್ತೇ ಕೇಳಬಾರದೆ, ಯಾಕಂದ್ರೆ ಇದು ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆ ಇದ್ರೂ ಕೇಳಿ ದಯವಿಟ್ಟು, ಯಾಕಂದ್ರೆ ವಿಷಯಾಂತರ ಮಾಡೋದು ಬೇಡ. ಈಗ ಸಬ್ಜೆಕ್ಟ್ ಎಕ್ಸ್ಪರ್ಟು ಬೇರೆಯವರು ಇದ್ದಾರೆ
0: ಮತ್ತೆ ಇಲ್ಲಿ ಹೆಚ್ಚು.
1: ಮುಂದಿನ ಕರೆಯನ್ನು ನೋಡೋಣ. ಹಲ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ನಾವು ರಾಯಬಾಗದಿಂದ ಭೀಮರಾವ್ ಕೋಕಟೆ ಮಾತಾಡಿದ್ರಿ.
1: ಕೇಳಿ ಭೀಮರಾವ್ ಅವರ ಪ್ರಶ್ನೆನ.
3: ಕೃಷಿ ಇಲಾಖೆ ಒಳಗೆ ಟ್ರಾಕ್ಟರ್ ಅದ ಏನೋ ಲಭ್ಯದವನ್ರಿ ಈಗ?
0: ಈಗ ಟ್ರ್ಯಾಕ್ಟರ್ನು ಸಹಿತ ಬಹಳ ಸೀಮಿತ ಪ್ರಮಾಣದಲ್ಲಿ ನಾವು ಟ್ರ್ಯಾಕ್ಟರ್ಗೆ ಸಹಾಯಧನ ಕೊಡ್ತೇವೆ ಕೊಡ್ತೇವೆ ಬಹಳ ಸೀಮಿತ ಸೀಮಿತ.
3: ಹುಬ್ಳಿಯಾಗ ನಮ್ಮ ರಾಯಬಾಗ ಹುಬ್ಳಿಯಾಗ ಚಾಲು ಇಲ್ರಿ ಅಂದ್ರು.
0: ಇಲ್ಲ, ಈಗಾಗಲೇ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅವ್ರದ್ದು ಪೂರ ಅಂದ್ರೆ ಖರ್ಚಾಗಿರ್ತದೆ, ಅದಕ್ಕೆ ಈಗ ಸಿಗಿರೋದಿಲ್ಲ, ಮತ್ತೆ ಬಂದಾಗ ಕೊಡ್ತಾರೆ.
1: ನಮಸ್ಕಾರ, ನಮಸ್ಕಾರ. ಈಗ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ?
4: ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಟದಿಂದ ಸೂರಿಂಗಯ್ಯ ಹಿರೇಮಠ ಮಾತಾಡಿದ್ರಿ.
1: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
4: ಸರ್, ಎದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾ ಈಗ
1: ಕೃಷಿ ಯಾಂತ್ರೀಕರಣ
0: ಇದಕ್ಕೆ
1: ಮಾತ್ರ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಬೇಕು, ಬೇರೆದ್ ಕೇಳಕ್ಕಿಲ್ಲ.
0: ಸರ್ ದಯಮಾಡಿ ನಮಗೆ ಮೊದಲು ಕೃಷಿ ಇದನ್ನು ಕೇಳಗಳ್ರಿ. ನಮ್ಮ ರೈತ ಬಾಂಧವರಲ್ಲಿ ಒಂದು ಕಳಕಳಿಯ ಮನವಿ, ಮೊದಲು ಇವತ್ತಿನ ಟಾಪಿಕ್ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇವೆ, ಮಾತಾಡಿದ ನಂತರ ತಮ್ಮ ಪ್ರಶ್ನೆಗಳನ್ನು, ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಬಹುದು.
1: ಕೇಳಿ, ಇನ್ನೊಮ್ಮೆ ಕೇಳಿ.
0: ಅದಕ್ಕೆ ನಾನು ಮೊದಲೇ ಹೇಳ್ತೀನಿ, ಎಲ್ಲರೂ ಸ್ವಲ್ಪ ಮಾಹಿತಿಯಿಂದ ಕೊಡ್ತೇನೆ, ಆಮೇಲೆ ಪ್ರಶ್ನೆಗಳನ್ನು ತಾವು ಕೇಳ್ಬೋದು. ಆಯ್ತಾ? ಎಸ್. ಈಗ ಕೃಷಿ ಯಾಂತ್ರೀಕರಣ ಬಂದಾಗ ನಾವು ಇವತ್ತು ಶ್ರಮದಾಯಕ ದುಡಿಮೆ ಇರ್ತದೆ, ಚಟುವಟಿಕೆಗಳು ಬೇರೆ ಬೇರೆ ಚಟುವಟಿಕೆಗಳು, ಆ ಕಾಲದಲ್ಲೇ ಕೃಷಿ ಯಾರಿಗೂ ಕಾಯೋದಿಲ್ಲ, ಆ ಸಮಯದಲ್ಲಿ ಮಾಡಬೇಕಾಗಿರ್ತದೆ. ನಮಗೆ ಕೃಷಿ ಕಾರ್ಮಿಕರ ಕೊರತೆ ತುಂಬ ಆಗಿದೆ. ಅದರಿಂದ ನಮಗೆ ಸಕಾಲದಲ್ಲಿ ಯಾವಾಗ ಬೇಕೋ ಆ ಸಮಯದಲ್ಲಿ ಕೃಷಿ ಕೈಗೊಳ್ಬೇಕು ಅಂತಂದರೆ ಕೃಷಿ ಯಾಂತ್ರೀಕರಣದ ತುಂಬ ಅಗತ್ಯತೆ ಇರ್ತದೆ. ಇದು ಇಂಥ ಅಗತ್ಯ ಇರ್ತಕ್ಕಂಥ ಕೃಷಿಗೆ ನಾವೇನು ಕೊಡ್ತೀವಿ? ಕೃಷಿ ಇಲಾಖೆಯಿಂದ ಯಂತ್ರೋಪಕರಣ ಲಭ್ಯತೆ ಆಗಲಿ, ರೈತರ ಸಂಕಷ್ಟಕ್ಕೆ ಧಾವಿಸ್ಲಿಕ್ಕೆ ಏನು ಕೊಡ್ತೀವಿ? ಇದನ್ನು ರೈತರ ನಾವು ಹೊಸ ಹೊಸ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ದುಬಾರಿ ಇರ್ತದೆ. ಆ ದುಬಾರಿಯನ್ನು ಸ್ವಲ್ಪ ರೈತರ ಹೊರೆ ಕಡಿಮೆ ಮಾಡಲಿಕ್ಕೆ ನಾವು ರೈತರಿಗೆ, ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ, ಗರಿಷ್ಠ 1 ಲಕ್ಷ ಮಿತಿಗೊಳಪಟ್ಟು ಸಹಾಯಧನ ಕೊಡ್ತೇವೆ. ಹಂಗಾದರೆ ಇದು ಎಲ್ಲಿ ಸಿಗ್ತದೆ, ಎಲ್ಲಿ ಹೋಗಿ ನಾವು ಇದನ್ನು ಪಡ್ಕೋಬೋದು ಅಂತಂದಾಗ ಸಮೀಪದ ಕೃಷಿ ಇಲಾಖೆಗೆ ಹೋಗಿ, ನಮ್ಮ ಹೋಬಳಿ ಮಾಡ್ತಾ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಸಹ ಕೃಷಿ ನಿರ್ದೇಶಕ ಕಚೇರಿಗೆ ಹೋಗಿ ನೀವು ನಿಮ್ಮ ಫ್ರೂಟ್ಸಲ್ಲಿ FID ಇರಬೇಕು. FID ಇದ್ದದನ್ನು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅವರ ಲಭ್ಯತೆ ಆಧಾರದ ಮೇಲೆ ನಿಮಗೆ ಸಹಾಯಧನವನ್ನು ಒದಗಿಸ್ಕೊಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ.
1: ಮೊದಲನೇದಾಗಿ ಫ್ರೂಟ್ ID ರೆಡಿ ಮಾಡ್ಕೊಳ್ಳಿ ಅಂತ ತಾವು ಹೇಳ್ತಾ ಇದ್ದೀರಿ.
0: ಹೌದು.
1: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ.

0: ಸರ್ ಎಲ್ಲಿಂದ?
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ನಮಸ್ಕಾರ
1: ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡೋದ್ರಿ.
0: ಕೇಳಿ ಶಾಂತ್ ಕುಮಾರ್ ಅವರೇ.
1: ಸರ್, ಈಗ ಕೃಷಿ ಇಲಾಖೆಯಲ್ಲಿ ಈಗ SC ST ಗೆ ಹೆಂಗ ಯಾವ ರೀತಿ ಸಬ್ಸಿಡಿ ಕಡಿಮೆ ಇರುತ್ತಲ್ಲ,
0: ಹೌದು
1: ಸರ್, ಆತರ ವಿಕಲಚೇತನರಿಗೆ ಅಂತೇಳಿ ಏನಾದ್ರು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ವಿಕಲಚೇತನರದ್ದು ಕೂಡ ಸ್ವಲ್ಪ ಜಮೀನು ಇರ್ತದೆ ಅಲ್ಪ ಸ್ವಲ್ಪ.
0: ಇಲ್ಲ ಚೇತನರಿಗೆ ಇಲ್ಲ, ನಮ್ಮಲ್ಲಿ ಪ್ರಸ್ತುತ ನಮ್ಮಲ್ಲಿ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಮೂರು ವಿಭಾಗಕ್ಕೆ ಮಾತ್ರ ಇದೆ
2: ಶೇಕಡವಾರು. ಹೇಳ್ಬಿಟ್ಟು
0: ಶೇಕಡವಾರು ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ವಿಕಲಚೇತನರಿಗೆ
2: ಶೇಕಡವಾರು ಹೇಗಿದೆ?
0: ಶೇಕಡವಾರು ಸಾಮಾನ್ಯ ವರ್ಗದ ರೈತರಿಗೆ 50, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ 92 ಸಹಾಯವನ್ನು ನೀಡಲಾಗ್ತಿದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಮುಂದಿನ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ತಂದು ವಿಕಲಚೇತನರಿಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇರ್ಲಿಕ್ಕೆ ನೋಡೋಣ.
2: ಓಕೆ, ಎಸ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ.
3: ನಮಸ್ತೆ ಸರ್, ನಾನು ನಂದಿವಡಿಯಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ.
2: ಹಾ, ಕೇಳಿ, ರೇಡಿಯೋ ಸೆಟ್ ದೂರ ರೇಟ್ ಮಾತಾಡಿ.
3: ಓಕೆ ಸರ್.
2: ಹಾ, ಮಾತಾಡಿ, ಹೆಸರೇಳಿ, ಎಲ್ಲಿಂದ?
3: ಸರ್, ನಂಜನಗೂಡಿನಿಂದ ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ.
2: ಹಾ, ಕೇಳಿ ಮಹೇಶ್ ಅವರೇ.
3: ಹಾ ಸರ್, ಅವ್ರಿಗೂ ನಮಸ್ತೆ, ಅಧಿಕಾರಿಗಳಿಗೂ
0: ನಮಸ್ಕಾರ. ನಮಸ್ಕಾರ ಮಹೇಶ್ ನಾಯ್ಕ್, ಹೇಳಿ.
3: ಹಾ ಸರ್, ತಮ್ಮ ಇಲಾಖೆಯಿಂದ ನಮ್ಮ SC ST ರೈತರಿಗೆ ಇರ್ತಕ್ಕಂತ ಸೌಲಭ್ಯಗಳೇನು, ಪಡೆಯಬೇಕಾದ್ರೆ ನಮ್ಗೆ ಇರಬೇಕಾದ ಮಾನದಂಡ ಅರ್ಹತೆಗಳೇನೇನು ಅಂತ
2: ಹೇಳ್ತಾರೆ?
0: ಈಗಾಗಲೇ ಮೊದಲೇ ಹೇಳಿದೆ ನಾನಾಗಲೇ, ಕೃಷಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ 92 ಸಹಾಯಧನ, ಗರಿಷ್ಠ 1 ಲಕ್ಷ ಮಿತಿಗೊಳಪಟ್ಟು ಸಹಾಯಧನ ಕೊಡಲಾಗ್ತದೆ. ಆಯ್ತಾ, ಇದು ಎಲ್ಲ ವರ್ಗದ ಇದು ಪರಿಶಿಷ್ಟ ಎಲ್ಲ ರೈತರು ಸಹಿತ ಪಡ್ಕೋಬಹುದಾಗಿರ್ತದೆ. ಮಾನದಂಡ ಏನು? ನಮ್ಮಲ್ಲಿ ನಾವು ಪ್ರತಿ ತಾಲೂಕು ಜಿಲ್ಲೆಗಳಿಗೆ ನಾವೊಂದು ನಿಗದಿತ ಕಾರ್ಯಕ್ರಮ ಕೊಟ್ಟಿರ್ತೀವಿ. ಆ ಕಾರ್ಯಕ್ರಮದ ಅನುದಾನ ಮಿತಿಗೊಳಪಟ್ಟು ನಮ್ಮಲ್ಲಿ KKISAN ಅಂತ ಒಂದಿದೆ. KKISAN ನೀವು ಅಪ್ಲಿಕೇಶನ್ ಹಾಕಿರ್ಬೇಕು, ಅರ್ಜಿಯನ್ನು ಸಲ್ಲಿಸಿರಬೇಕು. ಅಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಆನ್ಲೈನಲ್ಲಿ ಅದನ್ನು ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ.
3: ಆಯ್ತಲ್ಲ,
0: ಇಲ್ಲ ಇಲ್ಲ, ಟ್ರ್ಯಾಕ್ಟರ್ಗೆ ಒಂದು ಹೊರತು ಟ್ರ್ಯಾಕ್ಟರ್ ನಾವು ಹೆಚ್ಚು ಸಹಾಯನ ಕೊಡ್ತಾ ಇಲ್ಲ. ನಾವೀಗ ಬೇರೆದಕ್ಕೆ ನೀವು ನಿಮ್ಮದು ಕೃಷಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣ ತಗೋಬೇಕು ಅಂತಂದ್ರೆ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇರಬೇಕು. ಇದು ಎಲ್ಲರಿಗೂ ಸಿಗುತ್ತೆ, BPL APL ಅಂತಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರೇ ವರ್ಗ, ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಆಯ್ತಾ,
2: ಎಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದೆ
0: ಕರೆ ಮಾಡಿ ಧನ್ಯವಾದ.
2: ಹೆಸರು ಸರ್, ಎಲ್ಲಿಂದ?
4: ನಮಸ್ಕಾರ.
0: ನಮಸ್ಕಾರ ರೀ,
4: ಅಂಬರೀಶ್ ಕರೇಗುಡ್ಡ.
2: ಹಾ, ಹೇಳಿ
4: ಸರ್. ಎಷ್ಟು ಮಂದಿ ಅಂದ ಎಲೆಕ್ಷನ್ ವೋಟಿಂಗ್ ಆಯ್ತಿರ್ತಾರ ಅಂತ ಮಂದಿ ಸರ್ ಸರ್ಕಾರ ಇವತ್ತು ಅಂತ ಸರ್.
2: ಕೃಷಿ ಯಾಂತ್ರೀಕರಣ ವಿಷಯದ ಬಗ್ಗೆ ಮಾತಾಡಿ
4: ಕಡಿಮೆ ಅಂತ ಹೇಳ್ತಾರ
2: ರೈತ ಬಾಂಧವರೇ. ಕೃಷಿ ಯಾಂತ್ರೀಕರಣದ ಕುರಿತು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜಿಸಿದ್ದೇವೆ.
5: ಮುರಳಿಧರ ಶಿವಮೊಗ್ಗದಿಂದ.
2: ಕೇಳಿ ಮುರಳಿಧರ್ ಅವರ ಪ್ರಶ್ನೆ.
0: ಹೇಳಿ
5: ಸರ್. ಕೃಷಿ ಯಾಂತ್ರೀಕರಣ ಖರೀದಿ ಮಾಡ್ಕೊಳ್ಳೋ ಶಕ್ತಿ ಇಲ್ದೇ ಹೋದಾಗ ನಾವು ಬಾಡಿಗೆ ರೂಪದಲ್ಲಿ ಅಗ್ರಿಕಲ್ಚರ್ ಆಫೀಸಲ್ಲಿ ಪಡಿಬೇಕಂದ್ರೆ ನಾವ್ ಏನು ಮಾಡಬೇಕು?
2: ಹೇಳ್ತಾರೆ, ಉತ್ತರ ಕೊಡ್ತಾರೆ.
0: ನಮ್ಮಲ್ಲಿ ಪ್ರಸ್ತುತ ಈಗ ಬಾಡಿಗೆ ಕೃಷಿ ಯಂತ್ರಧಾರಿಗಳು ಬಾಡಿಗೆ ಕೇಂದ್ರಗಳಿದ್ವು, ಈಗ ಅದು 6 ವರ್ಷದ ಮೇಲೆ ಮುಚ್ಕೊಂಡು ಹೋಗ್ತಾ ಇದಾವೆ. ಆದ್ರೆ ಈಗ ಪ್ರಸ್ತುತ ಮುಂದಿನ ದಿನಗಳಲ್ಲಿ
2: ರೇಡಿಯೋ ಸೆಟ್
0: ದೂರ ಇಟ್ಕೊಳ್ಳಿ, ಯಾರ್ಯಾರು ಕೃಷಿ ಯಂತ್ರೋಪಕರಣ ಖರೀದಿ ಮಾಡ್ಲಿಕ್ಕೆ ಶಕ್ತಿ ಇರೋದಲ್ಲೋ, ಅದು ನಿರ್ವಹಣೆ ಮಾಡ್ಲಿಕ್ಕೆ ಶಕ್ತಿ ಇರೋದಲ್ಲೋ, ಅವುಗಳಿಗೆ ಒಂದು ಸಹಾಯಧನದಲ್ಲಿ ನಾವು ಚಟುವಟಿಕೆ ಕೈಗೊಳ್ಳೋದಕ್ಕೆ ಸಹಾಯ ಕೊಡಬೇಕು ಅಂತ ಸರ್ಕಾರ ಹಮ್ಮಿಕೊಳ್ಳಲಾಗಿದೆ. ಅದು ಬಂದಾಗ ನೀವು ಅದನ್ನು ಸಬ್ಸಿಡಿ ಅಂತಲ್ಲ, ಅದು ಪ್ರೋತ್ಸಾಹನವನ್ನಾಗಿ ನೀವು ಸ್ವೀಕರಿಸಬಹುದು. ಆಯ್ತಾ, ಎಸ್,
5: ಧನ್ಯವಾದಗಳು.
2: ಧನ್ಯವಾದಗಳು. ಮುಂದಿನ ಕರೆ.
6: ಹಲೋ,
2: ಹೆಸರು ಹೇಳಿ ಸರ್, ಎಲ್ಲಿಂದ?
6: ಸರ್, ನಾನು ಬೀದರ್ ಜಿಲ್ಲೆ ಹೊನ್ನಾವರ ತಾಲೂಕ ಮೊಳಕೇರದಿಂದ ಜಗನ್ನಾಥ್ ಬೇಂದ್ರೆ ಅಂತ ಹೇಳ್ತೇನೆ.
2: ಕೇಳಿ ಬೇಂದ್ರೆ ಅವರ ಪ್ರಶ್ನೆನ.
6: ಸರ್, ಇದು ನಮ್ಮ ಹೊಲದಲ್ಲಿ ನಾವು ಮಾವಿನ ತೋಟ ಮಾಡಿದ್ವಿ ಸರ್ ಸ್ವಲ್ಪ, ಅದಕ್ಕ ಸ್ವಲ್ಪ ಡ್ರಿಪ್ ಮಾಡ್ಬೇಕಾಗಿದೆ ಸರ್. ಸಂಬಂಧಪಟ್ಟಂತ ಎಲ್ಲ ಮಟಲ್ ಕೊಡ್ತಾರ ಸರ್ ಇದರಲ್ಲಿಂದ?
2: ರೈತ ಬಾಂಧವರೇ, ಕೃಷಿ ಯಾಂತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ದಯವಿಟ್ಟು ಕೇಳಿ. ಮುಂದಿನ ಕರೆಯನ್ನು ನೋಡೋಣ.
7: ಹಲೋ, ನಮಸ್ಕಾರ
2: ಸರ್. ನಮಸ್ಕಾರ.
7: ಬಾಲ್ಕೋಟೆ ತೋಟಗಾರಿಕೆ ಯೂನಿವರ್ಸಿಟಿ ಮಾತಾಡಿ ಸಂಗೀತ ತೋಟದ್ರಿ, ತೋಟ ಮಾಡ್ಬೇಕಂತ ಮಾಡೀನಿ ಸರ್. ಒಂದು ಬದನೆಕಾಯಿ, ಸೌತೆಕಾಯಿ ಇದೆಲ್ಲ ಹಾಕ್ಬೇಕಂತ ಮಾಡೀನಿ. ಅವು ಸಸಿಗಳು ಮಾಡ್ಲಿಕ್ಕೆ ಮತ್ತೆ ಫೆನ್ಸಿಂಗ್ ಸಬ್ಸಿಡಿ ಸಿಗ್ತದೇನ್ರಿ ಸರ್?
0: ಇವತ್ತಿನ ಈಗಾಗಲೇ
7: ಮಾಡಬಹುದು
0: ಸರ್, ಹೇಳ್ತಾ ಇದ್ದೇವೆ. ರೈತ ಬಾಂಧವರೇ, ಇವತ್ತು ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾತ್ರ ತಮ್ಮ ಪ್ರಶ್ನೆಗಳನ್ನ, ತಮ್ಮ ಸಂದೇಹಗಳಿಗೆ ನಿಭ ಇರಲಿ. ಇದು

0: ಮೆಣಸಿನ ಗಿಡಕ್ಕೆ ಕಟಾವು ಮಾಡ್ತಕ್ಕಂಥ ಯಾವುದೇ ರೀತಿಯ ಉಪಕರಣಗಳಿಲ್ಲ. ಮೆಣಸಿನ ಗಿ ಹಲೋ
1: ಸರ್ ನಮಸ್ತೆ.
0: ನಮಸ್ಕಾರ.
2: ನಮಸ್ಕಾರ.
1: ನಾನು ಮೊದಲ ಬಾರಿ ಕರೆ ಮಾಡ್ತಾ ಇದ್ದೀನಿ.
2: ತುಂಬಾ ಸಂತೋಷ. ಕೇಳಿ ಸರ್, ಎಲ್ಲಿಂದ?
1: ಮೈಸೂರಿಂದ.
2: ಓಕೆ ಸರ್, ಕೃಷಿ ಯಾಂತ್ರೀಕರಣದ ಬಗ್ಗೆ ಪ್ರಶ್ನೆ ಕೇಳಬೇಕು ಸರ್.
1: ಆಗ್ಬೋದು.
2: ಕೇಳಿ ಸರ್.
1: ಈ ಕೃಷಿ ಯಾಂತ್ರೀಕರಣ
2: ಸಾವಯವ
1: ಕೃಷಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಅಂದ್ರೆ, ಏನಾದ್ರು ನಿರುದ್ಯೋಗ ಸಮಸ್ಯೆ ಉಂಟು ಮಾಡ್ತಾ ಅನ್ನೋದು ನನ್ನದು ಪ್ರಶ್ನೆ.
0: ಏನಿಲ್ಲ, ಕೃಷಿ ಯಾಂತ್ರೀಕರಣ ಯಾವುದೇ ರೀತಿಗೂ ಸಹಿತ ನಿರುದ್ಯೋಗ ಸೃಷ್ಟಿ ಮಾಡೋದಿಲ್ಲ, ಇದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ಇನ್ನೊಂದು, ಕೃಷಿ ಯಾಂತ್ರೀಕರಣ ನಿಮ್ಮಲ್ಲಿರ್ತಕ್ಕಂಥ ಕೃಷಿ ಪರಿಕರಗಳ ಭೂಮಿ ನೀರು
3: ಮನೆ ಮುಂದೆ ತೋಟ ಮಾಡ್ಕೊಂಡು ಮಾಡಿದ್ರೆ ಈ ಸಸಿಗಳು ಕೊಯ್ಲಿಕ್ಕೆ ಮತ್ತೆ ಫೆನ್ಸಿಂಗ್ ಏನು ಸಬ್ಸಿಡಿ ಸಿಗ್ತದೆ?
0: ದಯಮಾಡಿ
2: ಮೊದಲಿನವ್ರಿಗೆ ಉತ್ತರ ಮಾಡಿ.
0: ಮೊದಲಿನವರಿಗೆ, ಇದು ನಿರುದ್ಯೋಗವನ್ನು ಸೃಷ್ಟಿ ಮಾಡೋದಿಲ್ಲ, ಬದಲಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ನಿಮ್ಮಲ್ಲಿ ಇರ್ತಕ್ಕಂಥ ಕೃಷಿ ಪರಿಕರಗಳನ್ನು ಅಂದರೆ ಇನ್ಪುಟ್ಸ್, ಅಗ್ರಿಕಲ್ಚರ್ ಇನ್ಪುಟ್ಸ್ ಅಂತೀವಿ, ನೆಲ ಆಗಿರ್ಬೋದು, ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಗಾಳಿನಾಗಿರ್ಬೋದು, ಇದನ್ನು ಸದುಪಯೋಗ ಮಾಡ್ಕೊಂಡು, ಸದ್ವಿನಿಯೋಗ ಮಾಡ್ಕೊಂಡು, ಸದ್ಬಳಕೆ ಮಾಡ್ಕೊಂಡು, ಇದರ ದಕ್ಷತೆ ಹೆಚ್ಚಿಕೋಬೇಕಂತಂದರೆ ಕೃಷಿ ಯಾಂತ್ರೀಕರಣ ಬರ್ತದೆ.
2: ಎರಡನೇದಾಗಿ, ಉಪಯೋಗ ಮಾಡ್ದೇನೆ ಈ ಏನು ಕಾರ್ಮಿಕರು ಸಿಗದೇನೆ ಬಿಟ್ಟಂಥ ಜಮೀನನ್ನು ಕೂಡ ಈಗ ಮಾಡ್ಕೊಳ್ಳ
0: ಉದ್ಯೋಗ ಸೃಷ್ಟಿ ಮಾಡಿದೆ. ಎರಡನೇದಾಗಿ, ನೀವು ಸ್ವಲ್ಪ ಇನ್ನೂ ಚೆನ್ನಾಗಿಲ್ಲ, ನಾನು ಇನ್ನೂ ಸೇವೆ ಮಾಡಬೇಕು ರೈತರಿಗೆ ಅಂತಂದರೆ, ನೀವು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿಟ್ಟುಕೊಂಡು ರೈತರಿಗೆ ಬಾಡಿಗೆ ರೂಪದಲ್ಲಿ ಒದಗಿಸ್ಕೊಂಡು ನೀವು ಉದ್ಯೋಗವನ್ನು ಸೃಷ್ಟಿ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗವನ್ನು ಸಹಿತ ಸೃಷ್ಟಿ ಮಾಡ್ಕೋಬಹುದು.
2: ಅದೇ ತುಂಬಾ
0: ಸಾವಯವ ಕೃಷಿ. ಸಾವಯವ ಕೃಷಿ ಬಂದಾಗ ಏನು ತ್ಯಾಜ್ಯ ವಸ್ತು ಬರ್ತದಲ್ಲ, ಅದನ್ನ ಸದುಪಯೋಗ ಮಾಡಿಸ್ಕೊಂಡು ಸುಡದಂಗೆ ಮಾಡ್ಕೊಳ್ಳೋಕ್ಕೂ ಸಹಿತ ಇದು ಅವಕಾಶ ಮಾಡಿಕೊಡ್ತದೆ.
2: ಓಕೆ, ಈಗ ಕರೆ ತೆಗೆದುಕೊಳ್ಳೋಣ. ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ ಸರ್, ನಾನು ಸ್ಯಾನಿ ಬೆಳ್ತಂಗಡಿಯಿಂದ.
2: ಕೇಳಿ ಪ್ರಶ್ನೆನ. ಹೇಳಿ ಹೇಳಿ ಸಂತೋಷ. ಕೇಳಿ
4: ಸರ್, ಅಡಿಕೆ ಬೆಳೆಯಲ್ಲಿ ಕೃಷಿ ಯಂತ್ರೋಪಕರಣ ಒಂದು ಹುಲ್ಲು ಕತ್ತರಿಸಿದ ಮತ್ತೆ ತಲೆಹೊರೆ ಕಾರ್ಮಿಕರ ಕೊರತೆ, ಅದನ್ನ ಹೇಗೆ ಎಲ್ಲ ಮಾಡ್ಬೇಕು ಅಂತ ಸ್ವಲ್ಪ ಮಾಹಿತಿ ಕೊಡಿ.
0: ಸಬ್ಸಿಡಿಯಲ್ಲಿ ನಮ್ಗೆ. ಹೌದು ಹೌದು, ಹುಲ್ಲು ನೀವು ಕೃಷಿ ಇಲಾಖೆ ಅಥವಾ ನೀವು ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಹುಲ್ಲು ಕತ್ತರಿಸಲಿಕ್ಕೆ ಒಂದು ಪವರ್ ವೀಡರ್ ಅಂತ ಕೊಡ್ತೀವಿ, ಹುಲ್ಲು ಕತ್ತರಿಸುವ ಯಂತ್ರ ಅಂತ
4: ಕೊಡ್ತೀವಿ.
0: ಸಬ್ಸಿಡಿ ಸಾಮಾನ್ಯ ವರ್ಗದ ರೈತರಿಗೆ ಮೊದಲೇ ಹೇಳಿದ ಶೇಕಡ 50 ಸಹಾಯಧನ ಕೊಡ್ತೀವಿ. ನೀವು ಕೃಷಿ ಇಲಾಖೆ ತಗೋಬಹುದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಪವರ್ ವೀಡರ್ ಅಂತ ಸಿಗ್ತದೆ, ಬ್ರಷ್ ಕಟರ್ ಸಿಗುತ್ತೆ, ತಗೋಬಹುದು ನೀವು ಅದನ್ನ. ಇನ್ನು ಅದನ್ನ ಒಲೆ ಅಲ್ಲ, ಹೌದು ಹೌದು ಹೌದು, ನೆಕ್ಸ್ಟ್ ಹೇಳಿ. ತಲೆವರೆ ಒತ್ತಾಕ್ಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಒಂದ್ ಕಡೆ ತಗೊಳ್ಳಕ್ಕೆ. ಇನ್ನೊಂದು, ನಮ್ಮಲ್ಲಿ ವೀಲ್ ಬ್ಯಾರೋ ಅಂತ ಕೊಟ್ಟು ಕೈ ಗಾಡಿ ಅಂತ ಕೊಡ್ತೀವಿ. ಕೈಗಾಡಿ ಅಂತಂದ್ರೆ ಅದಕ್ಕೆ ಮಿಷಿನ್ ಕೂರಿಸಿರ್ತೇವೆ, ನೀವು ಅದರಲ್ಲಿ ಆ ಮಿಷಿನ್ ಮುಖಾಂತರ ತಗೊಂಡು ಹೋಗ್ತಕ್ಕಂಥ ಕೈಗಾಡಿ, ಕೈ ತಬ್ಸ್ಕೊಂಡು ಹೋಗೋದು ಬೇಡ, ಅದು ಮಿಷಿನ್ ಎಲ್ಲ ಹೋಗುತ್ತೆ. ರೋಡ್ ಕೊಡ, ರೋಡ್ಗೆಲ್ಲ ಕೊಡಲ್ಲ ನಮಗೆ, ಸಣ್ಣ ದಾರಿನಲ್ಲಿ ಒಂದ್ ಕಡೆ ತಲೆವರೆಯನ್ನ ಕಡಿಮೆ ಮಾಡ್ಕೋಬಹುದು.
2: ಕರೆ ಮಾಡಿದ್ಕೆ ಧನ್ಯವಾದ. ಮುಂದಿನ ಕರೆ.
5: ನಮಸ್ಕಾರ,
2: ಹೆಸರು ಹೇಳಿ, ಎಲ್ಲಿಂದ?
5: ಹಲೋ
2: ಹಲೋ, ಕೇಳ್ತಾ ಇದ್ದೆ
5: ಸರ್. ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳಕೋಡದಿಂದ ಮಾತಾಡಿದ್ರಿ.
2: ಕೇಳಿ ಹಿರೇಮಠ ಅವರೇ.
5: ಸರ್, ನನ್ನ ಪ್ರಶ್ನೆ ಅಂದ್ರೆ, ಈ ಕೃಷಿ ಯಾಂತ್ರೀಕರಣ ಯಾರು ಯಾರು ಮಾಡಬಹುದು ಅಂತ ಅಂದ್ರೆ, ಸಣ್ಣ ರೈತರು ನಡೀತಾರೆ, ದೊಡ್ಡ ರೈತರಿಗೂ ಏನಾಗಿ ಕಡಿಮೆ ಆಗಿರ್ತದೆ ನಮ್ಗೆ ಅಂದ್ರೆ ವಿವರವಾಗಿ ಹೇಳ್ರಿ.
0: ಸ್ವಲ್ಪ ಹೇಳಲಿಕ್ಕೆ ತಾವ ಅವಕಾಶ ಮಾಡ್ಕೊಡ್ಬೇಕು. ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳ್ಬೇಡಿ, ಮೊದಲು ಮಾಹಿತಿನ ಕೇಳ್ಕೊಳ್ಳಿ, ಆಮೇಲೆ ಮಾಹಿತಿ ಕೊಡೋದು. ಕೊನೆಯ ಒಂದು 5 ನಿಮಿಷ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನು ಈ ಯಾವ್ಯಾವ ಕೃಷಿ ಯಂತ್ರೋಪಕರಣಕ್ಕೆ ನಾವು ಸಹಾಯಧನ ಕೊಡ್ತೀವಿ ಅಂತ, ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ನೀವು ಎಣ್ಣೆ ತೆಗೆಯೋದ್ರ ಜೊತೆಗೆ ಹಿಟ್ಟು ಮಾಡೋದು, ಬೇಳೆ ಮಾಡೋದು, ಹಪ್ಪಳ ಮಾಡೋದು, ರೊಟ್ಟಿ ಮಾಡೋದು, ಅಲ್ಲಿವರೆಗೂ ಸಹಿತ ನಾವು ಸಹಾಯ ಬೇಕಾಗಿರ್ತಕ್ಕಂಥ ಉಪಕರಣಗಳಿಗೆ ನಾವು ಸಹಾಯಧನ ಕೊಡ್ತೇವೆ. ಇದು ಸಣ್ಣ ರೈತರಿಗೆ ದೊಡ್ಡ ರೈತ ಹೌದು, ಸಣ್ಣ ರೈತ ನೋಡೋದು, ನಂದು ಬರೀ 1 ಎಕರೆ ಇದೆ, ಬರೀ ಸಣ್ಣ ಜಾಗ ಇದೆ, ಅದಕ್ಕೂ ಸಹಿತ ಬೇಕಾಗಿರ್ತಕ್ಕಂಥ ಸಣ್ಣ ಯಂತ್ರೋಪಕರಣಗಳು ಸಹಿತ ಅವಕಾಶ ಇದೆ. ಬಿತ್ತನೆ ಮಾಡೋದಿರ್ಬೋದು, ನಾಟಿ ಮಾಡ್ತಕ್ಕಂಥ ಯಂತ್ರ ಇರ್ಬೋದು, ಅಥವಾ ಕಳೆ ತೆಗಿತಕ್ಕಂಥ ಯಂತ್ರ ಇರ್ಬೋದು, ಬಿತ್ತನೆ ಮಾಡ್ತಕ್ಕಂಥ ಯಂತ್ರ ಕೂಡ ಮಾಡ್ತದೆ.
2: ಈ ವರ್ಷದಿಂದ
0: ಕೃಷಿ ಎತ್ತು ಚಾಲಿತ ಮತ್ತು ಕೈ ಚಾಲಿತ ಉಪಕರಣಗಳು ಸಹಿತ ಸಹಾಯಧನದಡಿ ಕೊಡಬೇಕು ಅಂತ ಮಾಡಿದ್ದೇವೆ ಈ ವರ್ಷದಿಂದ. ಅದು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ. ಸಣ್ಣ ಮತ್ತೆ ಎಸ್. ಇನ್ನೊಂದು ಪ್ರಶ್ನೆ ಇದೆ.
2: ಹೆಸರು ಹೇಳಿ ಸರ್, ಎಲ್ಲಿಂದ?
5: ಸರ್ ನಮಸ್ತೆ ರೀ.
0: ನಮಸ್ತೆ ರೀ
2: ಕಾಲ ಹಿರಮಠ ಅವರು. ಆಗಲೇ ನಾವು ಕೇಳ್ತಾ ಇದ್ವಿ, ಕೃಷಿ ಯಾಂತ್ರೀಕರಣದಿಂದ ನಾವು ಏನು ಬದಲಾವಣೆ ತರ್ಬೋದು ನಮ್ಮ ರೈತ ಬಾಂಧವರು ತಮ್ಮ ಒಂದು ಬದುಕಲ್ಲಿ?
0: ಏನು

0: ರೈತರ ಬದುಕು, ರೈತರ ಬದುಕು ಇಲ್ಲಿ ನಿಜವಾಗ್ಲೂ ಅಸನಾಗ್ತದೆ. ಈಗೇನಾಗುತ್ತೆ ಇಲ್ಲಿ, ಈಗ ಯಾಕೆ ರೈತರಿಂದ ಸ್ವಲ್ಪ ವಿಮುಖ ಆಗ್ತಾರೆ, ವಿಮುಖ ಆಗ್ತಿದ್ದಾರೆ ಅಂತಂದ್ರೆ, ಈಗ ರೈತರು ಶ್ರಮದಾಯಕ ದುಡಿಮೆ ಇದು. ಹೊಲ್ದಾಗ ಉತ್ಕೋಬೇಕು, ಮಳೆ ಬಿಡ್ತದೆ, ಚಳಿ ಬರ್ತದೆ, ಬಿಸಿಲು ಬರ್ತದೆ, ಎಲ್ಲದಕ್ಕೂ ಸಹ ಮೈಯೊಡ್ಬೇಕು, ಬೆವರು ಸುರಿಸ್ಬೇಕಾಗಿರ್ತದೆ. ಆ ಶ್ರಮದಾಯಕ ದುಡಿಮೆ ಮಾಡೋಷ್ಟು ಶಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ,
1: ನಮ್ಮ ರೈತರಲ್ಲಿ ಕಡಿಮೆ
0: ಆಗಿಬಿಟ್ಟಿದೆ. ಅದನ್ನ ಏನಾಗುತ್ತೆ, ನಾವು ರೈತರನ್ನ ಮೊದಲು ಸಬಲೀಕರಣ ಮಾಡಬೇಕು, ಅವರ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ನಾವು ಸದೃಢ ಮಾಡಬೇಕು. ಒಂದೇ ಒಂದು ದಾರಿ ಅಂದರೆ ಕೃಷಿ ಯಾಂತ್ರೀಕರಣಗೊಳಿಸ್ಬೇಕು.
1: ಕೃಷಿ ಯಾಂತ್ರೀಕರಣ ಅಂದ್ರೆ ರೈತರ ಸದೃಢ ಮಾಡೋದು
0: ಇದು ಅವರ ಆದಾಯವನ್ನು ಹೆಚ್ಚಿಸಬೇಕು. ಈಗಾಗಲೇ ಹೇಳ್ತಿದೀವಿ, ಒಂದು ದಿನಗಳಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಬೇಕು. ದ್ವಿಗುಣಗೊಳಿಸಬೇಕು ಅಂತಂದ್ರೆ ಒಂದೇ ದಾರಿ ಯಾಂತ್ರೀಕರಣಗೊಳಿಸಿದ್ರೆ ರೈತ ನೋಡಿ, ಒಂದೀಗ ಒಂದು ಎಕರೆ ರಾಗಿ ಕೊಯ್ಬೇಕು ಅಂತ ಇವತ್ತು ಕೇಳಿದ್ರೆ 6,000-7,000 ಬೇಕು ಅಂತಾರೆ. ಆದ್ರೆ ಯಾಂತ್ರೀಕರಣಗೊಳಿಸಿದ್ರೆ ಒಂದೇ ಗಂಟೆಯಲ್ಲಿ ನೀವು ಒಂದು ಎಕರೆನ ಒಂದು ಮಿಷಿನ್ ಬಂದು ಕಟಾವ್ ಮಾಡ್ಕೊಂಡು ರೆಡಿ ರಾಗಿ ಕೊಟ್ಟೋಗ್ಬಿಡ್ತದೆ ನಿಮಗೆ.
1: ನೋಡಿ ನೋಡಿ ನೋಡಿ,
0: ಅದು ಬಿಟ್ಟೋಗಿರ್ತಕ್ಕಂಥ ಹುಲ್ಲನ್ನ ಮುಂದಿನ ಸಣ್ಣಲ್ಲೇ ಏ ಹುಲ್ ಸಿಗಲ್ಲ ನಮಗೆ ಅಂತ.
1: ಅಲ್ಲ, ಕಾರ್ಮಿಕರಿಗೆ ಕೂಡ ಇದು
0: ಉಳಿತಾಯದಂಗಾಯ್ತು.
1: ಇಲ್ಲಿ ಕಡಿಮೆ
0: ಅವಧಿಯಲ್ಲಿ ಅದೇ ಸಮಯದಲ್ಲಿ ನೀವು ಬೇರೆ ಕಡೆ ಮಾಡ್ಕೋಬಹುದೇ. ದಿನಗಟ್ಲೆ ಕೊಯ್ಯೋದು ಬದಲಾಗಿ ಕೆಲವೇ ಗಂಟೆಗಳಲ್ಲಿ ನೀವು ನಮ್ಮ ಕೆಲಸವನ್ನು ಮುಗಿಸ್ಕೊಂಡು ಉಳಿದ ಅವಧಿಯನ್ನು ಬೇರೆ ಕಡೆ ನೀವು ವಿನಿಯೋಗಿಸ್ಬೋದು ಸಮಯವನ್ನು.
1: ಇನ್ನೊಂದು ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ.
0: ನಮಸ್ಕಾರ, ಹೇಳ್ರಿ
2: ಸರ್. ನಾವು ವಿಜಯಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಲಚ್ಚಾನ ವಿಲೇಜ್ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
0: ಹೇಳಿ ಭಾಗೀರಥಿ, ಹೇಳಿ
2: ಸರ್. ನಮಗ ಗೃಹ ಬಳಕೆ ಒಂದ್ ಸಣ್ಣದ ಹಿಟ್ಟಿನ ಗಿರಣಿ ಬೇಕಾಗ್ಯದ್ರಿ ಸರ್. ಅದಕ್ಕೆ ಅರ್ಜಿ ಕೊಡ್ಬೇಕಂದ್ರೆ ಇದಕ್ಕೆ ಹೋಗಿ ಕೇಳಿದ್ರೆ ಗಿರಣಿ ಇಲ್ಲ ಅಂತ ಹೇಳ್ತಾರಲ್ರಿ ಸರ್ ನಮ್ಗ.
0: ಹೌದು, ಈ ಸರಿ ಹೋದ ಸರಿ ಏನಾಗಿತ್ತು, ನಮ್ಮಲ್ಲಿ ಒಂದು ಯೋಜನೆ ಇತ್ತು, ಆ ಯೋಜನೆ ಸ್ವಲ್ಪ ಈ ಸರಿ ಅದನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದೇವೆ. ಸ್ವಲ್ಪ ನಿಮಗೆ ಕೊಡ್ತೇವೆ ಗಿರಣಿ, ಹಿಟ್ಟಿನ ಗಿರಣಿ ಮಾಡಕ್ಕೂ ಕೊಡ್ತೇವೆ ನಮಗೆ. ಹೌದೌದು, ನಾವು ಮುಂದೆ ಹೇಳ್ತೀನಿ. ನೀವು ಇಟ್ಟು ನಾನು ಹೇಳಿದೆ, ನೆಲ ಉಳುಮೆ ಮಾಡೋದ್ರಿಂದ ಹಿಡಿದು ರೊಟ್ಟಿ ಹಪ್ಪಳ ಮಾಡೋರಿಗೆ ಕೊಡ್ತೇವೆ ಅಂತಂದರೆ ಅದರಲ್ಲಿ ಹಿಟ್ಟು ಮಾಡೋದು ಬಂತು, ಬ್ಯಾಳೆ ಮಾಡೋದು ಬಂತು, ಅಕ್ಕಿ ಮಾಡೋದು ಬಂತು, ಎಲ್ಲವೂ ಬಂತು ಅದರಲ್ಲಿ. ಗೃಹ ಬಳಕೆಗೆ ಬಂದಾಗ ನೀವು ಸಣ್ಣದು ಬಾಕ್ಸ್ ಟೈಪ್ ಕೊಡ್ತೀವಿ, ಒನ್ HP ಸಣ್ಣ ಬಾಕ್ಸ್ ಟೈಪ್ ಇದ್ದಂಗೆ ಇರ್ತದೆ. ಒನ್ HPಯಿಂದ 10 HPವರೆಗೆ ಕೊಡ್ತೇವೆ. ಸ್ವಲ್ಪ ದಿನ ಕಾಯಿರಿ, ನೀವು ಅರ್ಜಿಯನ್ನು ಹಾಕೊಂಡಿರಿ, ಇಷ್ಟೆಲ್ಲ ಮಾತು ಹೇಳ್ತೇವೆ ಅವರಿಗೆ ಮಾಡಲಿಕ್ಕೆ.
2: ಆಯ್ತು,
0: ಅಲ್ಲ ನೀವು ಅರ್ಜಿ ಕೊಟ್ಬಿಡ್ರಿ, ಅರ್ಜಿನ ಕರೆದಿಲ್ಲ ನಾವು, ಅರ್ಜಿ ಕೊಟ್ಟು ಕೇಳ್ತಾ ಇರಿ ನಾ ಬಂತ ಬಂತ ಅಂತ. ನೀವು ಬಂದ ಮೇಲೆ ನಿಮಗೆ ಅವ್ರ ಸೀನಿಯಾರಿಟಿ ಮೇಲೆ ಸೆಲೆಕ್ಷನ್ ಆಗ್ತದೆ, ನಿಮ್ದು ಆಯ್ಕೆ ಆಗುತ್ತೆ, ನಾವು ಕರಿತಾರೆ ಅವ್ರನ್ನು.
1: ಭಾಗೀರಥಿ ಅವರು ಅರ್ಜಿ ಹಾಕ್ಬಿಡಿ,
0: ಅರ್ಜಿ ಕೊಡ್ರಿ, ಅರ್ಜಿ ಕೊಡ್ಲಿಕ್ಕೆ ಯಾವಾಗಲೂ ಕೊಡ್ಬೋದು ಅರ್ಜಿ. ಆಯ್ತಲ್ಲ,
1: ಕರೆ ಮಾಡಿದ್ದಕ್ಕೆ
2: ಧನ್ಯವಾದಗಳು.
0: ಮಹಿಳೆಯರಿಗೆ ಅಂತೇನಿಲ್ಲ ಅಲ್ಲಿ, ನಾನು ಅದಕ್ಕೆ ಹೇಳಿದೆ, ದಯಮಾಡಿ ಮಾಹಿತಿಯನ್ನು ಮೊದಲು ಕೇಳಿ. ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ 90% ಕೊಡ್ತೇವೆ. ಅದಕ್ಕೆ ನೀವು ದಯಮಾಡಿ
1: ರೈತ ಬಂದು ಮುಂದಿನ ಕರೆಯನ್ನು ನೋಡ್ತೇವೆ. ಹಲೋ ಕೃಷಿ ರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಹೆಸರು?
3: ಪ್ರಸನ್ನ ಕುಮಾರ್ ಅಂತ ಸರ್.
1: ಕೇಳಿ ಪ್ರಸನ್ನ.
3: ಸರ್, ಈಗ ನೀವು ಕೃಷಿ ಯಾಂತ್ರೀಕರಣ ಕೊಡೋದು ಸರಿ, ಏನಂದ್ರೆ ಸರ್ ಅದು ಸ್ವಲ್ಪ ಕ್ವಾಲಿಟಿಗಳೆಲ್ಲ ಕಮ್ಮಿ ಮಾಡ್ತಾ ಇದೆ ಸರ್, ಅದನ್ನ ಸ್ವಲ್ಪ ಗಮನದಲ್ಲಿ ಇಡ್ಬೇಕು ಸರ್.
1: ಕ್ವಾಲಿಟಿ ಸಿಗ್ತಾ ಇಲ್ಲ ಅಂತ? ಹೌದು, ಯಾಂತ್ರೀಕರಣದಲ್ಲಿ ಕ್ವಾಲಿಟಿ ಇಲ್ಲ ಅಂತ.
3: ಕ್ವಾಲಿಟಿ ಇರಲ್ಲ ಸರ್ ಅದು.
0: ಯಾವ ಊರಂದ್ರೆ
3: ಕ್ವಾಲಿಟಿ ಇರಲ್ಲ ಅಂಗಡಿಯಲ್ಲಿ ತಗೊಂಡ್ರೆ ನೀವು ಬಿಲ್ ಮಾಡಲ್ಲ, ಯಾವ ಪರ್ಚೇ ಇದ್ ಮಾಡಿರ್ತೀರಿ ಅದೇ ಕಂಪ್ನಿ ತಗೋಬೇಕು.
0: ಯಾವ್ರಿ?
3: ಪಾಂಡುಪುರ.
0: ಏನಾಗಿದೆ ನಮ್ಮಲ್ಲಿ, ನಾವು ಕೃಷಿ ಯಾಂತ್ರೀಕರಣ ಮಾಡಿದಾಗ ಆ ತಯಾರಕರ ನಾವು ನೋಂದಣಿ ಮಾಡ್ತೇವೆ. ತಯಾರಕರ ನೋಂದಣಿ ಮಾಡಿದಾಗ ಏನು ನೋಂದಣಿ, ಯಾವುದು ಅದಕ್ಕೆ ಒಂದು ಏನೊಂದು ಇರಬೇಕಲ್ವ, ಯಾವ ರೀತಿ ನೋಂದಣಿ ಮಾಡ್ತೀವಿ ಅಂತ. ಅವರು ಕೇಂದ್ರ ಸರ್ಕಾರದ ಅನುಮೋದಿತ ಸಂಸ್ಥೆಗಳು ಅಥವಾ ಕೇಂದ್ರ ಸರ್ಕಾರ ಸಂಸ್ಥೆಗಳಿಂದ ತಮ್ಮ ಯಂತ್ರೋಪಕರಣಗಳನ್ನು ಪರೀಕ್ಷೆಗೆ ಒಳಪಡಿಸಿ ಪರೀಕ್ಷಾ ವರದಿ ಒಂದು ಹೊಂದಿರುವಂತಹ ಯಂತ್ರೋಪಕರಣಗಳನ್ನು ಮಾತ್ರ ನಾವು ಅಲ್ಲಿ ನಾವು ನೋಂದಣಿ ಮಾಡಿರ್ತೇವೆ. ನೀವು ಹೇಳ್ತಿರಲ್ಲ ಸರ್ ನಾವು ಪ್ರೈವೇಟಲ್ಲಿ ತಗೊಂಬರ್ತೀವಿ ಭಾಳ ಚೆನ್ನಾಗಿರ್ತದಂತೆ, ಅವ್ರಿಗೆ ಹೇಳಿ ದಯಮಾಡಿ ನೋಡಪ್ಪ ನಿಂದು ಭಾಳ ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿದೆ, ನೀನು ಸಹಿತ ಕೃಷಿ ಇಲಾಖೆಯಲ್ಲಿ ಹೋಗಿ ಸೇರ್ಪಡೆಗೊಳಿಸ್ಕೋ. ಅದು ಏನು ಮಾಡ್ಬೇಕು, ಅವರು ಒಂದು ಟೆಸ್ಟ್ ರಿಪೋರ್ಟ್ ಮಾಡಿಸ್ಬೇಕು, ಪರೀಕ್ಷಾ ವರದಿ ಮಾಡಿಸ್ಬೇಕು. ಆಯಿತಾ? ಇಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ 5 ಸೆಂಟ್ರ್ ಇದ್ದಾವೆ, ಇಲ್ಲಿ ಅನಂತಪುರ ಇದೆ, ಇಲ್ಲಿ ಕೊಯಮತ್ತೂರು ಇದೆ. ಅಲ್ಲೋಗಿ ಅವ್ರ ಫೀಸ್ ಕಟ್ಟಿ ಯಂತ್ರೋಪಕರಣಗಳನ್ನು ವರದಿ ತಂದ್ಕೊಂಬಿಟ್ರೆ ಒಂದು ಅವ್ರನ್ನ ಸಹಿತ ಸೇರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅವ್ರಿಗೆ ಹೇಳಬೇಕು, ನೋಡಪ್ಪ ನಾವು ನಿಮ್ಮನ್ನು ಖರೀದಿ ಮಾಡ್ತೀವಿ, ನಿಮ್ಮ ಖರೀದಿ ಮಾಡಿದ್ದಕ್ಕೆ ನಮಗೆ ಸಹಾಯಧನ ಬೇಕಲ್ವಾ, ಅದಕ್ಕೆ ನೀವು ದಯಮಾಡಿ ನೀವು ಸೇರ್ಪಡೆಗೊಳಿಸಿ ಅಂತ ಹೇಳಿ ಅವ್ರಿಗೆ. ಆಯ್ತಲ್ಲ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ.

0: ಡಿಕಾಂಟಿಕೇಟಿಂಗ್ ಮಷಿನ್ ತಗೋಕೊಂಡ್ ಮಾಡಿವಿ ಸರ್, ಅದಕ್ಕೆ ಸಬ್ಸಿಡಿ ಸಿಗ್ತೇನೆ ಸರ್?
1: ನೀವು 2 ವರ್ಷ ಇದು ಅಲ್ಲ, ಡಿಕಾರ್ಟಿಕೇಟರ್ ಅಲ್ಲ ಅದು. ಡಿಕಾರ್ಟಿಕೇಟರ್ ಅಂತಂದ್ರೆ ಶೇಂಗಾವನ್ನು ಒಡೆದು ಬೀಜ ತೆಗೀತಕ್ಕಂಥ ಡಿಕಾರ್ಟಿಕೇಟರ್ ಅಂತ. ನೀವು ಎಣ್ಣೆ ತೆಗಿಬೇಕಂತಂದ್ರೆ ಎಣ್ಣೆ ಗಾಣ, ಎಣ್ಣೆ ಗಾಣದ ಕೊಡ್ತೀವಿ ನಾವು. 1 HP ಹಿಡಿದು 1 HP 0.5 HP ಸಣ್ಣದು ಮನೆಗೆ, ಮನೆ ಗ್ರೂಪ್ ಗೃಹ ಬಳಕೆಗೆ, ಅಲ್ಲಿಂದ ಹಿಡಿದು 10 HP ವರೆಗೆ ಬರ್ತಕ್ಕಂಥ ವಿವಿಧ ರೀತಿಯ ಎಣ್ಣೆ ಗಾಣಗಳನ್ನು ಸಹಾಯಧನದಲ್ಲಿ ಕೊಡ್ತೇವೆ. ನೀವು ದಯಮಾಡಿ ಸಮೀಪದ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ
2: ಸರ್? ನಮಸ್ತೆ.
1: ನಮಸ್ಕಾರ
2: ಸರ್, ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕಿಂದ ಸರ್ ಮಾತಾಡೋದು.
1: ಆಯ್ತು, ಪ್ರಶ್ನೆ ಕೇಳಿ
2: ಸರ್. ನನ್ನ ಹೆಸರು ಭಾಷೆ ಅಂತೇಳಿ ಸರ್, ನಿಮಗೂ ಮತ್ತು ಅಧಿಕಾರಿಗಳಿಗೆ ನಮಸ್ಕಾರ ಸರ್.
1: ನಮಸ್ಕಾರ
2: ಸರ್. ನಮ್ದು ಇದು ಒಂದು ಟ್ರ್ಯಾಕ್ಟರ್ ಇದೆ ಸರ್, ಅದಕ್ಕೆ ರೂಟಾವಾಟರ್ ಅಂತ ಒಂದು ಕೇಳಿದೆವು ಸರ್. ನಾವು ಕೇಳಿದ್ರೆ ಇನ್ನು ಇವಾಗ ಅದು ಸಬ್ಸಿಡಿನೂ ಇಲ್ಲ ಅಂತಾರೆ ಸರ್. ಮತ್ತೆ ಸಬ್ಸಿಡಿ ಚಾಲೂ ಅದರಲ್ಲಿ ಡೀಲರ್ಗಳಿಗೆ ಕೇಳಿದ್ರೆ ಒಟ್ಟ ನಮ್ಗೆ ಸಬ್ಸಿಡಿ ಅಂದ್ರೆ ಒಂದು 10-15 ಸಾವಿರ ರೂಪಾಯಿ ಇಷ್ಟೇ ಸಬ್ಸಿಡಿ ಆಗುತ್ತೆ ಅಂತ ಈ ತರ ಹೇಳ್ತಾರೆ ಸರ್ ಅವರು. ಎವರೇಜ್ ಹಾಕಿದ್ರೆ ಮತ್ತೆ ನಮ್ಗೆ ಎಷ್ಟು ಸಬ್ಸಿಡಿ ಆಗುತ್ತೆ ನಾವು ಜನರಲ್ ರೈತರಿಗೆ ಅಂತ ಸರ್?
1: ನೋಡಿ, ನಾವೇನ್ ಮಾಡ್ತೀವಿ ಇಲ್ಲಿ ನೋಂದಣಿ ಅಂತ ಮಾಡ್ತೀವಿ. ಅಂದ್ರೆ ರೋಟೋವೇಟರ್ದಲ್ಲ ಒಂದು 50 ಜನ ನಮಗೆ ನೋಂದಣಿ ಮಾಡಿಸ್ಕೊಂಡ್ರೆ ನಿಮ್ಮದೊಂದು 4 ಅಡಿನೋ 5 ಅಡಿ 4 ಅಡಿ ಅಂತ ಕೊಟ್ಟಿರ್ಗ 4 ಅಡಿಯಲ್ಲಿ ಒಂದು 50 ಜನ ಅಪ್ಲೈ ಮಾಡಿರ್ತಾರೆ, ಅರ್ಜಿ ಸಲ್ಲಿಸಿರ್ತಾರೆ. ಈ 40 ಜನದಲ್ಲಿ ಕನಿಷ್ಠ ದರ ಏನಿರ್ತದೋ ಅದಕ್ಕೆ 50% ಕೊಡ್ತೇವೆ ಈ 40 ಜನದಲ್ಲಿ. ಆಯ್ತಾ? ನಿಮಗೆ ಆಯ್ಕೆ ಮಾಡೋದು, ನಿಮಗೆ ಈ 40 ಜನದಲ್ಲಿ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋಬಹುದು. ಆದರೆ ಸಹಾಯಧನ ಮಾತ್ರ ಯಾವುದು ಕನಿಷ್ಠ ಅದರದ್ದ 50% ಅದರ 90% ಕೊಡ್ತೇವೆ. ಆಯ್ತಾ? ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು, ಯಾರು ಬೇಕಾದ್ರೆ ತಗೋಬೋದು 40 ಜನದಲ್ಲಿ. ಹಂಗೆ ಆಗಿರ್ತದೆ, ಇದು ನೋಂದಣಿ ಪ್ರಕ್ರಿಯೆ ಇರ್ತದೆ. ಎಸ್, ಹಾಂ, ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ರೇಡಿಯೋ ಸೆಟ್ ದೂರ ಹೇಳಿ.
3: ಹಾಂ,
1: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ
3: ಸರ್? ನಾವು ಕೋಲಾರ ಜಿಲ್ಲೆ ತಾಲೂಕು ವೇಗಮಡ ಗ್ರಾಮ ಅಂತ ಹೇಳಿ.
1: ಹಾಂ, ಹೆಸರು
3: ಸರ್? ನಮ್ಮ ಹೆಸರು ಸುಬ್ರಹ್ಮಣ್ಯ.
1: ಆಯ್ತು, ಕೇಳಿ ಪ್ರಶ್ನೆ.
3: ಸರ್, ಈಗ ಆಕಾಶವಾಣಿನಲ್ಲಿ ನಮ್ಮ ಆಯುಕ್ತರಿದ್ದಾರೆ, ಯಂತ್ರಕರ ಬಗ್ಗೆ ಹೇಳ್ತಾ ಇದ್ದಾರೆ, ಯಂತ್ರ ಬಗ್ಗೆ ಹೇಳ್ತಾ ಇದ್ದಾರೆ.
1: ಯಂತ್ರೋಪಕರಣ
3: ಈಗ ಎಲೆ ತಯಾರ್ ಮಾಡ್ತಾರೆ ನೋಡಿ ಸರ್ ಯಂತ್ರ.
1: ಹ್ಮ್, ಹೌದು.
3: ಎಲೆ ತಯಾರ್ ಮಾಡೋದು ಬರುತ್ತೆ ಸರ್ ನಮ್ಮ ಆಫೀಸ್ನಲ್ಲಿ.
1: ಯಾವ ಎಂತ ಎಲೆ ತಯಾರ್ ಮಾಡೋದು? ಊಟದ ಎಲೆ ಮಾಡೋದಿಲ್ಲ ನಮ್ಮಲ್ಲಿ. ಈಗ ಸಣ್ಣದಾಗಿ ನಾವು ಅಡಿಕೆದು ಪ್ಲೇಟ್ ಮಿಕ್ಕಿಂಗ್ ಮೆಷಿನ್ ಮಾಡಿದ್ದೇವೆ, ಪ್ಲೇಟ್ ಅನ್ನು ಮಾಡ್ತಕ್ಕಂಥ
4: ಅಡಿಕೆ ಎಲೆದು
1: ಊಟದ ಎಲೆದು ಮಾಡ್ಲಿಕ್ಕೆ ಇನ್ನು ಮಾಡಿಲ್ಲ. ಆಯ್ತು,
4: ಇನ್ನೊಂದು ಕರೆ. ಹೆಸರು ಹೇಳಿ ಸರ್, ಎಲ್ಲಿಂದ?
5: ಹಲೋ ಸರ್,
4: ನಮಸ್ಕಾರ.
5: ನಾಗರಾಜ್ ಅಂತ ಸರ್.
4: ಕೇಳಿ ನಾಗರಾಜ್ ಅವರು, ಪ್ರಶ್ನೆನ
5: ಸರ್. ಕೃಷಿ ಯಂತ್ರೀಕರಣದ ಬಗ್ಗೆ ಈಗ 1 ಎಕರೆ 2 ಎಕರೆ 1/2 ಎಕರೆ ಜಮೀನುಗಳು ಇರ್ತದೆ, ಅದು ಬಾಡಿಗೆ ತಗೋಣ ಅಂದ್ರೆ ಅಲ್ಲಿ 10 ಕ್ವಿಂಟಲ್ ಇಲ್ಲ 10 ಕ್ವಿಂಟಲ್ ಎಲ್ಲ 10 ಕ್ವಿಂಟಲ್ ಇರ್ತದೆ ಸರ್, ಯಾರು ಬರಲ್ಲ ಬಾಡಿಗೆಗಳಿಗೆ. ಅದಕ್ಕೆ ಸಮರ್ಕವಾದಂತ ಯಂತ್ರಗಳನ್ನ ಸಬ್ಸಿಡಿ ರೂಪದಲ್ಲಿ ಎಲ್ರಿಗೂ SC ST ಗೆ ಒಂದಲ್ಲ, ಸಾಮಾನ್ಯ ವರ್ಗದವರಿಗೆ ಒಂದಲ್ಲ, ಎಲ್ರಿಗೂ ಒಂದ್ ಸಮನಾಗಿ ರೈತರಿಗೆ ಕೊಡ್ಬೇಕು ಅಂತ ವಿನಂತಿ ಸರ್.
1: ಏನಿಲ್ಲ, ನೀವು ಸಣ್ಣ ಪ್ರಮಾಣದಲ್ಲಿ 10 ಗುಂಟೆ 5 ಗುಂಟೆ 20 ಗುಂಟೆ ಇದ್ರೆ, ನೀವು 20 ಗುಂಟೆ ಇದ್ರೆ ಅದಕ್ಕೆ ನೀವು ಪವರ್ ಉಡತ ಬರ್ತದೆ ಸಣ್ಣದು, ಅದರಲ್ಲಿ ನೀವು ಅದನ್ನ ಉಪಯೋಗಿಸ್ಕೊಂಡು ತಗೋಬಾರ್ದು. ಅದು ಸಣ್ಣ
5: ಕೊಡತಕ್ಕಂತ ಯಂತ್ರೀಕರಣದಲ್ಲಿ ಯಾವುದೋ ಒಂದು ಕ್ವಾಲಿಟಿ ಇರಲ್ಲ ಸರ್. ಒಂದ್ ಕುಡ್ಲು ತಾಳಿ, ಒಂದ್ ಆರೆ ತಾಳಿ, ಯಾವ್ದನ್ನ ತಾಳಿ ಕೆಲಸ ಮಾಡೋ ಅಷ್ಟರಲ್ಲಿ ಅದು
1: ಅಲ್ಲ. ನಾವು ಕುಡ್ಲು ಮತ್ತೆ ಆರೆಗೆ ನಾವು ಯಾವುದೇ ರೀತಿ ಸಹಾಯನ ಕೊಡ್ತಾ ಇಲ್ಲ. ಆಯ್ತು
4: ಕೆಳಗ್ರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಪ್ರಶ್ನೆ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಅದೇ ಥರ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಹಾಗೆಯೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಶಂಕರಮೂರ್ತಿ CME ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಅದೇ ಥರ ನಮ್ಮ ಸಹೋದ್ಯೋಗಿ PM ಜಗದೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾದರು, ಅವರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ಎಲ್ಲರಿಗೂ ನಮಸ್ಕಾರ.
1: ಎಲ್ಲ ರೈತ ಬಾಂಧವರಿಗೆ ಕೃಷಿ ಇಲಾಖೆ ಪರವಾಗಿ ವಂದನೆಗಳು.
6: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ

0: ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಯಾಂತ್ರೀಕರಣ ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶಂಕರ್ಮೂರ್ತಿ, ಸಿಎಂವಿ ಉಪ ಕೃಷಿ ನಿರ್ದೇಶಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ಪಿಎಂ ಜಗದೀಶ್, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಹಾಗೂ ಮುನಿರಾಜು ಎನ್. ಹಲೋ ಕೃಷಿರಂಗ ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:20:30. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
2: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
3: ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಲದ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಸಂಬಂಧಪಟ್ಟಂಗೆ ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ, ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವನ ಜಿಲ್ಲಾಡಳಿತದ ಕಡೆಯಿಂದ ಪೇಟೆನ ಪೊಲೀಸ್ ಕವಾಯತ್ ಬಾಣಿಲಿ ಆಚರಣೆ ಮಾಡಿವೆ. ಇದನ್ನು ಸರಿಯಾಗಿ ಅರ್ಥಪೂರ್ಣವಾಗಿ ನಡೆಸಿಕೆ ಎಲ್ಲ ಇಲಾಖೆಯ ಅಧಿಕಾರಿಗ ಸಿಬ್ಬಂದಿಗ ಕೈ ಜೋಡಿಸೋಕ್ಕೂ, ಅಂದಿನ ದಿನ ಎಲ್ಲ ಇಲಾಖೆಯ ಅಧಿಕಾರಿಗ ಮತ್ತು ಸಿಬ್ಬಂದಿಗ ಕಡ್ಡಾಯಾಗಿ ಬರೋಕ್ಕೂ, ಹಾಜರಾತಿನ ದಾಖಲು ಮಾಡೋಕ್ಕೂ ಸೂಚನೆ ಕೊಟ್ಟು, ಇದೇ ಹೊತ್ತಲ್ಲಿ ಸಭೆಯಲ್ಲಿ ಮೆರವಣಿಗೆನ ಪೇಟೆನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ವೃತ್ತದಿಂದ ಹೊರಟು ಕಾಲೇಜು ರಸ್ತೆಗಾಗಿ ಜಿಲ್ಲಾ ಪೊಲೀಸ್ ಕವಾಯತ್ ಬಾಣಿಗೆ ತಲುಪಿಕೆ ಸಭೆಯಲ್ಲಿ ತೀರ್ಮಾನ ಮಾಡಿದವು. ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ನಿರಂಜನ ಸೇರಿದಂಗೆ ಎಲ್ಲ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿ ದಸರಾದ ಪ್ರಯುಕ್ತ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ 4/11-21 ಮುಟ ಬೇರೆ ಬೇರೆ ತರಹದ ಸಾಂಸ್ಕೃತಿಕ ಹಂಗೆ ಮನಸ್ಸಿಗೆ ಖುಷಿ ಕೊಡುವ ಕಾರ್ಯಕ್ರಮಗ ಪೇಟೆನ ಗಾಂಧಿ ಬಾಣಿಲಿ ಏರ್ಪಾಡಾಟು. ಕಾಪಿ ದಸರಾ, ಕವಿಗೋಷ್ಠಿ, ಮಕ್ಕಳ ದಸರಾ, ಜನಪದ ದಸರಾ, ಯುವ ದಸರಾ, ಮಹಿಳಾ ದಸರಾ ಸೇರಿದಂಗೆ ಸುಮಾರು ತರಹದ ಗೌಜಿನ ಕಾರ್ಯಕ್ರಮಗ ನಡೆಯಕೊಟ್ಟು 11:00 ಸಾಯಂಕಾಲ 5:30 ಪಂಪಿನಕೆರೆಯಲ್ಲಿ ಕರಗಕ್ಕೆ ಚಾಲನೆ ಸಿಕ್ಕಿದೆ. 12:00 ಸಾಯಂಕಾಲ 6:30 ಗಾಂಧಿ ಬಾಣಿನ ಕಲಸಂಭ್ರಮ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯಾದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪುತ್ತೂರು ವಿಭಾಗದ ಕಡೆಯಿಂದ ಇದೇ ಸುರ್ಣ ಸಲ ಹೆಸರು ಪಡೆದ ಮಡಿಕೇರಿ ದಸರಾದ ಪ್ರಯುಕ್ತ ಕೊಡಗು ಜಿಲ್ಲೆನ ಬೇರೆ ಬೇರೆ ಹೆಸರು ಪಡೆದ ಪ್ರವಾಸಿ ಜಾಗಗಳಿಗೆ ವಿಶೇಷ ಪ್ಯಾಕೇಜ್ ಟೂರ್ನ ಏರ್ಪಾಡು ಮಾಡಿಳು. 11:00-26 ಮುಟ್ಟ ಈ ವಿಶೇಷ ಬಸ್ಸಿನ ಸೌಕರ್ಯಗ ಇದ್ದದೆ. ಪ್ರವಾಸಿಗರು ನಿಗಮದ ವೆಬ್ಸೈಟ್ www.ksrtc.in ಆದಷ್ಟು ಬೇಗ ಸೀಟುಗಳ ಬುಕ್ ಮಾಡಿಕೊಳ್ಳಕತ್ತ ವಿಭಾಗದ ವಿಭಾಗೀಯ ನಿಯಂತ್ರಣ ಅಧಿಕಾರಿಗ ತಿಳಿಸೋಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಪರ್ಪಲ್ ಪಾಮ್ ರೆಸಾರ್ಟ್ ಮತ್ತು ಸ್ಪಾ ಕುಶಾಲನಗರ, ಇಲ್ಲಿ ಇದೇ 13 ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಮುಟ ನೇರ ಸಂದರ್ಶನ ನಡೆದಿದೆ. ಸಂದರ್ಶನದಲ್ಲಿ ಸುಮಾರು ಸಂಸ್ಥೆಗೆ ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕರಿಗಳಿಗೆ ಕರ್ಕೊಂಡವೆ. ಅರ್ಹರು ಸರಿಯಾದ ದಾಖಲಾತಿಗಳಿಗೆ ಬಂದು ಮೇಳಲ್ಲಿ ಕೂಡಿಯಾಡಕತ್ತ ಜಿಲ್ಲಾ ಉದ್ಯೋಗ ಅಧಿಕಾರಿಗ ತಿಳಿಸೋಳು. ಭಾಗಮಂಡಲ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನಲ್ಲಿ ಇದೇ 12 ಬೆಳಿಗ್ಗೆ 6:00 ಮಧ್ಯಾಹ್ನ 3:00 ಮುಟ ಮನರ ಕೆಲಸ ಇರದರಿಂದ ದೇವಸ್ಥಾನಕ್ಕೆ ಭಕ್ತರಿಗೆ ಹೋಗಕ್ಕೆ ಅವಕಾಶ ಇರದುಲೆ. ಹಂಗೆ ಯಾವುದೇ ತರಹದ ಪೂಜೆ ಸೇವೆಗ ಸಹ ಇರದುಲೆ ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸೋಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ 14 ಬೆಳಿಗ್ಗೆ 11:00 ಮಧ್ಯಾಹ್ನ 1:00 ಮುಟ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಮಂಡಳಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ದಣಿಸುದು, ದುಡ್ಡು ಚೊಟ್ಟಿಗೆ ಪ್ಯಾಚಾಡುದು, ಹೀಗೆಲ್ಲ ಭಂಗ ಬರೆಸ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ, ಕೊಡಗು ಗೌಡ ಸಮಾಜ, ಗೌಡ ಸಮಾಜ ಯಲಹಂಕ ಬೆಂಗಳೂರು,

0: ಕೂಡು ಕೂಟಲಿ ನಾಡ್ದು ತಾರೀಕು 11ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಪೂಜಾರಿರ ಮುನ್ನಪ್ಪ ಅವರ ಜ್ಞಾನ ಮಾಡಿಕೊಡುವ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿ ದಸರಾದ ಪ್ರಯುಕ್ತ ಜಿಲ್ಲಾ ಮಟ್ಟದ ಆಟೋಟಗ ನಾಡ್ದು ತಾರೀಕು 11ರಿಂದ ಸುರಾದೇತ ದಸರಾ ಕ್ರೀಡಾ ಸಮಿತಿಯ ಅಧ್ಯಕ್ಷರು ತಿಳಿಸೋಳು. 48ನೇ ಗೋಣಿಕೊಪ್ಪ ದಸರಾ ಜನೋತ್ಸವದ ಪ್ರಯುಕ್ತ ಶ್ರೀ ಕಾವೇರಿ ದಸರಾ ಸಮಿತಿಯ ಕಡೆಯಿಂದ ಗೌಜಿನ ಮಹಿಳಾ ದಸರಾ ಇದೇ ತಾರೀಕು 14ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ ಮುಟ್ಟ ಏರ್ಪಾಡಾಟು. ಶ್ರೀ ಕಾವೇರಿ ದಸರಾ ಸಮಿತಿಯ ಕಡೆಯಿಂದ ನಡೆಯುವ ಗೋಣಿಕೊಪ್ಪ ದಸರಾ ಆಚರಣೆಯ ಪ್ರಯುಕ್ತ ಮಕ್ಕಳ ದಸರಾ ಕಾರ್ಯಕ್ರಮ ಇದೇ ತಾರೀಕು 12ಕ್ಕೆ ಗೋಣಿಕೊಪ್ಪದ ಕಾವೇರಿ ಕಲಾ ವೇದಿಕೆಯಲ್ಲಿ ಏರ್ಪಾಡಾಟು. ಮಡಿಕೇರಿ ದಸರಾದ ನಿಟ್ಟಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡವು ಮಡಿಕೇರಿಪೇಟೆನ ಗಾಂಧಿಬಾಣೆಗೆ ಖುದ್ದಾಗಿ ಹೋಗಿ ನೋಡಿ ದಸರಾ ಕಾರ್ಯಕ್ರಮಗಳ ತಯಾರಿನ ಕುರಿತಂಗೆ ಮಾಹಿತಿನ ತಗೊಂಡು ಅಲ್ಲಿಂದ ಮಾತಾಡಿ ದಸರಾ ಕಾರ್ಯಕ್ರಮಗಳ ಸರಿಯಾಗಿ ಯಾವುದೇ ಥರದ ಅಡೆತಡೆಗಳಿಲ್ಲದಂಗೆ ಎಲ್ಲ ಥರದ ಸರಿಯಾದ ಎಚ್ಚರನ ತಗೊಂಡು ಸರಿಯಾಗಿ ದಸರಾನ ನಡೆಸೋಕೂತ ಅಧಿಕಾರಿಗಳಿಗೆ ಹಂಗೆ ದಸರಾ ಸಮಿತಿಯವಕ್ಕೆ ಸೂಚನೆ ಕೊಟ್ಟು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ನಾಡ್ದು ತಾರೀಕು 11ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಪ್ರತಿ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಜಂಬಾರ ನಡೆದಿದೆ. ತಾವಳಗೇರಿ ಮುಂದು ನಾಡು ಕೊಡವ ಸಮಾಜ ಟಿಶೆಟ್ಟಿಗೇರಿ ಇವರ ಕಡೆಯಿಂದ ಬೇರೆ ಬೇರೆ ಸಂಸ್ಥೆಗಳ ಸಹಕಾರದಲ್ಲಿ ಕೊಡವತಕ್ಕು ಅಳತು ಕನ್ನಡ ಕೂಟದ ಕೂಡುಕೂಟಲ್ಲಿ 10ನೇ ವರ್ಷದ ಚಂದ್ರಾಂದಿ ಪತ್ರವಧಿ ಕಾರ್ಯಕ್ರಮ ಈ ತಾರೀಕು 18ರಿಂದ 27ಕ್ಕೆ ಮುಟ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
6: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
9: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
10: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
12: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
13: ಕೊಡವ ಒಕ್ಕಡೊಕ್ಕಡ ನಡೆದು ನಡಪ ದಂಡನೆ ಕಲ್ತ್ರ ಆಲೆ ಮಾಡ ತೂಕ ನಮ್ಮ ದಂಡಾಯ್ತಿ ಇರುತ್ತಾರೆ. ಇದೇ 10 ಪಿಂಜ 11 ಅಂಗ್ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಂಬಲು ನಡಪ 10ಅಂಗ್. ನಾಳೆ ಚಿನಿಯಚ ಪೊಲಕ 9 ಗಂಟೆಗೆ ಉದ್ಘಾಟನೆ, 11 ಗಂಟೆಗೆ ಸಭಾ ಕಾರ್ಯಕ್ರಮ. ಮಾಜನೆಲ್ಲ ಬಂತು ಕೂಡಿ ಅಡನೊಂದು ಆಲೆ ಮಾಡ ಒಕ್ಕ ಕರ ಕಟ್ಟಂಡಿತು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
12: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಷೀನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
15: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
12: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
12: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
16: ಕೊಡಗು ಕುಶಾಲ್.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ನೆಕ್ಸ್ಟ್

0: ಅಂತ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
1: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
0: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
4: ಸುದ್ದಿ ಸಮಾಚಾರ ಓದನುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಮಡಿಕೇರಿ ದಸರಾ ದಂಡಾರ್ಥ 26 ಮಾರಿಪತ್ತು ದಸರಾ ಸಾಂಸ್ಕೃತಿಕ ಸಮಿತಿ ರಾದ ನೆಲೆ ಇದೇ 11 ನಾಳಂಕ್ಯಂಜ 21 ಬೋರೆ ಬೋರೆ ಸಾಂಸ್ಕೃತಿಕ ಪಿಂಜ ಮನರಂಜನಾ ಕಾರ್ಯಕ್ರಮ ನಡಪ. 11 ನಾಳಂಕ್ಯ ವೈಪತ್ತು 5:30 ಪಂಪ್ ಕೆರೆಯಲ್ಲಿ ಕರಗನಮ್ಮೆಗೆ ಚಾಲನೆ ಕೊಡಪ. 12 ನಾಳಂಕ್ಯ ವೈಪತ್ತು 6:30 ಗಾಂಧಿ ಪರಂಬುಲು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಅಪ್ಪ. 13 ನಾಳಂಕ್ಯ ಪೊಲಕ ಕಾಫಿ ದಸರಾ ಉದ್ಘಾಟನೆ ನಡಪ. ಅಂದು ವೈಪತ್ತು 4 ಗಾಂಧಿ ಪರಂಬುಲು ಪಲತರ ಕಾರ್ಯಕ್ರಮ ನಡಪ. 14 ಪೊಲಕ 10 ಕಾಫಿ ದಸರಾ ಮೇಳ ಶುರುವಪ್ಪ. 15 ಪೊಲಕ 10 ಕವಿಗೋಷ್ಠಿ ಪಿಂಜ ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. 16 ಪೊಲಕ 9 ಮಕ್ಕಳ ದಸರಾ ಪೈಪೋಟಿ ಪಿಂಜ ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. 14 ಪೊಲಕ 10 ಶ್ವಾನ ಪ್ರದರ್ಶನ ಪಿಂಜ ವೈಪತ್ತು 6 ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. 18 ಪೊಲಕ 10 ಜನಪದ ದಸರಾ ಪಿಂಜ ವೈಪತ್ತು 6 ಯುವ ದಸರಾ ಕಾರ್ಯಕ್ರಮ ನಡಪ. 19 ಪೊಲಕ 10 ಮಹಿಳಾ ದಸರಾ ಪಿಂಜ ವೈಪತ್ತು 6 ಗಾಂಧಿ ಪರಂಬುಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. 20 ಆಯುಧ ಪೂಜರ ಅದನೆಲ್ಲ ವೈಪತ್ತು 6 ಗಾಂಧಿ ಪರಂಬುಲು ರಸಮಂಜರಿ ಕಾರ್ಯಕ್ರಮ ನಡಪ. 21 ವೈಪತ್ತು 6:30 ವಿಜಯದಶಮಿ ನಮ್ಮೆರಾಧನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಅಂದು ಬಿಟ್ಟು ಮಡಿಕೇರಿ ಮುಖ್ಯ ರಸ್ತೆಯಲ್ಲಿ ದಸರಾ ಮಂಟಪ ಶೋಭಾಯಾತ್ರೆ ನಡಪ. 21 ಪೊಲಕ 6 ಕನಪಟ್ಟ ಬೆಂದುವಡ ಮುಂದಾಳ ತೋತು ಗದ್ದ ದಸರಾ ಮಂಟಪಕ್ಕೆ ಪ್ರಶಸ್ತಿ ಬಳಂಬುವ ಅಂದು ಪ್ರಕಟಣೆ ಅರಿಚಿಟ್ಟಿತ್ತು. ದಂಡಾರ್ಥ 26 ಸಾಲರ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಐಂಗಳ ಪದನಿಮಿತ್ತ ಸದಸ್ಯಗಳಾಯಿತು ನೇಮಕ ಮಾಡಿತ್ತು ಆದೇಶ ಮಾಡಿತ್ತು. ದಂಡಾರ್ಥ 26 ಸಾಲರ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹ ಗಣ್ಯ ವ್ಯಕ್ತಿಗಳ ಆಯ್ಕೆ ಮಾಡೋಕೆ ಸರ್ಕಾರತ್ರ ಆದೇಶತ್ತು. ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಪಿಂಜ ಹಿಂದುಳಿದ ವರ್ಗತರ ಕಲ್ಯಾಣ ಮಂತ್ರಿ ಶಿವರಾಜ ತಂಗಡಿಗೆ ಐಂಗಳ ಅಧ್ಯಕ್ಷತೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿನ ರಚನೆ ಮಾಡಿತ್ತು ಆದೇಶ ಮಾಡಿತ್ತು. ಆಯ್ಕೆ ಸಮಿತಿಗೆ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಐಂಗಳ ಸಲಹಾ ಸಮಿತಿ ಸದಸ್ಯಗಳಾಯಿತು ಆಯ್ಕೆ ಮಾಡಿತ್ತು ಆದೇಶ ಮಾಡಿದ್ದು. ಕೊಡವ ಅಕಾಡೆಮಿಯ ಅಧ್ಯಕ್ಷಂಗಡ ಕಾರ್ಯಕ್ಷಮತೆ ನಿಸ್ವಾರ್ಥ ಸೇವೆಗೆ ಕಟ್ಟಿನ ಗೌರವ ಎಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಟಿ ಶೆಟ್ಟಿಗೇರಿ ಇಂಗಡಾದನೆಯಲ್ಲಿ ಶ್ರೀ ಪೆರುಮಾಳೇಶ್ವರ ಆಟೋ ಚಾಲಕ ಪಿಂಜ ಮಾಲೀಕಂಗಡ ಸಂಘ ಸಂಭ್ರಮ ಪೊಮ್ಮಕ್ಕಡ ಕ್ರೀಡೆ ಪಿಂಜ ಸಾಂಸ್ಕೃತಿಕ ಸಂಸ್ಥೆ ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಪೊಮ್ಮಕ್ಕಡ ಕೂಟ ಪಿಂಜ ಕೊಡವ ತಕ್ಕು ಎಳುತ್ತುಕರಡ ಕೂಟತ್ರ ಸಾಕರತ್ತು ಚಂಗ್ರಾಂತಿ ಪತ್ತಲೋದಿ ಪೈತಾಂಡು ನಮ್ಮೆ ಪತ್ತನೇ ಕಾಲತ್ರ ಚಂಗ್ರಾಂತಿ ಪತ್ತಲೋದಿ ಕಾರ್ಯಕ್ರಮ ಇದೇ 18 ನಾಳಂಕೆಂಜ 27 ಕತ್ತನೆ ತಾವಳಗೇರಿ ಮುಂದನಾಡು ಕೊಡವ ಸಮಾಜ ಟಿ ಶೆಟ್ಟಿಗೇರಿ ಇಲ್ಲಿ ನಡಪ. ಈ 14 ವೈಪತ್ತು 6:00-8:00 ಕತ್ತನೆ ನಡಪ ಕಾರ್ಬಾರ್ಲು ತೀರ್ಥ ಪೂಜೆ ಮೂಪಕೂಟ ಅಡಿಗೆ ಪೈಪೋಟಿ ಸಾಂಸ್ಕೃತಿಕ ಪೈಪೋಟಿ ಪಿಂಜ ಪ್ರದರ್ಶನ ಕಾರ್ಬಾರ್ ನಡಪ ಅಂದು ಪ್ರಕಟಣೆ ಅರಿಚಿಟ್ಟಿತ್ತು. ರಾಷ್ಟ್ರ ಪಿಂಜ ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರ ನಿರ್ದೇಶಕ ಕೊಟ್ಟುಗತ್ತಿರ ಪ್ರಕಾಶ್ ಕಾರ್ಯಪಾಯಂಗಳ ದಂಡಾರ್ಥ 26 ಸಾಲರ ಶ್ರಾವಣಿಕ ಅಮಾಲ್ಗಮೇಷನ್ ಆಫ್ ಆರ್ಟ್ಸ್ರ ಫಿಲಂ ಐಕಾನ್ ಪ್ರಶಸ್ತಿಗೆ ಆಯ್ಕೆ ಮಾಡಿತ್ತು. 100,000 ರೂಪಾಯಿ ನಗದು ಪಿಂಜ ಪ್ರಶಸ್ತಿ ಕಾಗದತ್ನ ಡಿಸೆಂಬರ್ 13 ನಡಪ ಸಮಾರಂಭತ್ತು ಪ್ರದಾನ ಮಾಡುವ ಅಂದು ಪ್ರಕಟಣೆ ಅರಿಚಿಟ್ಟಿತ್ತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮತ್ರ ಪುತ್ತೂರು ವಿಭಾಗತ್ರ ಆದನೆಯಲ್ಲಿ ಇದೇ ಆದ್ಯವಾಯಿತು. ಮಡಿಕೇರಿ ದಸರಾ ಮಾರಿಪತ್ತು ಜಿಲ್ಲೆಯ ಬೋರೆ ಬೋರೆ ಜಾಗಕ್ಕೆ ವಿಶೇಷ ಪ್ಯಾಕೇಜ್ ಟೂರ್ನ ಆಯೋಜನೆ ಮಾಡಿತ್ತು. ಇದೇ 11:26 ಈ ವಿಶೇಷ ಬಸ್ ಸೌಲಭ್ಯ ಏರ್ಪಾಡು ಮಾಡಿತ್ತು. ಪ್ರವಾಸಿಯ ನಿಗಮತ್ರ ಅಧಿಕೃತ ಜಾಲತಾಣ www.ksrtc.in ಇಲ್ಲಿ 30 ಸೀಟು ಕಾತುಬೇಕಲು. ಜಿಲ್ಲೆಯ ಈ ಪ್ಯಾಕೇಜ್ ಟೂರ್ ಪ್ರಯೋಜನ ಪಡೆದೋಕೆ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗತ್ರ ನಿಯಂತ್ರಣಾಧಿಕಾರಿ MP ಶ್ರೀಹರಿಬಾಬು ಅರಿಚಿಟ್ಟಿತ್ತು. ಪೊನ್ನಪೇಟೆ ತಾಲೂಕು ವ್ಯಾಪ್ತಿರ ಎಲ್ಲ ಸೆಸ್ಕ್ ಗ್ರಾಹಕಂಗ ಪಿಂಜ ಸಾರ್ವಜನಿಕಂಗಕ್ಕೆ ಕೊಡುವ ಅರಿವು ಅಣ್ಣಕ ಇದೇ 13-14 ಪಿಂಜ 15 ಗೋಣಿಕೊಪ್ಪ ಉಪವಿಭಾಗ ಕಚೇರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಮನೆರ ಮುಂದಾಯಿತು ಸೌರ ವಿದ್ಯುತ್ ಘಟಕತ್ನ ಬೆಚ್ಚಂಡು ವಿದ್ಯುತ್ ಉತ್ಪಾದನೆ ಮಾಡುವ ಬಗ್ಗೆ ವಿಶೇಷ ಅಭಿಯಾನತ್ನ ಆಯೋಜನೆ ಮಾಡಿತ್ತು. ಈ ಅಭಿಯಾನತ್ತು ಅಧಿಕೃತ ಸೌರ ವಿದ್ಯುತ್ ವೆಂಡರ್ಸ್ ಪಿಂಜ ಬ್ಯಾಂಕ್ ಪ್ರತಿನಿಧಿಯ ಕೂಡಿಯಾಡುವ ಇವು ಯೋಜನೆಯ ಸೌಲಭ್ಯ ಸಬ್ಸಿಡಿ ಬ್ಯಾಂಕ್ ಸಾಲತ್ರ ಬಗ್ಗೆ ಮಾಹಿತಿ ಪಿಂಜ ಮಾರ್ಗದರ್ಶನ ತಪ್ಪ ಸಾರ್ವಜನಿಕ ಪಿಂಜ ಗ್ರಾಹಕಂಗ ಈ ಅಭಿಯಾನದ ಕೂಡಿಯಾಡಿತ್ತು. ಯೋಜನೆಯ ಸದುಪಯೋಗ ಪಡೆದೋಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮನವಿ ಮಾಡಿತ್ತು. ಮಡಿಕೇರಿ ಇತಿಹಾಸ ಪೆರಮೇರ 4 ಶಕ್ತಿ ದೇವತರ ಕರಗತನ ಇದೇ 11 ನಾಳಂಕೆ ವೈಪತ್ತು 5 ಮಹದೇವಪೇಟೆಯ ಪಂಪಕೆರೆಯ ಪಕ್ಕ ದಸರಾ ಸಮಿತಿ ಆದನೆಯಲ್ಲಿ ಸಾಂಪ್ರದಾಯಿಕ ಪೂಜೆ ಮಾಡಿತ್ತು. ನಗರ ಪ್ರದಕ್ಷಿಣೆಗೆ ಕರಗತನ ಕಾಕಿಕೂಟೋ ಕಾರ್ಬಾರ್ ನಡಪ. ಮಡಿಕೇರಿ ಪಿಂಜ ರಾಜ್ಯತರ ಜನ ಈ ಕಾರ್ಬಾರ್ಲ ಕೂಡಿಯಾಡಿತ್ತು. ಈ ಅಂಡತರ ದಸರಾ ನಮ್ಮನ್ನ ಯಶಸ್ವಿಯಾಗಿ ನಡೆದೋಕೆ ಸಾಕಾರ ತರಣೊಂದು ಮಡಿಕೇರಿ ನಗರಸಭೆ ಪಿಂಜ

0: ನಗರಸಭಾ ನಗರ ದಸರಾ ಸಮಿತಿ ಅಧ್ಯಕ್ಷೆ ಪಿ ಕಲಾವತಿ ಮನವಿ ಮಾಡಿತ್ತು. ಇಲ್ಲಿಗೆ ಬೇಟೆತರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ. ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೂ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಯೊಂದಿಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಕರೆ ನೀಡಿದರು. ಶೈಕ್ಷಣಿಕ ಪದವಿಗಳಷ್ಟೇ ಪ್ರಾಯೋಗಿಕ ಕೌಶಲ್ಯಗಳು ಪ್ರಮುಖ ಎಂದ ಪ್ರಧಾನಿ, ಐಐಟಿ ಮತ್ತು ಐಐಎಂಗಳಷ್ಟೇ ಕೌಶಲ್ಯ ತರಬೇತಿ ಸಂಸ್ಥೆಗಳದ್ದು ಮಹತ್ವದ್ದಾಗಿವೆ ಎಂದರು. ಶಾಂಘೈನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ 70 ಸದಸ್ಯರ ತಂಡ 63 ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಿ 6 ಬೆಳ್ಳಿ ಪದಕಗಳು ಹಾಗೂ 20 ಶ್ರೇಷ್ಠತಾ ಪದಕಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಕಾಯಂ ಕಾರ್ಮಿಕ ಪ್ರಮಾಣೀಕರಣದ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರತಿಭಾನ್ವಿತ ವ್ಯಕ್ತಿಗಳ ಸಂಚಾರವು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಆರ್ಥಿಕತೆಗೆ ಮೌಲ್ಯವರ್ಧನೆ ತರಲಿದೆ ಎಂದು ಪ್ರತಿಪಾದಿಸಿದರು. ಈ ಸಂಚಾರವು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತಿಭೆ, ಸಂಶೋಧನೆ, ನಾವೀನ್ಯತೆ, ಉತ್ಪಾದಕತೆ ಮತ್ತು ಹೊಸ ಉದ್ಯೋಗ ಸೃಷ್ಟಿಯ ಮೂಲಕ ಅಮೆರಿಕದ ಕಂಪನಿಗಳಿಗೂ ಸಮಾನವಾಗಿ ಅನುಕೂಲ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಕ್, ಜಿಯೋ ಸ್ಯಾಟಲೈಟ್

ಇಟ್ ಕಮ್ಯುನಿಕೇಷನ್ಸ್ ಹಾಗೂ ಯುಟೆಲ್ಸ್ಯಾಟ್ ಒನ್ ವೆಬ್ ಸೇರಿದಂತೆ ಮೂರು ಕಂಪನಿಗಳು ಉಪಗ್ರಹ ಸಂವಹನ ಪರವಾನಗಿ ಪಡೆದುಕೊಂಡಿದೆ ಎಂದರು. ನಿಗದಿತ ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ಕುರಿತು ಸಂವಹನ ಸಚಿವಾಲಯ ಪ್ರಕಟಣೆ ಹೊರಡಿಸಿದ್ದು, ಭಾರತ ಉಪಗ್ರಹ ಸಂವಹನ ಸೇವೆಗಳ ನಿಯಂತ್ರಣ ಚೌಕಟ್ಟು

0: ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಕ್ತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ವಿವಿಧ ಆಯ್ಕೆಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಈ ಕುರಿತು ಸಂವಹನ ಸಚಿವಾಲಯ ಪ್ರಕಟಣೆ ಹೊರಡಿಸಿದ್ದು, ಭಾರತ ಉಪಗ್ರಹ ಸಂವಹನ ಸೇವೆಗಳ ನಿಯಂತ್ರಣ ಚೌಕಟ್ಟು ಅತ್ಯಂತ ನ್ಯಾಯಯುತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶಗಳು ಇಂದು ಪ್ರಕಟವಾಗಿದ್ದು, ಆಯಾ ರಾಜ್ಯಗಳ ಆಡಳಿತಾರೂಢ ಪಕ್ಷಗಳೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರತ್ 1,22,753 ಮತಗಳ ದಾಖಲೆಯ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಮಿಲನ್ ಪ್ರಧಾನ್ 41,674 ಮತಗಳನ್ನು ಪಡೆದಿದ್ದಾರೆ. ಇನ್ನು ರೇಜಿನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಂಕರರಾವ್ ಸರ್ಕಾರ್ ಗೆಲುವು ಸಾಧಿಸಿದ್ದಾರೆ. ತಮಿಳುನಾಡಿನ ಮಧುರಾಂತಕಂನಲ್ಲಿ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮಧುರಾಂತಕಂ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಮರಗಂತಕಂ ಕುಮಾರವೇಲ್ ಹಾಗೂ ಧಾರಾಪುರ ಕ್ಷೇತ್ರದಲ್ಲಿ ಟಿವಿಕೆಯ ಸತ್ಯಭಾಮ ಗೆಲುವು ಸಾಧಿಸಿದ್ದಾರೆ. ಪುದುಚೇರಿಯ ತಟ್ಟಂ ಚಾವಡಿ ಕ್ಷೇತ್ರದಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷದ ಅಶೋಕ್ ಆನಂದ್ ಗೆಲುವು ದಾಖಲಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ನೀಡಲಾಗುತ್ತಿದ್ದ ತಕ್ಷಣದ ತಲಾಖ್ ತ್ರಿವಳಿ ತಲಾಖ್ ಪದ್ದತಿಯನ್ನು 2019 ಮುಸ್ಲಿಂ ಮಹಿಳೆಯರ ಮದುವೆ ಹಕ್ಕುಗಳ ರಕ್ಷಣೆ ಕಾಯ್ದೆಯು ಕಾನೂನುಬಾಹಿರ ಎಂದು ಘೋಷಿಸಿತು. ಈ ಪದ್ದತಿಯನ್ನು ಅಪರಾಧವೆಂದು ಪರಿಗಣಿಸಿದ ಕಾಯ್ದೆಯು ತಪ್ಪಿತಸ್ಥರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಕೇವಲ ನಿಷೇಧಕ್ಕಷ್ಟೇ ಸೀಮಿತವಾಗದೆ ಈ ಕಾಯ್ದೆಯು ಸಂತ್ರಸ್ತ ಮಹಿಳೆಗೆ ಜೀವನಾಂಶ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಸಾಂವಿಧಾನಿಕ ಹಕ್ಕನ್ನು ಖಾತ್ರಿಪಡಿಸಿತು. ಧರ್ಮ ಯಾವುದಿದ್ದರೂ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಸಾಂವಿಧಾನಿಕ ಸಮಾನತೆ ದೊರೆಯಬೇಕು ಎಂಬ ಪ್ರಧಾನಿಯವರ ನಿಲುವಿಗೆ ಇದು ಸಾಕ್ಷಿಯಾಗಿದೆ. ಈ ಶಾಸನ ಜಾರಿಗೆ ಬಂದ ಕೇವಲ 1 ವರ್ಷದಲ್ಲಿ ತ್ರಿವಳಿ ತಲಾಖ್ ಪ್ರಕರಣಗಳು 82% ಇಳಿಕೆಯಾಗಿದ್ದು, ದೀರ್ಘಕಾಲದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಸಾಂವಿಧಾನಿಕ ರಕ್ಷಣೆ ತಲುಪಿದೆ. ಅಂತಾರಾಷ್ಟೀಯ ಕಾನೂನು ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಶಾಂತಿ ಸ್ಥಾಪನೆಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತೀಯ ಮೂಲದ ದಕ್ಷಿಣ ಆಫ್ರಿಕಾದ ಖ್ಯಾತ ನ್ಯಾಯಶಾಸ್ತ್ರಜ್ಞೆ ನವನಿತಂ ನವಿ ಪಿಳ್ಳೈ ಅವರಿಗೆ 2026 ಸಾಲಿನ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಮುಖ್ಯಸ್ಥೆ ಹಾಗೂ ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರುವ ನವಿ ಪಿಳ್ಳೈ ವರ್ಣಭೇದ ಪಿಡುಗಿನ ಕಾಲದಲ್ಲಿ ಬೆಳೆದವರಾಗಿದ್ದು, ಅದರ ವಿರುದ್ದ ಹೋರಾಡಿದ ಕಾರ್ಯಕರ್ತರ ಪರವಾಗಿ ವಾದ ಮಂಡಿಸುವ ಮೂಲಕ ಮಾನವ ಹಕ್ಕು ಹಾಗೂ ಸಮಾನತೆಯ ಪರವಾಗಿ ಸುದೀರ್ಘ ಕ್ರಾಂತಿಕಾರಿ ವೃತ್ತಿಜೀವನವನ್ನು ರೂಪಿಸಿಕೊಂಡರು. 1941 ಡರ್ಬನ್ನಲ್ಲಿ ತಮಿಳು ಮೂಲದ ಭಾರತೀಯ ದಂಪತಿಗೆ ಜನಿಸಿದ ಇವರು ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. ವೈದ್ಯರ ಚೀಟಿ ಮೂಲಕ ಮಾತ್ರ ಮಾರಾಟ ಮಾಡಬೇಕಾದ ಔಷಧಿಗಳ ಜಾಹೀರಾತುಗಳ ಮೇಲಿನ ನಿಯಂತ್ರಣವನ್ನು ಬಲಪಡಿಸಲು 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ತಿದ್ದುಪಡಿಯ ಪ್ರಕಾರ ಔಷಧ ನಿಯಮಗಳ ಶೆಡ್ಯೂಲ್ HH1 ಮತ್ತು X ಅಡಿಯಲ್ಲಿ ಬರುವ ಔಷಧಿಗಳ ಜಾಹೀರಾತು.

0: ಪ್ರಕಟಿಸಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕೆಂಬ ನಿಯಮವನ್ನು ಔಷಧಿಗಳ ಮಾರಾಟ ಮತ್ತು ವಿತರಣೆಗೆ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೂ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿಂದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 9.2 ಓವರ್ಗಳಲ್ಲಿ ಒಂದು ವಿಕೆಟ್ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೆ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ ಟ್ವೆಂಟಿ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ದ ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. 50 ಸೆಕೆಂಡುಗಳು.

0: ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಪರಿಚಯಿಸಬೇಕೆ? ಹಾಗಿದ್ದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮ ವೇದಿಕೆಯೊಂದನ್ನು ಕಲ್ಪಿಸಿದೆ, ಅದೇ ಸ್ಫೂರ್ತಿ.
1: ಹೂ ನೋಡು, ನಾನು ಚೆನ್ನಾಗಿದ್ರಲ್ವಾ ಅಧಿಕಾರಿ ಆಗೋದು.
0: ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬಾಲ ಪ್ರತಿಭೆಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಸಿಂಚನ, ಪುಟ್ಟ ಮಕ್ಕಳ ಕಲರವ.
1: ಬೆಸ್ಟ್ ಫ್ರೆಂಡ್ ಆಫ್ ಫ್ರೆಂಡ್ ಪೋಷಿತ.
0: ರಜಾ ದಿನಗಳನ್ನ ಹೊರತುಪಡಿಸಿ ಕಚೇರಿಯ ದಿನಗಳಲ್ಲಿ ಕೇಂದ್ರದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರತಿ ಭಾನುವಾರ ಪ್ರಸಾರವಾಗಲಿದೆ ಚಿಣ್ಣರ ಲೋಕ, ಚಿಣ್ಣರಿಗಾಗಿ ವಿಶೇಷ ಕಾರ್ಯಕ್ರಮ.
1: ನನ್ ಕತೆ ಹೇಳ್ದಾಗೆಲ್ಲ ಟಿವಿ ನೋಡ್ತಿರ್ತೀಯ, ಹೇಳೋದನ್ನ ಕೇಳೋದು ಇಲ್ಲ, ಕತೆ ಹೇಳ್ಕೊಡು ಅಂದ್ರೂ ಹೇಳಲ್ಲ. ಯಾರು ಹೇಳ್ಕೊಡ್ತಾರೆ ನಂಗೆ?
2: ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಚನ್ನವೀರ ಕಣವಿ ಅವರ ರಚನೆ, ಹಾಡಿದರೆ ಅಜಯ್ ವಾರಿಯರ್.

0: ವಸಂತ ಕಾಲ ಬಂದಾಗ.
1: ಪ್ರೀತಿಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವಂತಹ ಬೆಳ್ಳಿ ಬಟ್ಟಲು, ತವರಿನ ಸಿರಿಯ ನೆನಪುಗಳ ಮೆಲುಕು. ಈ ಕಾರ್ಯಕ್ರಮಕ್ಕೆ ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಮಹಿಳಾ ವಾಣಿ ಬೆಳ್ಳಿ ಬಟ್ಟಲು ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ ಸಂಖ್ಯೆ 5712001. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ ಅಕ್ಟೋಬರ್ 17ನೇ ತಾರೀಕು. ಗೆಳತಿಯರೇ, ನಿಮ್ಮ ತವರಿನ ನೆನಪುಗಳನ್ನು ಬರೆದು ಕಳುಹಿಸಲು ಒಂದು ವೇದಿಕೆ, ಅದೇ

0: ಭಾವಗೀತೆಗಳನ್ನ ಕೇಳಿದ್ರಿ. ಶ್ರೋತೃಗಳೇ, ರಾತ್ರಿ 8:30 ಗಜಲ್ ಹಾಗೂ 9:15 ತತ್ವ ಪದಗಳನ್ನ ಕೇಳುವಿರಿ. ರಾತ್ರಿ 10:00 ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
2: ಎಲ್ಲಾ ಕೇಳುವರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಮಟ್ಟದ ಹಾಕಿಯಲ್ಲಿ ಸಾಧನೆ ಮಾಡಿ ನಂತರ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಬಾರಿಕೆ ಚೈತ್ರಾ ಅವರಿದ್ದಾರೆ. ಮೇಡಮ್ ನಮಸ್ತೆ.
3: ನಮಸ್ತೆ ಸರ್.
2: ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಸರ್.
2: ಚೈತ್ರಾ ಅವರೇ, ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ನಿಮ್ಮ ತವರು ಮನೆ, ನಿಮ್ಮ ತಂದೆ ತಾಯಿ?
3: ನಂದು ತವರು ಮನೆ ಕುಂಪ್ಲಿ ಮನೆ. ನನ್ನ ತಂದೆ ಹೆಸರು ಜನಾರ್ದನ, ತಾಯಿ ಲತಾ, ನನಗಿಬ್ರು ತಂಗಿಂದಿರಿದ್ದಾರೆ, ಒಬ್ಳು ದೀಪ್ತಿ, ಒಬ್ಳು ಡಯಾನ.
2: ಈಗ ಈ ಹಾಕಿಯ ಒಲವು ಎಲ್ಲಿಂದ ಶುರು ಆಗ್ತಾ ಬಂತು ನಿಮಗೆ?
3: ನಾನು ಹಾಕಿ ಸ್ಟಾರ್ಟ್ ಮಾಡಿದ್ದು ಸರ್ 6th standard ಇರ್ಬೇಕಾಗುವಾಗ. ನಾನು ಮರಗೋಡ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದೆ. ಅಲ್ಲಿಂದ ನಮ್ಮ ಸರ್ ನಮ್ಮನ್ನ ಮ್ಯಾಚ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ಬೇಕಾಗುವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಾದ ಮೇಲೆ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ಎಲ್ಲಾ ಸ್ಪೋರ್ಟ್ಸ್ ಹಾಸ್ಟೆಲ್ಗಳಿಗೆ ಸೆಲೆಕ್ಷನ್ ಕೊಟ್ಟು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಕಳ್ಸಿರೋದು ಸರ್.
2: ಅಂದ್ರೆ ಮರಗೋಡು ಅಂತ ಹೇಳುವಾಗ ಒಂದು ಹಳ್ಳಿಗಾಡಿನಿಂದ ಆರಂಭವಾದಂತ ಹಾಕಿ ಜರ್ನಿ ಎಲ್ಲಿವರೆಗೂ ತಲುಪ್ತು?
3: ನಂದು ನ್ಯಾಷನಲ್ಸ್ ಆಗಿದೆ ಸರ್, ಆಲ್ ಇಂಡಿಯಾದಲ್ಲಿ ಮತ್ತೆ ಯೂನಿವರ್ಸಿಟಿ ಆಲ್ ಇಂಡಿಯಾದಲ್ಲಿ ಬ್ರಾನ್ಸ್ ಮೆಡಲ್ ಆಗಿದೆ. ಅದಾದ ಮೇಲೆ ನಾನು ಮತ್ತೆ ಅದೇ ಇದ್ರ ಮೇಲೆ ನಾನು ಮತ್ತೆ BPED ಮತ್ತೆ MPED ಮಾಡ್ಲಿಕ್ಕೆ ಆಳ್ವಾಸಿಗೆ ಹೋಗಿದ್ದು. ಅಲ್ಲಿನೂ ಸ್ಪೋರ್ಟ್ಸ್ ಜರ್ನಿನೇ. ಅಲ್ಲಿ MPED ಮುಗ್ದ ಆದ ಮೇಲೆ ನಾನು ಸೈನಿಕ್ ಸ್ಕೂಲ್ ಅಲ್ಲಿ ಹೋಗಿ ಜಾಬ್ಗೆ ಸೇರ್ಕೊಂಡಿದ್ದು ಸರ್.
2: ಈಗ ಆರಂಭದ ದಿನಗಳಲ್ಲಿ ಅಂದ್ರೆ ಈ ತರ ಮರಗೋಡ್ಲಿದ್ದಾಗ ನಮ್ಗೆ ಒಂದು ಬೇಸಿಕ್ ಫೆಸಿಲಿಟಿ ಅಷ್ಟಾಗಿರೋದಿಲ್ಲ, ಈ ಹಾಕಿ ಆಗಲಿದ್ದಾಗ್ಲಿ. ಅಲ್ಲಿ ಒಂದು ಈ ಪ್ರಾಕ್ಟೀಸ್ ಎಲ್ಲ ಹೇಗಾಗ್ತಿತ್ತು?
3: ಅಲ್ಲಿ ನಮ್ದು ಸರ್ ತುಂಬಾ ಆಕ್ಚುಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಕುಶಲಪ್ಪ ಸರ್ ಅಂತ ಹೇಳಿ. ಅವರು ಪ್ರಾಕ್ಟೀಸ್ ಈವ್ನಿಂಗ್ ಯಾವಾಗ PT ಪಿರಿಯಡ್ ಸಿಗುತ್ತೆ ಅವಾಗ ಕರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡೋದು, ಸ್ಕೂಲ್ ತಾಲೂಕು ಲೆವೆಲ್ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅದಾದ ಮೇಲೆ ನಮಗೆ ತಾಲೂಕು ಲೆವೆಲ್ ಅಲ್ಲಿ ಒಂದು ಸತಿ ಫಸ್ಟ್ ಪ್ಲೇಸ್ ಆಗಿ ಮತ್ತೆ ನಾವು ಡಿಸ್ಟ್ರಿಕ್ಟಿಗೆ ಹೋಗಿದ್ದೆಲ್ಲ ಇದೆ. ಅದಾದ ಮೇಲೆ ನಮ್ಮ ತಂದೆಯವರು ತಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೆಲೆಕ್ಷನ್ ಕೊಡ್ಸಿದ್ದು ಸರ್.
2: ಮನೆಯಲ್ಲೂ ಕೂಡ ಒಂದು ಆಸಕ್ತಿ ಇತ್ತು?
3: ಮನೆಯಲ್ಲಿ ನಮ್ದು ತಂದೆನೂ ಸಮೇತ ಹಾಕಿ ಪ್ಲೇಯರ್ ಸರ್, ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದ್ದ ಕಾರಣ ಅವರು ನನಗೂ ಹಾಕಿ ಸೆಲೆಕ್ಷನ್ ಕೊಡ್ಸಿರೋದು.
2: ಈಗ ಸಾಯಿಗೆ ಹೋದ್ಮೇಲೆ ನಿಮ್ಗೊಂದು ವ್ಯವಸ್ಥಿತವಾಗಿ ಅಲ್ಲೊಂದು ತರಬೇತಿ ಮತ್ತೆಲ್ಲ ಫೆಸಿಲಿಟಿ ಸಿಗ್ತಾ ಹೋಯ್ತು ಅಲ್ಲಿ?
3: ನಾನು ಫಸ್ಟ್ ನನ್ನ ಬೇಸಿಕ್ ಎಲ್ಲ ಕಲ್ತಿರೋದು DYSS ಪೊನ್ನಂಪೇಟೆಯಲ್ಲಿ. ನಾನು ಎಲ್ಲ ಬೇಸಿಕ್ ನ ಕಲ್ತಿರೋದು ಸರ್. ಅಲ್ಲಿ ನಮಗೆ ಡ್ಯಾನಿ ಸರ್ ಮತ್ತೆ ಬಿಂದ್ಯಾ ಮ್ಯಾಮ್ ಅಂತ ಕೋಚ್ ಆಗಿದ್ರು. ಅಲ್ಲೇ ನಮ್ದು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದೆ, ಪೊನ್ನಂಪೇಟೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂದ ಸರ್.
2: ಅಲ್ಲಿಂದ ಆರಂಭದ ದಿನಗಳಲ್ಲಿ ಎಲ್ಲೆಲ್ಲಿ ಟೂರ್ನಮೆಂಟ್ ಹೋಗ್ತಾ ಇದ್ರಿ?
3: ನಂದು ಫಸ್ಟ್ ನ್ಯಾಷನಲ್ಸ್ ಸರ್ ನಾನು ಆಡಿದ ಸ್ಟಾರ್ಟಿಂಗ್ 8th standard ಹೋದಾಗ ಎಲ್ಲ ಬೇಸಿಕ್ ಗಳು ಕವರ್ ಮಾಡಿದ್ರು. ಏನೇನು ಬೇಸಿಕ್, ಡ್ರಿಬ್ಲಿಂಗ್, ಎಂಡೋರೆನ್ಸ್, ಅದು ಇದು ಎಲ್ಲ ಇದೆಯಲ್ಲ ಸರ್ ಫಸ್ಟ್ ಎಲ್ಲ ಅದನ್ನ ಇಂಪ್ರೂವ್ ಮಾಡಿ ಅದಾದ ಮೇಲೆ ನಂದು ಫಸ್ಟ್ ನ್ಯಾಷನಲ್ಸ್ ಆಡಿರೋದೇ ನಾನು 9th standard ಅಲ್ಲಿ ಸರ್. ಫಸ್ಟ್ NCC ನ್ಯಾಷನಲ್ಸ್ ಹೋಗಿದ್ದು ಜಾರ್ಖಂಡ್ ಗೆ. ಅಲ್ಲಿಂದ ನಮ್ದು ನ್ಯಾಷನಲ್ಸ್ ಇದು ಸ್ಟಾರ್ಟ್ ಆಗಿದ್ದು ಸರ್.
2: ಈಗ 9th ತರಗತಿಗೆ ಮೊದಲ ನ್ಯಾಷನಲ್ಸ್ ಆಡದ್ಮೇಲೆ ಇದುವರೆಗೆ ಎಷ್ಟು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದಿರಿ?
3: ಇದ್ರ ಒಳಗೆ ಸರ್ ನಮ್ದು ಹೇಳ್ಬೇಕು ಅಂತ ಹೇಳಿದ್ರೆ ನಂದು 6 ಯೂನಿವರ್ಸಿಟಿ ಆಗಿದೆ ಸರ್, 2 ಸಬ್ ಜೂನಿಯರ್ ಆಗಿದೆ, 2 ಜೂನಿಯರ್ ನ್ಯಾಷನಲ್ಸ್ ಆಗಿದೆ, 2 ಸೀನಿಯರ್ ನ್ಯಾಷನಲ್ಸ್ ಆಗಿದೆ. ಹಂಗಾಗಿ ಮತ್ತೆ SGFI ಆಗಿದೆ ಸರ್, 9th, 10th, 11th, 12th 4 SGFI ಪಾರ್ಟಿಸಿಪೇಟ್ ಮಾಡಿದ್ದೀನಿ.

0: ಇಷ್ಟೆಲ್ಲ ಟೂರ್ನಮೆಂಟ್ ಗಳಲ್ಲಿ ಭಾಗವಹಿಸಿದ ಮೇಲೆ ಸೆಲೆಕ್ಷನ್ಸ್ ಏನಾದ್ರು ಆಗಿತ್ತಾ ಅಥವಾ ಸೆಲೆಕ್ಷನ್ಸ್ ಏನಾದ್ರು ಟ್ರಯಲ್ಸ್ ಗೆ ಅವಕಾಶ ಸಿಕ್ಕಿತ್ತಾ ಹೇಗೆ?
1: ಇದು ಎಲ್ಲ ಅವಾಗ ನ್ಯಾಷನಲ್ಸ್ ಅಂತ ಹೇಳಿದಾಗ ಸರ್ ಹಾಕಿಯಲ್ಲಿ ನಾರ್ತ್ ಇಂಡಿಯಾದವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಸರ್. ನಾವು ಸಮೇತ ದಿನ ಇಡೀ ಪ್ರಾಕ್ಟೀಸ್ ಮಾಡಿದ್ರು ಸಮೇತ ಅವರು ನಮ್ಮಕ್ಕಿಂತನೂ ಜಾಸ್ತಿ ಸ್ಟ್ರಾಂಗ್ ಇರೋದು. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಎಜುಕೇಶನ್ಗೂ ಇಂಪಾರ್ಟೆನ್ಸ್ ಕೊಡಬೇಕು, ಸ್ಪೋರ್ಟ್ಸ್ ಗೂನು ಇಂಪಾರ್ಟೆನ್ಸ್ ಕೊಡಬೇಕು, ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಅವ್ರ ಹಂಗೆಲ್ಲ ಸರ್, ಅವರೆಲ್ಲ ಅಕಾಡೆಮಿಗಳಲ್ಲಿ ಇದ್ದು ಅದೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ ಎಲ್ಲ. ಹಂಗಾಗಿ ನಾನ್ ಸ್ಟಾರ್ಟ್ ಮಾಡಿದಾಗ ಇದ್ದ ಜರ್ನಿ ಕಂಪೇರ್ ಮಾಡ್ತಾ ಮಾಡ್ತಾ ಲಾಸ್ಟ್ ಡಿಗ್ರಿಗೆ ಬಂದು ರೀಚ್ ಆಗಬೇಕಾಗುವಾಗ ಹರಿಯಾಣ ಟೀಮ್ನೆಲ್ಲ ನಾವು ಸೋಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಅಲ್ಲಿ ತನಕ ಟೈಮ್ ತಕೊಂಡಿದ್ದೆ ಸರ್. ಪ್ರಾಕ್ಟೀಸ್ ಮಾಡಿದ್ವಿ, ಅಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಅವಾಗ ನಮಗೆ ಅವರನ್ನು ಸೋಲಿಸುವಷ್ಟು ಇದು ಬಂದಿದ್ದು ನಾನು ಡಿಗ್ರಿಲಿ ಇರಬೇಕಾಗುವಾಗ. ಅದಾದ ಮೇಲೆ ಸರ್ ಆಲ್ಮೋಸ್ಟ್ ಡಿಗ್ರಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ದಂಗೆ ಅಪರ್ಚುನಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಅದಾದ ಮೇಲೆ ನಾವು ಸಮೇತ ಹೈಯರ್ ಎಜುಕೇಶನ್ ಗೆ ಅಂತ ಹೇಳಿ ನಾವು ಬೇರೆ ಕಡೆಗೆ ಮೂವ್ ಆಗ್ಬಿಟ್ವಿ ಸರ್.
0: ಅಂದ್ರೆ ರಾಷ್ಟ್ರಮಟ್ಟದ ಹೋದಾಗ ಅಥವಾ ಅಲ್ಲೊಂದು ನ್ಯಾಷನಲ್ ಟೀಮ್ ಸೆಲೆಕ್ಟ್ ಆಗಬೇಕಾದ್ರೆ ಕಾಂಪಿಟೇಷನ್ಸ್ ತುಂಬಾ ಇದೆ.
1: ಕಾಂಪಿಟೇಷನ್ ಗಳು ತುಂಬಾ ಇದ್ವು ಸರ್. ಯಾಕೆಂತ ಹೇಳಿದ್ರೆ ನಾವೆಲ್ಲ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳೇ ಇರ್ತಿದ್ವಿ. ಮೈಸೂರು ಸ್ಪೋರ್ಟ್ಸ್ ಹಾಸ್ಟೆಲ್ ಇರ್ಬೋದು, ನಾವಿರ್ಬೋದು, ಮತ್ತೆ ಬೆಂಗಳೂರು ಮಕ್ಕಳು ಬರ್ತಾ ಇದ್ರು, ಹಾಸನ್ ಇಂದ ಮಕ್ಕಳು ಬರ್ತಾ ಇದ್ರು, ಬೆಳಗಾವಿಯಿಂದ ಮಕ್ಕಳು ಬರ್ತಾ ಇದ್ರು, ಎಲ್ಲ ಕಡೆಯಿಂದನು ಮಕ್ಕಳು ಬರ್ತಾ ಇದ್ರು ಸರ್. ಸೆಲೆಕ್ಷನ್ಗೆ ತುಂಬಾ ಕಷ್ಟ ಆಗ್ತಿತ್ತು ಸರ್ ಅವಾಗ.
0: ಈಗ ನೀವು ಹೈಯರ್ ಸ್ಟಡೀಸ್ ಎಲ್ಲಿ ಮಾಡಿದ್ರಿ? ಅಂದ್ರೆ ಹೈಸ್ಕೂಲ್ ಆದ್ಮೇಲೆ ಪಿಯುಸಿ ಡಿಗ್ರಿ ಎಲ್ಲ?
1: ಪಿಯುಸಿ ನಾನು ಮಾಡಿದ್ದು ಜೂನಿಯರ್ ಕಾಲೇಜ್ ಮಡಿಕೇರಿ ಸರ್. ಡಿಗ್ರಿ ನಂದು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜ್ ಅಲ್ಲಿ ಮಾಡಿದ್ದು ಸರ್.
0: ಇಲ್ಲೂ ಕೂಡ ಒಳ್ಳೆ ಅವಕಾಶ ಇತ್ತು ಹಾಕಿಗೆ?
1: ಹಾ ಸರ್, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಜೂನಿಯರ್ ಕಾಲೇಜ್ ಅಲ್ಲಿ ಆಗಿರ್ಬೋದು ಅಥವಾ FMC ಅಲ್ಲಿ ಆಗಿರ್ಬೋದು, ಯಾವ್ದೇ ರೀತಿಯ ಪ್ರಾಬ್ಲಮ್ ಗಳು ಮಾಡ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳು ಅಂತ ಹೇಳಿದಾಗ ಸರ್ ಆಲ್ಮೋಸ್ಟ್ ಎಲ್ಲಾ ಕ್ಯಾಂಪ್ ಮತ್ತೆ ಟೂರ್ನಮೆಂಟ್ ಅಂತ ಹೇಳಿದಾಗ ತುಂಬಾ ಕ್ಲಾಸಸ್ ಗಳು ಮಿಸ್ ಆಗ್ತಾ ಇದ್ವು. ಅವಾಗ ನಮಗೆ ಕಾಲೇಜ್ ಕಡೆಯಿಂದನು ತುಂಬಾ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಯಾವ್ದೇ ರೀತಿಯ ತೊಂದರೆಗಳನ್ನು ನಮಗೆ ಕೊಡ್ಲಿಲ್ಲ. ನೋಟ್ಸ್ ಕೊಡುವಂತದಾಗಿರ್ಬೋದು, ಏನೇ ಗೊತ್ತಾಗಿಲ್ಲದಿದ್ರು ತಿಳಿಸಿಕೊಡೋದಾಗಿರ್ಬೋದು, ಎಲ್ಲಾನು ಮಾಡಿ ಕೊಟ್ಟಿದ್ದಾರೆ. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
0: ಈಗ ನೀವು ಹೇಳಿದಾಗೆ ಹಾಕಿಗೆ ಬಂದಾಗ ಹೆಚ್ಚಿನ ಸಮಯ ನಾವು ಗ್ರೌಂಡ್ ಅಲ್ಲೇ ಕಳೆಯಬೇಕಾಗುತ್ತೆ, ಹಾಗಾಗಿ ಕ್ಲಾಸ್ ಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ?
1: ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಸರ್. ಯಾಕೆಂತ ಹೇಳಿದ್ರೆ ಹಾಸ್ಟೆಲ್ ಅಂತ ಹೇಳಿದ ಮೇಲೆ ಈ ಕಡೆ ನಮಗೆ ಪರ್ಫಾರ್ಮೆನ್ಸ್ ಬೇಕು, ಈ ಕಡೆ ಸ್ಟಡೀಸು ಬೇಕು, ಇಲ್ಲದಿದ್ರೆ ಎರಡೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಈ ಕಡೆ ನಾವು ಫೇಲ್ ಆಗಿ ಬಿಟ್ರೆ ನಾವು ನಮ್ಮನ್ನ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಸ್ಕೂಲ್ ಇಂದ ತೆಗ್ದಾಕ್ತಾರೆ. ಈ ಕಡೆ ಪರ್ಫಾರ್ಮೆನ್ಸ್ ನಾವು ಹೋಗಿ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಸ್ಪೋರ್ಟ್ಸ್ ಸ್ಕೂಲ್ ಇಂದ ತೆಗ್ದಾಕ್ತಾರೆ. ಸೊ ನಾವು ಎರಡೂ ಮೇಲೂ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು ಸರ್. ನಾವೇ ನಮ್ ಸ್ವಂತ ಇದ್ರಿಂದ ಸ್ಥಳದಿಂದ ನಾವು ಮಾಡ್ಕೊಂಡು ಹೋಗ್ಬೇಕು.
0: ನಿಮ್ಮೊಂದು ಎಜುಕೇಶನ್ ಪರ್ಫಾರ್ಮೆನ್ಸ್ ಹೇಗಿತ್ತು
1: ಸರ್? ನಮ್ದು 10th ಅಲ್ಲೆಲ್ಲ ಅಂತ ಹೇಳಿದಾಗ ನನಗೆ ಹೋಗಿ ಸ್ಪೋರ್ಟ್ಸ್ ಹಾಸ್ಟೆಲ್ ಗಳಿಗೆ ಅಡ್ಜಸ್ಟ್ ಆಗದೆ ನನಗೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸರ್. ಯಾಕೆ ಅಂತ ಹೇಳಿದ್ರೆ ದಿನ 5 o'clock ಎದ್ದೇಳೋದು, ಸ್ಟಡಿ ಹಾಲ್ ಮಾಡೋದು, ಮತ್ತೆ 6:30 ಇಂದ 8 o'clock ತನಕ ಪ್ರಾಕ್ಟೀಸ್ ಮಾಡೋದು, ಆಮೇಲೆ 10 o'clock ಇಂದ 4 o'clock ತನಕ ಕ್ಲಾಸ್ ಅಟೆಂಡ್ ಆಗೋದು, ಮತ್ತೆ 4:30 ಇಂದ 6:30 ತನಕ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಹಿಂಗಾಗ್ಬೇಕಾಗುವಾಗ ಸ್ವಲ್ಪ ಹಾಸ್ಟೆಲ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. 10th ತನಕನೂ ನನಗೆ ಕಷ್ಟ ಆಗಿದೆ. ಅದಾದ ಮೇಲೆ PUC 12th ಆಗ್ಬೇಕಾಗುವಾಗ ಸ್ಟಡೀಸ್ ಅಂದ್ರೆ ನಮಗೂ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಮಾಡ್ಕೊಳ್ಬೇಕು ಅಂತ ಹೇಳೋ ಒಂದು ಮೈಂಡ್ ಮೆಚ್ಯೂರಿಟಿ ಸ್ಟಾರ್ಟ್ ಆದ ಮೇಲಿಂದ ಎರಡೂ ಕಡೆನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್.
0: ಸಂಘದಲ್ಲೇ ನಿಮ್ಮನ್ನ ಹಾಸ್ಟೆಲ್ ಹಾಕಿದಾಗ ಮನೇಲಿ ಎಷ್ಟೇ ಸಪೋರ್ಟ್ ಇರ್ಬೋದು ಏನಿರ್ಬೋದು, ಹಾಸ್ಟೆಲ್ ಹೋದ ತಕ್ಷಣ ಒಂದು ಹೋಮ್ ಸಿಕ್ನೆಸ್ ಇದ್ದೇ ಇರುತ್ತೆ.
1: ಅದೇ ಹೇಳಿದ್ದು ಸರ್, 10th ಸ್ಟ್ಯಾಂಡರ್ಡ್ ತನಕ ನನಗೆ ಆ ಹೋಮ್ ಸಿಕ್ನೆಸ್ ಇತ್ತು. ಯಾವಾಗ ನಾನು 10th ಮುಗಿಸಿ ಬಂದು 11th ಇಲ್ಲಿ ಸಾಯಿಗೆ ಬಂದ ಆದ ಮೇಲಿಂದ ನನಗೆ ಹೋಮ್ ಸಿಕ್ಕ ಕಡಿಮೆ ಆಗಿದ್ರು ಸರ್.
0: ಈಗ ನಿಮ್ಮ ಮನೇಲಿ ಹೇಳಿದ್ರೆ ತಂಗಿಯರು ಕೂಡ ಇದ್ದಾರೆ ಅಂತ ಹೇಳಿ, ಅವರು ಕೂಡ ಹಾಕಿಯಲ್ಲಿ ತೊಡಗಿಸ್ಕೊತಾರೆ ಹೇಗೆ?
1: ಇಲ್ಲ, ನನ್ನ ಒಂದು ತಂಗಿ ಅವಳು ಅಥ್ಲೆಟಿಕ್ಸ್ ಸರ್, ಅವಳದು ಸ್ಟೇಟ್ ಆಗಿದೆ. ಪ್ಲಸ್ ಅವಳು ಸಮೇತ ಪ್ರೆಸೆಂಟ್ ಆಗಿ ಪಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳು ಆಳ್ವಾಸ್ ಅಲ್ಲಿ ಸ್ಟಡಿ ಮಾಡಿದ್ರು ಸರ್.
0: ಈಗ ನೀವು ಡಿಗ್ರಿಯನ್ನು ಮುಗಿಸಿದ ಮೇಲೆ ನಂತರ ಈ BPED ಮತ್ತು MPED ಗೆ ಬರೋದಕ್ಕೆ ಏನು ಪ್ರಯೋಜನ ಆಯ್ತು?
1: ನಾವು ಡಿಗ್ರಿ ತನಕನೂ ಈ ಕಡೆ ಎಜುಕೇಶನ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡದೆ ಬರೀ ಸ್ಪೋರ್ಟ್ಸ್ ಅಂತ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಸರ್. ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂತ ಕೊಟ್ಟ ಆದ ಮೇಲೆ ನಮಗೆ ಸ್ಪೋರ್ಟ್ಸ್ ಥ್ರೂ ನಮಗೆ ಯಾವುದೇ ರೀತಿಯ ಜಾಬ್ ಅಪರ್ಚುನಿಟಿ ಇಲ್ಲದಾದಾಗ ಇನ್ನು ನಾವು ಅದನ್ನೇ ಡಿಸ್ಕಂಟಿನ್ಯೂ ಮಾಡೋದು ಆಗ್ಲಿಲ್ಲ. ಅದ್ರ ಬದಲು ಅದನ್ನೇ ಯೂಟಿಲೈಸ್ ಮಾಡ್ಕೊಂಡು ನಾವು BPED MPED ಓದೋಣ ಅಂತ ಹೇಳಿಬಿಟ್ಟು ಮೈಂಡ್ ಸೆಟ್ ಮಾಡಿರೋದು ಸರ್.
0: ಅದಕ್ಕೆ ಹೇಗೆ ಅವಕಾಶ ಸಿಕ್ತು ಅಂದ್ರೆ ಸ್ಪೋರ್ಟ್ಸ್ ಕೋಟದಲ್ಲೇ ಸೀಟ್ ಸಿಕ್ತಾ ಹೇಗೆ?
1: ಹೌದು ಸರ್. ಯಾಕೆಂತ ಹೇಳಿದ್ರೆ ನಾನು 2000

0: ಸೆವೆಂತ್ ಮೇಲೆ ನಾನು ಡಿಗ್ರಿ ಪಾಸ್ ಔಟ್ ಆಗಿದ್ದು. ಅದಾದ ಮೇಲೆ ನಾನು ಬಿಪಿಎಡಿಗೆ ಅಂತ ಹೇಳಿ ನಾನು ಆಳ್ವಾಸಿಗೆ ಅಪ್ಲೈ ಮಾಡಿದ್ದು ಸರ್. ಅಂದ್ರೆ ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿಲಿ ಮಾಡ್ತಿದ್ದೆ, ಆದ್ರೆ ಆ ಇಯರ್ ನಮ್ದು ಅಲ್ಲಿ ಕ್ಲೋಸ್ ಆಗಿತ್ತು, ಹಂಗಾಗಿ ನಾನು ಆಳ್ವಾಸ್ ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ದು. ಸ್ಟಾರ್ಟಿಂಗ್ ಹೋಗಬೇಕಾಗುವಾಗ ನಾನು ಆಳ್ವಾಸಿಗೆ ಹೋಗಬೇಕಾಗುವಾಗ ಫುಲ್ ಫೀಸ್ ತುಂಬಿಕೊಂಡು ಹೋಗಿದ್ದ ಸ್ಟೂಡೆಂಟ್ ಸರ್. ಅದಾದ ಮೇಲೆ ನನಗೆ ಅವಾಗ ಆಳ್ವಾಸ್ ಅವರು ಹೇಳಿದ್ರು, ಇಲ್ಲ ನೀನು ಒಂದು ಯೂನಿವರ್ಸಿಟಿ ಎಲ್ಲ ಮಾಡಿದ ಮೇಲೆ ನಿನ್ಗೂ ಇದು ಸಿಗುತ್ತೆ, ಅಪರ್ಚುನಿಟಿ ಸಿಗುತ್ತೆ ಅಂತ. ಅದಾದ ಮೇಲೆ ನಾನು ಬಿಪಿಎಡ್ ಒಂದು ಟೂರ್ನಮೆಂಟ್ ಆಟಗೆ ಬಂದ ಆದ ಮೇಲೆ ನನಗೆ ಆಳ್ವಾಸ್ ಕಂಪ್ಲೀಟ್ ಆಗಿ ಫ್ರೀ ಎಜುಕೇಶನ್ ಅನ್ನು ಕೊಟ್ಟಿದೆ ಸರ್. ಕಂಪ್ಲೀಟ್ ಬಿಪಿಎಡ್ ಇಂದ ಎಂಪಿಎಡ್. ಹೌದು, ಅಲ್ಲಿ ನಮ್ಮ ಸಮೇತ ನಾನು ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೆ ಸರ್, ಯೂನಿವರ್ಸಿಟಿಗಳು ಪಾರ್ಟಿಸಿಪೇಟ್ ಮಾಡಿದ್ದೆ. ಹಂಗಾಗಿ ಅವರು ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಅವರು ಸಮೇತ ನಮಗೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ.
1: ಅಲ್ಲಿ ಬಿಪಿಎಡ್ ಎಂಪಿಎಡ್ ಮುಗಿಸಿದ ಮೇಲೆ ಮತ್ತೆ ಅಲ್ಲೇ ಜಾಬ್ ಅವಕಾಶ ಆಯ್ತಾ ಅಥವಾ ಬೇರೆ ಕಡೆ ಹೋದ್ರ?
0: ಇಲ್ಲ ಸರ್, ನಾನು ಜಾಬ್ ಅಪರ್ಚುನಿಟಿ ಅಂತ ಬಂದಾಗ ನಾವು ಸೈನಿಕ್ ಸ್ಕೂಲಿಗೆ ಅಪ್ಲೈ ಮಾಡಿದ್ದೆ. ಹಂಗಾಗಿ ನನಗೆ ಬೆಳಗಾಂ ಅಲ್ಲಿ ಇರುವಂತ ಸೈನಿಕ್ ಸ್ಕೂಲ್ ಅಲ್ಲಿ ಜಾಬ್ ಸಿಕ್ತು, ಹಂಗಾಗಿ ನಾನು ಸೈನಿಕ್ ಸ್ಕೂಲಿಗೆ ಮೂವ್ ಆದೆ ಸರ್.
1: ಅದೇ ಸೈನಿಕ್ ಸ್ಕೂಲ್ ಕೂಡಿಗೆ ಕೂಡ ಇದೆ, ಅಲ್ಲಿ ನಾನು ಅವಕಾಶ ಆಗಿಲ್ವಾ?
0: ಇಲ್ಲ ಸರ್, ಅಲ್ಲಿಗೆ ನಮಗೆ ಅಪರ್ಚುನಿಟಿ ಸಿಗ್ಲಿಲ್ಲ, ನಮ್ ಬೆಳಗಾಂ ಅಲ್ಲಿ ಇರುವಂತ ಸೈನಿಕ್ ಸ್ಕೂಲಿಗೆ ಅಪರ್ಚುನಿಟಿ ಸಿಕ್ಕಿದ್ರು.
1: ಈಗ ನೀವೊಬ್ಬ ಆಟಗಾರರಾಗಿ ಸೈನಿಕ್ ಸ್ಕೂಲಿಗೆ ಒಬ್ಬ ಟೀಚರ್ ಆಗಿ ಅಪಾಯಿಂಟ್ ಆದ್ಮೇಲೆ ಮತ್ತಷ್ಟು ಆಟಗಾರರನ್ನ ನೀವು ತಯಾರು ಮಾಡ್ಲಿಕ್ಕೆ ಅಂತ ಹೋದ್ರಿ, ಆ ಒಂದು ಜರ್ನಿ ಹೇಗಿತ್ತು?
0: ಕಂಪ್ಲೀಟ್ ಚೇಂಜ್ ಸರ್. ನಾವು ಸ್ಟೂಡೆಂಟ್ ಆಗಿದ್ದಾಗನು ಅಥವಾ ನಾವು ಈಗ ಒಂದು ಸ್ಟೂಡೆಂಟ್ ಅನ್ನ ಪ್ರಿಪೇರ್ ಮಾಡೋದು ತುಂಬಾ ಕಂಪ್ಲೀಟ್ ಚೇಂಜ್ ಇದೆ ಸರ್. ಅದರ ಎಕ್ಸ್ಪೀರಿಯನ್ಸ್ ಬೇರೆ. ನಾವು ಫಸ್ಟ್ ಟೈಮ್ ಸೈನಿಕ್ ಸ್ಕೂಲಿಗೆ ಹೋಗ್ಬೇಕಾಗುವಾಗ ಇನ್ನು ನಮ್ಮ ಏನಂತ ಹೇಳಿದ್ರೆ ಸರ್, ನಮ್ದು ಇನ್ನು ಮೈಂಡ್ ಸೆಟ್ ನಾವ್ ಇನ್ನು ಸ್ಟೂಡೆಂಟ್ ಆಗಿಯೇ ಇದ್ದೀವಿ ಅಂತ ಹೇಳೋರು ಇದಲ್ಲಿ ಇತ್ತು ಸರ್. 1 ಇಯರ್ ಆ ಸೈನಿಕ್ ಸ್ಕೂಲ್ ಅಲ್ಲಿ ಹೋಗಿ ಎಲ್ಲಾ ವರ್ಕ್ ತಿಳ್ಕೊಂಡು ಹೆಂಗೆ ಪ್ರಿಪೇರ್ ಮಾಡ್ಬೇಕು ಮಕ್ಕಳನ್ನ, ನಮಗೆ ಬಿಪಿಎಡ್ ಎಂಪಿಎಡ್ ಅಲ್ಲಿ ಹೇಳ್ಕೊಡ್ತಾರೆ, ಆದ್ರೆ ನಾವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವಿಸಬೇಕಾಗುವಾಗ ಬೇರೆ ಇರುತ್ತೆ ಸರ್ ಜರ್ನಿ. ಹಂಗಾಗಿ 1 ವರ್ಷ ನಮಗೆ ಟೈಮ್ ತಕೊಂಡಿದೆ ಸರ್. ಅಲ್ಲಿ ಏನೇನ್ ವರ್ಕ್ ಇದೆ, ಹೆಂಗೆ ಮಕ್ಕಳನ್ನ ಪ್ರಿಪೇರ್ ಮಾಡ್ಬೇಕು, ಹೆಂಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಕೊಳ್ಬೇಕು, ಎಲ್ಲ ಕಂಪ್ಲೀಟ್ ಚೇಂಜ್. ಅದಾದ ಮೇಲೆ 1 ಇಯರ್ ನಾವು ಹೋದ ಮೇಲೆ ಮತ್ತೆ ಹಾಕಿ ಟೀಮ್ ನ ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ. ಅದಾದ ಮೇಲೆ 1 ಇಯರ್ ಆದ ಮೇಲೆ ನೆಕ್ಸ್ಟ್ ಇಯರ್ ಇಂದ ನಾವು ಟೂರ್ನಮೆಂಟ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಕ್ಕಳು ಐಪಿಎಸ್ಸಿ ಟೂರ್ನಮೆಂಟ್ ಹೋಗ್ತಾರೆ, ಅಲ್ಲಿಂದ ಸೆಲೆಕ್ಟ್ ಆದ್ರೆ ಮತ್ತೆ SGFI ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸೈನಿಕ್ ಸ್ಕೂಲ್ ಮಕ್ಕಳು ಕಂಪ್ಲೀಟ್ ಐಪಿಎಸ್ಸಿ ಅಂಡರ್ಲಿ ಬರೋದ್ರಿಂದ ಸರ್, ಅವರಿಗೆ ನ್ಯಾಷನಲ್ಸ್ಗೆ ಹೋಗುವಂತ ಅಪರ್ಚುನಿಟಿಗಳು ಜಾಸ್ತಿ. ನಮ್ಮ ಬೇರೆ ನಾವೆಲ್ಲ ಇದ್ದಾಗ ಹೆಂಗೆ ತಾಲೂಕು ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ಕೊಂಡು ಹೋಗ್ಬೇಕಲ್ಲ ಸರ್, ಆ ರೀತಿ ಇದು ಅವರಿಗಿಲ್ಲ. ಅವರಿಗೆ ಎಲ್ಲ ಏನಂತ ಹೇಳಿದ್ರೆ, ಒಂದು ಸತಿ ಐಪಿಎಸ್ಸಿ ಹೋಗಿ ಐಪಿಎಸ್ ಅಲ್ಲಿ ಅವರು ಗೋಲ್ಡ್ ಮೆಡಲ್ ಆಯ್ತು ಅಥವಾ ಸಿಲ್ವರ್ ಮೆಡಲ್ ಆಯ್ತು ಅಂತ ಹೇಳಿದ್ರೆ ಅದರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಅವರು ಡೈರೆಕ್ಟ್ SGFI ಹೋಗ್ಬಿಡ್ತಾರೆ ಐಪಿಎಸ್ಸಿ ಅಂಡರ್ ಅಂತ. ಅವ್ರಿಗೆ ತುಂಬಾ ಈಸಿ. ಅದು ಒಂದು ಐಡಿಯಾ ನಮ್ಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗಿ, ಅದಾದ್ಮೇಲೆ ನಾವು ಜಾಸ್ತಿ ಟೀಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಾಕ್ಟೀಸ್ ಕೊಡೋದು, ಎಕ್ಸ್ಟ್ರಾ ಟೈಮ್ ತಕೊಂಡು ಪ್ರಾಕ್ಟೀಸ್ ಮಾಡಿಸೋದು ಮಕ್ಕಳಿಗೆ, ಟೈಮ್ ತಕೊಳ್ತು. 1 ವರ್ಷ 2 ವರ್ಷ ಟೈಮ್ ತಕೊಂಡಿದೆ ಒಂದು ಟೀಮ್ ನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ. ಇವಾಗ ಲಾಸ್ಟ್ ಇಯರ್ ನಮಗೆ ಸಿಲ್ವರ್ ಮೆಡಲ್ ಆಯ್ತು ನಮ್ದು U17 ಕ್ಯಾಟಗರಿಯಲ್ಲಿ.
1: ಅಲ್ಲಿ ಎಷ್ಟು ಜನ ಕೋಚಸ್ ಇದ್ರು ನಿಮ್ಮ ಸೇರಿಸಿ?
0: ನಾವು ಇದ್ದಿದ್ದು 3 ಜನ ಫಿಸಿಕಲ್ ಎಜುಕೇಶನ್ ಟೀಚರ್ಸ್. ಆಕ್ಚುಲಿ ಇನ್ನು ಒಂದು ಮ್ಯಾಮ್ ಹಾಕಿ ಟೀಚರ್ ಇದ್ರು, ಇನ್ನು ಒಂದು ಮ್ಯಾಮ್ ಬಾಸ್ಕೆಟ್ ಬಾಲ್ ಕೋಚ್ ಇದ್ರು, ಇನ್ನು ನಾನು ಹಾಕಿ ಇದಾಗಿ ಹೇಳ್ತಿದ್ದೆ ಸರ್.
1: ಕೊಡಗಿನಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಹಾಕಿ ಟಚ್ ಇದ್ದೇ ಇರುತ್ತೆ, ಒಂದು ಫ್ಯಾಮಿಲಿ ಟೂರ್ನಮೆಂಟ್ ಇರ್ಬೋದು ಅಥವಾ ಹೀಗೆಲ್ಲ ನೋಡಿ ಆದ್ರೂ ಒಂದು ಟಚ್ ಇರುತ್ತೆ. ಆ ಬೆಳಗಾವಿಗೆ ಹೋದಾಗ ಅಲ್ಲಿ ನೀವು ಹಾಕಿ ಕಲ್ಸ್ಕೊಡುವಾಗ ಏನೆಲ್ಲ ಕಷ್ಟ ಎದುರಿಸ್ತೀರಿ? ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇತ್ತಾ ಅಥವಾ ಜೀರೋ ಅಂತ ಹೇಳ್ಕೊಡ್ಬೇಕಾಗಿತ್ತಾ ಹೇಗೆ?
0: ಹೌದು, ಯಾಕೆ ಅಂತ ಹೇಳಿದ್ರೆ ನೀವ್ ಹೇಳಿದ್ರಿ ಎಲ್ಲ, ಕೊಡಗಿನಲ್ಲಿ ಮಕ್ಕಳಿಗೆ ಟಚ್ ಇರುತ್ತೆ ಅಂತ ಹೇಳಿ, ಮತ್ತೆ ಬೇಗ ಹೇಳಿಕೊಟ್ರೆ ಅವರಿಗೆ ಕಲ್ತ್ಕೊಳ್ಳುವ ಎಬಿಲಿಟಿ ಸಮೇತ ಜಾಸ್ತಿ ಇರುತ್ತೆ. ಆದ್ರೆ ಬೆಳಗಾವಿಗೆ ಹೋದ ಮೇಲೆ ನಾವೇನು ಅಂತ ಹೇಳಿದ್ರೆ, ಅಲ್ಲಿ 6th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೇಕು, 6th ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಹಾಕಿ ಬಗ್ಗೆ ಏನು ಐಡಿಯಾನೇ ಇಲ್ಲ ಸರ್. ಯಾಕೆಂತ ಹೇಳಿದ್ರೆ ಇಡೀ ಇದ್ರ ಒಳಗೆ ಹಾಕಿ ಅಂತ ಹೇಳಿದ್ರೆ ಜಾಸ್ತಿ ಕೊಡಗಲ್ಲಷ್ಟೇ ನಾವು ಜಾಸ್ತಿ ಆಡ್ತಾ ಇರ್ತೀವಿ, ಬೇರೆ ಕಡೆ ಅಷ್ಟು ಆಡಲ್ಲ. ಮತ್ತೆ ಇನ್ನು ಏನು ಅಂತ ಹೇಳಿದ್ರೆ, ಇವಾಗ ನಾವು ಕಾಲು ಅಲ್ಲಿ ಮಾತ್ರ ಅಲ್ಲ, ಯಾವುದೇ ಸ್ಕೂಲ್ ಅಲ್ಲಿ ಹೋದ್ರು ಸಮೇತ ಯಾರು ಹಾಕಿ ಹೇಳಿ ಕೊಡ್ತಾರಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸ್ಕೂಲ್ಗಳಲ್ಲಿ ಹಾಕಿನ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಬರೀ ಸ್ಪೋರ್ಟ್ಸ್ ಸ್ಕೂಲ್ಗಳಲ್ಲಿ ಅಂತದಲ್ಲಿ ಮಾತ್ರ ಹಾಕಿನ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಸ್ಕೂಲ್ಗಳಲ್ಲಿ ಎಲ್ಲ ಕಡೆನು ಸಮೇತ ಹಾಕಿಗಳನ್ನ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಯಾರು ರಿಸ್ಕ್ ತಕೊಳಕ್ಕೆ ಇಷ್ಟ ಪಡೋದಿಲ್ಲ ಸರ್, ಅಂದ್ರೆ ಹಾಕಿ ಸ್ವಲ್ಪ ಡೇಂಜರ್ ಗೇಮ್, ಹಂಗಾಗಿ ಸ್ವಲ್ಪ ಕಷ್ಟ ಸರ್. ಅಲ್ಲಿ ಹೋದ ಮೇಲೆ ಅದೇ ಮಕ್ಕಳು

0: ಚೆನ್ನಾಗಿ ಕಲ್ತ್ಕೊಳ್ತಿದ್ರು, ಆದ್ರೆ ಹೇಳ್ದಲ್ಲ ಸರ್ 1.5-2 ವರ್ಷ ಟೀಮ್ ನ ಫಾರ್ಮ್ ಮಾಡ್ಲಿಕ್ಕೆ ಟೈಮ್ ತಗೊಳ್ತು ಸರ್. ಕರೆಕ್ಟ್ ಟೀಮ್ ಬರ್ಬೇಕು ಅಂದ್ರೆ ಬೇಸಿಕ್ ಅಂತ ಹೇಳಿಕೊಡ್ಬೇಕಿತ್ತು. ಪ್ರತಿ ಒಂದು ಸ್ಟಿಕ್ ಹಿಡಿಯೋದರಿಂದ ಹಿಡಿದು ಡ್ರಿಬಲ್ ಮಾಡೋದರಿಂದ ಹಿಡಿದು ಎಲ್ಲನೂ ಸಮೇತ ಬೇಸಿಕ್ ಅಂತ ಹೇಳಿಕೊಡ್ಬೇಕಿತ್ತು.
1: ಅಂತೂ ಕಡೆಯಲ್ಲಿ ಒಂದು ಸಿಲ್ವರ್ ಮೆಡಲ್ ಸಾಧನೆ ಆಗಿದೆ ಅಲ್ಲಿ.
0: ಹೌದು, ಸಿಲ್ವರ್ ಮೆಡಲ್ ಆಗಿದೆ. 7 ಜನ ಮಕ್ಕಳು SGFI ಪಾರ್ಟಿಸಿಪೇಟ್ ಮಾಡಿದ್ದಾರೆ.
1: ಆ ಒಂದು ಸಂದರ್ಭದಾಗ ತುಂಬಾ ಸಂತೋಷ ಅನ್ಸುತ್ತೆ ನಮ್ಮ ಮಕ್ಕಳು ಒಂದು ಮಟ್ಟಕ್ಕೆ ಹೋದಾಗ.
0: ಹೌದು ಸರ್.
1: ಈಗ ನೀವು ಆಡ್ತಿರುವಂತಹ ಸಂದರ್ಭದಲ್ಲಿ ಯಾವ ಪೊಸಿಷನ್ ನೀವು ಆಡ್ತಾ ಇದ್ರಿ?
0: ನಾನು ರೈಟಿಂಗ್ ಆಡ್ತಾ ಇದ್ದೆ ಸರ್, ಫಾರ್ವರ್ಡ್.
1: ಅಂದ್ರೆ ಗೋಲ್ ಸ್ಕೋರ್ ತುಂಬಾ ಮಾಡಿದಿರಿ
0: ಸರ್? ಮಾಡ್ತಾ ಇದ್ವಿ ಸರ್, ಫಾರ್ವರ್ಡ್ ಕೆಲಸನೇ ಗೋಲ್ ಸ್ಕೋರ್ ಮಾಡೋದಲ್ಲ ಸರ್, ಮಾಡ್ತಾ ಇದ್ವಿ. ಅವಾಗ ಟೀಮ್ ತುಂಬಾ ಚೆನ್ನಾಗಿತ್ತು ಸರ್. ಒಂದು ಕೋಆರ್ಡಿನೇಷನ್ ಇದ್ದಿರ್ಬೋದು, ಒಂದು ಫಿಟ್ನೆಸ್ ಇದ್ದಿರ್ಬೋದು, ಅಂದ್ರೆ ಎಲ್ಲ ಪ್ರತಿ ಒಂದು ಕೋಚಸ್ ಹೇಳಿಕೊಡೋದಿರ್ಬೋದು ಅಥವಾ ಇಡೀ ಟೀಮ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು ಸರ್ ಅವಾಗ.
1: ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಆ ಒಂದು ಟೈಮಿನ ದಿನಚರಿ ಹೇಗಿತ್ತು? ಎಷ್ಟು ಗಂಟೆಗೆ ಎದ್ದು ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀರಿ? ಎಷ್ಟು ಗಂಟೆ ಫೀಲ್ಡ್ ಇರ್ತಾ ಇದ್ರಿ?
0: DYSSL ಇದ್ದಾಗ ಕಂಪ್ಲೀಟ್ ಚೇಂಜ್ ಇತ್ತು ಸರ್ ರುಟೀನ್. ಅಂದ್ರೆ ಮಾರ್ನಿಂಗ್ 5 o'clock ಗೆ ಹೇಳೋದು, ಮತ್ತೆ ಸ್ಟಡಿ ಅವರ್ ಕೂರ್ಬೇಕಿತ್ತು. ಅದಾದ ಮೇಲೆ 6:30 ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ವಿ. 8:15 ತನಕ ಪ್ರಾಕ್ಟೀಸ್ ಮಾಡ್ತಿರ್ತಿದ್ವಿ. ಅದಾದ ಮೇಲೆ ಬರೋದು, ಫ್ರೆಶ್ ಅಪ್ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದು, ಮತ್ತೆ ಸ್ಕೂಲಿಗೆ ಹೋಗಿ ಅಟೆಂಡ್ ಆಗ್ಬೇಕಿತ್ತು 10 o'clock ಅಂದ. ಸೊ ಟಿಲ್ 4 o'clock ತನಕ ಕ್ಲಾಸಸ್ ಇರ್ತಿದ್ವು ಸರ್. ಅದಾದ ಮೇಲೆ ಮತ್ತೆ ಅಗೇನ್ 4:30-6:30 ತನಕ ಪ್ರಾಕ್ಟೀಸ್ ಇರ್ತಿತ್ತು. ಇದು DYSS ಪೊನ್ನಂಬೆಟ್ಟಲ್ಲಿ ಇದ್ದಂತ ಶೆಡ್ಯೂಲ್ ಸರ್. ಅದಾದ ಮೇಲೆ ಸಾಯಿ ಹಾಸ್ಟೆಲ್ಗೆ ಬಂದ ಮೇಲೆ 5:15 ಎದ್ದೇಳುವಂತದ್ದು, 6 o'clock ಇಂದ ಪ್ರಾಕ್ಟೀಸ್. ಅಲ್ಲಿ ಹೆಂಗಂತ ಹೇಳಿದ್ರೆ 8:30 ತನಕ, 8:40-8:45 ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್. ಈಗ ಒಂದು ಡಿಗ್ರಿಗೆ ಬಂದ ಮೇಲೆ ಅಂತೂ 9 o'clock ತನಕ ಗ್ರೌಂಡ್ ಅಲ್ಲಿ ಇರ್ತಿದ್ವಿ. ಅದಾದ್ಮೇಲೆ ಬಂದು ಮತ್ತೆ ಫ್ರೆಶ್ ಅಪ್ ಹಾಕೊಂಡು ಕಾಲೇಜಿಗೆ ಹೋಗ್ತಿದ್ವಿ ಸರ್. ಮತ್ತೆ ಅಗೇನ್ ಉಪವಾಸ 4:30 ಪ್ರಾಕ್ಟೀಸ್ ಸ್ಟಾರ್ಟ್, 7:30 ತನಕ ಗ್ರೌಂಡ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಸರ್ ನಾವು.
1: ಈಗ ನೀವು ಕೋಚಿಂಗ್ ಹೋದ್ಮೇಲೆ ಅಂದ್ರೆ ಬೆಳಗಾವಿಗೆ ಹೋದ್ಮೇಲೆ ಅಲ್ಲಿನೂ ಇದೇ ರೀತಿ ಕಂಟಿನ್ಯೂ ಆಗ್ತಿತ್ತು ಅಥವಾ ಅಲ್ಲಿನೂ ಪುನಃ ಏನಾದ್ರು ಚೇಂಜಸ್ ಆಯ್ತಾ?
0: ಇಲ್ಲ ಸರ್, ಅಲ್ಲಿನೂ ಏನಂತ ಹೇಳಿದ್ರೆ ಸ್ವಲ್ಪ ಸೇಮ್ ರುಟೀನ್ ಸರ್. ಆದ್ರೆ ಟೈಮ್ ಡ್ಯೂರೇಷನ್ ಇಷ್ಟು ಕೊಡೋದಿಲ್ಲ ಸರ್. ಅಂದ್ರೆ ಅಲ್ಲಿ ಏನಂತ ಹೇಳಿದ್ರೆ ಸ್ಪೋರ್ಟ್ಸ್ ಜೊತೆ ಎಜುಕೇಶನ್ ಗೆ ತುಂಬಾ ಇಂಪಾರ್ಟೆನ್ಸ್ ಸರ್. ಹಂಗಾಗಿ ನಮಗೆ ಸ್ಪೋರ್ಟ್ಸ್ ಶೆಡ್ಯೂಲ್ ಏನಂತಂದ್ರೆ ಅಲ್ಲಿನೂ ಅಷ್ಟೇ 5:45 ಮಕ್ಕಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ತಿದ್ರು ಸರ್. ಟಿಲ್ 7 o'clock ತನಕ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳನ್ನ ಬಿಡ್ತಾ ಇದ್ವಿ. ಅದಾದ ಮೇಲೆ ಉಪವಾಸ 3:45 5:30 ತನಕ ಪ್ರಾಕ್ಟೀಸ್ ತೆಗಿತಿದ್ವಿ ಸರ್ ಈವ್ನಿಂಗ್.
1: ಈಗ ಮೊದಲಿಗೆ ನೀವು ಕೂಡ ಆಡ್ತಾ ಇದ್ರಿ, ಒಂದು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರಿ, ಒಬ್ಬ ಕೋಚ್ ಆದ ಮೇಲೆ ಅಲ್ಲಿ ಕೂಡ ನಿಮಗೆ ಫಿಟ್ನೆಸ್ ಬೇಕಾಗುತ್ತೆ. ಈ ಮಕ್ಕಳನ್ನ ಆಡಿಸ್ತಾ ಆಡಿಸ್ತಾ ನೀವ್ ಹೇಗೆ ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ರಿ?
0: ಮಕ್ಕಳನ್ನ ಜಾಸ್ತಿ ಇಂಪಾರ್ಟೆನ್ಸ್ ಮಕ್ಕಳಿಗೆ ಕೊಡೋದು ಸರ್. ಯಾಕೆಂತ ಹೇಳಿದ್ರೆ ಇವಾಗ ಅವ್ರಿಗೆ ಯಾವಾಗ ನಾವು ಹೇಳಿಕೊಡ್ಕೊಂಡಿರ್ತೀವಿ ಅವಾಗ ನಮಗೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ ಸರ್. ಯಾಕಂದ್ರೆ ಒಬ್ರೊಬ್ರ ಸ್ಕಿಲ್ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಏನ್ ಫಾಲ್ಟ್ ಮಾಡ್ತಾ ಇದಾರೆ. ನಾವು ಸಮೇತ ನಿತ್ಯ ಅಬ್ಸರ್ವ್ ಮಾಡ್ಬೇಕಾಗ್ತಾ ಇರುವಂತ ಸಿಚುವೇಶನ್ ಇರುತ್ತೆ ಸರ್. ಆದ್ರೂ ಮಕ್ಕಳನ್ನೆಲ್ಲ ಪ್ರಾಕ್ಟೀಸ್ ಆದ ಮೇಲೆ ನಮ್ಮ ಫಿಟ್ನೆಸ್ ಅನ್ನ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಕ್ಕೆ ಅವರ ಪ್ರಾಕ್ಟೀಸ್ ಎಲ್ಲ ಆದ ಮೇಲೆ ಸರ್ ನಾವು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ತಿದ್ವಿ ಸರ್.
1: ನಂತರ ಈಗ ಈ ತರ ಒಂದು ಕಾಲೇಜ್ ಮುಗಿಸಿ ಕೆಲಸಕ್ಕೆ ಸೇರಿದ್ರಿ, ನಂತರ ಒಂದು ಮದುವೆಯ ಸಂದರ್ಭ ಬಂತು, ಆಗ ಹೇಗಿತ್ತು ಒಂದು ಸಿಚುವೇಶನ್?
0: ಮದುವೆ ಸಂದರ್ಭ ಬಂದಾಗ ಸರ್ ನಾನು ಎಲ್ಲಿ ಸೈನಿಕ್ ಸ್ಕೂಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಾರ್ಮಲ್ ಆಗಿ ಹೆಂಗೆ ಅದೆಲ್ಲ ಪಾರ್ಟ್ ಆಫ್ ದ ಲೈಫ್ ಸರ್, ಗರ್ಲ್ಸ್ ಅಂತ ಹೇಳಿದ್ಮೇಲೆ ಪಾರ್ಟ್ ಆಫ್ ದ ಲೈಫ್. ಒಂದು ಮ್ಯಾರೇಜ್ ಆಯ್ತು, ಮ್ಯಾರೇಜ್ ಆದ ಮೇಲೆನೂ ಸಮೇತ ಹಸ್ಬೆಂಡ್ ಫ್ಯಾಮಿಲಿ ಸಮೇತ ತುಂಬಾ ಸಪೋರ್ಟ್ ಮಾಡಿದ್ರು. ಮಾಡಿ ನನ್ನ ಮ್ಯಾರೇಜ್ ಆದ ಮೇಲೆನೂ ಸಮೇತ ನಾನು ಸೈನಿಕ್ ಸ್ಕೂಲ್ ಅಲ್ಲಿ ಹೋಗಿ ವರ್ಕ್ ಮಾಡಿದ್ದೀನಿ ಸರ್. ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದೆ ಸರ್.
1: ಎಲ್ಲಿಗೆ ಮ್ಯಾರೇಜ್ ಆಗಿದ್ದು?
0: ನಾನು ಮರಂಬೋಡ ಬಾರಿಕೆ ಫ್ಯಾಮಿಲಿಗೆ ಮ್ಯಾರೇಜ್ ಆಗಿದೆ ಸರ್.
1: ಮರಗೋಡಿಂದ ನೀವು ಈ ಕಡೆ ಬಾರಿಕೆ ಅಥವಾ ಮರಂದೋಡಕ್ಕೆ ಬಂದಾಗ ಅದು ಕೂಡ ಇನ್ನು ಸ್ವಲ್ಪ ನಿಮ್ಗೆ ಇನ್ನು ಗ್ರಾಮೀಣ ಪ್ರದೇಶ ಅಂದ್ರೆ ನಿಮ್ಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ವಿಷಯ ಇರ್ಬೋದು, ಸ್ವಲ್ಪ ಹಿಂದೆ ಉಳಿದಂತ ಪ್ರದೇಶ ಅಂತ ಹೇಳ್ಬಹುದು. ಅಲ್ಲಿ ಇದ್ಕೊಂಡಾಗ ಈ ಒಂದು ಹೇಗಿತ್ತು ಅಂದ್ರೆ ಹೋಗಿ ಬರೋದಕ್ಕೆ ವ್ಯವಸ್ಥೆಗಳು ಅಥವಾ ಟೂರ್ನಮೆಂಟ್ ಗಳಿಗೆಲ್ಲ ಹೋಗ್ಬೇಕು ಅಂತ ಆಗಿದ್ದಾಗ?
0: ಇಲ್ಲಿ ಇದ್ದ ಮೇಲೆ ಸರ್ ನಾವು ಕಂಪ್ಲೀಟ್ ನಾನು ಬೆಳಗಾವಿಗೆ ಹೋಗಿ ಅಂದ್ರೆ ಇಲ್ಲಿ ಮ್ಯಾರೇಜ್ ಆಗಿ ಬಂದ ಮೇಲೆ ಸ್ವಲ್ಪ ಟೈಮ್ ಅಷ್ಟೇ ನಾನು ಇಲ್ಲಿದ್ದೆ ಸರ್. ಅದಾದ ಮೇಲೆ ಕಂಪ್ಲೀಟ್ ಬೆಳಗಾಮಲ್ಲೇ ನಾನು ಜಾಸ್ತಿ ಇದ್ದಿದ್ದು. ಹೋಗಿ ಬರ್ಲಿಕ್ಕೆಲ್ಲ ಏನು ತೊಂದರೆ ಆಗ್ತಿದ್ದಿಲ್ಲ ಸರ್.
1: ನಂತರ ದಿನಗಳಲ್ಲಿ ಅದಕ್ಕೊಂದು ಬ್ರೇಕ್ ಅನ್ನ ಕೊಟ್ರಿ, ಅಂದ್ರೆ ಈಗ ಬೆಳಗಾವಿನಿಂದ ನೀವು ಬಿಟ್ಟು ಬಂದ್ರಿ, ಅದಕ್ಕೇನು ಕಾರಣ?
0: ಕಾರಣ ಏನಂತ ಹೇಳಿದ್ರೆ ಸರ್ ನಾನು ಸಮೇತ ಸ್ವಲ್ಪ ಚೇಂಜಸ್ ಬೇಕು ಸರ್. ಯಾಕೆಂತ ಹೇಳಿದ್ರೆ ಅದು ಕಂಪ್ಲೀಟ್ ರೆಸಿಡೆನ್ಶಿಯಲ್ ಸ್ಕೂಲ್ ಇತ್ತು. ಬ್ಯಾಚುಲರ್ ಇದ್ದಾಗ ಲೈಫ್ ಬೇರೆ ಆಗುತ್ತೆ, ಮ್ಯಾರೇಜ್ ಆದ ಮೇಲೆ ಬೇರೆ ಆಗುತ್ತೆ ಸರ್. ಅಂದ್ರೆ ನಾವು ಅಲ್ಲಿ ಬೆಳಗಾಮಲ್ಲಿ ಇದ್ದಾಗ ಸ್ವಲ್ಪ ನಮಗೆ ರಜದ ಪ್ರಾಬ್ಲಮ್, ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಯ್ತು ಸರ್. ಸೊ ಎಲ್ಲದಕ್ಕೂ ಸ್ವಲ್ಪ

0: ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಇದಾಗುತ್ತೆ. ಬಟ್ ಇವಾಗ್ಲೂ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್ ಜಾಬ್ ಅನ್ನ.
1: ಅಂದ್ರೆ ಈಗ ಸ್ಪೋರ್ಟ್ಸ್ ಕೋಟ ಮೇಲೆ ಯಾವ್ದಾದ್ರು ಕಂಪನಿ ಅಥವಾ ಬ್ಯಾಂಕ್ ಸೆಕ್ಟರ್ ಇದೆ, ರೈಲ್ವೇಸ್ ಈ ತರದಲ್ಲಿ ನೋಡ್ತಾ ಇದ್ರೆ, ಅಥವಾ ಟೀಚಿಂಗ್ ಫೀಲ್ಡ್ ಗೆ ನೋಡ್ತಾ ಇದ್ರೆ ಹೇಗೆ?
0: ಇಲ್ಲ, ಟೀಚಿಂಗ್ ಫೀಲ್ಡ್ ಗೆ ನೋಡ್ತಾ ಇರೋದು ಸರ್.
1: ಅಂದ್ರೆ ಕೊಡಗಿನಲ್ಲ ಅಥವಾ ಹೇಗೆ?
0: ಇಲ್ಲ ಸರ್, ಬೆಂಗಳೂರಲ್ಲಿ ಆಲ್ರೆಡಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್, ಒಂದು ಆಗಿದೆ, ಒಂದು 3 ರೌಂಡ್. ನಾನು ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ದೀನಿ ಸರ್.
1: ಸದ್ಯದಲ್ಲಿ ಮತ್ತೆ ಬೆಂಗಳೂರಲ್ಲಿ ನಿಮ್ಮ ಈ ಒಂದು ಕೋಚಿಂಗ್ ಜರ್ನಿ ಮುಂದುವರಿಸ್ತೀರಿ.
0: ಹೌದು ಸರ್.
1: ಈಗ ನೀವು ಹೇಳಿದಾಗೆ, ಆರಂಭದಲ್ಲಿ ಹೇಳಿದ್ರಿ, ನಾರ್ತ್ ಕಡೆಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾರೆ ಈ ತರ ಹಾಕಿಗೆ, ಮತ್ತೆ ಅಲ್ಲಿ ಅಷ್ಟೇ ಅವರೊಂದು ಫಿಟ್ನೆಸ್ ಇರುತ್ತೆ ಅಂತ ಹೇಳಿ. ನಮ್ಮ ಈ
0: ಹೌದು
1: ಕಡೆಗೆ ಬಂದಾಗ ಏನ್ ಸಮಸ್ಯೆ ಅಂದ್ರೆ, ಇವಾಗಿನ ಒಂದು ಯಂಗ್ಸ್ಟರ್ಸ್ ಇರ್ಬೋದು, ಬಹಳಷ್ಟು ಜನ ಸಾಧನೆ ಮಾಡ್ತಾ ಇದಾರೆ, ಮುಂದೆ ಮುಂದೆ ಬರ್ತಾ ಇದಾರೆ, ಅವ್ರಿಗೆ ಏನ್
0: ಹೌದು
1: ಕಿವಿಮಾತು ಹೇಳಿಕೊಡ್ತೀವಿ ಅಂದ್ರೆ, ಯಾವ ರೀತಿ ಅವರು ವರ್ಕೌಟ್ ಮಾಡಿ ಸಾಧನೆ ಮಾಡಿ ಒಂದು ನ್ಯಾಷನಲ್ ಟೀಮ್ ಗೆ ಸೆಲೆಕ್ಟ್ ಆಗಬಹುದು ಅಂತ?
0: ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆಗೋದು ಅಂತ ಹೇಳಿದ್ರೆ ಸರ್, ಇವಾಗ ಅದೇ ಎಲ್ಲಾ ಸ್ಪೋರ್ಟ್ಸ್ ಅಷ್ಟ್ರಲ್ಲಿ ಅಂತ ಹೇಳಿದ ಮೇಲೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್. ಫಿಟ್ನೆಸ್ ಗೆನೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು, ಪರ್ಫಾರ್ಮೆನ್ಸ್ ಗೆನೆ ಫಸ್ಟ್ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಎಷ್ಟು ಸ್ಪೋರ್ಟ್ಸ್ ಇಂಪಾರ್ಟೆಂಟ್ ಅಷ್ಟೇ ನಮಗೆ ಎಜುಕೇಶನ್ ಸಮೇತ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಸ್ಪೋರ್ಟ್ಸ್ ಆಟೋಮೆಟಿಕ್ ಆಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಯಾಕೆಂತ ಹೇಳಿದ್ರೆ, ನಾವು ಸ್ಪೋರ್ಟ್ಸ್ ಸ್ಕೂಲ್ ಗಳಿಗೆ ಹೋದ ಮೇಲೆ ಕಂಪ್ಲೀಟ್ ಫಸ್ಟ್ ನಾವು ಫೋಕಸ್ ಮಾಡೋದೇ ನಮ್ದು ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಗೋಸ್ಕರನೇ ಫಸ್ಟ್ ಫೋಕಸ್ ಮಾಡ್ತಾ ಇರ್ತೀವಿ. ನಾವು ಆಟೋಮೆಟಿಕ್ ಆಗಿ ಸ್ಪೋರ್ಟ್ಸ್ ಒಳಗೆ ನಮಗೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಆದ್ರೆ ನಾನು ಎಲ್ಲ ಈಗದ ಯಂಗ್ಸ್ಟರ್ ಮಕ್ಳಿಗೆ ಏನ್ ಹೇಳೋದು ಅಂತ ಹೇಳಿದ್ರೆ, ಇನ್ನೂ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಇವಾಗ ನಾವು ಸ್ಟಡಿ ಮಾಡ್ತಾ ಇದ್ದಾಗ ನಮಗೆ ಜಾಬ್ ಅಪರ್ಚುನಿಟಿಗಳು ತುಂಬಾ ಕಡಿಮೆ ಇದ್ವು ಸರ್. ಯಾವುದು ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಅಷ್ಟು ಓಪನ್ ಆಗಿದ್ದಿಲ್ಲ ಜಾಬ್, ಬರೀ ರೈಲ್ವೇಸ್ ಒಂದು ಬಿಟ್ಟು. ಬಟ್ ಈಗಿನ ಮಕ್ಕಳಿಗೆ ತುಂಬಾ ಜಾಬ್ ಅಪರ್ಚುನಿಟಿಗಳು ಓಪನ್ ಆಗಿದೆ. ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಈಗ ರೈಲ್ವೇಸ್ ಅಲ್ಲಿ ಇರ್ಬೋದು, ಬ್ಯಾಂಕ್, ಇಂಥ ಇದರೊಳಗೆ ನಮ್ ಜಾಬ್ ಅಪರ್ಚುನಿಟಿ ಓಪನ್ ಆಗಿದೆ. ಅದರಿಂದ ಇವಾಗ ಸ್ಪೋರ್ಟ್ಸ್ ಅನ್ನ ಯೂಟಿಲೈಸ್ ಮಾಡ್ಕೊಳ್ಬಹುದು ಸರ್ ಈಗದ ಯಂಗ್ಸ್ಟರ್ಗಳು.
1: ನೀವ್ ಹೇಳಿದಾಗೆ ಈಗ ಅವಕಾಶಗಳು ಜಾಸ್ತಿ ಇದೆ, ಮತ್ತೆ ಮೊದಲಿದ್ದಾಗೆ ಸ್ಕೂಲ್ ಗೇಮ್ಸ್ ಆಗಿರ್ಬೋದು ಈ ತರದೆಲ್ಲ ಒಂದು ಸಣ್ಣ ವಯಸ್ಸಿನಿಂದಲೇ ಅವ್ರನ್ನ ಟ್ಯಾಲೆಂಟ್ ನ ಗುರುತಿಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅಂದ್ರೆ ನೀವ್ ಹೇಳಿದಾಗೆ ಈಗಿನ ಒಂದು ಸ್ಪೋರ್ಟ್ಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅವರಿಗೆ ಅವಕಾಶಗಳು ಹೆಚ್ಚಾಗಿದೆ.
0: ಹೌದು,
1: ಮತ್ತೆ ಸರ್ಕಾರದ ವತಿಯಿಂದ ಕೂಡ ಈಗ ಸ್ಕೂಲ್ ಗೇಮ್ಸ್ ಆಗಿರ್ಬೋದು ಈ ತರ ಅಂದ್ರೆ ಸಣ್ಣ ವಯಸ್ಸಿನಲ್ಲೇನೆ ಅವರ ಟ್ಯಾಲೆಂಟ್ ನ ಗುರುತಿಸೋದಕ್ಕೆ ಬಹಳಷ್ಟು ಟೂರ್ನಮೆಂಟ್ಸ್ ಗಳನ್ನ ಆಯೋಜನೆ ಮಾಡ್ತಾ ಇದೆ.
0: ಹೌದು,
1: ನೀವು ಇದ್ದ ಟೈಮ್ಗೂ ಈಗಿದ್ದ ಟೈಮ್ಗೂ ಏನೆಲ್ಲ ಬದಲಾವಣೆಗಳಿದೆ, ಅಂದ್ರೆ ಒಂದು ಈ ತರ ಸೆಲೆಕ್ಷನ್ಸ್ ಇರ್ಬೋದು ಅಥವಾ ಒಂದು ಟೂರ್ನಮೆಂಟ್ಸ್ ಇರ್ಬೋದು ಹೀಗೆ?
0: ತುಂಬಾ ಬದಲಾವಣೆ ಇದೆ ಸರ್. ಮೊದ್ಲು ನಾವು ಕಲಿಬೇಕಾಗುವಾಗ ಸಾಯಿ ಹಾಸ್ಟೆಲ್ ಮಕ್ಳು ಅಂತ ಹೇಳಿದಾಗ ಇಲ್ಲೇ ಹಾಸನ ಮಕ್ಳು ಮತ್ತೆ ಕೊಡಗಿನ ಮಕ್ಳು, ಬೆಳಗಾವ್ ಮಕ್ಳು ಅಂತ ಹೇಳಿ ಸ್ವಲ್ಪ ಜನ ಇರ್ತಾ ಇದ್ರು. ಬಟ್ ಇವಾಗ ಸಾಯಿ ಹಾಸ್ಟೆಲ್ ಅಂತ ಹೇಳಿದಾಗ ಎಲ್ಲ ಅವರ್ ಇಂಡಿಯಾದಿಂದ ಬಂದು ಕಂಬೈನ್ಡ್ ಆಗಿದ್ದಾರೆ. ಹಂಗ ಇರಬೇಕಾಗುವಾಗ ಕಾಂಪಿಟೇಷನ್ ಲೆವೆಲ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸರ್. ಈಗ ತುಂಬಾ ಬದಲಾವಣೆ ಆಗಿದೆ.
1: ಈಗ ನೀವು ನ್ಯಾಷನಲ್ಸ್ ಗೆಲ್ಲ ಹೋಗ್ತಿದ್ದಾಗ ಅಂದ್ರೆ ನೀವು ಇದ್ದಂತ ಸ್ಕೂಲ್ ಇರ್ಬೋದು ಅಥವಾ ಅಲ್ಲಿಂದ ಸಪೋರ್ಟ್ ಸಿಕ್ತಿತ್ತು ಅಥವಾ ಪೇರೆಂಟ್ಸ್ ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ರ?
0: ಸ್ಕೂಲ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಸರ್. ಸ್ಕೂಲ್ ಅನ್ನು ತುಂಬಾ ಸಪೋರ್ಟ್ ಮಾಡಿ ಕೊಡ್ತಾ ಇದ್ರು ಸರ್. ಯಾಕೆಂತ ಹೇಳಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿರ್ಬೋದು, ನಾವು ತುಂಬಾ ಟೈಮ್ ನಾವು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಸರ್. ಕಾಲೇಜ್ಗಳಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ 1 ಇಯರ್ಗೆ ಅಟ್ಲೀಸ್ಟ್ ನಾವು ಮೂರು ಟೂರ್ನಮೆಂಟ್ ಗಳನ್ನಾದ್ರೂ ಆಟ ಆಡ್ತಿದ್ವಿ. ಮೂರು ಟೂರ್ನಮೆಂಟ್ ಅಂತ ಹೇಳಿದಾಗ ಕ್ಯಾಂಪ್ ಮತ್ತೆ ಟೂರ್ನಮೆಂಟ್ ಗೆ ಹೋಗಿ ಬರೋದು ಅಂತ ಹೇಳಿದಾಗ ತುಂಬಾ ಗ್ಯಾಪ್ ಆಗ್ತಿತ್ತು. ಒಂದು ನ್ಯಾಷನಲ್ಸ್ ಮುಗಿಸಿ ಬರೋದು ಅಷ್ಟೊತ್ತಿಗೆ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮತ್ತೆ ಸ್ವಲ್ಪ ಟೈಮ್ ಕ್ಲಾಸಿಗೆ ಹೋಗೋದು, ಮತ್ತೆ ಇನ್ನೂ ಒಂದು ಸತಿ ಯೂನಿವರ್ಸಿಟಿ ಪ್ರಾಕ್ಟೀಸ್, ಮತ್ತೆ ಕ್ಯಾಂಪಿಗೆ ಹೋಗ್ಬಿಡ್ತಿದ್ವಿ. ಹಂಗಾಗಿ ನಮಗೆ ತುಂಬಾ ಮಧ್ಯದಲ್ಲಿ ಏನಂತ ಹೇಳಿದ್ರೆ ತಕ್ಕದಂಗ ಆಗ್ಬಿಡ್ತಿದ್ವಿ. ಯಾವ ಕ್ವಶನ್ಸ್ ಏನ್ ಕವರ್ ಆಗ್ತಿತ್ತು ಅಥವಾ ನಮ್ ಕೈಲಿ ಏನ್ ನೋಟ್ಸ್ ಇಲ್ಲ, ಈ ತರದೆಲ್ಲ ನಮಗೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅವಾಗ ಟೀಚರ್ಸ್ ಗಳು ನಮಗೆ, ನಮ್ ಜೊತೆ ಇದ್ದ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್.
1: ಈಗ ನೀವು ಅವಾಗಲೂ ಹೇಳಿದಾಗೆ ಹಾಕಿ ಅಂತ ಬಂದಾಗ ಸ್ವಲ್ಪ ಇಂಜುರಿ ಕನ್ಸರ್ನ್ ಜಾಸ್ತಿ ಇರುತ್ತೆ,
0: ಹೌದು
1: ಈ ತರ ಒಂದು ಸಂದರ್ಭದಲ್ಲಿ ಎದುರಿಸಿದ್ರ ಅಥವಾ ಅದರಿಂದ ಹೇಗೆ ರಿಕವರಿ ಆಗ್ತಾ ಇದ್ರಿ?
0: ಹೌದು, ಇಂಜುರಿ ಅಂತ ಬಂದಾಗ ಸರ್, ಇವಾಗ ಹಾಕಿ ಡೇಂಜರ್ ಗೇಮ್ ಸರ್. ಈಗ ನನಗೇನೆ ಎಷ್ಟೋ ಸತಿಗೆ ನೀ ಇಂಜುರಿ ಆಗಿದೆ, ಸ್ಟಿಚ್ ಆಗಿದೆ, ಎಲ್ಲಾನು ಆಗಿದೆ ಸರ್. ಬಟ್ ಅದನ್ನೆಲ್ಲ ಏನು ಅಂತ ಹೇಳಿದ್ರೆ, ಆ ಇಂಜುರಿ ಆಗಿದೆ ಅಂತ ಹೇಳಿಬಿಟ್ಟು ನಾವ್ ಹಿಂದೆ ಮತ್ತೆ ಕೂರ್ಲಿಕ್ಕೆ ಆಗೋದಿಲ್ಲ ಸರ್. ನಾವ್ ಇನ್ನೂ ಚಾಲೆಂಜ್ ಆಗಿ ತಕೊಂಡು ನಾವ್ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಸರ್.
1: ಈಗ ನೀವು ಒಂದು ಮರಗೋಡ್ ಅಂತ ಒಂದು ಹಳ್ಳಿಯಿಂದ ಬಂದು ಈ ತರ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋದಾಗ ಒಂದು ಫ್ಯಾಮಿಲಿಯಲ್ಲೇ ಒಂದು ನಿಮ್ಮನ್ನ ಗುರುತಿಸ್ತಾರೆ, ಓಕೆ ಅವ್ರು ನ್ಯಾಷನಲ್ಸ್ ಆಗಿದ್ದಾರೆ, ಒಳ್ಳೆ ಪ್ಲೇಯರ್ ಅಂತ ಹೇಳ್ಕೊಂಡಲ್ಲ, ಆ
0: ಹೌದು
1: ತರ ಒಂದು
0: ಸರ್,
1: ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇತ್ತು?
0: ತುಂಬಾ ಖುಷಿ ಆಗ್ತಿತ್ತು ಸರ್. ನಮ್ದು ಫ್ಯಾಮಿಲಿ ಸಮೇತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಕೊಂಪ್ಲಿ ಮನೆ ಫ್ಯಾಮಿಲಿ ಎಲ್ಲರೂ ರೆಕಾಗ್ನೈಸ್ ಮಾಡ್ತಾ ಇದ್ರು, ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಸರ್ ಫ್ಯಾಮಿಲಿ.
1: ಈಗ ನೀವು ಈ ತರದ ಒಂದು ಸಾಧನೆ ಮಾಡ್ತಾ ಹೋಗ್ತಿದ್ದಾಗ ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಅಥವಾ ನಿಮ್ಮ ಸಿಸ್ಟರ್

0: ಮಾಡಿ ನಮ್ಮ ಮಕ್ಕಳು ಅಥವಾ ನಾವು ಹೋಗ್ಬೇಕು ಅಂತ ಏನಾದ್ರು ಕೇಳಿದಿವ್ಯಾ?
1: ಹಾ ಸರ್, ಕೇಳಿದಿದೆ. ತುಂಬಾ ಜನ ಹೋಗೂ ಇದ್ದಾರೆ ಸರ್.
0: ಈಗ ಒಟ್ಟು ನಿಮಗೆ ಹೇಳೋದಾದ್ರೆ ಈಗ ಕೆಲವು ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಆಸೆ ಪಟ್ಟು ಅಥವಾ ಇಷ್ಟಪಟ್ಟು ಒಂದು ಫೀಲ್ಡ್ ಬರ್ತೀವಿ, ಅದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಆರ್ಟ್ ಕಲ್ಚರ್ ಯಾವ್ದಾರ ಆಗಿರ್ಬೋದು, ಅದರಲ್ಲಿ ನಾವು ಮುಂದುವರಿತಾ ಬರಿತಾ ಈ ರೀತಿ ಒಂದು ಲೈಫ್ ನ ಪ್ರಶ್ನೆ ಬಂದಾಗ, ಅಂದ್ರೆ ನಾವು ಕೆಲಸ ಈ ತರ ಒಂದು ಹಂತಕ್ಕೆ ಬಂದಾಗ ಅದು ನಮಗೆ
1: ಹೌದು
0: ಖುಷಿ ಕೊಡ್ಬೇಕು. ಅಂದ್ರೆ ನಾನು ಆಯ್ಕೆ ಮಾಡಿದ್ದು ಸರಿ ಇದೆ, ನಾನು ಒಳ್ಳೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಈಗ ನೀವು ಈ ಒಂದು ಹಾಕಿ ಫೀಲ್ಡ್ ಅಲ್ಲಿ ಬಂದು ಇವತ್ತಿನ ಸಿಚುಯೇಷನ್ ನಿಂತು ನೋಡಿದಾಗ ಏನ್ ಅನ್ಸುತ್ತೆ, ಅಂದ್ರೆ ನೀವು ಆಯ್ಕೆ ಮಾಡಿದ್ ಸರಿ ಇದೆ, ನನಗೆ ಸ್ಯಾಟಿಸ್ಫೈ ಇದೆ ಅಂತ ಅನ್ಸುತ್ತಾ?
1: ಏನಂತ ಹೇಳಿದ್ರೆ ಸರ್, ಇವಾಗ ಹಾಕಿ ಅಂತ ಬಂದಾಗ ನಮಗೆ ಈಗ ಕೊಡಗು ಒಳಗೆ ನಾವು ಸ್ವಲ್ಪ ಜಾಬ್ ಆಗಿರ್ಲಿ ಏನೇ ಆದ್ರೂ ಹುಡುಕೋದಾದ್ರೆ ಕೊಡಗಿನೊಳಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್. ಬಟ್ ಹೊರಗಡೆ ಅಂತ ಹೇಳಿ ಹೋದಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾಕಿ ಗೇಮೇ ಆ ಕಡೆ ಎಲ್ಲಿ ಯಾವುದೇ ಸ್ಕೂಲ್ಗಳಲ್ಲಾಗ್ಲಿ ಸ್ವಲ್ಪ ಕಾಲೇಜಸ್ ಅಲ್ಲಿ ತುಂಬಾ ಕಡಿಮೆ ಇಟ್ಟಿದ್ದಾರೆ ಸರ್. ಬೇರೆ ಗೇಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಬಾಸ್ಕೆಟ್ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇಂಥ ಗೇಮ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಹಾಕಿದು ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಇದೆ ಅಂತ ಅನ್ಸುತ್ತೆ ಸರ್.
0: ಫೀಲ್ಡ್ ಗೇಮ್ ಆಗಿರೋದ್ರಿಂದ ಹೊರಾಂಗಣ
1: ಫೀಲ್ಡ್
0: ಕ್ರೀಡೆ
1: ಗೇಮ್
0: ಒಂದು ಸ್ವಲ್ಪ ಕಷ್ಟ.
1: ಆಗಿರೋದ್ರಿಂದ ಮತ್ತೆ ಸ್ವಲ್ಪ ಇಂಜುರಿ ಆಗುತ್ತೆ. ಈಗದು ಪ್ರೆಸೆಂಟ್ ಸಿಚುವೇಶನ್, ಪೇರೆಂಟ್ಸ್ ಆಗಿರ್ಬೋದು ಅಥವಾ ಮಕ್ಕಳದ್ದು ಸಾಫ್ಟ್ನೆಸ್ ಇರ್ಬೋದು, ಮಕ್ಕಳು ಇವಾಗ ಗ್ರೌಂಡ್ ಗೆ ಬರ್ಲಿಕ್ಕೆನೆ ಎದ್ರುಕೊಳ್ತಾರೆ ಸರ್. ಈಗ ನಾವು ಎಲ್ಲಾ ಕಡೆ ಏನಂತ ಹೇಳಿದ್ರು, ಮೊದಲಿನ ಮಕ್ಕಳಿಗೆ ಗ್ರೌಂಡ್ ಅಂತ ಹೇಳಿದ್ರು ತುಂಬಾ ಇಷ್ಟ, ಈಗದ ಮಕ್ಕಳು ಹಂಗೆ ಅಲ್ಲ ಸರ್. ನನಗೆ ಹೊಟ್ಟೆ
0: ಮೊಬೈಲ್.
1: ಬಿಸಿಲು ಬೇಡ, ನಾನು ನೆರಳಲ್ಲಿ ಇರುವಂತ ಗೇಮೆ ಆಡ್ತೀನಿ, ಹಂಗಿರುವಂತ ಮಕ್ಕಳದು ಮೈಂಡ್ ಸರ್ ಇವಾಗ.
0: ಆ ರೀತಿ ಬದಲಾಗಿದ್ದಾರೆ ಈಗ.
1: ಈಗ ಆ ರೀತಿ ಬದಲಾಗಿದ್ದಾರೆ ಮಕ್ಕಳು.
0: ಈಗ ನೀವ್ ಹೇಳಿದ್ರೆ ಒಂದು ಕೋಚಿಂಗ್ ಫೀಲ್ಡ್ ಗೆ ನೀವು ಆಯ್ಕೆ ಮಾಡ್ತಾ ಇದ್ರಿ ಅಂತ ಹೇಳಿ, ಈಗ ನಿಮ್ಗೆ ಏನಾದ್ರು ಆಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಆ ಫೀಲ್ಡ್ ಅಲ್ಲಿ ಮುಂದುವರಿಯೋದಕ್ಕೆ ಆಗುತ್ತಾ ಹೇಗೆ?
1: ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಹೆಂಗೆ ಅಂತ ಹೇಳಿದ್ರೆ ಸರ್, ಒಂದು ಸರ್ಟನ್ ಏಜ್ ಒಳಗೆ ನಮ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅದ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಸಮೇತ ಕಡಿಮೆ ಹಾಕೊಂಡು ಬರುತ್ತೆ ಸರ್. ಅಂದ್ರೆ ನಾವು ಕಲಿತಂತ ಸ್ಕಿಲ್ಸ್ ಇರುತ್ತೆ, ಬಟ್ ನಮ್ ಕೈಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಫಿಟ್ನೆಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇವಾಗ ನಾವಿದ್ದಾಗನು ಸಮೇತ ಸರ್, ನಾವು ಇನ್ನೂ ಹೋಗಿ ಆಡೋದಲ್ಲಿ ನಮ್ಗೆ ಅಷ್ಟು ಪ್ರಯೋಜನಗಳು ಸಿಗೋದಿಲ್ಲ ಸರ್. ಅದಕ್ಕಿಂತ ಯಂಗ್ ಸ್ಟಾರ್ ಅವರು ಆ ಜಾಗದಲ್ಲಿ ಯಂಗ್ ಸ್ಟಾರ್ ಅವರು ಆಡಿದ್ರೆ ಅಟ್ಲೀಸ್ಟ್ ಅವರಿಗಾದ್ರೂ ಒಂದು ಅಪರ್ಚುನಿಟಿಗಳಂತೂ ಸಿಗುತ್ತೆ ಸರ್.
0: ಈಗ ನೀವು ಇಷ್ಟು ದಿನ ಆಡಿ ಈಗ ಒಂದು ಕಿಂಗ್ ಮೇಕರ್ ಆಗಿ ಹೋಗ್ತಾ ಇದ್ರಿ.
1: ಹೌದು ಸರ್, ಆಲ್ಮೋಸ್ಟ್ ನಾವು ಯಾವಾಗ 2022-21 ಒಳಗೆ, ನಾನು 21 ಇಲ್ಲ 22 ಪಾಸ್ ಔಟ್ ಅಲ್ಲಿ ತನಕನೂ ಆಡಿದ್ದೀವಿ ಸರ್.
0: ಅದೊಂದು ತೃಪ್ತಿ ಇದೆ.
1: ಅದು ಒಂದು ತೃಪ್ತಿ ಇದೆ ಸರ್. ಬಟ್ ಏನಂತ ಹೇಳಿದ್ರೆ ಸ್ಪೋರ್ಟ್ಸ್ ಥ್ರೂ ನಾವು ಅದನ್ನ ಬೆನಿಫಿಟ್ ಅಂತ ತಕೊಂಡಿದ್ದೀವಿ, ಅದು ಒಂದು ತೃಪ್ತಿ ಸರ್ ನಮಗೆ.
0: ಸರಿ ಚೈತ್ರ ಅವರೇ, ಇದುವರೆಗೆ ನಿಮ್ಮ ಒಂದು ಹಾಕಿ ಜೀವನದ ಬಗ್ಗೆ ನಮ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಒಂದು ಒಳ್ಳೆಯ ಜರ್ನಿ ಕೂಡ ಆಗಿದೆ, ಹಾಗೆ ಒಬ್ಬ ಕೋಚ್ ಆಗಿ ಕೂಡ ಮುಂದೆ ನೀವು ಹೋಗ್ತಾ ಇದ್ದೀರಿ, ಆ ಒಂದು ಜರ್ನಿಗೂ ಕೂಡ ಶುಭವಾಗ್ಲಿ. ನಿಮ್ಮಿಂದ ಮತ್ತಷ್ಟು ಉತ್ತಮ ಹಾಕಿ ಪಟುಗಳು ಬಂದು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ, ದೇಶಕ್ಕೆ ಮತ್ತಷ್ಟು ಪದಕಗಳನ್ನ ತರಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು.
2: ಕೇಳಿದರೆ ಇದುವರೆಗೆ ಹಾಕಿ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿ ಪ್ರಸ್ತುತ ತರಬೇತುದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಬಾರಿಕೆ ಚೈತ್ರಾ ಅವರೊಂದಿಗಿನ ಮಾತುಕತೆ ಕೇಳಿದಿರಿ.
3: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ,
2: ನಿರ್ವಹಣೆ ಸುಜಾತ ಹೆಫ್ತಳವಾರ್.
3: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 8:35 ಕಲಿಸು ಗುರುವೇ ಕಲಿಸು. ಇದರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ಗಣಿತ ವಿಷಯದ ಉಪನ್ಯಾಸಕಿ ಸುನೀತಾ ಎಸ್ಎಸ್ ಅವರೊಂದಿಗೆ ನಡೆಸಿದ ಮಾತುಕತೆ.

ನಾಳೆ ಸಂಜೆ 4 ಗಂಟೆಗೆ ಕೊಡಗಿನ ಕಾವೇರಿ ರಸಪ್ರಶ್ನೆಗಳನ್ನ ಆಧರಿಸಿದ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ಸಂಧ್ಯಾರತಿ ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ 6:50ಕ್ಕೆ ಕೃಷಿರಂಗ ಕಿಸಾನ್ ವಾಣಿ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ನಿಯಂತ್ರಣ, ಈ ಕುರಿತು ಕೃಷಿ ಮಾಹಿತಿ. ಆಕಾಶವಾಣಿ ಮಡಿಕೇರಿ, ಸಮಯ 8:35. ಈಗ ಗಜಲ್ಗಳನ್ನು ಕೇಳೋಣ. ರಚಿಸಿ ಹಾಡಿದ್ದಾರೆ ಜಗಜಿತ್ ಸಿಂಗ್ ಹಾಗೂ ಚಿತ್ರಾ ಸಿಂಗ್.

ಜಗಜಿತ್ ಸಿಂಗ್ ಹಾಗೂ ಚಿತ್ರ ಸಿಂಗ್ ರಚಿಸಿ ಹಾಡಿರುವ ಗಜಲ್ಗಳನ್ನು ಕೇಳುತ್ತಿರುವಿರಿ. ಮುಂದೆ ಕೇಳಿ ತಾರೀಫ್ ಉಸ್ ಖುದಾ ಕಿ.

ಇದುವರೆಗೆ ಜಗಜೀತ್ ಸಿಂಗ್ ಹಾಗೂ ಚಿತ್ರ ಸಿಂಗ್ ರಚಿಸಿ ಹಾಡಿದ ಗಜಲ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:45 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:15:20. ಈಗ ತತ್ವಪದಗಳನ್ನು ಕೇಳೋಣ. ಸಂತ ಶಿಶುನಾಳ ಶರೀಫರ ತತ್ವಪದಗಳು. ಮೊದಲ ಗೀತೆಯನ್ನು ಹಾಡಿದ್ದಾರೆ ಮಾರಪ್ಪ ದಾಸಪ್ಪ ಮತ್ತು ಸಂಗಡಿಗರು.

ಇದುವರೆಗೆ ತತ್ವಪದಗಳನ್ನು ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 9:30 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದಿಂದ

35 ಸೆಕೆಂಡುಗಳು. ಈಗ ಕೇಳಿ ಕಾಡುವ ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಹಿಂದಿ ಚಿತ್ರಗೀತೆ. ಅಭಿಮಾನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಸಂಗೀತ ಎಸ್ ಡಿ ಬರ್ಮನ್, ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಮುಂದಿನ ಗೀತೆ ಚಿಚ್ಚೋರ್ ಚಿತ್ರತು. ಹಾಡಿದವರು ಕೆ ಜೆ ಯೇಸುದಾಸ್. ಸಾಹಿತ್ಯ ಮತ್ತು ಸಂಗೀತ ರವೀಂದ್ರ ಜೈನ್.

ಕಾಡುವ ಹಾಡುಗಳು ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಂತರ್ಗಾಮಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಸಾಹಿತ್ಯ ಎ ಬಾಲಕೃಷ್ಣ.

ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಚಿತ್ರ ಗೈಡ್, ಸಂಗೀತ ಎಸ್ ಡಿ ಬರ್ಮನ್.

0: कब से गा रही है, कहीं बीते ना तो कहीं बीते ना ये रातें।
1: ಹಾಡುವ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಜಿಮ್ಮಿ ಗಲ್ಲು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿಜಯರಾಮ್ ಹಾಡಿದ ಗೀತೆ, ವಿಜಯ್ ಭಾಸ್ಕರ್ ಅವರ ಸಂಗೀತ, ಜೆ ಉದಯಶಂಕರ್ ಅವರ ಸಾಹಿತ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಿಮಾಲಯ ಕೀ ಗೋದ್ಮೆ, ಈ ಚಿತ್ರಕ್ಕಾಗಿ ಮುಖೇಶ್ ಹಾಡಿದ ಗೀತೆ. ಸಂಗೀತ ಕಲ್ಯಾಣ್ಜಿ ಆನಂದ್ಜಿ, ಸಾಹಿತ್ಯ ಆನಂದ್ ಬಕ್ಷಿ.

0: ಇದುವರೆಗೆ ಕಾಡುವ ಹಾಡುಗಳು ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 10:30 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಕಾರ್ಯಕ್ರಮ ಗೀತ್ ಗಾತಾ ಚಲ್.
1: ಯೇ ಹೈ ವಿವಿಧ ಭಾರತಿ. ಡಲ್ತಿ ಜಾಯೇ ರಾತ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:15. ನುಡಿಮುತ್ತು ನಿಜವಾದ

ಸೌಂದರ್ಯಕ್ಕೆ ಆಭರಣ ಬೇಡ. ನಮ್ರತೆ ಮತ್ತು ವಿನಯವುಳ್ಳವರಿಗೆ ಆಭರಣ ಒಂದು ಭಾರ. ಹೀಗೆಂದವರು ಹಿಂದಿ ಕವಿ ಪ್ರೇಮ್ಚಂದ್.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:10 ದೀಪಾಮೃತ ಅರಿವಿಗೊಂದು ಹಂತ, ನಂತರ ಉದಯರಾಗ ಭಕ್ತಿಗೀತೆಗಳು. ಬೆಳಿಗ್ಗೆ 6:30 ಚಿಂತನ ಸುಶೀಲಾ ಸೋಮಶೇಖರ್ ಅವರಿಂದ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:40 ಭಾವಲಹರಿ. ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಮಸಾಲೆಗಳಲ್ಲಿ ಔಷಧೀಯ ಗುಣಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಕಲಿಸು ಗುರುವೇ ಕಲಿಸು, ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ಗಣಿತ ವಿಷಯದ ಉಪನ್ಯಾಸಕಿ ಸುನೀತಾ ಎಸ್ಎಸ್ ಅವರೊಂದಿಗೆ ಮಾತುಕತೆ. 11:00 ಚಿನ್ನದ ಉಂಗುರ, ಒಲವೇ ಜೀವನ ಸಾಕ್ಷಾತ್ಕಾರ, ಪ್ರೇಮಗೀತೆಗಳ ಪ್ರಸಾರ. 12:05 ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆ, ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞ ಡಾ ಯು ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ. 4:00 ಕೊಡಗಿನ ಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳು. 5:00 ಸಂಧ್ಯಾರತಿ, ಕನ್ನಡ ಚಿತ್ರಗೀತೆಗಳು. 6:50 ಕೃಷಿರಂಗ ಕಿಸಾನ್ ವಾಣಿ, ಇದರಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ನಂತರ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಗಳ ನಿಯಂತ್ರಣ ಕುರಿತು ಕೃಷಿ ಮಾಹಿತಿ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.